ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ಇಂದು 1948 ಶಕವರ್ಷ, ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ವೈಶಾಖ ಮಾಸದ 31ನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 21ನೇ ತಾರೀಕು ಗುರುವಾರ. ಈಗ ವೇಳೆ 5:56:43. ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಲಯದ ಪರವಾಗಿ BS ರಫೀಕ್ ಅಹಮದ್ ಬಯಸುವ ಶುಭ ಮುಂಜಾನೆ. ಶುಭ ನುಡಿ. ಯಾವುದಕ್ಕೂ ಬಾಗದ, ಯಾರಿಗೂ ಮಣಿಯದ ಅಚಲವಾದ ಮನೋಸ್ಥೈರ್ಯವೇ ದೇಶದ ಅಥವಾ ವ್ಯಕ್ತಿಯ ನಿಜವಾದ ಶಕ್ತಿ. ಹೀಗೆಂದವರು ಮಹಾತ್ಮ ಗಾಂಧೀಜಿ.

ಆಕಾಶವಾಣಿ ಮಡಿಕೇರಿ. ಈಗ ವೇಳೆ 6 ಗಂಟೆ ಆಗಲಿದೆ. ನಿಲಯದ ಇಂದಿನ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗದಲ್ಲಿ ಭಕ್ತಿಗೀತೆಗಳನ್ನು ಕೇಳುತ್ತೀರಿ. ನಮ್ಮ ನಿಲಯದಿಂದ 6:30 ಚಿಂತನ ಪ್ರಸ್ತುತಿ, ಡಾಕ್ಟರ್ ಗಿರಿಜಾಪತಿ ಎನ್.ಎಂ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ರೈತರಿಗೆ ಸಲಹೆ 6:35, 6:45 ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ. 6:50 ಸ್ವರಮಾಧುರ್ಯ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್. ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಶ್ರೋತೃಗಳೊಂದಿಗೆ ಸಂವಾದ, ಕೇಳುಗರಾದ ಕುಪೇಂದ್ರ ಶಾಸ್ತ್ರಿ, ಕೃಷ್ಣಮೂರ್ತಿ ಹುಮ್ನಾಬಾದ್ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ. ಶಿವರಾಮ್. 9:05 ಭಾವಗೀತೆಗಳು. 9:30 ನಮ್ಮ ನಿಲಯದಿಂದ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವಿವೇಕ್ ಮೂಳಿಕುಳಂ ಅವರ ಹಾಡುಗಾರಿಕೆ. 10:30 ಗಾನ ಭಜಾನ. 11:00 ನನ್ನದೇಯ ಹಾಡು, ದೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ಸಂಖ್ಯೆ 2285558 ಅಥವಾ 2281129. STD ಕೋಡ್ ಸಂಖ್ಯೆ 08272. ನಿರ್ವಹಣೆ ಎಂ. ಶಕುಂತಲಾ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಬದುಕಿನಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಹೆಚ್.ಎಂ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ. ಹೊಸಗೌಡರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪಿಎಂ ಆತ್ಮನಿರ್ಭರ ಯೋಜನೆ. ಮಾತನಾಡ್ತಾರೆ ದೊಡ್ಡ ಹುಂಡಿ ರಾಜಣ್ಣ. 1:20 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುತ್ತೀರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ವಿವಿಧ ಭಾರತಿ ಕಾರ್ಯಕ್ರಮ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. 4:00 ಕೊಡಗಿನ ಜಾನಪದ ಹಾಡುಗಳು. 4:30 ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಕೊಡವಸಿರಿ, ಪಳಂಬೆ ಪೊಂಬಾಲೆ, ತಿಂಗೋದಿ ತಕ್ ಬಾಕ್, ಪ್ರಸ್ತುತಿ ಶಾರದಾ ನಂಜಪ್ಪ ಹಾಗೂ ನಾಗೇಶ್ ಕಾಲೂರು. ನಂತರ ಚೆರು ಹಾಸ್ಯ ನಾಟಕ ಮರುಪು, ರಚನೆ ಉಳ್ಳಿಯಡ ಡಾಟಿಪೂವಯ್ಯ, ಪ್ರಸ್ತುತಿ ದೇಚೂರು ಚಂಗಾದಿಯಡ ಸಂಘ ಮಡಿಕೇರಿ. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. 6:00 ನಿಲಯದ ಕಾರ್ಯಕ್ರಮಗಳ ಪರಿಚಯ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯತೆ ಪ್ರಾಮುಖ್ಯತೆ ಮತ್ತು ಆಹಾರ ಉತ್ಪಾದನೆಯಲ್ಲಿ ಇದರ ಮಹತ್ವ, ಈ ಕುರಿತು ಡಾಕ್ಟರ್ ಸಿಜಿ ಕುಶಾಲಪ್ಪರೊಂದಿಗೆ ಸಂದರ್ಶನವಿದೆ. 7:20 ಸುದ್ದಿಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ನಮ್ಮ ನಿಲಯದಿಂದ

ಇನ್ನು ಮುಂದೆ ಕೇಳೋಣ. ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಬಸವಣ್ಣನವರ ವಚನ. ಗಾಯಕಿ ಪಿ. ರಮಾ.

ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಇನ್ನು ಮುಂದೆ ಕೇಳೋಣ ಬೊಳ್ಳಿ ಮುರು ಜಲಿ ಜಲಿರ ಕಾರಣಂಡ ತಂಡ, ರಚನೆ ಬಾಚರಣಿಯಂಡ ಅಪ್ಪಣ್ಣ, ಹಾಡಿದ್ದಾರೆ ರಮೇಶ್ ಚಂದ್ರ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಅವ್ವ ಕಾವೇರಿ ನಿಂಗೆ ಅರ್ಪಣೆ. ರಚನೆ ಬಾರಿಯಂಡ ಜೋಯಪ್ಪ, ಹಾಡಿದ್ದಾರೆ ಬದ್ರಿ ಪ್ರಸಾದ್.

ಉದಯರಾಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಬೇರೆ ಬೇರೆ ಧರ್ಮಗಳನ್ನು ಒಳಹೊಕ್ಕಿ ನೋಡಿದರೂ ಎಲ್ಲ

0: ಧರ್ಮಗಳ ತಿರುಳು ಒಳ್ಳೆಯದನ್ನು ಬಯಸುವುದೇ ಆಗಿದೆ. ಇದು ಸ್ವಾಮಿ ವಿವೇಕಾನಂದರ ನುಡಿ.
1: ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ, ಜನರೆಲ್ಲರ ಗುಡಿಯ ಕೆಲಸದಾಳುಗಳು, ಮನೆಯೇನು ನಾಡೇನು ಕುಲವೇನು ಮಠವೇನು ಎಣಿಸಿಲ್ಲವದೆ ಎಂದು ಮಂಕುತಿಮ್ಮ. ಈಗಿಂದವರು ಕವಿ ಬಿವಿಜಿ. ಮಂಕುತಿಮ್ಮನ ಕಗ್ಗ ಕನ್ನಡ ಸಾರಸ್ವತ ಲೋಕದಲ್ಲಿ ಚಿರಕೃತಿ. ಆಲಿಸಿ ಪ್ರತಿದಿನ ಬೆಳಿಗ್ಗೆ 8:50 ಕಗ್ಗದ ಸಿರಿ.
0: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:30 ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳುವಿರಿ.
1: ರಾಷ್ಟ್ರೀಯತೆ ವಾಸಸ್ಥಳ ಲಿಂಗ ರಾಷ್ಟ್ರೀಯ ಅಥವಾ ಜನಾಂಗೀಯ ಮೂಲ ಬಣ್ಣ ಧರ್ಮ ಭಾಷೆ ಅಥವಾ ಯಾವುದೇ ಇತರ ಸ್ಥಾನಮಾನಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರು ಸ್ವತಂತ್ರವಾಗಿಯೇ ಜನಿಸುತ್ತಾರೆ ಮತ್ತು ಘನತೆ ಗೌರವ ಹಾಗೂ ಹಕ್ಕುಗಳಲ್ಲಿ ಸಮಾನರು ಎಂದು ವಿಶ್ವಸಂಸ್ಥೆ ಘೋಷಿಸಿದೆ. ಈ ಘೋಷಣೆಯು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನುಗಳ ಅಭಿವೃದ್ಧಿಗೆ ಸ್ಫೂರ್ತಿ ನೀಡಿದ್ದಲ್ಲದೆ ಮಸೂದೆಯ ಮೊದಲ ಹೆಜ್ಜೆಯಾಗಿದೆ. ಜಗತ್ತಿನ ಬಹುತೇಕ ದೇಶ ಭಾಷೆಗಳ ಆಡಳಿತಾತ್ಮಕ ಕಾನೂನುಗಳಲ್ಲಿ ಮಾನವ ಹಕ್ಕುಗಳು ಮತ್ತು ಅವುಗಳ ಸಂರಕ್ಷಣೆಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಹಾಗಾಗಿ ಇಂದು ವಿಶ್ವದಲ್ಲಿ ಮಾನವ ಮಾನವೀಯತೆ ಅಥವಾ ಮಾನವತೆ ಮಾನವ ಕಲ್ಯಾಣ ಮಾನವ ಧರ್ಮ ಮಾನವತಾವಾದ ಮಾನವತಾವಾದಿಗಳು ಮಾನವೀಕರಣ ಸೈದ್ಧಾಂತಿಕ ಪರಿಕಲ್ಪನೆಗಳು ಇವು ಭಾರತವೂ ಸೇರಿದಂತೆ ಜಗತ್ತಿನ ಮಾನವಿಕ ಶಾಸ್ತ್ರಜ್ಞರಲ್ಲಿ ಮತ್ತು ಜಗತ್ತಿನಾದ್ಯಂತ ಸಂಶೋಧನಾತ್ಮಕ ಅಧ್ಯಯನದ ವಿಷಯಗಳಾಗಿವೆ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಮಂ ಪರಧರ್ಮಮಂ ಎಂದು ಕನ್ನಡದ ಆದಿಕವಿ ಪಂಪ ಹೇಳಿದ್ದಿದೆ. ಇದರರ್ಥ ಯಾವುದೇ ಮತಧರ್ಮಗಳ ಸಾಂಸ್ಥಿಕ ಹಿತಾಸಕ್ತಿಗಳನ್ನು ಮೀರಿದ ಗುಣಗಳೇ ನಿಜವಾದ ಧರ್ಮ, ಅದುವೇ ಮಾನವ ಧರ್ಮ, ಅದುವೇ ಮಾನವೀಯತೆ ಎಂದರ್ಥ. ಸಾಂಸ್ಥಿಕ ಮತಧರ್ಮಗಳಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿರುತ್ತವೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕಿದೆ. ಮೊದಲನೆಯದು ಆಚರಣೆಗೆ ಸಂಬಂಧಿಸಿದ ವಿಧಿ ವಿಧಾನಗಳು. ಇವು ವ್ಯಕ್ತಿ ಕುಟುಂಬ ಮತ್ತು ಆಯಾ ಧಾರ್ಮಿಕ ಸಮಾಜಕ್ಕೆ ಸಂಬಂಧಿಸಿರುತ್ತವೆ. ಹಾಗೆಯೇ ಇವು ಧರ್ಮದ ಸಂಕೇತಗಳು ಮಾತ್ರ. ಎರಡನೆಯ ಭಾಗವಾಗಿ ಜೀವನ ಮೌಲ್ಯಗಳಿರುತ್ತವೆ. ಈ ಮೌಲ್ಯಗಳು ಮಾನವಲೋಕ ಜೀವಲೋಕ ನಿಸರ್ಗ ಹಾಗೂ ಅನಂತ ವಿಶ್ವಕ್ಕೆ ಆ ಮೂಲಕ ವಿಶ್ವ ಮೌಲ್ಯಗಳನ್ನು ಒಳಗೊಂಡಿರುವ ಮಾನವ ಸಂಬಂಧಗಳನ್ನು ಇಡಿಯಾಗಿ ನೋಡುವ ದೃಷ್ಟಿಕೋನಗಳಿಂದ ಪರಿಪಕ್ವಗೊಂಡಿರುತ್ತವೆ. ಇಲ್ಲಿ ಯಾರಿಗೆ ಯಾರೂ ಅನ್ಯರಲ್ಲ. ಎಲ್ಲರನ್ನೂ ಇವನಮ್ಮವ ಇವನೆಮ್ಮವನೆಂಬ ಪರಿಭಾವನೆಗಳಿಗೆ ಪ್ರಥಮ ಆದ್ಯತೆಗಳಿರುತ್ತವೆ. ಎಲ್ಲರನ್ನೂ ಒಳಗೊಂಡ ಮಾನವೀಯ ಸಂಬಂಧಗಳಿಗೆ ಪ್ರಾಶಸ್ತ್ಯವಿರುತ್ತವೆ. ಮನುಷ್ಯರ ಬದುಕಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅವಶ್ಯಕವಿದೆ. ಹಾಗಾಗಿ ಮತಧರ್ಮಗಳಲ್ಲಿ ಆಯಾ ಕಾಲಮಾನಗಳಿಗೆ ತಕ್ಕಂತೆ ಸಂಕುಚಿತವಾಗಿ ಹೇಳಲಾಗಿರುವ ಧರ್ಮ ವಿಸ್ತರಣೀಕರಣ ಚಿಂತನೆಗಳಿಗಿಂತ ಎಲ್ಲರೊಳಗೆ ಒಂದಾಗಿ ಬಾಳುವ ಮೌಲಿಕ ಚಿಂತನೆಗಳತ್ತ ಗಮನ ಹರಿಸಬೇಕಿದೆ. ವಾಸ್ತವದಲ್ಲಿ ಭಾರತವು ವಿಶ್ವ ಮಾನವ ಧರ್ಮದ ಜನನಿ. ಇಲ್ಲಿನ ಆಧ್ಯಾತ್ಮ ತತ್ವಗಳ ಅನುಸರಣೆಗಳಲ್ಲಿ ಸರ್ವರ ಆತ್ಮೋನ್ನತಿಗೆ ಪ್ರಥಮ ಮತ್ತು ಏಕಮೇವ ಪ್ರಾಶಸ್ತ್ಯಗಳಿವೆ. ಹಾಗಾಗಿ ಭಾರತ ಜನ್ಯ ಮತಧರ್ಮ ಜ್ಞಾನ ಮೀಮಾಂಸೆಗಳಲ್ಲಿ ವಿಶ್ವ ಕಲ್ಯಾಣಕರ ಚಿಂತನೆಗಳಿವೆ. ಅಹಿಂಸಾತ್ಮಕ ವಿಶ್ವಶಾಂತ ಮನೋಧರ್ಮದ ತತ್ವಗಳಿವೆ. ವಿಶ್ವಾತ್ಮಕ ಸತ್ಯ ದರ್ಶನದ ತಾತ್ವಿಕ ಆಯಾಮಗಳಿವೆ, ಸಿದ್ಧಾಂತಗಳಿವೆ. ವೇದೋಪನಿಷತ್ತುಗಳ ಕಾಲದಿಂದಲೂ ಮಾನವತೆಗೆ ಧಕ್ಕೆಯಾದ ಕಾಲಗಳಲ್ಲಿ ಅದನ್ನು ವಿರೋಧಿಸುವ ಮತ್ತು ಸರಿಪಡಿಸಿಕೊಳ್ಳುವ

0: ಅವಕಾಶಗಳು ಭಾರತದಲ್ಲಿ ನಿಚ್ಚಳವಾಗಿ ಬೆಳವಣಿಗೆ ಕಂಡಿವೆ. ಹಾಗಾಗಿ ಕರ್ಮಾಚರಣೆ ಕೇಂದ್ರಿತ ವೈದಿಕ ಪರಿಕಲ್ಪನೆಗಳಿಗಿಂತ ಆಧ್ಯಾತ್ಮ ಕೇಂದ್ರಿತ ಜ್ಞಾನ ಪರಂಪರೆಯ ಉಪನಿಷತ್ತುಗಳಿಗೆ ವಿಶೇಷ ಪ್ರಾತಿನಿಧ್ಯಗಳಿವೆ. ಇದೇ ಕಾರಣಗಳಿಗಾಗಿ ಷಡ್ದರ್ಶನಗಳು, ಬೌದ್ಧ ಜೈನದಂತಹ ಅಹಿಂಸಾಪರ ಚಿಂತನೆಗಳು, ಶಿವಶರಣರ ಕ್ರಾಂತ ವಿಚಾರಗಳು, ದಾಸವರೆಣ್ಯರ ಭಕ್ತಿ ತತ್ವಗಳು, ತತ್ವಪದಕಾರರ ಜೀವನ ಸಮನ್ವಯ ದೃಷ್ಟಿಕೋನಗಳು ಮೇಲ್ಮೆಗೆ ಬಂದಿದ್ದು ಮಾನವೀಯತೆಯ ನಿಲುವುಗಳನ್ನು ಗಟ್ಟಿಗೊಳಿಸಿವೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪ್ರಿಯ ಶ್ರೋತೃಗಳೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:35. ಈಗ ರೈತರಿಗೆ ಸಲಹೆ.
1: ಮೇ ತಿಂಗಳಿನಲ್ಲಿ ನಾವು ಕಾಫಿ ಬೆಳೆನಲ್ಲಿ ಈ ಕೀಟಪೀಡೆಗಳ ನಿರ್ವಹಣೆ ಕಡೆಗೆ ಗಮನ ಕೊಡಬೇಕಾಗತ್ತೆ. ರೋಬಸ್ಟ ತೋಟಗಳಲ್ಲಿ ಈ ಬಿಳಿ ಹಿಟ್ಟಿನ ತೆಗಣೆ ಅಥವಾ ಮೀಲಿ ಬಗ್ ಹಾವಳಿ ಕೂಡ ಕಂಡುಬರುತ್ತೆ. ಎಲ್ಲೆಲ್ಲಿ ಕಡಿಮೆ ಹಾವಳಿ ಇರುತ್ತೆ ಅಂತಹ ಕಡೆಗಳಲ್ಲಿ ನಾವು ಜೈವಿಕ ನಿಯಂತ್ರಣ ಕೈಗೊಳ್ಳಬಹುದು. ಇದಕ್ಕಾಗಿ ನಾವು ಪರತಂತ್ರ ಜೀವಿಗಳನ್ನು ಬಳಸ್ಕೋಬಹುದು. ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿ ಎನ್ನುವಂತಹ ಒಂದು ಪರಾವಲಂಬಿ ಕೀಟವನ್ನು, ಇದು ಕಣಜದ ಜಾತಿಗೆ ಸೇರಿದಂಥ ಒಂದು ಪರಾವಲಂಬಿ ಕೀಟ, ಇದನ್ನು ಬಿಡುಗಡೆ ಮಾಡಬಹುದು. ಪ್ರತಿ ಎಕರೆಗೆ 5,000-10,000 ಸಂಖ್ಯೆಯಲ್ಲಿ ಈ ಲೆಪ್ಟೋಮ್ಯಾಸ್ಟಿಕ್ಸ್ ಡ್ಯಾಕ್ಟಿಲೋಪಿಯನ್ನು ನಾವು ಬಿಡುಗಡೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಈ ಬಿಳಿ ಹಿಟ್ಟಿನ ತೆಗಣೆ ಸಾಕಷ್ಟು ಹೆಚ್ಚಾಗಿರುತ್ತೆ ಅಂತಹ ಕಡೆಗಳಲ್ಲಿ ನಾವು ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. 200 ಲೀಟ್ರ್ ನೀರಿಗೆ ನಾವು 50 ಮಿಲಿಲೀಟ್ರ್ನಷ್ಟು ಈ ಇಮಿಡಾಕ್ಲೋಪ್ರಿಡ್ 17.8 SL ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ದ್ರಾವಣಕ್ಕೆ 200 ಮಿಲಿಲೀಟ್ರ್ನಷ್ಟು ಅಂಟು ಪದಾರ್ಥವನ್ನು ಕೂಡ ನಾವು ಹಾಕೋಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಬಿಳಿ ಹಿಟ್ಟಿನ ತಿಗಳೆ ಹಾವಳಿ ಬೇರ್ನಲ್ಲಿ ಕಂಡುಬರುತ್ತೆ ಅಂತಹ ಒಂದು ಗಿಡಗಳಿಗೆ ನಾವು ಇಮಿಡಾಕ್ಲೋಪ್ರಿಡ್ ದ್ರಾವಣವನ್ನು ಹಾಕಬೇಕಾಗತ್ತೆ. ದ್ರಾವಣ ಹಾಕಿ ತೋಯಿಸಬೇಕಾಗತ್ತೆ ಬುಡವನ್ನು. 200 ಲೀಟ್ರ್ ನೀರಿಗೆ, ಅಂದರೆ 1 ಬ್ಯಾರಲ್ ನೀರಿಗೆ 17.8 SL ಇಮಿಡಾಕ್ಲೋಪ್ರಿಡ್ಡನ್ನು 120 ಮಿಲಿಲೀಟ್ರ್ ಪ್ರಮಾಣದಲ್ಲಿ ನಾವು ಹಾಕ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಆ ಬೇರಿನ ವಲಯಕ್ಕೇ ಈ ಕೀಟನಾಶಕವನ್ನು ನಾವು ಹಾಕಬೇಕಾಗತ್ತೆ. ಮೇ ತಿಂಗಳಲ್ಲಿ ಈ ಕಾಫಿ ಬೆಳೆನಲ್ಲಿ ನಾವು ರೋಗಗಳ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ಕಾಫಿ ತುಕ್ಕು ರೋಗ ಬಹಳ ಮುಖ್ಯವಾದಂಥ ರೋಗ. ಈ ಅರೇಬಿಕ ತೋಟಗಳಲ್ಲಿ ನಾವು ಈ ಕಾಫಿ ತುಕ್ಕು ರೋಗದ ನಿರ್ವಹಣೆಗೆ ಗಮನ ಕೊಡಬೇಕಾಗತ್ತೆ. ಇದಕ್ಕಾಗಿ ನಾವು ಒಂದು ಮುಂಜಾಗ್ರತಾ ಕ್ರಮವಾಗಿ ಹೊಸದಾಗಿ ತಯಾರು ಮಾಡಿದಂಥ ಕ್ಷಾರೀಯ pH ಇರುವಂತಹ %0.5 ಬೋರ್ಡೋ ಮಿಶ್ರಣವನ್ನು ಆ ಎಲೆಗಳು ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ಮೇಲೆ ಮತ್ತು ಕೆಳಗಡೆ ಆ ಬೋರ್ಡೋ ಮಿಶ್ರಣ ಬೀಳೋ ರೀತಿಯಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಅಂದರೆ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ಇದನ್ನ ಮಾಡೋದು ಬಹಳ ಒಳ್ಳೆಯದು. ಇದನ್ನು ನಾವು ಮೇ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಮಾಡೋದು ಬಹಳ ಮುಖ್ಯ. ಮತ್ತು ಎಲ್ಲೆಲ್ಲಿ ಈ ಕಾಫಿ ತುಕ್ಕು ರೋಗ ಈಗಾಗಲೇ ಇದೆ ಅಂತಹ ಕಡೆಗಳಲ್ಲಿ ನಾವು ಈ ನೈಋತ್ಯ ಮಾನ್ಸೂನ್ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ನಾವು ಈ ಶಿಲೀಂದ್ರನಾಶಕದ ಸಿಂಪರಣೆ ಮಾಡಬೇಕಾಗತ್ತೆ. ಇದಕ್ಕಾಗಿ ಪ್ರತಿ ಲೀಟರ್ ನೀರಿಗೆ ನಾವು 2 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಹೆಕ್ಸಾಕೊನೊಜೋಲ್ 5 UC ಬೆರೆಸ್ಕೊಂಡು ದ್ರಾವಣ ತಯಾರಿಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ಕಾಫಿ ಬೆಳೆನಲ್ಲಿ ಈ ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಇದಕ್ಕಾಗಿ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಆದ್ದರಿಂದ ಈ ರೋಗಗಳ ನಿರ್ವಹಣೆಗಾಗಿ ನಾವು ಕಾಫಿ ಗಿಡಗಳ ನೆತ್ತಿಯನ್ನು ಬಿಡಿಸೋದು ಬಹಳ ಮುಖ್ಯ. ಜೊತೆಗೆ ಈ ಗಿಡಗಳ ಕಫಾತನ್ನು ಮಾಡೋದು ಕೂಡ ಅಷ್ಟೇ ಮುಖ್ಯ. ಜೊತೆಗೆ ಈ ಮುಖ್ಯ ಕಾಂಡದ ಮೇಲೆ ಬರುವಂಥ ಕಂಬ ಚಿಗುರನ್ನು ಕೂಡ ತೆಗಿಬೇಕಾಗತ್ತೆ. ಅಡ್ಡಾದಿಡ್ಡಿ ಬೆಳೆಯುವಂಥ ರೆಂಬೆಗಳನ್ನು ತೆಗಿಬೇಕಾಗತ್ತೆ. ಒಣಗದಂಥ ಮತ್ತು ಈ ಸತ್ತಂಥ ರೆಂಬೆಗಳನ್ನು ಕೂಡ ನಾವು ತೆಗೆದಾಕಬೇಕಾಗತ್ತೆ. ಹಾಗೆಯೇ ಈ ನೆರಳು ಮರಗಳ ಒಣಗದಂಥ ಎಲೆಗಳು ಮತ್ತು ಸಣ್ಣ ರೆಂಬೆಗಳು ಈ ಕಾಫಿ ಪೊದೆ ಮೇಲೇನು ಬಿದ್ದಿರ್ತವೆ ಅವುಗಳನ್ನು ಕೂಡ ನಾವು ಸ್ವಚ್ಛ ಮಾಡಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ನಾವು ಸಿಂಪರಣೆ ಮಾಡೋದಕ್ಕಿಂತ ಮುಂಚೆ ಮಾಡೋದು ಬಹಳ ಒಳ್ಳೆಯದು. ನೀರು ನಿಲ್ಲದನ್ನು ತಪ್ಪಿಸೋದಕ್ಕೆ ಮಳೆ ಸಂದರ್ಭದಲ್ಲಿ ಸಾಕಷ್ಟು ಬಸಿಗಾಲ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈ ಬಸಿಯುವಂಥ ವ್ಯವಸ್ಥೆಯನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ಹಾಗೆಯೇ ಈ ತೊಟ್ಲು ಗುಂಡಿಗಳನ್ನು, ಕಂದಕಗಳನ್ನು, ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಿ ಅವುಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕಾಗತ್ತೆ. ಎಲ್ಲೆಲ್ಲಿ ಪ್ರತಿ ವರ್ಷವೂ ಕೂಡ ಈ ಕೊಳೆ ರೋಗ ಕಂಡುಬರುತ್ತೆ ಅಂತಹ ಕಡೆಗಳಲ್ಲಿ 1% ಈ ಕ್ಷಾರೀಯವಾದ ಬೋರ್ಡೋ ಮಿಶ್ರಣವನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ವಿಶೇಷವಾಗಿ ಕಾಫಿ ಗಿಡಗಳ ಎಲೆಗಳ ಮೇಲ್ಭಾಗಕ್ಕೆ ಮತ್ತು ಕೆಳಭಾಗಕ್ಕೆ ಅಭಿವೃದ್ಧಿಯಾಗ್ತಾ ಇರುವಂಥ ಕಾಫಿ ಕಾಯಿಗಳಿಗೆ ನಾವು ಚೆನ್ನಾಗಿ ಬೀಳೋ ರೀತಿಯಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ಈ ಸಿಂಪರಣೆ ಕೈಗೊಳ್ಳೋದು ಬಹಳ ಮುಖ್ಯ. ಹಾಗೆಯೇ ಯಾವ್ಯಾವ ಕಾಫಿ ತೋಟಗಳಲ್ಲಿ ಕಾಫಿ ತುಕ್ಕು ರೋಗ ಮತ್ತು ಕಾಫಿ ಕೊಳೆ ರೋಗಗಳು ಕಳೆದ ಬೆಳೆನಲ್ಲೇನಾದರೂ ಕಂಡುಬಂದಿದ್ದರೆ ನಾವು ಮುಖ್ಯವಾಗಿ 1% ಬೋರ್ಡೋ ಮಿಶ್ರಣವನ್ನು

0: ಮುನ್ನೆಚ್ಚರಿಕೆ ಸಿಂಪರಣೆಯಾಗಿ ಈ ಮಾನ್ಸೂನ್ ಮಳೆ ಪ್ರಾರಂಭವಾದಕ್ಕಿಂತ ಮುಂಚೆನೇ ಸಿಂಪರಣೆ ಮಾಡೋದು ಬಹಳ ಮುಖ್ಯ. ಈ ರೀತಿ ಸಿಂಪರಣೆ ಮಾಡೋದ್ರಿಂದ ನಾವು ಈ ಕಾಫಿಯ ತುಕ್ಕು ರೋಗವನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ಬೋದು. ಹಾಗೆಯೇ ಈ ಕೊಳೆ ರೋಗನೂ ಕೂಡ ನಮಗೆ ನಿಯಂತ್ರಣಕ್ಕೆ ಬರುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಿಯ ರೈತ ಬಾಂಧವರೇ, ಗಮನಿಸಿ, ಇಂದು ಸಂಜೆ 6:50 ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯತೆ ಪ್ರಾಮುಖ್ಯತೆ ಮತ್ತು ಆಹಾರ ಉತ್ಪಾದನೆಯಲ್ಲಿ ಇದರ ಮಹತ್ವ ಈ ಕುರಿತು ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನವೊಂದ ಕೇಳಬಹುದು. ಆಕಾಶವಾಣಿ ಮಡಿಕೇರಿ, ಸಮಯ 6:45:25.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-door ವಾರ್ಡ್ರೋಬ್ 8,900 ರೂಪಾಯಿಗೆ, 2-door ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
11: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
10: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
12: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
13: ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಿಗ್ಗೆ 8:30 ಆಕಾಶವಾಣಿಯ ಅಂತರಾಳ ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ, 8:35 ಮತ್ತೊಂದು ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ, 8:50 ಕಗ್ಗದ ಸಿರಿ, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, ಈ ಬೆಳಿಗ್ಗೆ 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ಇದಕ್ಕಾಗಿ ನಮ್ಮ ಕೇಳುಗರು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2285558 ಅಥವಾ 2281

29 ಎಸ್ಟಿಡಿ ಕೋಡ್ ಸಂಖ್ಯೆ 08272. ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 6:45 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ನ್ಯಾಯವಾಣಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ ಸರ್. ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸಾಮಾನ್ಯವಾಗಿ ಇಂತಿಷ್ಟು ವರ್ಷ ಕೆಲಸ ಮಾಡಿದ ಮೇಲೆ ಪಿಂಚಣಿ ಪೆನ್ಷನ್ ಅಂತ ಬರುತ್ತೆ. ಬೇರೆ ಬೇರೆ ಇಲಾಖೆನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪಿಂಚಣಿಗಳು ಇರ್ತವೆ. ಇಂತಿಷ್ಟು ವರ್ಷ ಪೆನ್ಷನ್ಗೆ ಅಗೇನೆಸ್ಟ್ ಆಗಿ ಹಣ ಕಟ್ ಆಗಿರುತ್ತದೆ. ನಿಮ್ಗೆ ನಾವು ಪಿಂಚಣಿ ಸಲುವಾಗಿ ಇಷ್ಟು ಹಣ ಕಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತಾರೆ, ಕೊನೆ ಟೈಮ್ನಲ್ಲಿ ಇಂತಿಷ್ಟು ಜಮಾನು ಆಗಿರ್ತದೆ, ಯಾವುದೇ ಸೂಚನೆ ಇಲ್ಲದೇ ಆ ಪಿಂಚಣಿ ಅದನ್ನು ನಿಲ್ಲಿಸ್ಬಿಡ್ಬೋದು. ಅವಾಗ ಏನು ಸಮಸ್ಯೆ ಉದ್ಭವ ಆಗುತ್ತೆ, ಅವರ ಹಕ್ಕುಗಳು ಏನು, ಅದು ಪರಿಸ್ಥಿತಿ ಹೆಂಗೆ ನಿಭಾಯಿಸೋದು ಸರ್?
2: ಸರ್, ಪೆನ್ಷನ್ ಕೂಡ ಅದೊಂದು ಹಕ್ಕು ಸರ್. ಯಾವುದೇ ಅವ್ರು ಯಾಕೆ ಪೆನ್ಷನ್ ಯಾಕೆ ಕೊಡ್ತಾರೆ ಅಂದರೆ, ಪೆನ್ಷನ್ ಯಾಕೆ ಕೊಡ್ತಾರೆ ಅಂದರೆ, ಅವ್ರು ಇಷ್ಟು ವರ್ಷ ಅವರು ಸರ್ಕಾರಕ್ಕೆ ಅವ್ರ ಕೊಡುಗೆ ಇದೆ, ಇಷ್ಟು ವರ್ಷ ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅದೊಂದು ಪೆನ್ಷನ್ ಅಮೌಂಟ್ ಕೊಡ್ತಾರೆ. ಸೊ ಹಾಗಿದ್ದಾಗ ಸರ್, ಇವಾಗ ಒಂದೇ ಸರಿ ಅವ್ರನ್ನ ಯಾರ್ದು ಪೆನ್ಷನ್ ನ ನಿಲ್ಸೋದಕ್ಕೆ ಆಗೋದಿಲ್ಲ. ಪೆನ್ಷನ್ ಇವಾಗ ನಿಲ್ಸ್ಬೇಕು ಅಂದ್ರೆ ಅದಕ್ಕೆ ಸುಮಾರು ಕಾರಣಗಳು ಇರ್ಬೋದು. ಏನಾದ್ರೂ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಆಗಿರ್ಬೋದು, ಇಲ್ಲಾಂದ್ರೆ ಬೇರೆ ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟಿ ಆಗಿದೆ ಅಂತ ಹೇಳಿ ಕೋರ್ಟ್ ಇಂದ ಆದೇಶ ತಗೊಂಬಂದಿದ್ರೆ ಆ ಆದೇಶ ಪ್ರಕಾರವಾಗಿ ಪೆನ್ಷನ್ ನ ನಿಂದ್ರಿಸ್ಬೋದು ಸರ್. ಅದೇ ನಿಲ್ಲಿಸ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ನೋಟಿಸ್ ಕೊಡ್ಬೇಕು, ಈ ತರ ನಾವು ನಿಮ್ಮ ಪೆನ್ಷನ್ ನ ನಿಲ್ಲಿಸ್ತಾ ಇದೀವಿ ಈ ಕಾರಣಕ್ಕೆ ಅಂತ ಹೇಳಿ. ಆ ನೋಟಿಸ್ ಕೊಟ್ಟಾದ್ಮೇಲೆ ಆ ನೋಟಿಸ್ ಅಲ್ಲಿ ಏನಾದ್ರು ಸರಿಯಾಗಿ ಕಾರಣಗಳು ಕೊಟ್ಟಿಲ್ಲ ಅಂತ ಹೇಳಿದಾಗ ಆ ನೋಟಿಸ್ ನ ನಾವು ಚಾಲೆಂಜ್ ಮಾಡ್ಬೋದು. ಹೈಕೋರ್ಟ್ ಆಗಿರ್ಲಿ, ಇಲ್ಲಾಂದ್ರೆ ಅವರು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಇದೆ,
1: ಕ್ಯಾಟ್
2: ಇದೆ, ಇಲ್ಲಾಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ರೆ
1: ಸೆಂಟ್ರಲ್ ಗೌರ್ಮೆಂಟ್
2: ಅಡ್ಮಿನಿಸ್ಟ್ರೇಟಿವ್
1: ಟ್ರಿಬ್ಯುನಲ್
2: ಇದೆ. ಸೊ ಹಾಗಾಗಿ ಆ ಟ್ರಿಬ್ಯುನಲ್ ಅಲ್ಲಿ ಅವರು ಕೇಸ್ ಹಾಕೊಂಬೋದು, ಈ ತರ ನಮ್ಮ ವಿಥೌಟ್ ನಮ್ಗೆ ನೋಟಿಸ್ ಇಲ್ದೇನೆ, ಇಲ್ಲಾಂದ್ರೆ ನೋಟಿಸ್ ಅಲ್ಲಿ ಸರಿಯಾಗಿ ಕಾರಣ ಕೊಟ್ಟಿಲ್ಲ, ಹಾಗಾಗಿ ನಮ್ಮ ಪೆನ್ಷನ್ ನ ನಿಲ್ಸಿದ್ದಾರೆ ಅಂತ ಹೇಳಿ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಬೋದು.
1: ಈಗ ಪೆನ್ಷನ್ ನಿಲ್ಸುವಾಗ ಅವರಿಗೆ ಏನೋ ಒಂದು ಬೇರೆ ಬೇರೆ ಆದೇಶಗಳು ಇರಬಹುದು ಅಂತ ತಿಳ್ಕೋಣ. ಆ ಆದೇಶ ಅದು ಯಾಕೆ ಹೀಗೆ ಅಂತ ಹೇಳಿ ಇವರು ಇವರು ಕ್ವಶನ್ ಮಾಡಬಹುದು ಆಮೇಲೆ.
2: ನಿಜ ಸರ್
1: ಅಲ್ವಾ, ಇದನ್ನ ನಾವು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬೇಕಾಗುತ್ತೆ.
2: ಹೌದು ಸರ್. ಇವಾಗ ಕಾರಣಗಳು ಏನಿರ್ಬೋದು ಅಂದ್ರೆ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿಯಲ್ಲಿ ಸರಿಯಾಗಿ ಇವರು ಕೆಲಸ ಮಾಡಿರ್ಲಿಲ್ಲ, ಹಾಗಾಗಿ ನಾವು ಇವ್ರನ್ನ ಪೆನ್ಷನ್ ತಡೆ ಹಿಡಿಬೇಕು ಅಂತ ಹೇಳಿರ್ಬೋದು. ಆದ್ರೆ ಎನ್ಕ್ವೈರಿನೇ ಚಾಲೆಂಜ್ ಮಾಡೋದಕ್ಕೆ ನಮ್ಗೆ ಅವಕಾಶ ಬೇಕಾಗುತ್ತೆ.
1: ಅಲ್ಲ, ಇಂತಿಷ್ಟು ವರ್ಷ ಬರ್ತಾ ಇರ್ತದೆ, ಸುಮಾರು ವರ್ಷಗಳ ನಂತರ ಇದಕ್ಕಿದ್ದಂಗೆ ನಿಂತು ಹೋಗ್ಬಿಟ್ರೆ ಅದು ಏನೋ ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸ್ ಅಂತ ಅನ್ಬೇಕಾ, ಹೇಗೆ ಅದು
2: ಸರ್? ಅದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಪ್ಸೇ ಆಗುತ್ತೆ. ಯಾಕಂದ್ರೆ ಇವಾಗ ಒಂದು ಸುಮಾರು ವರ್ಷದಿಂದ ಪೆನ್ಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗ್ತಾ ಇರಬೇಕಾಗುತ್ತೆ, ಅವ್ರ ಫ್ಯಾಮಿಲಿಗೂ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಅವ್ರಿಗೂ ಯಾರು ಎಂಪ್ಲಾಯ್ ಇದ್ರು ಅವ್ರಿಗೂ ಕೊಡಲೇಬೇಕಾಗುತ್ತೆ. ಮಿಡಲ್ ಅಲ್ಲಿ ವಿಥೌಟ್ ನೋಟಿಸ್ ಇಲ್ಲದೆ ಏನು ಇಲ್ಲದೆ ಆ ತರ ತಡೆ ಹಿಡಿಯೋದಕ್ಕೆ ಆಗೋದಿಲ್ಲ ಸರ್.
1: ಬೇರೆ ಬೇರೆ ಕಾರಣಗಳಿಂದ ನಾವು ನಿಲ್ಲಿಸಿದೀವಿ ಅಂತ ಅನ್ಬಹುದು. ಉದಾಹರಣೆ, ಯಾವುದೋ ಒಂದು ಲಿವಿಂಗ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಇರ್ತದೆ, ಅದೆಲ್ಲ ಇದೆ ಅಲ್ಲ. ನಿಶ್ಚಿತವಾದಂತಹ ಒಂದು ಕಾರಣ ಇದ್ರೆ ಮಾತ್ರ ಅವರು ಬೇಕಾದ್ರೆ ತಡೆ ಹಿಡಿಯಬಹುದು. ಅನಾವಶ್ಯಕವಾಗಿ ನಾವು ಎಲ್ಲಾ ಮಾಹಿತಿ ಕೊಟ್ಟಾಗ್ಲೂ ಕೂಡ ನಿಲ್ಲಿಸಿದ್ರು ಅಂತಂದ್ರೆ ಕಾನೂನಿನ ಮೂಲಕವಾಗಿ ಅದನ್ನ ಸರಿಪಡಿಸ್ಕೋಬಹುದು.
2: ನಿಜ ಸರ್.
1: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದಂತಹ ಬಸವಪ್ರಸಾದ್ ಕುನಾಲೆ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಪ್ರಿಯ ಶ್ರೋತೃಗಳೇ, ಈಗ ವೇಳೆ 6:50. ಈಗ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ ಎಸ್ ಗಾಯತ್ರಿ ಅವರ ಹಾಡುಗಾರಿಕೆಯಲ್ಲಿ ಅಂಬುಜಂ ಕೃಷ್ಣ ಅವರ ಕೃತಿ ಕಾಣ್ಬದೆ ಪೋಲೆನ್ ಅಯ್ಯನೆ, ರಾಗ ಬಿಲಹರಿ, ಆದಿತಾಳ.

0: ಎನ್ ಐಎನ್ಎ ಇದನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಂದು ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವೇಕ್ ಮೋಲಿಕುಲಂ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪಂಚರಾಷ್ಟ್ರ ಯಾತ್ರಾಯಾಃ ಪಂಚಮಂ ಅಂತಿಮಂ ಪ್ರಚರಣಂ ಸಫಲತಯಾ ಸಂಪಾದ್ಯ ಇಟಲಿ ದೇಶಾತ್ ನವದಿಲ್ಲೀಂ ಪ್ರತ್ಯಾಗತವಾನ್. ಹ್ಯಃ ಭಾರತ ಇಟಲಿ ದೇಶಯೋಃ ಮಧ್ಯೆ ವಿಶೇಷ ರಣನೈತಿಕ ಸಹಯೋಗ ರೂಪೇಣ ಸ್ವಸಂಬಂಧಸ್ಯ ಉನ್ನಯನಸ್ಯ ಘೋಷಣಾ ಅಭವತ್. ಕೃಷಿ, ಮಹತ್ವಪೂರ್ಣ ಖನಿಜ, ಆಯುರ್ವೇದ, ವಿಜ್ಞಾನ ತಂತ್ರಜ್ಞಾನ ಇತ್ಯಾದಿಷು ಅನೇಕೇಷು ಕ್ಷೇತ್ರೇಷು ದ್ವಯೋಃ ದೇಶಯೋಃ ಮಧ್ಯೆ ಅನೇಕಾಃ ಸಂಧಯಃ ಹಸ್ತಾಕ್ಷರಿತಾಃ. ಕರ ಅಪರಾಧಾನಾಂ ಧನಶೋಧನಸ್ಯ ಆತಂಕ ವಿತ್ತಪೋಷಣಸ್ಯ ಚ ನಿವಾರಣಾರ್ಥಂ ಅಪಿ ರಾಷ್ಟ್ರದ್ವಯೇನ ಜ್ಞಾಪನಪತ್ರೇಷು ಹಸ್ತಾಕ್ಷರಂ ಜಾತಂ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಸಹ ರೋಮ್ ನಗರೆ ಸಂಯುಕ್ತ ವಕ್ತವ್ಯೆ ಪ್ರಧಾನಮಂತ್ರಿಣ ಶ್ರೀ ನರೇಂದ್ರ ಮೋದಿನಾ ಉಕ್ತಂ ಯತ್ ಉಭೌ ದೇಶೌ ನೌಕಾವಹನ ಕ್ಷೇತ್ರೇಷು ನೌಕಾಪತ್ತನಾನಾಂ ಆಧುನಿಕೀಕರಣೆ ರಸದ ಕ್ಷೇತ್ರೇ ನೀರ ಅರ್ಥವ್ಯವಸ್ಥಾಯಾಂಚ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ.
2: दोनों देशों के स्टार्टअप्स, रिसर्च सेंटर्स और उद्योगों को आपस में जोड़ने के लिए हम इंडिया इटली इनोवेशन सेंटर पर काम कर रहे हैं. हमारी सेनाओं के साथ साथ दोनों देशों के रक्षा उद्योगों के बीच भी सहयोग बढ़ रहा है. मैरिटाइम पावर्स के रूप में भारत और इटली के बीच करीबी सहयोग स्वाभाविक है. हम मिलकर शिपिंग, पोर्ट्स मॉडर्नाइजेशन, लॉजिस्टिक और ब्लू इकोनॉमी पर काम करेंगे.
1: ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯೇಷ ಅವದತ್ ಯತ್ ಭಾರತ ಇಟಲಿ ದೇಶಯೋ ಸಂಬಂಧಃ ವಿಶೇಷ ಸಾಮರಿಕ ಸಹಭಾಗಿತ್ವ ರೂಪೇಣ ವರ್ಧಮಾನಃ ಅಸ್ತಿ ಅಪಿ ಚ ಉಭೌ ದೇಶೌ ಉನ್ನತ ನಿರ್ಮಾಣಸ್ಯ ಆಧಾರಭೂತ ಸಂರಚನಾಯಃ ಊರ್ಜಾಯಃ ಅರ್ಥವ್ಯವಸ್ಥಾಯಃ ರಕ್ಷಾಯಃ ಚ ಕ್ಷೇತ್ರೇಷು ಪರಿಶ್ರಮೇಣ ಕಾರ್ಯಂ ಕುರ್ವಂತೌ ಸ್ತಃ. ಭಾರತಂ ಇಟಲಿ ಚ ಸಾಂಸ್ಕೃತಿಕ ವಿನಿಮಯಂ ಪ್ರವರ್ಧಯಿತುಂ ಪ್ರಾಚೀನ ಸಭ್ಯತಾನಾಂ ಮಧ್ಯೆ ಸಂವಾದಂ ಸುದೃಢಂ ಕರ್ತುಂ ಚ ದ್ವಿಸಹಸ್ರಾಬ್ದಸ್ಯ ಸಪ್ತವಿಂಶತಿತಮಂ ವರ್ಷಂ ಸಂಸ್ಕೃತೇಃ ಪರ್ಯಟನಚ ವರ್ಷರೂಪೇಣ ಆಚರಿಷ್ಯತಃ. ಇಟಲಿ ದೇಶಸ್ಯ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಉಕ್ತಂ ಯತ್ ಏಷಃ ಉಪಕ್ರಮಃ ದ್ವಯೋಃ ದೇಶಯೋಃ ಮಧ್ಯೆ ಪರಸ್ಪರಂ ಅವಗಮನಂ ಗಭೀರಂ ಕರ್ತುಂ ಸಾಂಸ್ಕೃತಿಕ ಕೂಟನೀತಿಂಚ ಅಧಿಕಂ ಸುದೃಢಂ ಕರ್ತುಂ ಸಹಾಯಂ ಕರಿಷ್ಯತಿ. ಸಾ ಅವದತ್ ದೇಶಯೋಃ ಮಧ್ಯೆ ಸುದೃಢತರ ಸಂಬಂಧಃ ನ ಕೇವಲಂ ರಾಜನೈತಿಕ ಆರ್ಥಿಕ ಸಂಬಂಧೈಃ ಅಪಿತು ಜನಾನಾಂ ಸಮಾಜಾನಾಂಚ ಮಧ್ಯೆ ಸಂಪರ್ಕಸ್ಯ ಮಾಧ್ಯಮೇನ ಅಪಿ ಮಾಪಿತಾಃ ಭವಂತಿ. ಪ್ರಧಾನಮಂತ್ರಿಣೇ ಶ್ರೀ ನರೇಂದ್ರ ಮೋದಿನೇ ಇಟಲಿ ದೇಶಸ್ಯ ರೋಮ್ ನಗರೆ ಖಾದ್ಯ ಕೃಷಿ ಸಂಘಟನೆಯ ಪ್ರತಿಷ್ಠಿತಂ ಎಗ್ರಿಕೋಲಾ ಪದಕಂ ಪ್ರದತ್ತಂ. ಪುರಸ್ಕಾರಂ ಪ್ರಾಪ್ಯ ಶ್ರೀ ಮೋದಿ ಭಾರತಸ್ಯ ಕೋಟಿ ಕೋಟಿ ಕೃಷಕಾಣಾಂ ಪಶುಪಾಲಕಾನಾಂ ಮತ್ಸ್ಯಪಾಲಕಾನಾಂ ಕೃಷಿ ವೈಜ್ಞಾನಿಕಾನಾಂ ಶ್ರಮಿಕಾಣಾಂಚ ಕೃತೆ ಏತತ್ ಸಮ್ಮಾನಂ ಸಮರ್ಪಿತವಾನ್. ಪದಕಮಿದಂ ಖಾದ್ಯ ಕೃಷಿ ಸಂಘಟನಸ್ಯ ಮಹಾನಿದೇಶಕೇನ ಪ್ರದತ್ತಂ. ಗೃಹಮಂತ್ರಿ ಅಮಿತ್ ಶಾಹ, ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ತಥಾ ವಾಣಿಜ್ಯ ಉದ್ಯೋಗ ಮಂತ್ರಿ ಪಿಯೂಷ್ ಗೋಯಲ ಪ್ರಧಾನಮಂತ್ರಿಣ ಕೃತೆ ಎಗ್ರಿಕೋಲಾ ಪದಕಂ ಪ್ರಾಪ್ತ್ಯರ್ಥಂ ಅಭಿನಂದನಂ ಕೃತವಂತಃ. ಗೃಹಮಂತ್ರಿ ಅಮಿತ್ ಶಾಹ ಅವದತ್ ಯತ್ ಭಾರತಂ ಕೃಷಿ ಕ್ಷೇತ್ರೇ ವೈಶ್ವಿಕ ನೇತೃತ್ವೇನ ಉದ್ಭೂತಂ ಅಸ್ತಿ ತಥಾ ಚ ದೇಶಸ್ಯ ಕೃಷಿ ಪ್ರತಿರೂಪಂ ಸಮಗ್ರ ವಿಶ್ವಸ್ಯ ಕೃತೆ ಏಕಂ ಮಾನದಂಡಂ ಸ್ಥಾಪಯತಿ. ಪಶ್ಚಿಮ ಬಂಗಾಳ ರಾಜ್ಯೆ ದಕ್ಷಿಣ ಚತುರ್ವಿಂಶತಿ ಪರಗಣ ಮಂಡಲಸ್ಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರೆ ಪುನರ್ ಮತದಾನಂ ಅಧುನಾ 7:00 ಆರಭ್ಯತೆ ಯದ್ಧಿ ಸಾಯಂ 6:00 ಸಮಾಪ್ತಂ ಭವಿಷ್ಯತಿ. ಆಹತ್ಯ 6 ಪ್ರತ್ಯಾಶಿನಃ ಸೌಭಾಗ್ಯಸ್ಯ ಪ್ರರೀಕ್ಷಾಂ ಕುರುವಂತಿ ಯೇಷು ದ್ವೌ ನಿರ್ದಲೀಯೌ ಅಪಿ ಸ್ತಃ. ಭಾರತೀಯ ಋತುವಿಜ್ಞಾನ ವಿಭಾಗೇನ ರಕ್ತವರ್ಣೀಯ ಸಂಚೇತನ ಪ್ರಖ್ಯಾಪಿತಾ ಯತ್ ಉತ್ತರ ಪ್ರದೇಶಸ್ಯ ಮಧ್ಯಪ್ರದೇಶಸ್ಯ ವಿದರ್ಭಸ್ಯ ಚ ಭಾಗೇಷು ಆಗಾಮಿ ದಿನತ್ರಯಂ ಯಾವತ್ ತಾಪ ತರಂಗತಃ ತೀವ್ರ ತಾಪ ತರಂಗಸ್ಯ ಸ್ಥಿತಿಃ ಭವತಿ. ವಿಭಾಗೇನ ಅನುಮಾನಿತಂ ಯತ್ ಹರಿಯಾಣ, ಚಂಡೀಗಢ್, ದಿಲ್ಲಿ, ಪಂಜಾಬ್, ಬಿಹಾರ್, ಛತ್ತೀಸ್ಗಢ್, ತಟೀಯ ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ

0: ओडिशा, राजस्थान, तेलंगाना, उत्तराखण्ड च एतादृशाः एव परिस्थितयः सम्भवन्ति। आईपीएल इति विंशतिं प्रतिविंशतिः क्रिकेट लीग प्रतिस्पर्धायां गतरात्रौ कोलकाता नाइट राइडर्स दलेन मुंबई इंडियंस दलं चतुस्तोबकैः पराजितम्। अद्य सायं सार्धसप्तवादने गुजरात टाइटन्स दलं अहमदाबाद नगरे चेन्नई सुपर किंग्स दलं सम्मुखीकरिष्यति इति वार्ताः।
1: ಆಕಾಶವಾಣಿ ಮಡಿಕೇರಿ, ಸಮಯ 7 ಗಂಟೆ.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ನಿಧನ ಸುದ್ದಿ. ಕೆದಮಳ್ಳೂರು ಗ್ರಾಮದ ಬಿಲ್ಲವರ ದಿವಂಗತ ರಾಮು ಪೂಜಾರಿ ಅವರ ಪತ್ನಿ ರಾಧಮ್ಮ ಅವರು ನಿನ್ನೆ ನಿಧನರಾದರು. 88 ವರ್ಷದ ಬಿಲ್ಲವರ ರಾಧಮ್ಮ ಅವರ ಅಂತ್ಯಕ್ರಿಯೆ ಇಂದು ಪೂರ್ವಾಹ್ನ 11:30 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಬಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಕುಂಜಿಲನ ದಿವಂಗತ ಗಣಪತಿ ಅವರ ಪತ್ನಿ ಕಾವೇರಂಬ ಅವರು 70ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಕುಂಜಿಲನ ಕಾವೇರಂಬ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಅವರ ಮನೆಯಲ್ಲಿ ನಡೆಯಲಿದೆ. ಬಲಮುರಿ ಗ್ರಾಮದ ಕೊಟ್ಟಕೇರಿಯಂದ ಸೋಮಣ್ಣ ಮುತ್ತು ಅವರು 71ನೇ ವರ್ಷದಲ್ಲಿ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಕೊಟ್ಟಕೇರಿಯಂದ ಸೋಮಣ್ಣ ಮುತ್ತು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ಬಳಿಕ ಸ್ವಗೃಹದಲ್ಲಿ ನಡೆಯಲಿದೆ. ಮುಗುಟಗೇರಿ ಗ್ರಾಮದ ಅಜಲೇರ ನೀಲಮ್ಮ ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. 75 ವರ್ಷದ ಅಜಲೇರ ನೀಲಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮುಗುಟಗೇರಿ ಗ್ರಾಮದ ಲೈನ್ ಮನೆಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು.

0: ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ನಮ್ ದೇವರ್ ಸತ್ಯ, ನನಗ್ ಗೊತ್ತಿಲ್ವಾ, ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
2: ಬಿಡ್ಡು ಬಿಡ್ಡು ಬಿಡ್ಡು ಕದ್ದು ಕದ್ದು ನೋಡೋದನ್ನ.
3: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ, ಕೆಪಿಎಸ್ ಯೋಜನೆಗೆ ಜೂನ್ 1 ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಈಗ ವಾರ್ತೆಗಳ ವಿವರ. ಜೂನ್ 1 ಶಿವಮೊಗ್ಗದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಹಾಗೂ ಮೂಲಸೌಕರ್ಯ ವಿಸ್ತರಣೆಗೆ ಸಂಬಂಧಿಸಿದಂತೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಭೆಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರತಿ ಕೆಪಿಎಸ್ ಶಾಲೆಯಲ್ಲಿ 1,200 ವಿದ್ಯಾರ್ಥಿಗಳಿಗೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲಾಗುವುದು ಎಂದರು. ಮುಂದಿನ 2 ರಾಜ್ಯದ ಎಲ್ಲಾ 800 ಕೆಪಿಎಸ್ ಶಾಲೆಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಬೇಕು. ಈ ವರ್ಷವೇ 800 ಶಾಲೆಗಳ ಆರಂಭಕ್ಕೆ ಟೆಂಡರ್ ಪ್ರಕ್ರಿಯೆ ತ್ವರಿತಗೊಳಿಸುವಂತೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪ್ರಸ್ತಾವನೆಯನ್ನು ತಕ್ಷಣ ಆರ್ಥಿಕ ಇಲಾಖೆಗೆ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ರಸ್ತೆ, ಕುಡಿಯುವ ನೀರು, ಒಳಚರಂಡಿ, ಸ್ವಚ್ಛತೆ ಸೇರಿದಂತೆ ಹಲವು ಮೂಲಸೌಕರ್ಯ ಸಮಸ್ಯೆಗಳು ಧಾರವಾಡ ನಗರವನ್ನು ಕಾಡುತ್ತಿದ್ದು, ಜೋಡಿ ನಗರಗಳ ಸಮಗ್ರ ಆಡಳಿತ ವ್ಯವಸ್ಥೆಯಲ್ಲಿ ಧಾರವಾಡ ಭಾಗಕ್ಕೆ ನಿರೀಕ್ಷಿತ ಮಟ್ಟದ ಅಭಿವೃದ್ಧಿ ಹಾಗೂ ಆಡಳಿತಾತ್ಮಕ ಆದ್ಯತೆ ಸಿಗುತ್ತಿಲ್ಲ ಎಂಬ ಸಾರ್ವಜನಿಕ ಅಸಮಾಧಾನವನ್ನು ನಿಯೋಗ ರಾಜ್ಯಪಾಲರ ಗಮನಕ್ಕೆ ತಂದಿದ್ದು, ಮನವಿ ಆಲಿಸಿದ ರಾಜ್ಯಪಾಲರು ವಿಷಯವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಕಾನೂನುಬದ್ಧ ಹಾಗೂ ಆಡಳಿತಾತ್ಮಕ ಅಂಶಗಳನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಮಧ್ಯೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಪಾಲಿಕೆ ರಚನೆ ಪ್ರಸ್ತಾವಕ್ಕೆ ಅನುಮೋದನೆ ನೀಡಬೇಕು ಎಂದು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ನಿನ್ನೆ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಇ ಫಾರ್ಮಸಿ ವ್ಯವಸ್ಥೆಯನ್ನು ಖಂಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗದೆ ಸಂಪೂರ್ಣ ವಿಫಲವಾಯಿತು. ಚಾಮರಾಜನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಡಿಕಲ್ ಶಾಪ್ಗಳನ್ನು ಬಂದ್ ಮಾಡದೆ ಕೇವಲ ನೈತಿಕ ಬೆಂಬಲ ಮಾತ್ರ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿತ್ತು. ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ್ದ ದೇಶವ್ಯಾಪಿ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಔಷಧಿ ವ್ಯಾಪಾರಿಗಳು ಬೆಂಬಲ ವ್ಯಕ್ತಪಡಿಸಿದರು. ಆನ್ಲೈನ್ ಮೂಲಕ ಔಷಧ ಮಾರಾಟ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳು ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ ಕರೆಗೆ ಗದಗ್ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಜಿಲ್ಲೆಯ ಔಷಧ ಅಂಗಡಿಗಳ ಮಾಲೀಕರು ಬಂದ್ ಕರೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು.

0: ಭಾರತ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ ಹಮ್ಮಿಕೊಂಡಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾಲಿಕೆಯ ಪರಿಸರ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಹನುಮಂತ್ ಕಲಾದಗಿ, ಸ್ವಚ್ಛತೆಗೆ ಪ್ರಥಮ ಆದ್ಯತೆ ನೀಡುವ ನಗರ ಪಾಲಿಕೆಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಬಹುಮಾನ, ಸ್ಟಾರ್ ರ್ಯಾಂಕಿಂಗ್ ಕೊಡುವ ಸಂಪ್ರದಾಯವನ್ನು ಸಹ ಸರ್ಕಾರ ಹೊಂದಿದೆ. ಇಂತಹ ಉತ್ತಮ ಉದ್ದೇಶ ಹೊಂದಿರುವ ಅಭಿಯಾನದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಪಾಲ್ಗೊಂಡಿದೆ ಎಂದರು. ಈಗಾಗಲೇ ಅಭಿಯಾನದಲ್ಲಿ ಪಾಲ್ಗೊಂಡು ನಗರದ ಸುಮಾರು 16,000 ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಕಸ, ಶೌಚಾಲಯ ನಿರ್ವಹಣೆ ಸೇರಿದಂತೆ ಒಟ್ಟು 5 ಪ್ರಶ್ನೆಗಳ ಸರಣಿ ಇದ್ದು, ಅಭಿಯಾನದ ಆಪ್ ಮೂಲಕ ಸ್ಕ್ಯಾನ್ ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಿ ತಮ್ಮ ಅಭಿಪ್ರಾಯ ತಿಳಿಸಬಹುದು ಎಂದು ಅವರು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಬಸ್ಸುಗಳು ಹಾಗೂ ಇ ಟ್ರಕ್ಗಳ ಬಳಕೆಯನ್ನು ವೇಗವಾಗಿ ವಿಸ್ತರಿಸುವ ಉದ್ದೇಶದಿಂದ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಸಮಾಲೋಚನಾ ಸಭೆ ನಡೆಸಿದರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರಿಗೆ ಸಂಸ್ಥೆಗಳ ನಿರ್ವಾಹಕರು, ಎಗ್ರಿಗೇಟರ್ಗಳು, ಹಣಕಾಸು ಸಂಸ್ಥೆಗಳು, ಲೀಸಿಂಗ್ ಕಂಪನಿಗಳು ಹಾಗೂ ಎಲೆಕ್ಟ್ರಿಕ್ ವಾಹನ ಕ್ಷೇತ್ರದ ಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸುಸ್ಥಿರ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಆಡಳಿತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 23 ಮತ್ತು 24ರಂದು ಧಾರವಾಡ ಜಿಲ್ಲಾ ಮಟ್ಟದ ಮಾವು ಮೇಳ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು, ಎಪಿಎಂಸಿ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಆವರಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 23ರಂದು ಬೆಳಗ್ಗೆ 11:30 ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಶಾಸಕ ಮಹೇಶ್ ತೆಂಗಿನಕಾಯಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ವ್ಯವಸ್ಥಿತವಾಗಿ ಮತ್ತು ಯಶಸ್ವಿಯಾಗಿ ಜರುಗಲು ರಾಜಕೀಯ ಪಕ್ಷಗಳ ಸಹಕಾರ ಅಗತ್ಯ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಯೂ ಆಗಿರುವ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು, ಪೂರ್ಣ ಪ್ರಮಾಣದ ಪ್ರಗತಿ ಸಾಧಿಸಲು ಬಿಎಲ್ಎಗಳು ಬಿಎಲ್ಒಗಳಿಗೆ ಸಹಕರಿಸಬೇಕು ಎಂದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ 20 ವರ್ಷಗಳ ನಂತರ ಜರುಗುತ್ತಿದೆ. ಚುನಾವಣೆಗಳಿಗಾಗಿ ಮತದಾರರ ಪಟ್ಟಿಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಅವಶ್ಯವಾಗಿದ್ದು, ಮರಣ, ಪುನರಾವರ್ತನೆಯಾದ ಮತದಾರರ ಹೆಸರುಗಳು, ವಿದೇಶಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಸಹಕಾರಿ ಎಂದು ಜಿಲ್ಲಾಧಿಕಾರಿ ಹೇಳಿದರು. ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿದ್ದು, ಮಳೆ ಸರಿಯಾಗಿ ಬಾರದಿದ್ದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಣೆಕಟ್ಟಿನಲ್ಲಿ ಲಭ್ಯವಿರುವ ನೀರಿನ ಆಧಾರದ ಮೇಲೆ ಜುಲೈ ತಿಂಗಳವರೆಗೆ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆಯಾಗುವುದಿಲ್ಲ. ಆದರೆ ಈಗಿನಿಂದಲೇ ಮಿತವಾಗಿ ನೀರನ್ನು ಬಳಸಿ ಕುಡಿಯುವ ನೀರು ಪೋಲಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ ಎಂದರು. ಕುಡಿಯುವ ನೀರಿನ ತೊಂದರೆಯಾಗುವ ಸ್ಥಳಗಳನ್ನು ಗುರುತಿಸಿ ಸದರಿ ಸ್ಥಳಗಳಲ್ಲಿ ಇರುವ ಖಾಸಗಿ ಬೋರ್ವೆಲ್ಗಳ ಪಟ್ಟಿ ಮಾಡಿಕೊಂಡು ಅವಶ್ಯಕ ಸಂದರ್ಭದಲ್ಲಿ ನೀರು ಪಡೆಯಲು ಸ್ಥಳೀಯ ಸಂಸ್ಥೆಗಳು ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದರು. ವಿಶೇಷವಾಗಿ ಮಳೆಗಾಲದಲ್ಲಿ ಕಂಡುಬರುವ ಅಪಾಯಕಾರಿ ಡೆಂಗಿ ತಡೆಗಟ್ಟಲು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ

0: ಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಡೆಂಗಿ ನಿಯಂತ್ರಣ ಕುರಿತ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಅವರು ಈ ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉನ್ನತ ಮಟ್ಟದ ಸಭೆ. ಕೆಪಿಎಸ್ ಯೋಜನೆಗೆ ಜೂನ್ 1ರಂದು ಚಾಲನೆ ನೀಡಲು ನಿರ್ಧಾರ. ಧಾರವಾಡ ಪ್ರತ್ಯೇಕ ಪಾಲಿಕೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗದಿಂದ ರಾಜ್ಯಪಾಲರಿಗೆ ಮನವಿ. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಕರೆ ನೀಡಿದ್ದ ಮೆಡಿಕಲ್ ಶಾಪ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವ ದಿಸೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:15:40. ಈಗ ವಾಣಿಜ್ಯ ಪ್ರಕಟಣೆಗಳು.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
4: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ್ 9834818199.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
10: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
5: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
4: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
12: ಪಿಯರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊಡಿಗೊಪ್ಪಲು.
9: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
13: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
9: ಎಲ್ಲೇ ಅದು?
13: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
14: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
15: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ನ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108 7527444 ಅಥವಾ 9444

0: 8444.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
3: ಎಆರ್ಎಂ ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ ಜಿಎಸ್ಟಿ ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು ಬಿಎಚ್ ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
4: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826298777. ಮೊಬೈಲ್ 9364881641. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
5: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
6: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
4: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
4: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
8: ಮಡಿಕೇರಿಯ ಎಂಐ ಸ್ಟೋರ್ ಈಗ ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. ಎಂಐ, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಶ್, ಇಂಟೆಕ್ಸ್ ಬ್ರ್ಯಾಂಡ್ ಗಳ ರೆಫ್ರಿಜರೇಟರ್, ಎಲ್ಇಡಿ ಟಿವಿ, ವಾಷಿಂಗ್ ಮಿಷಿನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. ಜಿಬಿ ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೊಯ್ನೂರ್ ರೋಡ್, ಮಡಿಕೇರಿ.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ, ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್. ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
9: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
9: 9900091282
4: ಆರ್ 9606084066.
10: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಜಾಗ್

0: ಬಾರ್, ಸೆರಾ, ಪ್ಯಾರಿವೇರ್, ಸ್ಯಾನಿಟರಿ ಮತ್ತು ಬಾತ್ರೂಮ್ ಫಿಟಿಂಗ್ಸ್ ಹಾಗೂ ಗ್ರಾನೈಟ್ ಇದೀಗ ಗೋಣಿಕೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ, ಅದು ಅತಿ ಕಡಿಮೆ ಬೆಲೆಯಲ್ಲಿ.
1: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲು.
2: ಕೊಟ್ಟೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 23ರಂದು ಶನಿವಾರ ಬೆಳಿಗ್ಗೆಯಿಂದ ವಿವಿಧ ಪೂಜಾ ಕಾರ್ಯ, ಮಧ್ಯಾಹ್ನ ಮಹಾಪೂಜೆ, ನಂತರ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಗರ್ವಲೆ ಗ್ರಾಮತ್ಲು ಓಡಿಯಂಡ ಒಕ್ಕಕಾರ ಪುದಿದಾಯ್ತು ಕಟ್ಟಿನ ಐನ್ ಮನೆರ ಗೃಹ ಪ್ರವೇಶ ಕಾರ್ಯಕ್ರಮ ಇದೇ 23ಅಂಗ ಚೆನಿಯಾಚ ಪೊಲಕ ನಡ್ಪ. ಒಕ್ಕಕಾರ ತಾಮನ ಪೊಮ್ಮಕ ಬಿಂದು ಚಂಗಾದಿಯಲ ಬಂತು ಕೂಡಿಯಾಡುನುಂದು ಓಡಿಯಂಡ ಒಕ್ಕಕಾರ ಕಟ್ಟಂಡಿತು.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ನೆಲಜಿ ಗ್ರಾಮ ಮಾಳೆಂಡ ಒಕ್ಕಕಾರ ಗುರುಕರ್ಣಂಗ ಮೀದಿವೆಪ್ಪ ಕಾರ್ಯತ್ನ ಇದೇ 23ಅಂಗ ಚೆನ್ನಿಯಾಚ ಪೊಲಕ 11 ಗಂಟೆಗೆ ನೆಲಜಿಲುಳ್ಳ ಒಕ್ಕ ಗುರುಮನೆಯಲ್ಲಿ ಬೆಚ್ಚಂಡಿತು. ಒಕ್ಕಕಾರ ತಾಮನ ಪೊಮ್ಮಕ ಬೆಂದು ಚಂಗಾದಿಯಲ ಬಂತು ಗುರು ಕಾರ್ಣಂಡ ಆಶ್ವಾದ ಪಡೆದೋಣಂದು ಮಾಳೆಂಡ ಒಕ್ಕಕಾರ ಕಟ್ಟಂಡಿತು.
4: ಕಲಿಯಂಡ ಒಕ್ಕಡ ಮ್ಯೂಚುವಲ್ ಬೆನಿಫಿಟ್ ಫಂಡ್ರ ಕಾಲತರ ಮಾಸವಿನ ಇದೇ ಮೇ ತಿಂಗತ್ರ ನಾಳಂಕೆ 23ಅಂಗ ಚೆನ್ನಿಯಾಚೆ ಪೋಲು 11 ಗಂಟೆಗೆ ನಾಲಡಿಲುಳ್ಳ ಒಕ್ಕ ಗುರುಮನೆಯಲ್ಲಿ ಸಂಘತರ ಅಧ್ಯಕ್ಷ ಕಲಿಯಂಡ ವಿಜಯ ವಿಜು ಐಂಡ ಕೊರವ ಕಾರ್ಯಕ್ರಮ ನಡೆದುವಕ್ಕ ಏರ್ಪಾಡು ಮಾಡಿತು. ಆದನ ಉಂಡು ಒಕ್ಕತರ ಎಲ್ಲಾ ಸದಸ್ಯಂಗ ಸಂಸಾರ ಕುಂಜಿಮಕ್ಕ ಬಂದಿತ್ತು ಕೂಡಿಯಾರಿತು ಕಾರಬಾರ್ನ ಚಾಯೋಡೆ ನಡೆದಿತ್ತರೋಣದು ಕಟ್ಟಡಿತು ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ.
0: ಅಭಿಲಾಷ್ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್, ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್. ಮುಳಿಯಾ ಶೋರೂಮ್, ಮಹದೇವಪೇಟೆ, ಮಡಿಕೇರಿ.
5: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
0: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
5: ಸ್ಟೈಲಿಶ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
0: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
5: ಮುಳಿಯಾ ಶೋರೂಮ್, ಮೊದಲ ಮಹಡಿ, ಮಹದೇವಪೇಟೆ, ಮಡಿಕೇರಿ.
0: ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
5: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
6: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
0: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
7: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
8: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
2: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕೋ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
10: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
11: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ಸ್ ಸಿಗತ್ತಾ?
12: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ

0: ಇದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತತ್ರ ಸರಿ ಹೊಟ್ಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 082-1-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
2: ಕೊಡಗು ಜಿಲ್ಲಾ ಗೊಲ್ಲಾ ಸಮಾಜದ 2025-26 ಸಾಲಿನ ವಾರ್ಷಿಕ ಕ್ರೀಡಾಕೂಟ ಇದೆ. ಮೇ 23 ಮತ್ತು 24 ಶನಿವಾರ ಭಾನುವಾರ ನಾಪೋಕ್ಲು ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಗೊಲ್ಲಾ ಸಮಾಜ ಬಾಂಧವರು ಕುಟುಂಬದೊಡಗೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರುತ್ತಾ ಸರ್ವರಿಗೂ ಸ್ವಾಗತ ಕೋರುತ್ತಿದ್ದಾರೆ ಕೊಡಗು ಜಿಲ್ಲಾ ಗೊಲ್ಲಾ ಸಮಾಜದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು.
3: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:30
4: ಆಕಾಶವಾಣಿಗೆ 90 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
5: ಆಕಾಶವಾಣಿಗೆ 90 ಸಂಭ್ರಮ.
4: ಆಕಾಶವಾಣಿಗೆ 90 ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ
6: ಆಕಾಶವಾಣಿಗೆ 90 ಸಂಭ್ರಮ.
4: ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
6: ಆಕಾಶವಾಣಿಯ ಅಂತರಾಳ.
4: ಆಕಾಶ ಬುಟ್ಟಿ.
6: ಆಕಾಶ ಬುಟ್ಟಿ
4: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
3: ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಬೆಳಿಗ್ಗೆ 9:30 ಚಿತ್ರಚಿತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವಿದೆ.
4: ನನ್ನೆದೆಯ ಹಾಡು ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272. ಇದು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11:00 to 12:00.
7: ಯುಗವೇ ಸಾಗಿ ಮರಳಿ ಬರಲಿ ಹೃದಯ ಮುಡುಪಾಗಿ ಇಡುವೆ.
4: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತೆ.
3: ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಸಂಜೆ 5:00 ಕೊಡವಸಿರಿಯಲ್ಲಿ ಪಳಂಬೆ ಪೊಂಬಾಲೆ ತಿಂಗೋದಿ ತಕ್ ಬಾಕ್, ನಂತರ ಚೆರು ಹಾಸ್ಯ ನಾಟಕ ಮರ್ಪು, ರಚನೆ ಉಳ್ಳಿಯಾಡ ಡಾಟಿ ಪೂವಯ್ಯ, ಪ್ರಸ್ತುತಿ ದೇಚೂರು ಚಂಗಾದಿಯಾಡ ಸಂಘ ಮಡಿಕೇರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪಂಚರಾಷ್ಟ್ರಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ. 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ. ಪಂಚರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ರಾತ್ರಿ ನವದೆಹಲಿಗೆ ಹಿಂತಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ತೆರಿಗೆ ಅಪರಾಧಗಳು, ಹಣ ವರ್ಗಾವಣೆ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹಕ್ಕಾಗಿ ಎರಡೂ ರಾಷ್ಟಗಳು ಒಡಂಬಡಿಕೆಗಳಿಗೆ ಸಹಿ ಹಾಕಿದವು. ರೋಮ್ನಲ್ಲಿ ತಮ್ಮ ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ, ಇಟಲಿ ವಿನ್ಯಾಸ ಮತ್ತು ನಿಖರತೆಗೆ ವಿಶ್ವದಾದ್ಯಂತ ಹೆಸರುವಾಸಿಯಾಗಿದೆ ಮತ್ತು ಭಾರತ ಪ್ರತಿಭೆ ಹಾಗೂ ನಾವೀನ್ಯತೆಯ ಶಕ್ತಿ ಕೇಂದ್ರವಾಗಿದೆ ಎಂದು ಹೇಳಿದರು. ಭಾರತ ಮತ್ತು ಇಟಲಿ ವಿನ್ಯಾಸ ಮತ್ತು ಅಭಿವೃದ್ಧಿಗೊಳಿಸಿ ಅದನ್ನು ವಿಶ್ವಕ್ಕಾಗಿ ತಲುಪಿಸುವ ತತ್ವದ ಮೇಲೆ ಮುಂದುವರಿಯುತ್ತವೆ. ರಕ್ಷಣೆ, ಕೈಗಾರಿಕಾ ಮಾರ್ಗಸೂಚಿಯು ಸಹ ಅಭಿವೃದ್ಧಿ ಮತ್ತು ಸಹ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿದೆ ಎಂದು ಪ್ರಧಾನಿ ನುಡಿದರು. ಹಡಗು ಸಾಗಣೆ, ಬಂದರುಗಳ ಆಧುನೀಕರಣ, ಲಾಜಿಸ್ಟಿಕ್ಸ್ ಮತ್ತು ನೀಲಿ ಆರ್ಥಿಕತೆಯ ಮೇಲೆ ಎರಡೂ ದೇಶಗಳು ಒಗ್ಗೂಡಿ ಕಾರ್ಯನಿರ್ವಹಿಸಲಿವೆ. ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರ ವಿರುದ್ಧ ಭಾರತ ಇಟಲಿಯ ಜಂಟಿ ಉಪಕ್ರಮವು ಇಡೀ ಪ್ರಪಂಚದ ಮುಂದೆ ಒಂದು ಪ್ರಮುಖ ಉದಾಹರಣೆ ಮಂಡಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಉಕ್ರೇನ್, ಪಶ್ಚಿಮ ಏಷ್ಯಾ ಮತ್ತು ಇತರ ಸಂಘರ್ಷಗಳಿಗೆ ಸಂಬಂಧಿಸಿದಂತೆ ಎರಡೂ ರಾಷ್ಟಗಳು ನಿರಂತರ ಸಂಪರ್ಕದಲ್ಲಿವೆ. ಎಲ್ಲಾ ಸಮಸ್ಯೆಗಳನ್ನು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ನಿಲುವು ಸ್ಪಷ್ಟವಾಗಿದೆ ಎಂದು ಪ್ರಧಾನಿಯವರು ಸ್ಪಷ್ಟಪಡಿಸಿದರು.
1: ಪಿಚ್ಚೆ ಲಗ್ಭಗ 3.5 ವರ್ಷೊಮ್ಮೆ ಮುಜೆ ಕೈ ಬಾರ್ ಪ್ರೈಮ್ ಮಿನಿಸ್ಟರ್ ಮೆಲೋನಿ ಸೆ ಮಿಲ್ನೆ ಕಾ ಅವಸರ್ ಮಿಲಾ ಹೈ. ಯಾ ಭಾರತ್ ಔರ್ ಇಟಲಿ ಕೆ ಬೀಚ್ ಕರೀಬಿ ಸಹಯೋಗ ಔರ್ ಸಾಮಂಜಸ್ಯ ಕೋ ದರ್ಶಾತಾ ಹೈ. ಉನ್ಕೆ ನೇತೃತ್ವ ಮೇ ಹಮಾರೆ ಸಂಬಂಧೋ ಕೋ ನಯಿ ಗತಿ, ನಯಿ ದಿಶಾ ಔರ್ ನಯಾ ಆತ್ಮವಿಶ್ವಾಸ ಮಿಲಾ ಹೈ. ಮುಜೆ ಖುಷಿ ಹೈ ಕಿ ಹಮ್ ಅಪ್ನೆ ಸಂಬಂಧೋ ಕೋ ಅಪ್ಗ್ರೇಡ್ ಕರ್ತೆ ಹುಯೆ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕಿ ಘೋಷಣಾ ಕರ್ ರಹೆ ಹೈ.
0: ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಎರಡೂ ದೇಶಗಳ ನಡುವೆ ನಿರ್ಣಾಯಕ ಖನಿಜಗಳು, ಕೃಷಿ ಉದ್ಯಮ, ಕಡಲ ಸಾರಿಗೆ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿಯಲ್ಲಿ ಅಪಾರ ಅವಕಾಶಗಳಿವೆ ಎಂದು ಹೇಳಿದರು. ಇದೇ ವೇಳೆ ಇಟಲಿ ರೋಮ್ನ ಕೃಷಿ ಮತ್ತು ಆಹಾರ ಸಂಸ್ಥೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ವಿಶ್ವಸಂಸ್ಥೆಯ ಅಗ್ರಿಕೋಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಭಾರತ ಮತ್ತು ಇಟಲಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷ ಎಂದು ಆಚರಿಸಲಿದ್ದು, ಎರಡೂ ಪ್ರಾಚೀನ ನಾಗರಿಕತೆಗಳ ನಡುವಿನ ಸಾಂಸ್ಕೃತಿಕ ವಿನಿಮಯವನ್ನು ಉತ್ತೇಜಿಸಲು ಮತ್ತು ಸಂವಾದವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಎಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ಬಲವಾದ ಸಂಬಂಧಗಳನ್ನು ರಾಜಕೀಯ ಮತ್ತು ಆರ್ಥಿಕ ಸಂಬಂಧಗಳ ಮೂಲಕ ಮಾತ್ರವಲ್ಲದೆ ಜನರು ಹಾಗೂ ಸಮಾಜಗಳ ನಡುವಿನ ಸಂಪರ್ಕಗಳ ಮೂಲಕವೂ ಅಳೆಯಲಾಗುತ್ತದೆ ಎಂದು ಅವರು ತಿಳಿಸಿದರು. ನಿನ್ನೆ ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮೆಲೋನಿ, ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಹಾಗೂ ಇಟಲಿ ಕಾರ್ಯನಿರ್ವಹಿಸಲಿವೆ ಎಂದು ಹೇಳಿದರು. ವ್ಯಾಪಾರ, ಹೂಡಿಕೆ ಮತ್ತು ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುವ ಸಾಮರ್ಥ್ಯದೊಂದಿಗೆ ಯುರೋಪ್ ಮಧ್ಯಪ್ರಾಚ್ಯ ಮತ್ತು ಭಾರತವನ್ನು ಸಂಪರ್ಕಿಸುವ ಪ್ರಮುಖ ಸಂಪರ್ಕ ಮತ್ತು ಆರ್ಥಿಕ ಕಾರಿಡಾರ್ ಎಂದು ಮೆಲೋನಿ ವಿವರಿಸಿದರು. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರತಿಷ್ಠಿತ ಅಗ್ರಿಕೋಲಾ ಪದಕವನ್ನು ಪಡೆದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದಿಸಿದ್ದಾರೆ. ಸಾಮಾಜಿಕ

0: ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಈ ಗೌರವ ಲಕ್ಷಾಂತರ ಭಾರತೀಯ ರೈತರು ಮತ್ತು ಕೃಷಿ ವಲಯಕ್ಕೆ ಸಂಬಂಧಿಸಿದ ಎಲ್ಲರಿಗೂ ಸಂದ ಗೌರವವಾಗಿದೆ. ಕೃಷಿ ಸುಧಾರಣೆಗಳು, ಆಹಾರ ಭದ್ರತೆ ಮತ್ತು ರೈತರ ಕಲ್ಯಾಣದ ಬಗ್ಗೆ ಪ್ರಧಾನಿ ಅವರ ಬದ್ಧತೆಗೆ ಜಾಗತಿಕ ಮನ್ನಣೆಯನ್ನು ಈ ಪ್ರಶಸ್ತಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿನ್ನೆ ಮೆಟಾ, ಗೂಗಲ್ ಮತ್ತು ಟೆಲಿಗ್ರಾಮ್ ಸೇರಿದಂತೆ ಪ್ರಮುಖ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿದರು. ಈ ವೇಳೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ತಪ್ಪು ಮಾಹಿತಿ ಹರಡುವಿಕೆ, ವಿಶೇಷವಾಗಿ ಟೆಲಿಗ್ರಾಮ್ ಚಾನೆಲ್ಗಳು ಮತ್ತು ಅನಾಮಧೇಯ ಆನ್ಲೈನ್ ಗುಂಪುಗಳ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. June 21 ನಡೆಯಲಿರುವ ನೀಟ್ UG 2026 ಮರು ಪರೀಕ್ಷೆಗೆ ಮುಂಚಿತವಾಗಿ ಈ ಸಭೆ ನಿರ್ಣಾಯಕವಾಗಿತ್ತು. ಇಂಥ ಹಲವು ಲಿಂಕ್ಗಳು ಬಳಕೆದಾರರನ್ನು ಸ್ವಯಂಚಾಲಿತ ಬಾಟ್ಗಳು ಮತ್ತು ತಪ್ಪು ಮಾಹಿತಿಯನ್ನು ವರ್ಧಿಸಲು ವಿನ್ಯಾಸಗೊಳಿಸಲಾದ ನಕಲಿ ಗುಂಪುಗಳಿಗೆ ಮರು ನಿರ್ದೇಶಿಸುತ್ತವೆ ಎಂದು ಹೇಳಲಾಗಿದೆ. ಮತ್ತೊಂದು ಸಭೆಯಲ್ಲಿ ಮುಂಬರುವ ನೀಟ್ UG ಮರುಪರೀಕ್ಷೆಯ ಸುರಕ್ಷಿತ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗಳ ಅಗತ್ಯವನ್ನು ಶಿಕ್ಷಣ ಸಚಿವರು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಿನ್ನೆ ಕೇಂದ್ರ ಭದ್ರತಾ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಿಕ್ಷಣ ಸಚಿವರು ಈ ವಿಷಯ ತಿಳಿಸಿದ್ದಾರೆ. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನವನ್ನು ಆಚರಿಸಲಾಗುತ್ತಿದೆ. ಭಯೋತ್ಪಾದನಾ ಕೃತ್ಯಗಳಿಂದಾಗಿ ಸಾಮಾನ್ಯ ಜನರ ಎದುರಿಸುತ್ತಿರುವ ನೋವುಗಳನ್ನು ಎತ್ತಿ ತೋರಿಸುವುದು ಮತ್ತು ಅದು ರಾಷ್ಟೀಯ ಹಿತಾಸಕ್ತಿಗೆ ಹೇಗೆ ಹಾನಿಕರವಾಗಿದೆ ಎಂಬುದನ್ನು ತೋರಿಸುವ ಮೂಲಕ ಯುವಕರನ್ನು ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ದೂರವಿಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ. ಈ ದಿನವನ್ನು ಇತರ ಚಟುವಟಿಕೆಗಳ ಜೊತೆಗೆ ಭಯೋತ್ಪಾದನೆ ನಿಗ್ರಹದ ಪ್ರತಿಜ್ಞೆ ಸ್ವೀಕಾರ ಸಮಾರಂಭದ ಮೂಲಕ ಆಚರಿಸಲಾಗುವುದು. 1991 ಇದೇ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಭಯೋತ್ಪಾದಕರ ಕುತಂತ್ರಕ್ಕೆ ಬಲಿಯಾಗಿದ್ದರು. ಹಾಗಾಗಿ ಪ್ರತಿ ವರ್ಷ ಈ ದಿನವನ್ನು ಭಯೋತ್ಪಾದನಾ ನಿಗ್ರಹ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಮರು ಮತದಾನ ನಡೆಯುತ್ತಿದೆ. ಮತದಾನ ಬೆಳಗ್ಗೆ 7 ಆರಂಭವಾಗಿದ್ದು ಸಂಜೆ 6 ನಡೆಯಲಿದೆ. ಇಬ್ಬರು ಪಕ್ಷೇತರರು ಸೇರಿದಂತೆ ಒಟ್ಟು 6 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಜಹಂಗೀರ್ ಖಾನ್ ತಾವು ಚುನಾವಣಾ ಸ್ಪರ್ಧಾ ಕಣದಲ್ಲಿ ಇರುವುದಿಲ್ಲವೆಂದು ಘೋಷಿಸಿದ್ದಾರೆ. ಆದರೆ ನಾಮಪತ್ರ ವಾಪಸ್ ಪಡೆಯುವ ಅವಧಿ ಮುಕ್ತಾಯಗೊಂಡಿರುವ ಕಾರಣ ಅವರ ಹೆಸರು ನಾಮಪತ್ರದಲ್ಲಿ ಇರಲಿದೆ. ಉಳಿದಂತೆ ಬಿಜೆಪಿಯ ದೇಬಂಗ್ ಶಿವಪಾಂಡ, ಕಾಂಗ್ರೆಸ್ನ ಅಬ್ಬುರ್ ರಜಾಕ್ ಮೊಲ್ಲಾ ಮತ್ತು ಸಿಪಿಐಎಂನ ಶಂಭುನಾಥ್ ಕುರ್ಮಿ ಸ್ಪರ್ಧಾ ಕಣದಲ್ಲಿದ್ದಾರೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಮುಂಬೈನ ಈಡನ್ ಗಾರ್ಡನ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಮುಂಬೈ ಇಂಡಿಯನ್ಸ್ ಅನ್ನು 4 ಸೋಲಿಸಿ ಪ್ಲೇಆಫ್ ನಿರೀಕ್ಷೆಯನ್ನು ಜೀವಂತವಾಗಿಸಿಕೊಂಡಿದೆ. ಮಳೆಯಿಂದ ಬಾಧಿತ ಪಂದ್ಯದಲ್ಲಿ 148 ರನ್ಗಳ ಗುರಿ ಬೆನ್ನಟ್ಟಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 4 ಮತ್ತು 7 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ಗುರಿ ತಲುಪಿತು. ಮನೀಶ್ ಪಾಂಡೆ 45 ರನ್ಗಳ ಗರಿಷ್ಠ ಮೊತ್ತ ಗಳಿಸಿದರೆ ರೋಮನ್ ಪೋವೆಲ್ 40 ರನ್ಗಳ ಕೊಡುಗೆ ನೀಡಿದರು. ಮನೀಶ್ ಪಾಂಡೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮುಂಬೈ ಇಂಡಿಯನ್ಸ್ ಪರ ಕಾರ್ಬಿಕ್ ಬಾಷ್ 3 ಕಬಳಿಸಿದರು. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟಗಳ ಯಶಸ್ವಿ ಪ್ರವಾಸ ಪೂರ್ಣಗೊಳಿಸಿ ದೆಹಲಿಗೆ ಹಿಂತಿರುಗಿದ ಪ್ರಧಾನಿ ನರೇಂದ್ರ ಮೋದಿ 2027 ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ವರ್ಷವೆಂದು ಆಚರಿಸಲು ಭಾರತ ಇಟಲಿ ನಿರ್ಧಾರ. ಮುಂಬರುವ ನೀಟ್ ಮರುಪರೀಕ್ಷೆಯ ಸುರಕ್ಷತೆ ಖಾತ್ರಿಗೆ ಹೆಚ್ಚಿನ ಜಾಗರೂಕತೆ ಮತ್ತು ಭದ್ರತಾ ವ್ಯವಸ್ಥೆಗೆ ಕ್ರಮ, ಸಚಿವ ಧರ್ಮೇಂದ್ರ ಪ್ರಧಾನ್. ದೇಶಾದ್ಯಂತ ಇಂದು ಭಯೋತ್ಪಾದನಾ ನಿಗ್ರಹ ದಿನ ಆಚರಣೆ. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪ್ಲೇಆಫ್ ನಿರೀಕ್ಷೆ ಜೀವಂತವಾಗಿಸಿಕೊಂಡ ಕೋಲ್ಕತ್ತಾ

0: ಕೊಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:16. ನಿಧನ ಸುದ್ದಿ. ಬಳ್ಳಮಾಡ್ ಕುಂಜಿಲಗೇರಿ ಕರಳನ ಚೌರಿರ ಜಗತ್ತಾಯಿಂಗ ನಿನಾಂದ್ ಮರಣಪಟ್ಟಿತ್ತು. 50 ಬೆತ್ರ ಚೌರಿರ ಜಗತ್ತಾಯಿಂಡ ಆಕಿರಿ ಕಾರ್ಯ ಇಂದು ಪೊಲಾಕ 11 ಗಂಟೆರ ಒಳಲು ಕುಂಜಿಲಗೇರಿ ಸ್ವಂತ ಮನೆಯಲ್ಲಿ ನಡಪ. ಕೆದಂಬಳ್ಳೂರು ಗ್ರಾಮದ ಬಿಲ್ಲವರ ದಿವಂಗತ ರಾಮು ಪೂಜಾರಿ ಅವರ ಪತ್ನಿ ರಾಧಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 88 ವರ್ಷದ ಬಿಲ್ಲವರ ರಾಧಮ್ಮ ಅವರ ಅಂತ್ಯಕ್ರಿಯೆ ಇಂದು ಪೂರ್ವಾಹ್ನ 11:30 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಕುಂಜಿಲನ ದಿವಂಗತ ಗಣಪತಿ ಅವರ ಪತ್ನಿ ಕಾವೇರಮ್ಮ ಅವರು 70ನೇ ವರ್ಷದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಕುಂಜಿಲನ ಕಾವೇರಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಅವರ ಮನೆಯಲ್ಲಿ ನಡೆಯಲಿದೆ. ಬಲಮುರಿ ಗ್ರಾಮದ ಕೊಟ್ಟಕೇರಿಯನ ಸೋಮಣ್ಣ ಮುತ್ತು ಅವರು 71ನೇ ವರ್ಷದಲ್ಲಿ ನಿನ್ನೆ ರಾತ್ರಿ ನಿಧನರಾಗಿದ್ದಾರೆ. ಕೊಟ್ಟಕೇರಿಯಿಂದ ಸೋಮಣ್ಣ ಮುತ್ತು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನದ ಬಳಿಕ ಸ್ವಗೃಹದಲ್ಲಿ ನಡೆಯಲಿದೆ. ಮುಗುಟಗೇರಿ ಗ್ರಾಮದ ಅಜಲೇರ ನೀಲಮ್ಮ ಅವರು ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. 75 ವರ್ಷ ಪ್ರಾಯದ ಅಜಲೇರ ನೀಲಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮುಗುಟಗೇರಿ ಗ್ರಾಮದ ಲೈನ್ ಮನೆಯಲ್ಲಿ ನಡೆಯಲಿದೆ.
2: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
3: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
3: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
5: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
6: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
5: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
7: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
2: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
12: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
13: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
14: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
15: ಇಲ್ಲ, ಏನಿದೆ ಅಂತದ್ದು?
14: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
15: ಹೌದಾ? ಇಲ್ಲಿ ಪೇಪರ್ ಕೂಡ?
13: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
14: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
15: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
14: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
15: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
14: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
15: 80% ಸಾಲ ಸೌಲಭ್ಯನೂ ಸಿಗುತ್ತೆ.
14: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು

0: संपर्क कीजिए
1: 9900901282
0: और 9606084066
2: स्वीट होम रियलिटी योर ट्रस्टेड पार्टनर इन रियल एस्टेट
0: भीमा फर्नीचर नली कॉर्नर सोफा टीपॉय ग्लास टेबल वुडन चेयर थ्री डोर शेल्फ फैमिली कॉट ड्रेसिंग टेबल साइड बॉक्स बेड पिल्लो दिवान सेट इवेल्ला होम सेट फर्नीचर्स स्पेशल डिस्काउंट नली अदु केवल 59,990 रूपायिगे
1: सिंस 1983 भीमा फर्नीचर होलसेल एंड रिटेल हब बिटंगाला
3: ಹೇ ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ
4: ಬಿಂದು ಪ್ರೀಮಿಯಂ ನೋಡಿದ್ಯಾ
3: ಇಲ್ಲ ಯಾಕೆ
4: ಅಯ್ಯೋ ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ ಮುಡಾ ಅಪ್ರೂವ್ ರೇರಾ ಅಪ್ರೂವ್ ಬ್ಯಾಂಕ್ ಲೋನ್ಸ್ ಕೂಡ ಈಸಿ
5: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ ಮೈಸೂರು ಬೆಸ್ಟ್ ಲೊಕೇಶನ್ ಅಲ್ಟ್ರಾ ಲಕ್ಸುರಿ ಲೇಔಟ್ ವೈಡ್ ರೋಡ್ಸ್ ನೇಚರ್ ಅಂಡ್ ಹಿಲ್ ವ್ಯೂ
4: ಹಾನೆಸ್ಟ್ಲಿ ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ
5: ಕಾಲ್ 9164753608 ಒಂದ್ ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ ಬಿಂದು ಪ್ರೀಮಿಯೋ ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್ ಕುಶಾಲ್ ನಗರ್ ಕೋಣಿಕೊಪ್ಪಲು ಪಿರಿಯಾಪಟ್ಟಣ
6: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್ ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್ ಸ್ಕಿನ್ ಮೇಕ್ ಓವರ್ ಸ್ಪಾ ಗ್ರೂಮಿಂಗ್ ಬ್ರೈಡಲ್ ಫೇಶಿಯಲ್ ಮೆನಿಕ್ಯೂರ್ ವ್ಯಾಕ್ಸಿಂಗ್ ಪೆಡಿಕ್ಯೂರ್ ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್ ಫಸ್ಟ್ ಫ್ಲೋರ್ ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್ ಗೋಣಿಕೊಪ್ಪಲ್ ಕಾಲ್ 8277020966
7: ಇದೀಗ ಮಡಿಕೇರಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಆರೋಗ್ಯ ಮತ್ತು ಗರ್ಭಿಣಿ ಸ್ತ್ರೀಯರ ಪರೀಕ್ಷೆಯ ಕಾಳಜಿಯೊಂದಿಗೆ ಸಮಗ್ರ ಆರೋಗ್ಯ ಸೇವೆಗಾಗಿ ಮಹಿಳಾ ವೈದ್ಯರಿಂದಲೇ ಕಾರ್ಯನಿರ್ವಹಿಸುತ್ತಿದೆ ಸ್ತ್ರೀ ಡಯಾಗ್ನೋಸ್ಟಿಕ್ ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ 3D 4D ಸ್ಕ್ಯಾನಿಂಗ್ ಗರ್ಭಿಣಿಯರ ಸೇವೆಗಳು ಸಂಪೂರ್ಣ ಲ್ಯಾಬೊರೇಟರಿ ಪರೀಕ್ಷೆಗಳು ಹಾಗೂ ತಡೆಗಟ್ಟುವ ಮತ್ತು ಸಮಗ್ರ ಆರೋಗ್ಯ ತಪಾಸಣಾ ಪ್ಯಾಕೇಜ್ಗಳು ಲಭ್ಯವಿದೆ ಅಲ್ಲದೆ ಇಲ್ಲಿ ನಿಖರ ವರದಿ ವ್ಯವಸ್ಥಿತ ಪರೀಕ್ಷಾ ವಿಧಾನಗಳು ಹಾಗೂ ರೋಗಿಯ ಅನುಕೂಲತೆ ಮತ್ತು ನೈತಿಕತೆಗೆ ಆದ್ಯತೆ ನೀಡಲಾಗುವುದು ಭೇಟಿ ನೀಡಿ ಸ್ತ್ರೀ ಡಯಾಗ್ನೋಸ್ಟಿಕ್ ರೇಸ್ ಕೋರ್ಸ್ ರೋಡ್ ಎಲ್ಐಸಿ ಸಮೀಪ ಮಡಿಕೇರಿ ಕಾಲ್ 9353951177
8: ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ಇಲ್ಲಿ ಪಿಕೆಜಿಯಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಶಾಲಾ ವಾಹನದ ಸೌಲಭ್ಯವಿದೆ. 5ನೇ ತರಗತಿಗೆ ನೂತನವಾಗಿ ಸೇರುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುವುದು. ಹಿಂದೆ ಸಂಪರ್ಕಿಸಿ 7599525995 ಅಥವಾ 8277550101.
9: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
0: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
10: ಸುದ್ದಿ ಸಮಾಚಾರ ಓದೇಂಡುಳ್ಳ ತೇಲಪಂಡ ಕವನ್ ಕರೆಪ್ಪ. ಸುದ್ದಿರ ವಿವರ: ಕೊಡಗರ ಭಾಷೆ, ಜನಾಂಗ, ಇತಿಹಾಸ, ಕುಟುಂಬ ಪಿಂಜ, ಸಂಸ್ಕೃತಿರ ದಾಖಲೀಕರಣ ಆಂಡೊಂದು ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕ ಐತಿಚೆಂಡ ರಮೇಶ್ ಉತ್ತಪ್ಪ ಎಣ್ಣಿಚಿ. ಕಡಿಯತ್ ನಾಟಕ ಕೂಡನ ಕಡಂಗ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ನಿನ್ನಂದು ನಡೆದ ಮಡಿಕೇರಿ ತಾಲೂಕು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನತ್ರ ಸರ್ವಾಧ್ಯಕ್ಷನಾಯಿತು ಕೂಡಿಯಾಡುವಂಚಿ ಅವು ತಕ್ಕ ಬರ್ನತ್ತು. ನಂಗಡದೆ ಭಾಷೆ ಅನ್ನ ಕನ್ನಡ ವಿಷಯದಲ್ಲೇ ಈ ಕಾಲ SLC ಪರೀಕ್ಷೆಯಲ್ಲಿ ಏರ ಮಕ್ಕ ಪಾಸ್ ಆಯ್ತಿಲ್ಲ. ಇದಂಗೆ ಪರಿಹಾರ ಎಂತ ಎಣ್ಣೆ ಎಂಡು ನಂಗೆ ಆತ್ಮಾವಲೋಕನ ಮಾಡೋಂಡು ಕನ್ನಡದನ್ನ ಉಪಭಾಷೆ ಆಯ್ತು ಬಳ್ತೇಂಡು ಬಂದನುಳ್ಳು. ಗ್ರಾಮಾಂತರ ಭಾಗತ್ತು ಇಂದು ಬುಡಕಟ್ಟು ಜನಾಂಗ ಕರಡ ಪರಿಸ್ಥಿತಿ ಇನ್ನೂ ಬದಲಾಯ್ತಿಲ್ಲ. ಕೊಡಗಲುಳ್ಳ ಎರವಡ ಸಂಖ್ಯೆ ಕಮ್ಮಿ ಆಯ್ಡುಂಡು. ಎರವಂಗ ಕೂಡದನಕ್ಕೆ ಆದಿವಾಸಿ ಮಕ್ಕ ನಲ್ಲ ಶಿಕ್ಷಣ ಪಡೆದಂಡು ಸಮಾಜದರ ಮುಖ್ಯವಾಹಿನಿಗೆ ಬರೋಣೊಂದು ಎಣ್ಣಿಚಿ. ಬುಡಕಟ್ಟು ಜನಾಂಗಕಾರಕ್ಕೆ ಹಿಂದೇಕು ಸ್ವಂತ ಜಾಗ ಇಲ್ಲತೆ ಸರ್ಕಾರಕ್ಕೆ ಮನವಿ ಕಾಗದನ್ನ ಕೊಡ್ತಂಡೆ ಉಂಡು. ಇದನ್ನು ನಂಗೆ ಜ್ಞಾನ ಮಾಡೋಂಡೊಂದು ಎಣ್ಣಿಚಿ. ಪ್ರವಾಸೋದ್ಯಮ ಕೊಡಗಕ್ಕೆ ಮಾರಕಾಯಿಂಡು ಇದನ್ನು ಪುಡ್ತಕ್ಕೆ ಎಡ್ತವತ್ತ ಪೋಚಂಗಿ ಕೊಡಗು ಕೊಡಗಾಯ್ತು ಇಪ್ಪಲ್ಲ ಎಂದು ಎಣ್ಣಿಚಿ. ಅನ್ನನೇ ಜಿಲ್ಲೆಯಲ್ಲಿ ಎಳುತ್ತಕಾರಕ್ಕೆ ಸಾಹಿತ್ಯಕ್ಕೆ ಇನ್ನೆಚ್ಚಕ್ಕೂ ಪುರುಡು ಕೊಡ್ಕೊಂಡು ಕೇಳಿಪಟ್ಟ ಸಾಹಿತಿ ನಡಕಿರಂಟೆ ಚಿನ್ನಪ್ಪ ಅಂಗಡ ಪೆದತ್ತು ವಸ್ತು ಸಂಗ್ರಹಾಲಯ ಆಂಡು ಪಂದ್ಯಂಡ ಬುಳ್ಳಪ್ಪ ಎಳ್ದಿನ ಕೊಡಗರ ಇತಿಹಾಸದ ಬಗ್ಗೆ ಸಮಗ್ರ ಅಧ್ಯಯನ ಆಂಡೊಂದು ಅಭಿಪ್ರಾಯಪಟ್ಟತ್ತು. ಸಮ್ಮೇಳನಕ್ಕೆ ಮಾಜಿ ಶಾಸಕಗಳನ್ನು KG ಬೋಪಯ್ಯ ಮುಳುಗಿಟ್ಟತ್ತು. ಸಭಾ ಕಾರ್ಯಕ್ರಮಕ್ಕೆ ಮುಪ್ಪಡ ಕಡಂಗ ವಿಜಯ ಹೈಸ್ಕೂಲ್ ಕಳಿಪರ ಮುಂಜ ಸಾಂಸ್ಕೃತಿಕ ಮೆರವಣಿಗೆ ನಡೆದತ್ತು. ಸ್ಕೂಲ್ ಮಕ್ಕ ಸಂಘ ಸಂಸ್ಥೆಕರ ಸಾರ್ವಜನಿಕಂಗ ಕನ್ನಡ ಸಾಹಿತ್ಯ ಪರಿಷತ್ರ ಪದಾಧಿಕಾರಿಯ ಕೂಡಿಯಾಡಿ ತಿಂಜತ್ತು. ಬೈಯಂಜಿ ವಿಚಾರಗೋಷ್ಠಿ ಕವಿಗೋಷ್ಠಿ ನಡೆದತ್ತು. ಇದೇ ನೇರತ್ತು ಎಳುತ್ತಕಾರ ಮೊಹಮ್ಮದ್ ನಿಜಾರ್ ಸಕಾಫಿ ಎಳೆದಿನ ಕಡಂಗದ ನೆನಪಿನಂಗಳ ಎನ್ನುವ ಪುಸ್ತಕ. ಅನ್ನನೆ ಪರಿಷತ್ರ ಜ್ಞಾನೋಲಯ ಸಂಚಿಕೆ ಮಲೆಸಿರಿ ಬುಡುಗಡೆ ಹಚ್ಚಿ. ಪರಿಷತ್ರ ಜಿಲ್ಲಾಧ್ಯಕ್ಷ MP ಕೇಶವ ಕಮ್ಮತ್, ತಾಲೂಕು ಅಧ್ಯಕ್ಷಗಳನ್ನು ಕಡ್ಲೇರ ತುಳಸಿಮೋಹನ್, ಮಾಜಿ ಜಿಲ್ಲಾಧ್ಯಕ್ಷ TP ರಮೇಶ್ ಕುಡದನಕೆ, ಪರಿಷತ್ರ ಜಿಲ್ಲಾ ತಾಲೂಕು ಪಿಂಜ ಹೋಬಳಿ ಘಟಕತ್ರ ಪದಾಧಿಕಾರಿಯ ಕೂಡಿಯಾಡಿ ತಿಂಜತ್ತು. ಬೈಟಾಪಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದತ್ತು. ಆಯುಷ್ ಇಲಾಖೆಯಿಂದ ಜೂನ್ 21ನೇ ತಾರೀಕರಿಂದ ನಡಪನತ್ತು ಅಂತಾರಾಷ್ಟ್ರೀಯ

0: ರಾಷ್ಟ್ರೀಯ ಯೋಗ ದಿನಾಚರಣೆನ ಜಿಲ್ಲೆ ಪಿಂಜ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಕೊಡಗರ ಎಲ್ಲ ಸ್ಕೂಲ್ ಕಾಲೇಜು ಮಕ್ಕಳ ಸರ್ಕಾರಿ ಇಲಾಖೆ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಕೂಡಿಯಾಡುವ ಇದನ್ನು ಮಾರಿಪತ್ತು ಆಯುಷ್ ಮಂತ್ರಾಲಯ ಹತ್ರ ಪೋರ್ಟಲ್ ಪೆದ ದಾಖಲು ಮಾಡುವಂಜೆ ಆನ್ಲೈನ್ ಮೂಲಕ ತರಬೇತಿ ಎಡ್ತವಂಜೆ ಕಾರ್ಯಕ್ರಮದಲ್ಲೂ ಕೂಡಿಯಾಡೋಣ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಮನವಿ ಮಾಡಿತು. ಆನಿಮಲ್ ರಿಲೀಫ್ ಕೊಡಗು ಸಂಸ್ಥೆಕರ ಇದೇ ತಿಂಗಳ 23 ಪಿಂಜ 24 ತಾರೀಕಿನಂದು ಮಡಿಕೇರಿ ತಾಲೂಕು ಕಡಗದಾಳ ಸರ್ಕಾರಿ ಹೈಸ್ಕೂಲ್ ಆವರಣದ ಬೀದಿ ನಾಯಕ ಬಣ್ಣೆ ಐತೆ ಜನನ ನಿಯಂತ್ರಣ ಶಿಬಿರ ಪಿಂಜ ರೇಬಿಸ್ ವಿರೋಧಿ ಚೂದು ಮದ್ದುಡುವ ಶಿಬಿರತ್ನ ನಡೆತ್ವ. ಆನ್ಲೈನ್ ಮೂಲಕ ಮದ್ದು ಮಾರುವನ್ನು ನಿಷೇಧ ಮಾಡೋಣ ಒಂದು ಹೋರಾಟ ಮಾಡುವಂಜಿ ಅಖಿಲ ಭಾರತ ಮದ್ದು ವ್ಯಾಪಾರಿಯ ಸಂಘಕಾರ ಕಾಕಿ ಕೋಟಿ ತಿಂಜೆ ಊರು ದಿನತ್ರ ವ್ಯಾಪಾರತ್ನ ಬಂದು ಮಾಡುವಂಜಿ ಜಿಲ್ಲೆಯ 200 ಸಂಖ್ಯೆಯ ಮದ್ದು ವ್ಯಾಪಾರಸ್ಥಂಗ ಬೈಯಂಜಿ ಅಪರ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಮನವಿ ಕಾಗದತ್ನ ಕೊಡ್ತತ್ತು. ಅವಶ್ಯವುಳ್ಳ ನಿರ್ವಹಣಾ ಕಾಮಗಾರಿ ನಡೆತಂಡಿ ಹಿನ್ನೆಲೆಯಲ್ಲಿ ಇಂದು ಪಲ್ಲಕ 10 ಗಂಟೆಯಿಂದ 5 ಗಂಟೆಗೆತ್ತನೆ ತೆರಾಲು ಬಿರ್ನಾಣಿ ಬಾಡಗರಕೇರಿ ಪೂಕೋಳ ಪೋರಾಡ್ ಕೋಟ್ಯಾಲ ಟೀಶೆಟ್ಟಿಗೇರಿ ವೆಸ್ಟ್ ಪಿಂಜ ಈಸ್ಟ್ ನೆಮ್ಮಲೆ ಹೊಸಕೆರೆ ಗ್ರಾಮ ಹತ್ರ ಕರೆಂಟ್ ಸಂಪರ್ಕ ಇಪ್ಪಲೆಂದು ಸೆಸ್ಕೆ ಇಲಾಖೆಯ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಕುಶಾಲನಗರದ ಪಕ್ಕ ದುಬಾರಿಯ ಚಾಕಾನೆ ಶಿಬಿರಕ್ಕೆ ಆನೆ ಯೋಜನೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಮನೋಜ್ ಕುಮಾರ್ ಹಿಂಗೆ ನಿನ್ನಂದು ಖುದ್ದು ಪೋಪಂಜೆ ಅಲ್ಲಿ ಉಳ್ಳನ್ನತ ಎಲ್ಲ ಮಾವುತಂಗ ಪಿಂಜ ಕಾವಾಡಿಯಲುಂಡು ಇಕ್ಕೈತೆ ನಡೆದ ಘಟನೆಗೆ ಸಂಬಂಧಪಟ್ಟನಕ್ಕೆ ಮಾಹಿತಿ ನಡೆತಂಡಿತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
4: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
5: ಸರ್ಪ್ರೈಸ್ ಗಿಫ್ಟ್
4: ಓಪನ್ ಮಾಡು.
5: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
4: ಮುಳಿಯಾದಿಂದ.
2: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ, ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
9: ಇದೀಗ ಬಂದ ನಿಧನ ಸುದ್ದಿ. ಶ್ರೀಮಂಗಲ ನಾಲ್ಕೇರಿ ಕರಳನ ಮಲ್ಲಪ್ಪನೇರ ಚಾಮಿ ಚಿಂಡಪ್ಪ ಹಿಂಗ ನಿನಾಂದು ಮರಣಪಟ್ಟಿತ್ತು. 68 ಬೈತ್ರ ಮಲ್ಲಪ್ಪನೇರ ಚಾಮಿ ಚಿಂಡಪ್ಪ ಇಂಡ ಆಖಿರಿ ಕಾರ್ಯ ಇಂದು ಮಜಣ 1 ಗಂಟೆಗೆ ನಾಲ್ಕೇರಿ ಒಕ್ಕ ತೂಟಂಗಳತ್ತು ನಡಪ. ಬಳ್ಳುಮಾಡು ಕುಂಜಿಲಗೇರಿ ಕರಳನ ಪಟ್ಟಚಾರಿರ ಜಗತ್ತೈಗ ನಿನಾಂದು ಮರಣಪಟ್ಟಿತ್ತು. 50 ಬೈತ್ರ ಪಟ್ಟಚಾರಿರ ಜಗತ್ತೈಂಡ ಆಖಿರಿ ಕಾರ್ಯ ಇಂದು ಪಲಕ 11 ಗಂಟೆರ ಒಳಲು ಕುಂಜಿಲಗೇರಿ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಅನುಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ ಸರಿಯಾಗಿ 8:12 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
1: ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಸರ್ಕಾರಿಯ ಕಮಿಷನ್ನ ವರದಿ, ಆ ನಂತರ ನಡೆದ ಕೆಲವು ವಿದ್ಯಮಾನಗಳನ್ನು ನಾವು ನಿನ್ನೆವರೆಗೆ ತಿಳಿದುಕೊಂಡಿದ್ದೇವೆ. 1984 ವಿಚಾರ ಸಂಕಿರಣವೊಂದರಲ್ಲಿ ನ್ಯಾಯಾಧೀಶರಾದ ಪಿಎ ಚೌಧರಿಯವರು ಆಕಾಶವಾಣಿ ಹಾಗೂ ದೂರದರ್ಶನಗಳ ಮೇಲೆ ಸರ್ಕಾರದ ಸ್ವಾಮ್ಯವನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಬೇಕೆಂದು ವಾದಿಸಿದರು. ಅವರಂತೆ ಮೀನು ಮಸಾನಿ ಮುಂತಾದವರು ಕೂಡ ಈ ಮಾಧ್ಯಮಗಳ ಸ್ವಾಯತ್ತತೆ ಜನರಿಗೆ ಸರ್ಕಾರ ನೀಡಬಹುದಾದ ಕಾಣಿಕೆಯಲ್ಲ, ಅದು ಜನರ ಮೂಲಭೂತ ಹಕ್ಕು, ಅದನ್ನು ಕಾನೂನು ರೀತ್ಯ ಸರ್ಕಾರ ಜನತೆಗೆ ನೀಡಬೇಕು ಎಂದು ವಾದಿಸಿದರು. ಆದರೆ ಈ ವಿಷಯ ನ್ಯಾಯಾಲಯದಲ್ಲಿ ಯಾರಿಂದಲೂ ಪ್ರಶ್ನಿತವಾಗಲಿಲ್ಲ. ಕರ್ನಾಟಕದಲ್ಲಿ ಆಗಿನ ಜನತಾ ಪಾರ್ಟಿಯ ಶ್ರೀ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದಾಗ ಸಂಸದರು ಇನ್ನಿತರರಿಗೆ ಒಂದು ಸುತ್ತೋಲೆಯನ್ನು ಕಳಿಸಿದ್ದರು. ಅದರಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ತಾವೇ ವೆಚ್ಚವನ್ನು ಭರಿಸಿಕೊಂಡು ಶೈಕ್ಷಣಿಕ ಉದ್ದೇಶದಿಂದ, ಅದರಲ್ಲೂ ಗ್ರಾಮೀಣ ಭಾಗದ ಜನರಿಗಾಗಿ ತಮ್ಮದೇ ಆದ ಟಿವಿ ವಾಹಿನಿಯನ್ನು ಹೊಂದುವ ಅವಕಾಶ ಇರಬೇಕೆಂದು ಒತ್ತಿ ಹೇಳಿದರು. ಪ್ರಸಾರದ ಮೇಲೆ ಕೇಂದ್ರ ಸರ್ಕಾರದ ಏಕಸ್ವಾಮ್ಯತೆ ಪ್ರಜಾಸತ್ತಾತ್ಮಕತೆಗೆ ವಿರೋಧವಾದದ್ದು ಎಂದು ಅವರು ವಾದಿಸಿದ್ದರು. ಬ್ರಿಟಿಷ್ ಸರ್ಕಾರ ಸಹ ಸ್ಥಳೀಯ ರಾಜರಿಗೆ ತಮ್ಮ ರೇಡಿಯೋ ಕೇಂದ್ರಗಳನ್ನು ಹೊಂದುವ ಹಾಗೂ ಸ್ವತಂತ್ರವಾಗಿ ನಿರ್ವಹಿಸುವ ಅವಕಾಶ ನೀಡಿತ್ತು ಎಂಬುದನ್ನು ಅವರು ಈ ಪತ್ರದ ಮೂಲಕ ಗಮನಕ್ಕೆ ತಂದಿದ್ದರು. ಆಗ ಉಡಾವಣೆಗೆ ಸಿದ್ಧವಾಗಿದ್ದ ಇನ್ಸ್ಯಾಟ್ 1C ಉಪಗ್ರಹ 2 ಟ್ರಾನ್ಸ್ಪಾಂಡರ್ಗಳನ್ನು ಹೊಂದಿದ್ದು ಇದು 4 ಟಿವಿ ವಾಹಿನಿಗಳನ್ನು ನೀಡಬಲ್ಲುದಾಗಿತ್ತು. ಈ 4 ವಾಹಿನಿಗಳನ್ನು ಆಸಕ್ತಿಯುಳ್ಳ 4 ರಾಜ್ಯಗಳಿಗೆ ನೀಡಬೇಕೆಂದು ಅವರು ಆಗ್ರಹಿಸಿದ್ದರು. ಅದರಂತೆ ಕೆಲವು ಖಾಸಗಿ ಸಂಸ್ಥೆಗಳು ತಮ್ಮದೇ ಆದ ರೇಡಿಯೋ ಕೇಂದ್ರಗಳನ್ನು ಸ್ಥಾಪಿಸಲು ಆಸಕ್ತಿ ಹೊಂದಿದ್ದವು. 1970 ದಶಕದಿಂದಲೇ ತಿರುಪತಿಯ ದೇವಸ್ಥಾನದ ಅಧಿಕಾರಿ ಮಂಡಳಿಯು ಇದನ್ನು ಕೇಳುತ್ತಲೇ ಇತ್ತು. 1970 ದಶಕದ ಅಂತ್ಯದಲ್ಲಿ ಅಕಾಲಿ ದಳ ಕೂಡ ಪಂಜಾಬಿನ ಸ್ವರ್ಣ ಮಂದಿರದಲ್ಲಿ ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಲು ಅವಕಾಶ ಕೊಡಬೇಕೆಂದು ಕೇಳಿತ್ತು. ಬೆಂಗಳೂರಿನ ಮ್ಯುನಿಸಿಪಲ್ ಅಥಾರಿಟಿ ಕೂಡ ಪ್ರಸಾರ ಸೇವೆಯನ್ನು ಕೇಳಿತ್ತು. ಆದರೆ ಪ್ರಸಾರ ಸೇವೆ ಖಾಸಗಿಯಾಗಿ ಲಭ್ಯವಾಗಲೇ ಇಲ್ಲ. ತರಂಗಾಂತರಗಳನ್ನು ಸರ್ಕಾರವೇ ನೀಡುವುದರಿಂದ ಅದು ದೇಶದ ಆಸ್ತಿ, ಅದು ಖಾಸಗಿಯಾಗಿ ಬಳಕೆಯಾಗಬಾರದು ಎಂಬ ವಿಚಾರ ಸಾಮಾನ್ಯವಾಗಿ ಎಲ್ಲ ಸಂದರ್ಭಗಳಲ್ಲೂ ವ್ಯಕ್ತವಾದದ್ದು ಕಂಡುಬಂತು. 1960 ದಶಕದ ಅಂತ್ಯದಲ್ಲಿ ರೇಡಿಯೋ ಟೈಮ್ಸ್ನ ಸಂಪಾದಕರಾಗಿದ್ದ ಪಿಎಲ್ ಲಖನ್ ಪಾಲ್ ಅವರು ಖಾಸಗಿ ರೇಡಿಯೋ ಒಡೆತನಕ್ಕೆ ಹಾಕಿದ್ದ ಅರ್ಜಿಯನ್ನು ಸರ್ಕಾರ ತಿರಸ್ಕರಿಸಿದಾಗ ಅವರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದರು. 1982 ದೆಹಲಿ ಹೈಕೋರ್ಟಿನ ವಿಭಾಗೀಯ ಪೀಠದೆದುರು ಈ ಅರ್ಜಿ ಚರ್ಚೆಗೆ ಬಂದರೂ ಅದು ತಿರಸ್ಕೃತವಾಯಿತು. 1980 ಜನವರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನೇಕ ಬಾರಿ ದೂರದರ್ಶನ ಹಾಗೂ ಆಕಾಶವಾಣಿಗಳ ಸುದ್ದಿ ಪ್ರಸಾರದಲ್ಲಿ ತಲೆ ಹಾಕಿತ್ತು ಎಂಬ ಆರೋಪವಿತ್ತು. ಸುದ್ದಿ ವಿಭಾಗದ ನಿರ್ದೇಶಕರು 2 3 ಬಾರಿ ವರ್ಗಾವಣೆಯಾದದ್ದು ದೂರದರ್ಶನದ, ಕೆಲ ಕಾರ್ಯಕ್ರಮ ನಿರ್ಮಾಪಕರು ವರ್ಗವಾದದ್ದು ರಾಜಕೀಯ ಕಾರಣಗಳಿಗೆ ಎಂಬ ಮಾತು ಆಗ ಬಲವಾಗಿ ಕೇಳಿಬರುತ್ತಿತ್ತು. ಇದಕ್ಕಾಗಿಯೇ ಜೋಶಿ ಸಮಿತಿ ತನ್ನ ವರದಿಯಲ್ಲಿ ದೂರದರ್ಶನದ ಸುದ್ದಿ ಪ್ರಸಾರವನ್ನು ಪರಿಶೀಲಿಸಲು ಹಾಗೂ ಸಿಬ್ಬಂದಿಗಳನ್ನು ಸರ್ಕಾರದ ಒತ್ತಡದಿಂದ ರಕ್ಷಿಸಲು ಓಂಬಡ್ಸ್ಮನ್ಗಳ ನೇಮಕಾತಿಯನ್ನು ಶಿಫಾರಸು ಮಾಡಿತು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು.

0: ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಆಕಾಶಬುಟ್ಟಿ. ಆಕಾಶವಾಣಿ ಕೇಳುಗರಾದ ಕುಪೇಂದ್ರ ಶಾಸ್ತ್ರಿ, ಕೃಷ್ಣಮೂರ್ತಿ ಹುಮ್ನಾಬಾದ್ ಅವರೊಂದಿಗೆ ಸಂದರ್ಶನ.
2: ಆತ್ಮೀಯ ಪ್ರೀತಿಯ ಆಕಾಶವಾಣಿ ಕೇಳುಗರಿಗೆಲ್ಲ ಇಂದಿನ ಆಕಾಶಬುಟ್ಟಿ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮ್ಮೊಂದಿಗೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹುಮ್ನಾಬಾದ್ನ ಕೃಪೇಂದ್ರ ಶಾಸ್ತ್ರಿ, ಕೃಷ್ಣಮೂರ್ತಿಯವರು. ನಮಸ್ಕಾರ ಶಾಸ್ತ್ರಿಗಳೇ.
3: ನಮಸ್ಕಾರ ಸರ್. ನಮಸ್ಕಾರ.
2: ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಸರ್ ತಾವು?
3: ಹಾ ಸರ್, ನಾನು ಹೈಸ್ಕೂಲ್ಲಿಂದೇ ನಾನು ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿದ್ದೀನಿ ಸರ್. ನಮ್ಮ ಸಮೀಪ ಇರೋದು ಗುಲ್ಬರ್ಗ ಆಕಾಶವಾಣಿ ಕೇಂದ್ರ, ಈಗ ಕಲಬುರಗಿ ಅಂತ ಆಗಿದೆ.
2: ಹೌದು,
3: ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಿಂದ ಸುಮಾರು ಕಾರ್ಯಕ್ರಮ ಕೇಳಿದ್ದೀನಿ ಸರ್.

0: ಶ್ರೀ ಕೃಷ್ಣಮೂರ್ತಿ ಅವರು. ನಮಸ್ಕಾರ ಶಾಸ್ತ್ರಿಗಳೇ.
1: ನಮಸ್ಕಾರ ಸರ್. ನಮಸ್ಕಾರ.
0: ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ ಸರ್ ತಾವು?
1: ಹಾ ಸರ್, ನಾನು ಹೈಸ್ಕೂಲ್ ನಾನು ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿದ್ದೀನಿ ಸರ್. ನಮ್ಮ ಸಮೀಪ ಇರೋದು ಗುಲ್ಬರ್ಗ ಆಕಾಶವಾಣಿ ಕೇಂದ್ರ, ಈಗ ಕಲಬುರಗಿ ಅಂತ ಆಗಿದೆ.
0: ಹೌದು,
1: ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಿಂದ ಸುಮಾರು ಕಾರ್ಯಕ್ರಮವನ್ನು ಕೇಳಿದ್ದೀನಿ ಸರ್. ಮತ್ತೆ 40 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದೀನಿ.
0: ನೀವು ಮೊದಲ ಬಾರಿಗೆ ಆಕಾಶವಾಣಿಯನ್ನ ಯಾವಾಗ ಕೇಳಲು ಪ್ರಾರಂಭಿಸಿದ್ದೀರಿ ಸರ್, ನೆನಪಿದೆಯಾ?
1: ಹಾ ಸರ್, ನಾನು ಸುಮಾರು ಹೈಸ್ಕೂಲ್ ಮಟ್ಟದಲ್ಲಿ ಇದ್ದಾಗ ಸರ್, ಹೈಸ್ಕೂಲ್ ಇದ್ದಾಗ ಮಧ್ಯಾಹ್ನ ಚಿತ್ರಗೀತೆ ಹತ್ತಿವಲ್ಲ ಸರ್. ಚಿತ್ರಗೀತೆ ಅಂದ್ರೆ ನನಗೆ ಪಂಚಪ್ರಾಣ.
0: ಅಂದ್ರೆ ನೀವು ಚಿತ್ರ ಸಂಗೀತದ ಪ್ರಿಯರು?
1: ಎಸ್ ಎಸ್ ಎಸ್. ಮಧ್ಯಾಹ್ನ ನಮ್ದು ಸ್ಕೂಲ್ 1:30 ಬಿಡ್ತಿತ್ತು, 1:30 ಚಿತ್ರಗೀತೆ ಸ್ಟಾರ್ಟ್ ಆಗ್ತಿವಿ.
0: ಆಕಾಶವಾಣಿಯೊಂದಿಗೆ ಹೇಳುವುದಾದ್ರೆ ನಿಮ್ಮ ನೆನಪುಗಳಲ್ಲಿ ಉಳಿದಂತಹ ವಿಶೇಷವಾದಂತಹ ಒಂದು ಕ್ಷಣ ಯಾವ್ದು ಅಂತ ಹೇಳ್ಬೋದು ಸರ್ ಈ ಸಂದರ್ಭದಲ್ಲಿ?
1: 1989 ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ.
0: ಯಾವ್ದದು ಕಾರ್ಯಕ್ರಮ?
1: 6:20 ಮಂಗಳ ಕಾರ್ಯಕ್ರಮ ಬರ್ತಿತ್ತು. ಆ ಮಂಗಳದ ಅಂಗಳ ಕಾರ್ಯಕ್ರಮದಲ್ಲಿ ನಾನು ಒಂದು ಭಾಷಣ ಬರ್ತಿದ್ದೆ. ಅದು ಯಾವ್ದು? ಜನಸಂಖ್ಯೆ ನಿಯಂತ್ರಿಸುವ ಬಗ್ಗೆ ಹೇಗೆ,
0: ಜನಸಂಖ್ಯೆ ನಿಯಂತ್ರಣ ಹೇಗೆ
1: ಮಾಡುವುದು ಹೇಗೆ, ಅದ ಕುರಿತು ನಾನು 15 ಒಂದು ಭಾಷಣ ಬರೆದಿದ್ದೆ ಸರ್. ಅದು ಭಾಷಣ ಆವಾಗ ಅಲ್ಲಿ ಕಾರ್ಯಕ್ರಮ ನಿರ್ವಾಹಕರಾದಂತ ಎಸ್ ಎಸ್ ಅಂಜನಪ್ಪ ಇದ್ರು ಸರ್ ಅವಾಗಲ್ಲಿ.
0: ಹೌದು, ಅವ್ರು ಇವಾಗ ನಿವೃತ್ತರಾಗಿದ್ದಾರೆ.
1: ನಿವೃತ್ತರಾಗಿದೆ ಸರ್. ನಾನು ಮೊಟ್ಟ ಮೊದಲೇ ರೇಡಿಯೋದಲ್ಲಿ ಭಾಷಣ ಅವ್ರು ಪ್ರಸಾರ ಮಾಡಿದ್ದೆ ಸರ್. ಅದನ್ನು ನನಗೆ ಇನ್ನು ನೆನಪಿದೆ ಸರ್.
0: ಸಂತೋಷ
1: ಇದೆ. ಮೊನ್ನೆ ಹೋದ ತಿಂಗಳ 12 ಹಿಂದಿ ಚಲನಚಿತ್ರದ ಮಹಾನ್ ಗಾಯಕಿ ಆಶಾ ಭೋಸ್ಲೆ ತೀರ್ಕೊಂಡಿದ್ರಲ್ಲ ಸರ್.
0: ಹೌದು ಹೌದು.
1: ಅದರ ಒಂದು ಪ್ರಸಾರ ಆಯ್ತು ಸರ್ ನಮ್ಮ ಕಾರ್ಯಕ್ರಮ. ಅದು ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಿಂದ ಸಂಗಮೇಶ್ ಅವರು ನನಗೆ ಅವಕಾಶ ಕೊಟ್ಟಿದ್ರು, ಮತ್ತೆ ಸಿ ಸಿದ್ದಣ್ಣ ಅವರು, ಅದ್ರ ಬಗ್ಗೆ ಆಶಾ ಭೋಸ್ಲೆ ಅವರು ಒಂದು 1/4 ಕಾರ್ಯಕ್ರಮ ನಾನು ಕೊಟ್ಟೆ ಸರ್.
0: ತುಂಬಾ ಸಂತೋಷ.
1: ಟೈಟಲ್ ನೆನಪಿದೆ, ಜುರಾಲಿ ಹೈ.
0: ತಾವು ಹೇಳಿದ್ರೆ ಚಿತ್ರಗೀತೆಗಳನ್ನು ನಾನು ಹೆಚ್ಚು ಇಷ್ಟಪಡ್ತಾ ಇದ್ದೆ ಅಂತ. ಅದಲ್ಲದೆ ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ನಾವು ರೂಪಿಸಿ ಪ್ರಸಾರ ಮಾಡ್ತೀವಿ. ನೀವು ಯಾವ ಕಾರ್ಯಕ್ರಮವನ್ನು ಹೆಚ್ಚು ಇಷ್ಟಪಡ್ತಿದ್ದೀರಿ ಸರ್, ಚಿತ್ರಗೀತೆ ಅಲ್ಲದೆ ಇನ್ನು ನಿಮ್ಗೆ ಇಷ್ಟವಾದಂತಹ ಕಾರ್ಯಕ್ರಮ ಯಾವ್ದಾಗಿತ್ತು?
1: ಸರ್, ನಾನು ಶಿಕ್ಷಕನಾಗಿರುವುದರಿಂದ ಪ್ರತಿ ಬುಧವಾರ ಇಲ್ಲಿ ಬಾಲಲೋಕ ಕಾರ್ಯಕ್ರಮ ಬರ್ತಿತ್ತು.
0: ಮಕ್ಕಳಿಗಾಗಿ
1: ನಾನು ಸುಮಾರು ಸ್ಕೂಲಿನ ಮಕ್ಕಳಿಗೆ ನಾನು ಕಾರ್ಯಕ್ರಮ ಕೊಡ್ತೇನೆ ಸರ್. ಹೇಳ್ಬೇಕಾದ್ರೆ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಬೀರಾಬಾದ್ ವಾಡಿ ಅಂತ ಫಸ್ಟ್ ನನ್ನ ಅಪಾಯಿಂಟ್ಮೆಂಟ್ ಅಲ್ಲಿನ ಮಕ್ಕಳಿಗೆ. ಅವಾಗ ಅಲ್ಲಿ ಜಿಬಿ ಮಂಗಗಟ್ಟೆ ಅಂತಿದ್ರು. ಆ ಜಿಬಿ ಮಂಗಗಟ್ಟೆ ಅವ್ರು ನಮ್ಮ ಸ್ಕೂಲಿಗೆ ಬಂದು ರೆಕಾರ್ಡಿಂಗ್ ಮಾಡ್ಕೊಂಡು ಪ್ರಸಾರ ಮಾಡಿದ್ದೆ ಸರ್ ಕಾರ್ಯಕ್ರಮ. ಅದು ಅಷ್ಟೇ ಅಲ್ಲ, ಸುಮಾರು ಕಾರ್ಯಕ್ರಮ. ನಾನು ಎಲ್ಲೇ ಡ್ಯೂಟಿ ಮಾಡಿದ್ದೀನಿ, ಪ್ರಮುಖವಾಗಿ ಕಟ್ಟಿ ತೂಗಾವ್ ಆಗ್ಲಿ, ಸಿಂಧುಬಂದಿಗೆ ಆಗ್ಲಿ, ಹಳ್ಳಿಕಡ್ಬಿ MPS ನಲ್ಲಿ ಆಗ್ಲಿ, ಸುಮಾರು ಕಾರ್ಯಕ್ರಮ ಮಕ್ಕಳಿಗೆ ಕೊಡ್ತೀನಿ ಸರ್. ನಾನು
0: ಪುನಃ ಪುನಃ ಅದನ್ನೇ ಕೇಳಬೇಕು ಅನ್ಸೋದಾದ್ರೆ
1: ಸುಮಾರು 30-35 ವರ್ಷದಿಂದ ದರ್ಪಣ ಕಾರ್ಯಕ್ರಮ ಬರ್ತೀವಿ ಸರ್.
0: ಹೌದು ಹೌದು, ದರ್ಪಣ. ಹೌದು,
1: ದರ್ಪಣ ಕಾರ್ಯಕ್ರಮ.
0: ಅದಕ್ಕೆ ತುಂಬಾ, ಹೌದು, ಅದಕ್ಕೆ ತುಂಬಾ ಒಂದು ಪ್ರಶಸ್ತಿಗಳು ಕೂಡ ಲಭ್ಯತೆ ಆಗಿದಾವೆ, ಸಿಕ್ಕಿದಾವೆ.
1: ಹೌದು ಸರ್. ಅವಾಗ ಆ ದರ್ಪಣ ಕಾರ್ಯಕ್ರಮದಲ್ಲಿ ಅವ GM ಶರಟ್ಟಿ ಮತ್ತು ಮೈತ್ರಿ ಜಾಗಿರದ ಇದ್ರು ಸರ್.
0: ಹೌದು ಹೌದು ಹೌದು ಹೌದು.
1: ಹಾ, ಗುಲ್ಬರ್ಗ ಆಕಾಶವಾಣಿ.
0: ಅವರಿಬ್ರು ನಿವೃತ್ತರಾಗಿದ್ದಾರೆ.
1: ಅವ್ರು ನಿವೃತ್ತರಾಗಿದ್ದಾರೆ. ಬಟ್ ಅವಾಗ ದರ್ಪಣ ಕಾರ್ಯಕ್ರಮ ಮೂಡ್ ಬರ್ತಿತ್ತು, ನಮಗ್ ಬಹಳ ಬಹಳ ಹಿಡಿಸ್ತಿತ್ತು. ಅದು 15 ಕಾರ್ಯಕ್ರಮ.
0: ಹೌದು ಹೌದು.
1: ಅವಾಗ ಬೇರೆ ಕಾರ್ಯಕ್ರಮ ಕೇಳಕ್ ನಮಗೆ ಏನು ಅವಕಾಶ ಇದಿಲ್ಲ, TV ಆಗ್ಲಿ ಬೇರೆ ಮಾಧ್ಯಮ ಏನಿಲ್ಲ. ರೇಡಿಯೋ ನಾವು ಮಾಧ್ಯಮ. ಅವಾಗ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಒಂದೊಂದು ರೇಡಿಯೋ ಇರ್ತಿವಿ ಸರ್. ಅವರು ಪತ್ರ ಓದಕಂತ ಶೈಲಿ ಆಗ್ಲಿ, ಅವರು ಹೇಳ್ತಕ್ಕಂತ ಭಾಷೆ ಆಗ್ಲಿ, ಬಳಸ್ತಕ್ಕಂತ ಶಬ್ದಗಳಾಗ್ಲಿ, ನಮಗ್ ಬಹಳ ಬೇಸಿಗೆ ಆಗ್ತಾ ಇದೀವಿ ಸರ್.
0: ಆಕಾಶವಾಣಿಯಿಂದ ನಿಮ್ಮ ಜೀವನದಲ್ಲಿ ಏನಾದ್ರೂ ಪ್ರೇರಣೆ ದೊರಕಿದೆಯ ಸರ್? ಆಕಾಶವಾಣಿಯಿಂದ ನಾನು ಚೆನ್ನಾಗಿ ಮಾತಾಡೋದು ಕಲಿತೆ, ಹಾಡು ಕಲಿತೆ.
1: ನನಗೆ ಹಾಡು ಕಲಿಸಿದೆ ಗುಲ್ಬರ್ಗ ಆಕಾಶವಾಣಿ ಕೇಂದ್ರ. ಗೀತೆ.
0: ಸರಿ ಸರ್, ಈ ಸಂದರ್ಭದಲ್ಲಿ ತಾವು ಯಾವ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ?
1: ಕನ್ನಡ ಸರ್, ಹಿಂದಿ ಸರ್?
0: ಕನ್ನಡ.
1: ಕನ್ನಡ. ಅದೇ ಡಾಕ್ಟರ್ ರಾಜ್ಕುಮಾರ್ ಸರ್, ಬಡವರ ಬಂದು ಚಿತ್ರದ್ದು ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಗೀತೆ. ನಿನ್ನ ಕಂಗಳ ಬಿಸಿ ಹನಿಗಳು ನೋ

0: ಮತ್ತ ಪ್ರತಿ ಬುಧವಾರ ಆಗಲಿ, ಶುಕ್ರವಾರ ಆಗಲಿ, ರವಿವಾರ ಆಗಲಿ, ಸೋಮವಾರ ರಾತ್ರಿ 10 ಗಂಟೆ 30 ನಿಮಿಷಕ್ಕೆ ಆಗಲಿ ಅವಿನಾಶ ಕಾರ್ಯಕ್ರಮ ಬರ್ತಿತ್ತು ಸರ್. ಅವಿನಾಶ ಕಾರ್ಯಕ್ರಮ ನಾವೆಲ್ಲ ಪತ್ರ ಬರಿತಿದ್ವಿ ಸರ್. ಅಸಲು ಗುಲ್ಬರ್ಗ ಅಷ್ಟೇ ಅಲ್ಲ, ನಾವು ಈ ಕಡೆ ಧಾರವಾಡ ಸ್ಟೇಷನ್ ಸುಮ್ಮನೆ ಪತ್ರ ಬರಿತೀವಿ ಸರ್. ನಾನು ಮತ್ ಹಾಗೆ ಭದ್ರಾವತಿ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ರಾತ್ರಿ 10:30 ಸವಿನೆನಪು ಕಾರ್ಯಕ್ರಮ ಬರ್ತಿದೆ ಸರ್. ಅಂದ್ರೆ ಹಳೆ ಚಿತ್ರಗೀತೆಗಳು, ಸನಾದಿ ಅಪ್ಪಣ್ಣ, ಹಸಿರು ತೋರಣ, ಬಂಗಾರದ ಮನುಷ್ಯ,
1: ಎಲ್ಲ 90 80ರ ದಶಕದ್ದು.
0: ನಾನು ಸವಿನೆನಪು ಕಾರ್ಯಕ್ರಮ ಸಾಕಷ್ಟು ಪತ್ರ ಬರಿತೀವಿ ಸರ್. ಬಟ್ ನಮಗೆ ಬಹಳ ಅವಕಾಶ ಕೊಡ್ತೀರ ಅವರು. ಬೀದರ್ ಜಿಲ್ಲೆಯಿಂದ ಇಸತೂರಿನ ಪತ್ರ ಬರಿತಾ ಇದ್ದಾರೆ. ಪತ್ರ ಬರೆಯೋದ್ರಿಂದ ಸರ್ ನಮಗೀಗ ಹೊಸ ಹೊಸ ಶಬ್ದಗಳಾಗ್ಲಿ, ವಾಕ್ಯ ಜೋಡಣೆ ಆಗ್ಲಿ, ಮತ್ತ ಅಕ್ಷರ ದುಂಡಾಗಿ ಬರೆಯೋದು ನಾ ಕಲ್ತ್ಕೊಂಡೆ ಸರ್.
1: ಓ ಸೂಪರ್ ಸರ್, ತುಂಬಾ ಸಂತೋಷ.
0: ಇವತ್ತು ನನ್ನ ವೈಟ್ ಪೇಪರ್ ಅಲ್ಲಿ ಎಷ್ಟು ನಾ ಚೆನ್ನಾಗಿ ಬರಿತೀನಿ, ನಾನು ರೂಲಿಂಗ್ ಪೇಪರ್ ಬರ್ಲಾಕ್ ಬರಲ್ಲ.
1: ತುಂಬಾ ಸಂತೋಷ.
0: ಅದು ಅಷ್ಟೇ ಅಲ್ಲ ಸರ್, ನಾವು ಗುಲ್ಬರ್ಗ ಆಕಾಶವಾಣಿಯಲ್ಲಿ ಒಂದು ಕೇಳುಗರ ಬಳಗನೆ ಮಾಡ್ಕೊಂಡಿದ್ದೇವೆ ಸರ್ ನಾವು.
1: ನೀವು ಬಾಲ್ಯದಲ್ಲಿ ಕುಟುಂಬದೊಂದಿಗೆ ರೇಡಿಯೋ ಕೇಳಿದಂತಹ ಒಂದು ನೆನಪುಗಳಿದಾವ? ಆಮೇಲೆ ವಯಸ್ಕರಾದ

0: ನಾವು ಕೇಳುವಂಥದ್ದೇ ಬೇರೆ. ಈಗ ಬಾಲ್ಯದಲ್ಲಿ ತಂದೆ ತಾಯಿ ಜೊತೆ, ಅಣ್ಣ ತಮ್ಮಂದ್ರ ಜೊತೆ, ಅಕ್ಕ ತಂಗಿಯರ ಜೊತೆ ನಾವು ವಿಶೇಷವಾಗಿ ಗಮನ ಕೊಟ್ಟು ಅವ್ರ ಜೊತೆಗೆ ಕೇಳಿದಂತಹ ಒಂದು ಅನುಭವ ಏನನ್ನ ಇದೆಯಾ ಅದ್ರ ಬಗ್ಗೆ ಹೇಳುವುದಾದ್ರೆ.
1: ಸರ್, ಆವಾಗ ಪ್ರತಿ ತಿಂಗಳ ಕೊನೆ ರವಿವಾರ ಒಂದು ನಾಟಕ ಪ್ರಸಾರ ಆಗ್ತಾ ಇತ್ತು.
0: ಹೌದು.
1: ಅದು ರಾತ್ರಿ 9:30. ಆ ನಾಟಕಗೋಸ್ಕರ ನಾವು ಒಂದು ತಿಂಗಳವರೆಗೆ ಕಾಯ್ತಾ ಇತ್ತು. ಇವತ್ತಿಗೆ 9:30 ನಾಟಕ ಪ್ರಸಾರ ಆಗ್ತದೆ ಅಂತ ನಾವೆಲ್ಲ ತಂದೆ ತಾಯಿ ಜೊತೆ ಅಣ್ಣ ತಮ್ಮ ಅತ್ತಿಗೆ ಜೊತೆ ಕುತ್ಕೊಂಡು ನಾವು ಅರ್ಧ ತಾಸು ನಾಟಕ ಕೇಳ್ತಿದ್ವಿ ಸರ್.
0: ಓಹೋ, ಹೇಗ್ ಅನಿಸ್ತಾ ಇತ್ತು ಸರ್ ಆ ಒಂದು ನಾಟಕದ ಒಂದು ಧ್ವನಿನ ನಾವು ಕೇಳಿಸ್ತಾ ಇದ್ವಲ್ಲ?
1: ಸರ್ ಬಹಳ ವಂಡರ್ ಅನಿಸ್ತಿತ್ತು. ನಾವಂತೂ ಇಷ್ಟು ಚೆನ್ನಾಗಿ ಇವ್ರು ಯಾವ ರೀತಿ ಮಾತಾಡ್ತಾರ, ಅತ್ತತ್ವ ಮಾತಾಡ್ತಾರ, ದುಃಖ ವ್ಯಕ್ತಪಡಿಸ್ತಾರ, ಭಾವನೆ ವಿಷಯವಾಗಿ ಮಾತಾಡ್ತಾರಲ್ಲ ಅಂತ.
0: ನಿಜ. ಈಗ ನಾನು ಸಣ್ಣವನಿದ್ದಾಗ ನಾಟಕಗಳನ್ನು ಕೇಳಿದ್ದೀನಿ, ರೇಡಿಯೋ ನಾಟಕಗಳನ್ನ. ಆ ನಾಟಕ ಕೇಳ್ತಾ ಇದ್ರೆ ನಿಜವಾಗ್ಲೂ ನಾಟಕ ನಮ್ಮ ಕಣ್ಮುಂದೆ ನಡೀತಾ ಇದೆಯೇನೋ ಅಂತ ಭಾಸವಾಗ್ತಾ ಇತ್ತು.
1: ಹೌದು ಸರ್, ಹೌದು.
0: ನಿಮ್ಗೇನು ಅನಿಸ್ತಾ ಇತ್ತು ಸರ್ ಆ ಒಂದು ಬಾಲ್ಯದಲ್ಲಿ?
1: ಸರ್, ನಾವು ನಮಗೂ ಅನಿಸ್ತಿತ್ತು ರೇಡಿಯೋ ಈ ರೀತಿ ಇವರೆಲ್ಲ ನಾಟಕ ಮಾಡ್ತಾರ, ಇವ್ರು ಯಾವ ರೀತಿ ಇರ್ಬೋದು, ಇವ್ರಿಗೆ ನಾವು ಯಾವಾಗ ಭೇಟಿಯಾಗಿ ಮಾತಾಡ್ಬೋದು, ಮತ್ತೆ ನಮ್ದು ಎಂದವರು ರೇಡಿಯೋನಲ್ಲಿ ನಮ್ ಧ್ವನಿ ಬರ್ಬೇಕು, ನಾವು ಮಾತಾಡಕಂತ ಭಾಷಣ ಆಗಲಿ ರೇಡಿಯೋ ಮೂಲಕ ಜನರಿಗೆ ತಲುಪಬೇಕು ಅಂತಕ್ಕಂಥ ನನಗೆ ಆವಾಗೇ ಆಸೆ ಇತ್ತು ಸರ್. ಆ ಆಸೆ ನಾನು ಸುಮಾರು 40 ವರ್ಷದ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ ಸರ್.
0: ಕೃಪಾಂಕ ಶಾಸ್ತ್ರಿಗಳೇ, ಈಗ
1: ಹಂಗೆ ಸರ್,
0: ಆಕಾಶವಾಣಿ ಅಂದಿನ ಮತ್ತು ಇಂದಿನ ಒಂದು ಡಿಜಿಟಲ್ ಮಾಧ್ಯಮಗಳ ನಡುವೆ ತುಂಬಾ ವ್ಯತ್ಯಾಸವನ್ನ ನಾವು ನೋಡ್ತಾ ಇದ್ದೀವಿ.
1: ಹೌದು ಸರ್, ಬಹಳ ವ್ಯತ್ಯಾಸ ಆಗಿದೆ ಸರ್.
0: ಏನು ಅದ ವ್ಯತ್ಯಾಸವನ್ನ ನೀವು ಯಾವ ತರ ಗಮನಿಸಿದ್ರಿ, ಏನು ಅದರ ಒಂದು ವ್ಯತ್ಯಾಸದ ಬಗ್ಗೆ ಹೇಳೋದಾದ್ರೆ?
1: ಮೊಬೈಲ್ ಅಲ್ಲಿ ನಾವೆಲ್ಲ ರೇಡಿಯೋ ಕೇಳಬಹುದು.
0: ನೀವು ಸಹ ನೇರ್ ಮುಖಾಂತರ?
1: ಹಾ, ನ್ಯೂಸ್ ಏನಾದ್ರು ಮುಖಾಂತರ
0: ಹಾ.
1: ನಮಗೆ ತೊಂದರೆ ಇಲ್ಲ. ಆವಾಗ ಅಂದ್ರೆ ಬಹಳ ಬಹಳ ತ್ರಾಸ ಆಗ್ತಾ ಇತ್ತು ಸರ್. ಯಾಕಂದ್ರೆ ಮನೆಯಲ್ಲಿ ಕರೆಂಟ್ ಬಂತು ಅಥವಾ ಟ್ಯೂಬ್ ಲೈಟ್ ಹಾಕದೆ ಹೋದ್ರು ಅದು ಕೊರ್ರ ಅಂತ ಶಬ್ದ ಬರ್ತಾ ಇತ್ತು.
0: ಹಾ, ಮಿಂಚುಡಿದಾಗ ಅದು ಕರ್ಕರ್ ಅನ್ನೋದು.
1: ಮಳೆ ಪ್ರಾರಂಭ ಆಯ್ತು ಅಂದ್ರೆ ಒಟ್ಟೆ ಕೇಳ ಬರ್ತಿಲ್ಲ. ಈಗಂತೂ ಬಹಳ ಸೌಲಭ್ಯ ಇದೆ ಸರ್. ನಾವು ಎಲ್ಲೂ ಕುಂತು ಜರ್ನಿದಾಗ ಆಗ್ಲಿ ಎಲ್ಲೇ ಇದ್ರೂ ನಾವು ರೇಡಿಯೋ ಕೇಳಬಹುದು.
0: ಕೃಪೇಂದ್ರ ಅವರೇ, ಈ ಆಕಾಶವಾಣಿಯ ಒಂದು ಸಿಗ್ನೇಚರ್ ಟೂನ್ ತರ ಚಿರಪರಿಚಿತ.
1: ಹೌದು ಸರ್.
0: ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈಗ್ಲೂ ಕೇಳಿದ ತಕ್ಷಣ?
1: ಬೆಳಿಗ್ಗೆ 6:55 ನಾವು ಟ್ಯೂನ್ ಸ್ಟಾರ್ಟ್ ಮಾಡಿದ್ರೆ ಅದು ಒಂದು ರೋಮಾಂಚನ ಆಗ್ತದೆ ಸರ್. ಎಷ್ಟು ಸುಮಧುರವಾಗಿ, ಮತ್ ಹಾಗೆ ನಾವು ಒಂದು ಎದ್ ಕೂತ್ಕೊಂಡು ಕೇಳಿ ಆನಂದ ಪಡ್ತೇವೆ ಸರ್. ಈಗನು
0: ಸರ್, ಈಗ ಆಕಾಶವಾಣಿಗೆ 90 ವರ್ಷದ ಒಂದು ಸಂಭ್ರಮ, ಈ ಒಂದು ಸಂದರ್ಭದಲ್ಲಿ ನೀವು ಹೇಳಿ ಬಯಸುವಂತಹ ಒಂದು ಸಂದೇಶ ಏನು ಸರ್ ನಮಗೆ ಆಕಾಶವಾಣಿಗೆ?
1: ಸರ್, ಈಗ ಮಾಧ್ಯಮಗಳಲ್ಲಿ ಪ್ರಬಲ ಮಾಧ್ಯಮ ಆಕಾಶವಾಣಿ. ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ ಪ್ರಾರಂಭ ಮಾಡಿರೋದು ಬಹಳ ಜನ ಕೇಳ್ತಾ ಇದ್ದಾರೆ ಸರ್.
0: ಹೌದು.
1: ಬಟ್ ಇದು ಈಗ ಎಲ್ಲರೂ ಮನೆ ಮಾತಾಗಿದೆ ಮೊಬೈಲ್ ಬಂದ ತಕ್ಷಣ. ಸಾಮಾನ್ಯ ಜನರು ಎಲ್ಲೂ ಕೂತ್ಕೊಂಡು ಆಲಿಸಬಹುದು. ಇನ್ನು ಅತ್ಯುತ್ತಮವಾದ ಕಾರ್ಯಕ್ರಮ ಮೂಡ್ ಬರ್ಬೇಕು ಸರ್. ಶೈಕ್ಷಣಿಕವಾಗಿ ಕರೆಂಟ್ ಅಫೇರ್ಸ್ ಬಗ್ಗೆ
0: ಇನ್ನು ಸ್ವಲ್ಪ ಸುಧಾರಣೆ ಆಗ್ಬೇಕು.
1: ಆಗ್ಬೇಕು ಸರ್, ಇನ್ನು ಆಗ್ಬೇಕು, ಇನ್ನು ಆಗ್ಬೇಕು. ಕೆಲವೊಂದು ಆಕಾಶವಾಣಿ ಕೇಂದ್ರದಲ್ಲಿ ಆಫೀಸರ್ಸ್ ಇಲ್ಲ ಸರ್.
0: ಹೌದು,
1: ಅದು ಬಹಳ ನಮಗೆ ಬಹಳ ನೋವು ಉಂಟಾಗ್ತಾ ಇದೆ ನಮಗೆ.
0: ಹೌದು, ತುಂಬಾ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಮುಂದಿನ
1: ಹೌದು ಸರ್.
0: ದಿನಗಳಲ್ಲಿ ಅದನ್ನ ನೀಗಿಸಬೇಕು, ಅದನ್ನು ತುಂಬಬೇಕು. ಆಗ್ಲೇ ನಮಗೆ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ, ತಯಾರು ಮಾಡೋದಕ್ಕೆ ನಮಗೂ ಕೂಡ ಅನುಕೂಲ ಆಗತ್ತೆ. ನೋಡೋಣ.
1: ಇದೆ ಸರ್, ಇದೆ 20-25 ವರ್ಷದಿಂದ ಗುಲ್ಬರ್ಗ ಆಕಾಶವಾಣಿ ಕೇಂದ್ರದಲ್ಲಿ ಆಫೀಸರ್ ತುಂಬಿ ತುಳುತ್ತಾ ಇದ್ರು.
0: ಹೌದು, 30-40 ಜನ ಇದ್ರು ಸರ್. ಈಗ ಈಗ ಒಂದು ಆಕಾಶವಾಣಿಗೆ ಕೇವಲ ಒಬ್ರು ಇಬ್ರು ಇದ್ದೀವಿ.
1: ಅವ್ರಿಗೆ ಕಾರ್ಯಕ್ರಮ ವಿಭಿನ್ನ ಕಾರ್ಯಕ್ರಮ ರೂಪಿಸ್ ಪ್ರಸಾರ ಮಾಡೋದು ಬಹಳ ತೊಂದರೆ ಆಗ್ತಾ ಇದೆ.
0: ಆಕಾಶವಾಣಿ ನಿಮ್ಮ ಜೀವನದ ಒಂದು ಭಾಗ ಆಗಿದೆ ಅಂದ್ರೆ ಒಪ್ಕೊಂತೀರ ತಾವು?
1: ಓ ಸರ್, 100%.
0: ಹೇಗೆ?
1: ನಾನು ಇಷ್ಟು ನೀಟಾಗಿ ಬರೀಲಿಕ್ಕೆ ಮತ್ತೆ ಚೆನ್ನಾಗಿ ಹಾಡು ಕಲಿಕ್ಕೆ ಕೇವಲ ಕನ್ನಡ ಹಾಡು ಅಷ್ಟೇ ಹಾಡೋದಿಲ್ಲ ಸರ್. ನಾನು ಮೊಹಮ್ಮದ್ ರಫಿ ಮತ್ತು ಮುಖೇಶ್ ಮಹೇಂದ್ರ ಗಬ್ಬರ್ ಹಾಡು ಹಾಡ್ತೀನಿ. ಸುಮಾರು 15-20 ವರ್ಷದ ಮೊಹಮ್ಮದ್ ರಫಿ ಶ್ರದ್ಧಾಂಜಲಿ ಕಾರ್ಯಕ್ರಮ ನಾನು ಕೊಟ್ಟೆ ಸರ್ ಗುಲ್ಬರ್ಗ ಆಕಾಶವಾಣಿ.
0: ಸರ್, ನಮ್ಮ ಆಕಾಶವಾಣಿ ನಿಮ್ಮ ಊರು ಅಥವಾ ಸಮಾಜಕ್ಕೆ ಹೇಗೆ ಹತ್ತಿರವಾಗಿದೆ ಅಂತ ಹೇಳಕ್ಕೆ ಬಯಸ್ತೀರಿ ಸರ್ ತಾವು?
1: ಈಗಲೂ ಗ್ರಾಮೀಣ ಪ್ರದೇಶದಲ್ಲಿ ಟಿವಿ ಜನರು ಬಹಳ ಕಡಿಮೆ. ಮೊಬೈಲ್ ನಲ್ಲಿ ಪ್ರಸಾರ ಆಗ್ತಕ್ಕಂತ ಕಾರ್ಯಕ್ರಮಗಳು ಈಗ ಜನ ಕೇಳ್ತಾ ಇದ್ದಾರೆ. ಮೊದಲಂದ್ರೆ ಒಂದೇ ರೇಡಿಯೋ ಇತ್ತು, ಆ ರೇಡಿಯೋ ಮನೆಯಲ್ಲಿ ಇಟ್ಟು ಹೊರಗಡೆ ಬರ್ತಾ ಇದ್ರು, ಅದು ಕೇಳೋಕೆ ಅವಕಾಶ ಇದ್ದಿಲ್ಲ. ಈಗ ಈಗ ಬೆಳಗಿನ ಚಿತ್ರಗೀತೆ ಆಗಲಿ, ವಾರ್ತಾ ಪ್ರಸಾರ ಆಗಲಿ, ಅಕ್ಕನ ಬಳಗ ಕಾರ್ಯಕ್ರಮ ಆಗಲಿ, ಬಾಲವೀರ ಕಾರ್ಯಕ್ರಮ ಆಗಲಿ, ಈಗೆಲ್ಲ ಜನರು ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೇಳಕ್ ಹಾತೊರಿತಾರೆ ಸರ್.
0: ತುಂಬಾ ಸಂತೋಷ ಸರ್, ತಮ್ಗೆ ಆಕಾಶವಾಣಿ ಪರವಾಗಿ ತಮ್ಗೆ ಧನ್ಯವಾದಗಳು. ನಮಸ್ಕಾರ.
1: ಅನಂತ ಅನಂತ ಅಭಿನಂದನೆಗಳು, ಧನ್ಯವಾದ.
2: ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅವನ ನಿರ್ಣಯಕ್ಕೆ ಬಿಡದೆಯೇ ತಾಂ. ದೇವರದಿದೆಲ್ಲ ದೇವರಿಗೆಲ್ಲವೆಂದೊರಲು ತಾವು ಧನುಮವನ ನಿರ್ಣಯಕ್ಕೆ ಬಿಡದೆಯೇ ತಾಂ. ದಾವಂತ ಬಡುತ ತನ್ನಿಚ್ಛಯನೆ ಘೋಷಿಸುವ ಭಾವವೆಂತಹ ಭಕುತಿ ಮಂಕುತಿಮ್ಮ. ದಾವಂತ ಬಡುತ ತನ್ನಿಚ್ಛಯನೆ ಘೋಷಿಸುವ ಭಾವವೆಂತಹ ಭಕುತಿ ಮಂಕುತಿಮ್ಮ.

ಬದುಕಿನ ಎಲ್ಲ ಆಗುಹೋಗೆಗಳಿಗೂ ದೈವವೇ ಕಾರಣ ಎಂದು ಮಾತನಾಡುತ್ತಾ ನಿರ್ಣಯವನ್ನು ಮಾತ್ರ ಅದರ ವಿವೇಚನೆಗೆ ಬಿಡದೆ ಏನಾಗಿಬಿಡುತ್ತದೋ ಎಂದು ಚಿಂತಿಸುತ್ತಾ ಹೀಗೇ ಆಗಬೇಕು ಎಂದು ಆಶಿಸುತ್ತಾ ಇರುವುದು ಭಕ್ತಿಯೇ ಅಲ್ಲ ಅನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ಡಿ ವಿ ಜಿಯವರು ನಮ್ಮ ಸಾಂಪ್ರದಾಯಿಕ ಭಕ್ತಿಯಲ್ಲಿ ಅಪಾರವಾದ ವಿಶ್ವಾಸವನ್ನು ಇಟ್ಟುಕೊಂಡವರು. ಕರ್ಮ ಮಾಡುವುದಷ್ಟೇ ನಿನ್ನ ಕೆಲಸ, ಅದರ ಫಲವನ್ನು ನನಗೆ ಬಿಟ್ಬಿಡು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಈ ಮನೋಭಾವವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅನುಸರಿಸಬೇಕು ಅನ್ನೋದು ಇಲ್ಲಿ ಡಿ ವಿ ಜಿ ನಿರೀಕ್ಷಿಸ್ತಾ ಇರತಕ್ಕಂತಹ ಒಂದು ಮನೋಭಾವ. ಆದರೆ ಎಷ್ಟೋ ವೇಳೆ ನಾವು ದೈವವನ್ನು ಸಂಪೂರ್ಣವಾಗಿ ನಂಬ್ಕೊಂಡ್ಬಿಟ್ರೋ ಅಥವಾ ದೈವದ ಮೇಲೆ ನಮ್ಮ ಎಲ್ಲ ಜವಾಬ್ದಾರಿಗಳನ್ನು ಹಾಕಿಬಿಟ್ರೋ ವೈಯಕ್ತಿಕವಾದ ಜವಾಬ್ದಾರಿ ಏನು ಉಳಿಯುತ್ತೆ ಎನ್ನುವ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಾವು ಮಾಡುವ ಎಲ್ಲ ಕೆಲಸಗಳಿಗೂ ಆಗುವ ಎಲ್ಲ ಆಗುಹೋಗುಗಳಿಗೂ ದೈವವೇ ಕಾರಣ. ಅಂದರೆ ಹಾಗಾದರೆ ವ್ಯಕ್ತಿಯ ಪಾತ್ರ ಏನು, ವ್ಯಕ್ತಿ ನಿರ್ವಹಿಸಬೇಕಾದ ಪಾತ್ರ ಎಂತಹದು, ಅವನಿಗೆ ವಿವೇಚನೆ ಅನ್ನೋದು ಬೇಡವೆ, ಇದು ಸರಿ ಇದು ತಪ್ಪು ಅನ್ನುವಂತಹ ಮನೋಭಾವ ಅವನು ರೂಢಿಸ್ಕೊಳ್ಳಬೇಡವೆ ಅನ್ನೋ ಪ್ರಶ್ನೆ ಹೇಳುತ್ತೆ. ಅಂದರೆ ಈ ಭಕ್ತಿ ಅನ್ನುವುದು ಎಷ್ಟೋ ಸಲ ನಮ್ಮನ್ನು ವೈಯಕ್ತಿಕವಾದ ಸಾಹಸ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡುವಂತಹದೇ ಅನ್ನುವ ಭಯವು ನಮಗುಂಟಾಗುತ್ತೆ. ಯಾಕೆಂದರೆ ನಮ್ಮ ಹಿಂದಿನ ಭಕ್ತಿ ಚಳವಳಿಗಳಿಂದ ನೋಡಿದ್ರೆ ಸಾಮಾಜಿಕವಾಗೋ ಆಗುವಂತಹ ಅನ್ಯಾಯಗಳನ್ನು ಭಕ್ತರು ಎದುರಿಸುವುದೇ ಇಲ್ಲ, ಅದರ ವಿರುದ್ಧ ಹೋರಾಡುವುದೇ ಇಲ್ಲ, ಅದಕ್ಕೆ ಬಾಗಿಬಿಡ್ತಾರೆ. ಆದರೆ ನಿಜವಾಗಿ ಬದುಕಿನ ಒಂದು ವೈಶಿಷ್ಟ್ಯ ಇರತಕ್ಕಂಥದ್ದು ಪ್ರತಿಭಟನೆಯಲ್ಲಿ, ಅನ್ಯಾಯದ ವಿರುದ್ಧ ಹೋರಾಡುವುದರಲ್ಲಿ. ಆ ಕಾರಣದಿಂದ ಭಕ್ತಿಯ ಬಗ್ಗೆ ನಾವು ವಿವೇಚನೆ ಮಾಡುವಾಗ ಒಂದು ರೀತಿಯ ಎಚ್ಚರ ಅತ್ಯಂತ ಅಗತ್ಯ.

ಸರಿಯಾಗಲಿಲ್ಲವದು ಸರಿಯಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ಸರಿಯಾಗಲಿಲ್ಲವದು ಸರಿಯಿದಲ್ಲವೆನ್ನುತ್ತ ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯಲಿ. ಕೊರೆಯಾದೊಡೇನೊಂದು ನೆರೆದೊಡೇನಿನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ. ಕೊರೆಯಾದೊಡೇನೊಂದು ನೆರೆದೊಡೇನಿನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ.

0: ಅದು ಸರಿಯಾಗಿಲ್ಲ, ಇದು ತಕ್ಕನಾಗಿಲ್ಲ ಎಂದು ಪ್ರತಿಯೊಂದರಲ್ಲೂ ತಪ್ಪು ಹುಡುಕಿ ಕುಸುಪಿಷ್ಟಿ ಮಾಡುವುದೆಂದರೆ ಹಾಸಿಗೆಯ ಮೇಲೆ ಮುಳ್ಳುಗಳನ್ನು ಎರಚಿ ಮಲಗಿಕೊಂಡಂತೆ. ಒಂದಷ್ಟು ಹೆಚ್ಚು ಕಡಿಮೆ ಆದರೆ ಯೋಚಿಸಬಾರದು. ಬಂದುದನ್ನು ಎದುರಿಸಲು ಬದುಕಿನಲ್ಲಿ ಒಂದಷ್ಟು ಒರಟುತನ ಅವಶ್ಯಕತೆ ಇದೆ ಅಂತ ಈ ಪದ್ಯ ನಮಗೆ ಹೇಳುತ್ತೆ. ಅಂದರೆ ಬದುಕಿನಲ್ಲಿ ನಾವು ಅಂದುಕೊಂಡಾಗ ಎಲ್ಲವೂ ನಡೆಯೋದಿಲ್ಲ ಅನ್ನೋದು ನಿಜ. ಯಾಕೆಂದರೆ ನಮ್ಮ ಲೆಕ್ಕಾಚಾರವಷ್ಟೇ ಈ ಬದುಕನ್ನು ನಿಯಂತ್ರಿಸೋದಿಲ್ಲ. ನಮ್ಮ ಬದುಕನ್ನು ನಿಯಂತ್ರಿಸ್ತಕ್ಕಂಥದ್ದು ನಮ್ಮ ಹೊರಗಡೆ ಇರುವ ಅನೇಕ ಶಕ್ತಿಗಳ ಮೂಲಕ, ಅನೇಕ ವ್ಯಕ್ತಿಗಳ ಮೂಲಕ. ಹಾಗಾಗಿ ನಾವು ಬಹಳ ವ್ಯಾಪಕವಾದ, ಸಂಕೀರ್ಣವಾದ, ಗೋಜಲು ಗೋಜಲಾಗಿರುವ ಒಂದು ವ್ಯವಸ್ಥೆಯ ಒಂದು ಭಾಗ ಅಷ್ಟೆ. ನಮಗೆ ಮಾತ್ರ ಸೀಮಿತವಾಗಿರುವುದರ ವಿಷಯದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಯೋಜನೆ ಮಾಡಿಕೊಳ್ಬಹುದು. ಹೀಗಾದರೆ ಹೀಗಾಗುತ್ತೆ, ಇಂತಹ ಕೆಲಸಕ್ಕೆ ಇಂತಹ ಪರಿಣಾಮ ಆಗಿದೆ ಅನ್ನೋದನ್ನು ಯೋಚನೆ ಮಾಡಬಹುದು. ಆದರೆ ಅದನ್ನೂ ನಿಯಂತ್ರಿಸುವಂತಹದ್ದು ಎಷ್ಟೋ ಆಕಸ್ಮಿಕಗಳು ಉಂಟಾಗಬಹುದು. ಆಕಸ್ಮಿಕ ಅಂದರೆ ಅದೇ ಅರ್ಥ, ನಾವು ಯಾವುದನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲವೋ, ಯಾವುದರ ಪೂರ್ವಾಪರ ವಿವೇಚನೆ ನಮಗೆ ಸಾಧ್ಯವಿಲ್ಲವೋ ಅದೇ ಆಕಸ್ಮಿಕವಾದದ್ದು. ಹಾಗಾಗಿ ನಾವು ಜೀವನದಲ್ಲಿ ಈ ಆಕಸ್ಮಿಕತೆಗಳಿಗೆ ಒಳಗಾಗ್ತಾನೆ, ಆದರೆ ಆಕಸ್ಮಿಕತೆಗಳನ್ನು ಮೀರ್ತಾನೆ ನಮ್ಮತನವನ್ನು ರೂಢಿಸ್ಕೊಳ್ಬೇಕಾದಂಥ ಅವಶ್ಯಕ ಇದೆ. ಅಂದರೆ ಬದುಕಿನಲ್ಲಿ ಸಾಫಲ್ಯ ವೈಫಲ್ಯ ಅನ್ನುವುದು ಇದ್ದದ್ದೇ, ನಾವು ಮಾಡುವುದೆಲ್ಲ ಸಫಲವಾಗುತ್ತೆ ಅನ್ನುವುದು ಸರಿಯಲ್ಲ. ಆದರೆ ನಾವು ಮಾಡುವುದು ಎಲ್ಲ ವಿಫಲವಾಗ್ಬಿಡುತ್ತೋ ಅನ್ನುವಂಥ ಅಳುಕು ಕೂಡ ಸರಿಯಲ್ಲ. ಸಾಫಲ್ಯ ವೈಫಲ್ಯಗಳು ನಮ್ಮ ಶಕ್ತಿಯನ್ನು ಮೀರಿ ಉಂಟಾಗುವಂತಹದು ಅನ್ನುವ ಒಂದು ಎಚ್ಚರ ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿದ್ದರೆ ನಾವು ಎಚ್ಚರಿಕೆಯಿಂದಲೂ ನಡೆಯುತ್ತೇವೆ, ಆತ್ಮವಿಶ್ವಾಸದಿಂದಲೂ ನಡೆಯುತ್ತೇವೆ. ಬದುಕಿನಲ್ಲಿ ಮುಖ್ಯವಾಗಿರೋದು ಆತ್ಮವಿಶ್ವಾಸ, ಆದರೆ ಮಿತಿಯ ಬಗೆಗಿನ ಎಚ್ಚರ, ಈ ಆತ್ಮವಿಶ್ವಾಸ ಮತ್ತು ನಮ್ಮ ಸಾಮರ್ಥ್ಯ ಬಗ್ಗೆದ ಮಿತಿ, ಇವುಗಳ ನಡುವಣ ಒಂದು ಸಮತೋಲನ ನಿಜವಾಗಿ ಜೀವನದ ಬಹಳ ಮುಖ್ಯವಾದಂತಹ ಪಾಠ. ಆದ್ದರಿಂದ ಮನುಷ್ಯ ಬೆಳೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ತನ್ನ ಮಿತಿ ಮತ್ತು ಬದುಕಿನ ಮಿತಿ ಇಲ್ಲದ ಅಪರಿಮಿತತೆ, ಇವುಗಳ ನಡುವೆ ಒಂದು ಬಗೆಯ ಸಮತೋಲನ ಅನ್ನುವುದು ಮುಖ್ಯ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 9 ಗಂಟೆ ಆಗಲಿದೆ.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ, ಇದು ಹಿಂಗಾಗುತ್ತೆ ಅಂದ್ರೆ ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್. ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್.

0: ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
0: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
3: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429870, ಮೊಬೈಲ್ 9108752744 ಅಥವಾ 9448448744.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900092
2: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ನನ್ನ ನೆದೆಯ ಹಾಡು ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281229 ಕೋಡ್ ಸಂಖ್ಯೆ 08272. ಇದು ನನ್ನ ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
7: ಯುಗವೇ ಸಾಗಿ ಮರಳಿ ಬರಲಿ, ಹೃದಯ ಮುಡುಪಾಗಿ ಇಡುವೆ.
6: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತೆ.
8: ಸಮಯ 9:05. ಈಗ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಏನಿತು ಸುಮಗಳು ಅರಳುತಿಹವು, ಸಿ ಅಶ್ವಥ್ ಅವರು ಹಾಡಿದ್ದಾರೆ. ರಚನೆ ಕಯ್ಯಾರ ಕಿಂಜಣ್ಣ ರೈ.

ಇನ್ನು ಮುಂದೆ ಕೇಳೋಣ. ಓ ನನ್ನ ಮನಸೆ ಕಣ್ಣಾಲಿ ಕನಸೆ, ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕವನ, ಗಾಯಕಿ ಎಸ್ ಸುನೀತಾ.

ಅರಿವಿನ ಸಾಗರದಿ ಅಂಜದ ಅಲೆಯಾಗಿ ಸಂದೇಶ ನೀಡಿರುವೆ. ರಚನೆ ಎಂ ವೀರಪ್ಪ ಮೊಯ್ಲಿ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಕವನ, ಗಾಯಕಿ ಉಷಾ ಗಣೇಶ್. ನಿಂತ ನೀರ ಕಲಕಬೇಡಿ ಕಲ್ಲುಗಳೇ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಹೋಗುವೆಯಂತೆ ಅವಸರವೇತಕ್ಕೆ KS ನಿಸಾರ್ ಅಹಮ್ಮದ್ ಅವರ ಕವನ, ಹಾಡಿದ್ದಾರೆ MS ಶ್ರೀಕೃಪಾ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ.
1: ನನ್ನೆದೆಯ ಹಾಡು ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಇದು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
2: ಯುಗವೇ ಸಾಗಿ ಮರಳಿ ಬರಲಿ ಹೃದಯ ಮುಡುಪಾಗಿ ಇಡುವೆ.
1: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ, ಚಿತ್ರ ಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಇವತ್ತಿನ ಚಿತ್ರಚಿತ್ತಾರಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗಳಲ್ಲಿ ಯಾವುದೋ ಒಂದು ಚಿತ್ರಕ್ಕೆ ಬರೆದ ಇಲ್ಲವೇ ಸಂಯೋಜನೆ ಮಾಡಿದಂತಹ ಗೀತೆಯನ್ನು ಬೇರೆಯದ್ದೇ ಚಿತ್ರದಲ್ಲಿ ಬಳಸಲಾದ ಸಂದರ್ಭಗಳು ಬಂದಿದ್ದುಂಟು. ಅಂದರೆ ಕೆಲವೊಮ್ಮೆ ಚಿತ್ರದ ನಿರ್ದೇಶಕರೋ ನಿರ್ಮಾಪಕರೋ ಸಂಗೀತ ನಿರ್ದೇಶಕರೋ ಅಥವಾ ನಾಯಕ ನಟರು ಯಾವುದೋ ಕಾರಣಕ್ಕಾಗಿ ಈ ಹಾಡು ಬೇಡ ಅಂತ ಕೈಬಿಟ್ಟಾಗ, ಇಲ್ಲವೇ ಹಾಡುಗಳನ್ನು ಬದಲಾವಣೆ ಮಾಡಿದಂತಹ ಸಮಯದಲ್ಲಿ ಇರ್ಬೋದು, ಅಥವಾ ಸಿನಿಮಾನೇ ನಿಂತು ಹೋದಾಗ ಆ ಹಾಡುಗಳು ಹಾಗೇನೆ ಉಳ್ಕೊಂಡು ಬಿಡ್ತವೆ. ಹೀಗೆ ಉಳ್ಕೊಂಡಂತಹ ಗೀತೆಯಿಂದ ಮುಂದೆ ಯಾವುದಾದ್ರೂ ಸಿನಿಮಾದಲ್ಲಿ ಬಳಸ್ತಾರೆ, ಇಲ್ಲ ಬಳಕೆ ಆಗದೇನೆ ಹಾಗೇನೆ ಬಿಟ್ಟಿರೋದು ಕೂಡ ಇದೆ. ಒಂದು ಸಿನಿಮಾಕ್ಕೆ ಅಂತ ಬರೆದಂತಹ ಆದರೆ ಆ ಸಿನಿಮಾದಲ್ಲಿ ಬಳಸದೆ ಮತ್ತೊಂದು ಸಿನಿಮಾದಲ್ಲಿ ಅಳವಡಿಕೆಯಾದ ಇಂತಹ ಕೆಲವೊಂದು ಗೀತೆಗಳಿಂದ ಇವತ್ತಿನ ಚಿತ್ರಚಿತ್ತಾರದಲ್ಲಿ ಕೇಳೋಣ. 1997 ತೆರೆಯ ಮೇಲೆ ಬಂದ ಕಲಾವಿದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿ ನಿರ್ಮಿಸಿದಂತಹ ಸಿನಿಮಾ. ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಚಿತ್ರ ಕಲಾವಿದನಾಗಿ ಪಾತ್ರವಹಿಸಿದ್ದಾರೆ. ನಾಯಕಿ ರೋಜಾ ಚಿತ್ರಕಲಾವಿದನ ಅಭಿಮಾನಿಯಾಗಿ ಕಂಡುಬರ್ತಾರೆ. ಕಲಾವಿದ ಸಿನಿಮಾದಲ್ಲಿನ ವಿಶೇಷವಾದ ಹಾಡು ಅಂದರೆ ಅದು ಹೇ ನವಿಲೆ ಅನ್ನೋ ಗೀತೆ. ಸಿನಿಮಾದಲ್ಲಿ ಈ ಹಾಡು 3 ಬಾರಿ ಬೇರೆ ಬೇರೆ ಸನ್ನಿವೇಶ

ಸಂಗೀತಕ್ಕೆ ತಕ್ಕಂತೆ ಬಳಕೆಯಾಗಿದೆ. ಹೇ ನವಿಲೆ ಅನ್ನೋ ಹಾಡಂದ ಹಂಸಲೇಖ ಅವರು ಕಾಲೇಜ್ ಅನ್ನೋ ಸಿನಿಮಾಕ್ಕಾಗಿ ಮೊದಲು ಕಂಪೋಸ್ ಮಾಡಿದ್ದು ಕಾಲೇಜ್ ಸಿನಿಮಾ ಬಿಡುಗಡೆಯಾಗದೆ ನಿಂತು ಹೋಗುತ್ತೆ. ರವಿಚಂದ್ರನ್ ಅವರ ತಮ್ಮ ಬಾಲಾಜಿ ಹಾಗೂ ವಿಜಯಲಕ್ಷ್ಮಿ ನಾಯಕಿಯಾಗಿದ್ದ ಕಾಲೇಜು ಲವ್ ಸ್ಟೋರಿಯ ಈ ಕಾಲೇಜು ಸಿನಿಮಾಕ್ಕೆ ಹಾಡುಗಳ ಕಂಪೋಸಿಂಗ್, ರೆಕಾರ್ಡಿಂಗ್ ಎಲ್ಲನೂ ಆಗಿರುತ್ತೆ. ಆದರೆ ಕಾಲೇಜು ಸಿನಿಮಾವನ್ನು ನಿಲ್ಲಿಸಿದ ರವಿಚಂದ್ರನ್ ಅವರು ಆ ಸಿನಿಮಾದ ಮೂರು ಹಾಡುಗಳನ್ನು ಕಲಾವಿದ ಸಿನಿಮಾದಲ್ಲಿ ಬಳಸಿಕೊಳ್ತೇನೆ ಅಂತ ಹಂಸಲೇಖ ಅವರಲ್ಲಿ ಹೇಳ್ತಾರೆ. ಹಾಗೆಯೇ ಹೇ ನವಿಲೆ ಜೊತೆಗೆ ಹೂವಾ ರೋಜಾ ಹೂವಾ ಹಾಗೂ ಪ್ರೇಮ ಪ್ರೇಮ ಈ ಮೂರು ಹಾಡುಗಳನ್ನು ಕಲಾವಿದ ಸಿನಿಮಾದಲ್ಲಿ ಬಳಸ್ತಾರೆ. ಅವುಗಳಲ್ಲಿ ಹೇ ನವಿಲೆ ಈ ಒಂದು ಹಾಡನ್ನು ಈಗ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆ ಇದಾಗಿದೆ.

ಒಂದೇ ಉಸಿರಂತೆ ನಾನು ನೀನು ಉಸಿರು ಕಟ್ಟಿ ಹಾಡಿದ ಸ್ನೇಹಲೋಕ ಚಿತ್ರದ ಈ ಗೀತೆಯನ್ನು ಹಂಸಲೇಖ ಅವರು ಕಂಪೋಸ್ ಮಾಡಿದ್ದು 1999ರಲ್ಲಿ ಬಂದ ಹಬ್ಬ ಸಿನಿಮಾಕ್ಕಾಗಿ. ಆದರೆ ಹಬ್ಬ ಸಿನಿಮಾದಲ್ಲಿ ಈ ಹಾಡು ಬಳಕೆಯಾಗಲೇ ಇಲ್ಲ. 1999ರ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆಯಾದ ಹಬ್ಬ ಮಲ್ಟಿ ಸ್ಟಾರ್ ಸಿನಿಮಾ. ಚಿತ್ರದಲ್ಲಿ ಅದಾಗಲೇ 9 ಹಾಡುಗಳನ್ನು ಬಳಸಲಾಗಿತ್ತು. ಹಾಡುಗಳು ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕೆ ಇರ್ಬೋದೇನೋ ಗೊತ್ತಿಲ್ಲ, ಹಬ್ಬ ಸಿನಿಮಾದಲ್ಲಿ ಬಳಕೆಯಾಗದ ಒಂದೇ ಉಸಿರಂತೆ ನಾನು ನೀನು ಹಾಡು ಕೆಲವೇ ತಿಂಗಳ ಅಂತರದಲ್ಲಿ ಬಿಡುಗಡೆಯಾದ ಸ್ನೇಹಲೋಕ ಸಿನಿಮಾದಲ್ಲಿ ಬಳಕೆಯಾಯಿತು. ಆದರೆ ಸ್ನೇಹಲೋಕ ಚಿತ್ರದಲ್ಲಿ ಈ ಹಾಡನ್ನು ಬಳಸಬೇಕು ಅಂತ ಪ್ರಸ್ತಾಪ ಬಂದಾಗ ಅಲ್ಲೂ ಕೂಡ ಈಗಾಗಲೇ ಹಾಡುಗಳು ಹೆಚ್ಚಾಯಿತು ಬೇಡ ಅಂತ ಚಿತ್ರದ ನಿರ್ದೇಶಕರಾದ ಎಸ್ ಮಹೇಂದರ್ ಅವರು ಹೇಳಿದ್ರಂತೆ. ಆಗ ಸ್ನೇಹಲೋಕ ಚಿತ್ರದ ನಿರ್ಮಾಪಕಿ ಜಯಶ್ರೀ ದೇವಿ ಅವರು, ಮೊದಲು ನೀವು ಈ ಹಾಡನ್ನು ಕೇಳಿ, ಇದನ್ನು ಕೇಳಿಬಿಟ್ಟು ಬೇಡ ಅಂದರೆ ರಿಜೆಕ್ಟ್ ಮಾಡಿ ಅಂದ್ರಂತೆ. ಡಿಫ್ರೆಂಟ್ ಆಗಿರೋ ಈ ಹಾಡನ್ನು ಕೇಳಿದ ಮಹೇಂದರ್ ಅವರು ಕೊನೆಗೆ ಓಕೆ ಅಂದರು, ಹಾಡು ಚಿತ್ರದಲ್ಲಿ ಬಳಕೆಯಾಯಿತು. ಹೀಗೇನೆ 1990ರಲ್ಲಿ ಬಿಡುಗಡೆಯಾದ ಪ್ರತಾಪ್ ಸಿನಿಮಾದಲ್ಲಿನ ಈ ಜೋಗದ ಜಲಪಾತ ಸಮ್ಮೋಹಕ ಪ್ರೇಮ ಪ್ರಪಾತ ಈ ಹಾಡನ್ನು ಹಂಸಲೇಖ ಅವರು ಮೊದಲು ಕಂಪೋಸ್ ಮಾಡಿದ್ದು ಪ್ರಣಯ ಕಾವ್ಯ ಎಂಬ ಚಿತ್ರಕ್ಕೆ. ಜೋಗ ಜಲಪಾತದ ಕೆಳಭಾಗದಲ್ಲಿ ಚಿತ್ರೀಕರಣಗೊಂಡ ಮೊದಲ ಸಿನಿಮಾ ಎಂಬ ಹೆಗ್ಗಳಿಕೆ ಪ್ರಣಯ ಕಾವ್ಯ ಚಿತ್ರದಾಗಿತ್ತು. ಆದರೆ ಆ ಸಿನಿಮಾ ಬಿಡುಗಡೆಯಾಗಲೇ ಇಲ್ಲ. ಇದರಿಂದಾಗಿ 1990ರಲ್ಲಿ ಬಂದ ಪ್ರತಾಪ್ ಸಿನಿಮಾದಲ್ಲಿ ಈ ಒಂದು ಗೀತೆಯನ್ನು ಅಳವಡಿಕೆ ಮಾಡಲಾಯಿತು. ಅರ್ಜುನ್ ಸರ್ಜಾ ಹಾಗೂ ಸುಧಾರಾಣಿ ಅವರ ಅಭಿನಯದಲ್ಲಿ ಬಂದ ಈ ಗೀತೆಯನ್ನು ಸಂಪೂರ್ಣವಾಗಿ ಜೋಗ ಜಲಪಾತದ ಮನಮೋಹಕ ದೃಶ್ಯ ವೈಭವದೊಂದಿಗೆ ಚಿತ್ರೀಕರಣ ಮಾಡಲಾಗಿತ್ತು. ಜೋಗದ ರಾಜನ ನೋಡಿದೆ, ಇಳಿಜಾರುವ ರಾಣಿಯ ಕೂಗಿದೆ, ರಾಜನು ರಾಣಿಯೂ ಹೋಗುವ ಕಾಮನ ಬಾಗಿಲು ನೋಡಿದೆ, ಜೋಗದ ರೋರರ್ ಕೇಳಿದೆ, ಕೆಳಗಿಳಿಯುವ ರಾಕೆಟ್ಟು ಮುಟ್ಟಿದೆ. ಹೀಗೆ ಜಲಪಾತ ಇದರ 4 ಜರಿಗಳಾದ ರಾಜಾರಾಣಿ, ರೋರರ್ ಹಾಗೂ ರಾಕೆಟ್ ಹೆಸರುಗಳನ್ನು ತಮ್ಮ ಸಾಹಿತ್ಯದಲ್ಲಿ ತಂದಿದ್ದಾರೆ ಹಂಸಲೇಖ ಅವರು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಂದ್ರಿಕಾ ಗುರುರಾಜ್ ಅವರ ಯುಗಳ ಸ್ವರಗಳಲ್ಲಿ ಈ ಸುಂದರವಾದ ಗೀತೆ ಮೂಡಿಬಂದಿದೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
0: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕೀಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಚೈತ್ರ,
3: ಏನತ್ತೆ?
2: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
3: ಅಂದ್ರೆ?
2: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
3: ಮತ್ತೆ ವ್ಯವಹಾರ?
2: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
3: ಓಹ್, ಅಂದ್ರೆ UPI ಇಂದ?
2: ಹೌದಾ?
3: ಹಾ.
2: ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
3: ಅದೇನತ್ತೆ?
2: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
3: ಏನತ್ತೆ?
4: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
6: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಚಿತ್ತಾರ ಕಾರ್ಯಕ್ರಮವೊಂದು ಕೇಳ್ತಾ ಇದ್ದೀರಿ ಕೇಳುಗರೆ. ಸಮಯ 9:45:45. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಶ್ರೇಷ್ಠ ಹಿನ್ನೆಲೆ ಗಾಯಕ ಅನ್ನೋ ರಾಷ್ಟ್ರ ಪ್ರಶಸ್ತಿಯಿಂದ ತಂದುಕೊಟ್ಟಂತಹ ಗೀತೆ ಅಂದರೆ ಅದು ಜೀವನ ಚಿತ್ರದ ನಾದಮಯ ಈ ಲೋಕವೆಲ್ಲ ಅನ್ನೋ ಹಾಡು. ಭಾರತೀಯ ಸಿನಿಮಾ ರಂಗದ ಇತಿಹಾಸದಲ್ಲಿ ನಟರೊಬ್ಬರು ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಹಿರಿಮೆ ಡಾಕ್ಟರ್ ರಾಜ್ ಅವರಿಗೆ ಸಲ್ಲುತ್ತೆ. ಜೀವನ ಚೈತ್ರ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದವರು ಉಪೇಂದ್ರ ಕುಮಾರ್ ಅವರು. ಹೀಗಿದ್ದರೂ ನಾದಮಯ ಈ ಲೋಕವೆಲ್ಲ ಹಾಡಿಗೆ ಸಂಗೀತವನ್ನು ಸಂಯೋಜನೆ ಮಾಡಿದವರು ಎಂ ರಂಗರಾವ್. ಆದರೆ ನಾದಮಯ ಹಾಡೊಂದ ಮೊದಲು ಸಂಯೋಜನೆ

ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಬೇಕಿದ್ದ ಅಮೃತ ವರ್ಷಿಣಿ ಎಂಬ ಹೆಸರಿನ ಚಿತ್ರಕ್ಕಾಗಿ. ಆದರೆ ಆ ಚಿತ್ರ ಸೆಟ್ಟೇರಲೇ ಇಲ್ಲ. ಹಾಗೆಯೇ 1997ರಲ್ಲಿ ರಮೇಶ್ ಅರವಿಂದ್, ಸುಹಾಸಿನಿ, ಶರತ್ ಬಾಬು ಅಭಿನಯದಲ್ಲಿ ಬಂದ ಅಮೃತ ವರ್ಷಿಣಿ ಎಂಬ ಹೆಸರಿಂದ ಚಿತ್ರ ಬಿಡುಗಡೆಯಾಗಿ ಭಾರೀ ಗೆಲುವನ್ನು ಕಾಣಿತು. ಆದರೆ ಈ ಅಮೃತ ವರ್ಷಿಣಿ ಬೇರೆಯೇ ಚಿತ್ರವಾಗಿತ್ತು. ಇಂದು ಜೀವನ ಚಿತ್ರ ಸಿನಿಮಾಕ್ಕೆ ಮೊದಲು ಸಿಂಹಾದ್ರಿಯ ಸಿಂಹ ಅಂತ ಹೆಸರನ್ನು ಇಡಲಾಗಿತ್ತು. ಮುಂದೆ ಸಿಂಹಾದ್ರಿಯ ಸಿಂಹ ಅನ್ನೋ ಹೆಸರಿಂದ ಚಿತ್ರವೊಂದು ವಿಷ್ಣುವರ್ಧನ್ ಅವರು ನಾಯಕನಾಗಿ 2002ರಲ್ಲಿ ತೆರೆಗೆ ಬಂತು. ಅಮೃತ ವರ್ಷಿಣಿ ಅನ್ನೋ ಚಿತ್ರಕ್ಕೆ ಅಂತ ಎಂ ರಂಗರಾವ್ ಅವರು ಸಂಯೋಜನೆ ಮಾಡಿದ ನಾದಮಯ ಈ ಲೋಕವೆಲ್ಲ ಹಾಡು ಜೀವನ ಚಿತ್ರದಲ್ಲಿ ಬಳಕೆಯಾಗಿ 1992ರಲ್ಲಿ ಈ ಚಿತ್ರ ಬಿಡುಗಡೆಯಾಗಿ ಮುಂದೆ ಈ ಹಾಡಿಗಾಗಿ ಡಾಕ್ಟರ್ ರಾಜ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು. ಆದರೆ ಈ ಹಾಡಿಗೆ ರಾಗ ಸಂಯೋಜನೆ ಮಾಡಿದಂತಹ ಎಂ ರಂಗರಾವ್ ಅವರು ಜೀವನ ಚಿತ್ರ ಬಿಡುಗಡೆ ಆಗೋದಕ್ಕೆ ಮೊದಲೇ ಈ ಲೋಕದಿಂದ ದೂರವಾಗಿದ್ದರು. 2001ರಲ್ಲಿ ವಿಷ್ಣುವರ್ಧನ್ ಅಂಬರೀಷ್ ಅವರು ಜೊತೆಯಾಗಿ ನಟಿಸಿದ್ದ ದಿಗ್ಗಜರು ಅನ್ನೋ ಸಿನಿಮಾ ತೆರೆಗೆ ಬಂತು. ಚಿತ್ರಕ್ಕೆ ಹಾಡುಗಳನ್ನು ಬರೆದು ಸಂಗೀತ ನೀಡಿದವರು ಹಂಸಲೇಖ ಅವರು. ಈ ಸಿನಿಮಾದಲ್ಲಿನ ಕೋಮಲೆ ಕೋಮಲೆ ನೀ ಹೂವಿನಂತೆ ಕೋಮಲೆ ಅನ್ನೋ ಹಾಡಿನಲ್ಲಿ ವಿಷ್ಣುವರ್ಧನ್ ಹಾಗೂ ಸಾಂಘವಿ ಜೋಡಿ ನಟಿಸಿದ್ದಾರೆ. ಕೋಮಲೆ ಕೋಮಲೆ ಅನ್ನೋ ಹಾಡನ್ನು ಹಂಸಲೇಖ ಅವರು ಮೊದಲು ಕಂಪೋಸ್ ಮಾಡಿದ್ದು 1998ರಲ್ಲಿ ತೆರೆಕಂಡ ರವಿಚಂದ್ರನ್, ವಿಷ್ಣುವರ್ಧನ್, ರಮೇಶ್ ಅರವಿಂದ್ ಮುಂತಾದವರ ಅಭಿನಯವಿದ್ದ ಯಾರೇ ನೀನು ಚೆಲುವೆ ಅನ್ನೋ ಚಿತ್ರಕ್ಕಾಗಿ. ಆದರೆ ಕೋಮಲೆ ಕೋಮಲೆ ಹಾಡಿನ ಸನ್ನಿವೇಶಕ್ಕೆ ಇದಕ್ಕೆ ಬದಲಾಗಿ ಆ ಚಿತ್ರದಲ್ಲಿ ಬುಲ್ ಬುಲ್ ಕಿ ಗಿಲ್ ಗಿಲ್ ಕಿ ಅನ್ನೋ ಹಾಡನ್ನು ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಅಳವಡಿಕೆ ಮಾಡಲಾಯಿತು. ಹೀಗಾಗಿ ಕೋಮಲೆ ಕೋಮಲೆ ಹಾಡನ್ನು ಹಂಸಲೇಖ ಅವರು ದಿಗ್ಗಜರು ಚಿತ್ರದಲ್ಲಿ ಬಳಸಿದರು. ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ಶ್ರೀರಾಮ್ ಅವರ ಯುಗಳ ಸ್ವರಗಳಲ್ಲಿವೆ.

ನಿಮ್ಮ ಕಡಿ ಸಾಂಬಾರ್ ಅಂದರೆ ನಮ್ಮ ಕಡಿ ತಿಳಿಯೋದಿಲ್ಲ, ನಮ್ಮ ಕಡಿ ಡಾಂಬರ್ ಅಂದರೆ ನಿಮ್ಮ ಕಡಿ ತಿಳಿಯೋದಿಲ್ಲ. ಹೀಗೆ ಕನ್ನಡ ಭಾಷೆಯಲ್ಲಿನ ಪ್ರದೇಶವಾರು ಬೇರೆ ಬೇರೆ ಅರ್ಥ ವ್ಯತ್ಯಾಸಗಳಿದ್ದರೂ ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು ಅಂತ ಹಂಸಲೇಖ ಅವರು ಹಾಡನ್ನು ಬರೆದಿದ್ದು 1994 ಬಂದ ರವಿಚಂದ್ರನ್ ಅವರ ಚಿನ್ನ ಚಿತ್ರಕ್ಕಾಗಿ. ಆದರೆ ಚಿನ್ನದಂತಹ ಈ ಹಾಡು ಬಳಕೆಯಾಗಿದ್ದು ಅದೇ ವರ್ಷ ಅಂದರೆ 1994 ಬಂದ ವಿಷ್ಣುವರ್ಧನ್ ಅವರ ಸಾಮ್ರಾಟ್ ಸಿನಿಮಾದಲ್ಲಿ. ವಿಷ್ಣುವರ್ಧನ್ ಹಾಗೂ ವಿನಯ ಪ್ರಸಾದ್ ಅವರ ಅಭಿನಯದಲ್ಲಿ ಈ ಹಾಡಿನ ಶೂಟಿಂಗ್ ನಡೆದಿದ್ದು ಮಡಿಕೇರಿಯಲ್ಲಿ. ಹಾಡು ಸೂಪರ್ ಹಿಟ್ ಆಯಿತು. ಹಂಸಲೇಖ್ ಅವರು ಈ ಹಾಡನ್ನು ಬರೆದಿದ್ದು ಸುಮಾರು 32 ವರ್ಷಗಳ ಹಿಂದೆ. ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು ಅಂತ ಈ ಹಾಡಿನಲ್ಲಿ ಬರೋ ಒಂದು ಸಾಲು. ಆದರೆ ನೋಟಿನ ಹಿಂಭಾಗದಲ್ಲಿ ಭಾರತದ 14 ರಾಜ್ಯಗಳ ಲಿಪಿಗಳು ಆಗ ಇದ್ದಿದ್ರೆ ಈಗಿನ ಹೊಸ ನೋಟುಗಳಲ್ಲಿ ಅಲ್ಲಿ 15 ರಾಜ್ಯಗಳ ಲಿಪಿಗಳನ್ನು ಕಾಣಬಹುದು. 1990 ಸುಮಾರಿಗೆ 13 ರಾಜ್ಯಗಳ ಲಿಪಿ ಇದ್ದದ್ದು ಹಂಸಲೇಖ್ ಅವರು ಈ ಹಾಡನ್ನು ಬರೆಯೋ ಹೊತ್ತಿಗೆ 14 ಲಿಪಿಗಳಾಗಿದ್ದು ನಂತರದಲ್ಲಿ 15 ಭಾಷೆಗಳ ಲಿಪಿಗಳು ಈಗಿನ ಹೊಸ ನೋಟುಗಳ ಹಿಂಭಾಗದಲ್ಲಿ ಕಾಣಬಹುದು. ಈ ಹಾಡಿನ ಮತ್ತೊಂದು ಸಾಲಿನಲ್ಲಿ ಬೆಂಗಳೂರಲ್ಲಿ ಬೋಂಡ ಅಂದರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡ ಅಂದರೆ ಎಳನೀರ ಕಾಯಿಯಂತೆ. ಅಂದರೆ ಮಂಗಳೂರಿನ ತುಳು ಭಾಷೆಯಲ್ಲಿ ಎಳನೀರು ಕಾಯಿಗೆ ಬೋಂಡ ಅಂತ ಕರೆಯೋದನ್ನು ಹಂಸಲೇಖ್ ಅವರು ಈ ಸಾಲುಗಳಲ್ಲಿ ತಿಳಿಸಿದ್ದಾರೆ. ಆದರೆ ಬೋಂಡ ಹಾಗೂ ಬೋಂಡ ಇವೆರಡು ಬೇರೆಯೇ ಪದಗಳು. ಆಲೂಗಡ್ಡೆ ಉಂಡೆಗೆ ಮಂಗಳೂರಲ್ಲಿ ಕೂಡ ಬೋಂಡ ಅಂತಾನೆ ಹೇಳೋದು. ಬೋಂಡ ಹಾಗೂ ಬೋಂಡ ಇವೆರಡೂ ಶಬ್ದಗಳ ನಡುವೆ ಇರೋದು ಒಂದೇ ಒಂದು ದೀರ್ಘ ಸ್ವರದ ವ್ಯತ್ಯಾಸ ಅಷ್ಟೇನೆ. ಬೋಂಡ ಅನ್ನೋದಕ್ಕೆ ತುಳುವಿನ ಕೋಟಿ ಚಂದಯ್ಯ ಚಿತ್ರದಲ್ಲಿ ಬರೋ ಎಕ್ಕಸಕ ಎಕ್ಕಸಕ ಹಾಡಿನ ಮಲ್ಲ ಮಲ್ಲ ಬೋಂಡ ದೆತ್ತದ ಕೆತ್ತದ ಕೊರ್ಲಯ್ಯ ಅನ್ನೋ ಸಾಲು ಒಂದು ಉದಾಹರಣೆಯಾಗಿದೆ. ತುಳುವಿನಲ್ಲಿ ದೊಡ್ಡದು ಎಂಬ ಅರ್ಥದಲ್ಲಿ ಬಳಕೆಯಾಗೋ ಮಲ್ಲ ಪದಕ್ಕೆ ಕನ್ನಡದಲ್ಲಿ ಕುಸ್ತಿಪಟು, ಜಟ್ಟಿ ಎಂಬ ಅರ್ಥವಿದೆ. ಮಲ್ಲ ಮಲ್ಲ ಬೊಂಡ ದೆತ್ತದ ಕೆತ್ತದ ಕೊರ್ಲೆಯ ಅಂದರೆ ದೊಡ್ಡ ದೊಡ್ಡ ಎಳನೀರು ತೆಗೆದು ಕೆತ್ತಿಕೊಡು ಎಂದಾಗಿದೆ. ಒಮ್ಮೊಮ್ಮೆ ಹಾಡುಗಳಲ್ಲಿ ಅವುಗಳಿಂದ ಹಾಡುವಂತಹ ಅನುಕೂಲಕ್ಕೋ ಇಲ್ಲವೇ ಪ್ರಾಸಬದ್ಧವಾಗಿರಲಿ ಎಂಬ ಕಾರಣಕ್ಕೂ ಕೆಲವೊಂದು ವ್ಯತ್ಯಾಸಗಳು ಆಗುತ್ತವೆ.

ಅದು ಕೂಡ ಉಂಟು. ಉದಾಹರಣೆಗೆ ರಾಮಾಚಾರಿ ಚಿತ್ರದ ಟೈಟಲ್ ಸಾಂಗ್ನಲ್ಲಿ ಅದನ್ನು ಹಾಡೋದಕ್ಕೆ ಸಲೀಸಾಗುವಂತೆ ರಾಮಾಚಾರಿ ಹಾಡುವ ಲಾಲಿ ಹಾಡ ಕೇಳವ ಅಂದರೆ ಅಲ್ಲಿ ರಾಮಾಚಾರಿಯ ಬದಲು ರಾಮಾಚಾರಿ ಅಂತ ತೆಗೆದುಕೊಳ್ಳಲಾಗಿದೆ. ಏನೇ ಇರಲಿ, ಜಯಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ಕನ್ನಡಕ್ಕೆ ಅಲ್ಲಿಹುದು ನಾಲ್ಕನೆಯ ದೊಡ್ಡ ಸ್ಥಾನಮಾನ ಅಂತ ಹೆಮ್ಮೆಯಿಂದ ಅಭಿಮಾನದಿಂದ ಈ ಹಾಡನ್ನು ಹಂಸಲೇಖ ಅವರು ಬರೆದಿದ್ದಾರೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಾಲ್ಗುಡಿ ಶುಭಾ.

0: ನನ್ನ ಮೆದೆಯ ಹಾಡು. ನಿಮ್ಮಿಷ್ಟದ ಗೀತೆಯನ್ನ ಆಲಿಸಲು ಕರೆ ಮಾಡಿ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಇದು ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕಾಗಿ ಕರೆ ಮಾಡಬೇಕಾದಂತಹ ಸಮಯ ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಯುಗವೇ ಸಾಗಿ ಮರಳಿ ಬರಲಿ ಹೃದಯ ಮುಡುಪಾಗಿಡುವೆ.
0: ನಿಮ್ಮಿಷ್ಟದ ಹಾಡನ್ನ ನಿಮ್ಮ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತೆ.

ಕೇಳುಗರೆ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 10:03:25. ಮುಂದಿನ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮುರಗದ್ದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವೇಕ್ ಮೂಳಿಕುಳಂ ಅವರ ಹಾಡುಗಾರಿಕೆ ಕೇಳುವಿರಿ. ತ್ಯಾಗರಾಜರ ಕೃತಿ, ಕಲ್ಯಾಣಿ ರಾಗ, ಮಿಶ್ರ ಚಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿವೇಕ್ ಮೂಳಿಕುಳಂ ಅವರಿಂದ ಹಾಡುಗಾರಿಕೆ ಕೇಳಿದಿರಿ.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಇಂದಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಟ್ಯೂಸ್ಡೇಸ್ ಆ್ಯಂಡ್ ಫ್ರೈಡೇಸ್ ಚಿತ್ರದ ಗೀತೆ, ರಚನೆ ಕುಮಾರ್, ಸಂಗೀತ ನೀಡಿದ್ದಾರೆ ಟೋನಿ ಕಕ್ಕಡ್, ಹಾಡಿದ್ದಾರೆ ಸೋನು ಕಕ್ಕರ್, ಬೆನ್ನಿ ದಯಾಳ್ ಮತ್ತು ಶ್ರೇಯಾ ಘೋಷಾಲ್.

ಇಟ್ಸ್ ಮೈ ಲೈಫ್ ಚಿತ್ರದ ಗೀತೆ, ರಚನೆ ನೀಲೇಶ್ ಮಿಶ್ರಾ, ಸಂಗೀತ ನೀಡಿದ್ದಾರೆ ಶಂಕರ್ ಈಶಾನ್ ಲಾಯ್, ಹಾಡಿದ್ದಾರೆ ಶಾನ್.

ಭುಜ್ ಚಿತ್ರದ ಗೀತೆ. ರಚನೆ ಮನೋಜ್ ಮುಂಟಾಶಿರ್. ಸಂಗೀತ ನೀಡಿದ್ದಾರೆ ಲಿಜೋ ಜಾರ್ಜ್ ಮತ್ತು ಡಿಜೆ ಚೇತಸ್. ಹಾಡಿದ್ದಾರೆ ಮಿಕಾ ಸಿಂಗ್.

ಚಮನ್ ಬಹಾರ್ ಚಿತ್ರದ ಗೀತೆ, ರಚನೆ ಅಪೂರ್ವ ಧರ್ ಬಳೆಗ್ಯಾನ್, ಸಂಗೀತ ನೀಡಿದ್ದಾರೆ ಅಂಶುಮಾನ್ ಮುಖರ್ಜಿ, ಹಾಡಿದ್ದಾರೆ ಸೋನು ನಿಗಮ್.

अकेले ಚಿತ್ರದ ಗೀತೆ ರಚನೆ ಮನೋಜ್ ತಪಾಡಿಯಾ ಸಂಗೀತ ನಡೆಸುತ್ತಾರೆ ಅಮನ್ ಪಂಡ್ ಹಾಡುತ್ತಾರೆ ಡಾಲರ್ ಮೆಹಂದಿ ಪಿಯೂಷ್ ಕಪೂರ್ ಮತ್ತು ಹಿಮಾಂಶು

ಗಾನ ಭಜನ ಕಾರ್ಯಕ್ರಮದ ಕೊನೆಯಲ್ಲಿ ಅನಿಮಲ್ ಚಿತ್ರದ ಗೀತೆ. ಗೀತೆಯನ್ನು ರಚಿಸಿ ಸಂಗೀತ ನೀಡಿದ್ದಾರೆ ಜಾನಿ, ಹಾಡಿದ್ದಾರೆ ಬಿ ಪ್ರಾಕ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಟ್ಯೂನ್ ಮಾಡಿ ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
1: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ
1: ಆಲಿಸಿ. ಆಕಾಶ ಬುಟ್ಟಿ
0: ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೇ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು
2: ಎಲ್ಲ ಶ್ರೋತೃಗಳಿಗೂ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೇ ನೀವು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು, ಹಾಗೆ ನಿಮ್ಮ ನೆಚ್ಚಿನ ಗೀತೆಯನ್ನ ಆಲಿಸೋದಕ್ಕೆ ಈ ಕಾರ್ಯಕ್ರಮ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0822 228 228 ಅಥವಾ 228 129.

0: ಕೇಳುಗರೆ, ದಿನದ ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ,
1: ಹಲೋ, ನಮಸ್ತೆ.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಕೊಳಗದಾಳಿಂದ ಚೀರಮ್ಮನ ವಾಣಿ ಸಂಗಮೇಶ್.
0: ಕೊಳಗದಾಳಿಂದ ಚಿರಮ್ಮನ ವಾಣಿ ಅಲ್ವಾ?
1: ಚಂಗಮ್ಮಯ್ಯ.
0: ವಾಣಿ ಚಂಗುವಣ್ಣಯ್ಯ.
1: ಹೌದು,
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ.
0: ಏನು ಮಾಡ್ಕೊಂಡ್ರಿ ನೀವು?
1: ನಾನು ಮನೆಯಲ್ಲೇ ಇದ್ದೀನಿ. 100% ಅಂಬಿಕಾ, ಮನೆಯಲ್ಲೇ ಇದ್ದೀನಿ.
0: ಹೆಚ್ಚಿನ ಸಮಯ ಆಕಾಶವಾಣಿ ಕೇಳ್ತಾ ಇರ್ತೀರಿ.
1: ನಿತ್ಯ ನಾನು ಕೇಳಿದ್ರು, ನಿತ್ಯ ಕೇಳಿದ್ರು.
0: ಯಾವುದೆಲ್ಲ ಕಾರ್ಯಕ್ರಮಗಳು ಇಷ್ಟ ಆಗ್ತದೆ?
1: ಎಲ್ಲ ಕಾರ್ಯಕ್ರಮ ಕೇಳ್ತೀನಿ ನಾ ಹೆಚ್ಚಾಗಿ. ಬೇರೆ ಇದರಲ್ಲಿ ಪತ್ರೋತ್ತರ ಪ್ರಶ್ನ ಕಾರ್ಯಕ್ರಮ ಅದೆಲ್ಲ ವಹಿಸೋದು ಭಾಗವಹಿಸೋದು ಇಷ್ಟ.
0: ಅದರಲ್ಲಿ ನಿರಂತರವಾಗಿ ಕಳಿಸ್ತಾ ಇರ್ತೀರಿ ಪತ್ರಕ್ಕೆ.
1: ಹೌದು ಹೌದು, ಪತ್ರ ಪ್ರಶ್ನೆ ಇತ್ತು.
0: ಇವತ್ತು ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ಇನ್ನತ್ತು ಚಿತ್ರದಿಂದ
0: ಯಾವುದು?
1: ನಗು ತೆಲುಗು, ನಗು ನಗು ಅದೊಂದು ಭಾಗ ಉಂಟ.
0: ಯಾವ
1: ನಗುತ್ತಲ್ಲಿ ನೀನು ನಗುವೇನು ನಾನು ಆನಂದು ಸೂತ್ರ ಬಾರಿ ಪಾತ್ರ ಬಾರಿ ಇಲ್ಲ. ಅವರಿದೆ ಸರ್, ಸ್ವಲ್ಪ ಗಾಳಿ ಇದೆ, ಮೋಡ ಇದೆ.
0: ಯಾವ ಚಿತ್ರ ಅಂತ ಹೇಳಿದ್ರೆ ಇನ್ನೊಮ್ಮೆ ಹೇಳಿ.
1: ಗಾಳಿ ಮಾತು ಚಿತ್ರದಿಂದ ನಗಿಸಲು ನಾನು ನಗುವೇನು ನೀನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ.
0: ಸರಿ, ಮನೆಚ್ಚಿನ ಗೀತೆ ಹಾಕೋದಕ್ಕೆ ಮುಂಚೆ ನಿಮಗೊಂದು ನುಡಿಗಟ್ಟು. ಅಜ್ಜಿ ಕತೆ.
1: ಅಜ್ಜಿ ಕತೆ ಹಿರಿಯರು ತುಂಬಾ ಕತೆಗಳನ್ನ ಹೇಳ್ತಾರೆ, ಅದು ನಮಗೆ ಪ್ರಯೋಜನ ಆಗುತ್ತೆ. ಅಜ್ಜಿ ಕತೆ ಈಗ ಹಿರಿಯರು ಮನೆಯಲ್ಲಿ ಇರೋದು ಇಷ್ಟ ಇಲ್ಲ ಸಮಾಜಕ್ಕೆ.
0: ಹೌದು, ಆದರೆ ಅಜ್ಜಿ ಕತೆ ನುಡಿಗಟ್ಟನ್ನ ಕೆಲವು ಸಂದರ್ಭದಲ್ಲಿ ನಾವು ಅದನ್ನ ನಕಾರಾತ್ಮಕವಾಗಿ ಕೂಡ ಬಳಸ್ತೀವಿ. ಅಂದ್ರೆ
1: ಗಾದೆ ಮಾತು, ಹಿರಿಯರ ಗಾದೆ ಮಾತುಗಳು ಉತ್ತಮವಾಗಿರ್ತದೆ, ಅದು ನಮಗೆ ಅನುಭವಕ್ಕೂ ಕೂಡ ಬರ್ತದೆ.
0: ಹೌದು, ಒಳ್ಳೆ ಮಾತು. ಯಾಕೆಂತ ಹೇಳಿದ್ರೆ ಈಗ ಈಗಿನ ಕಾಲದಲ್ಲಿ ನಮಗೆ ಏನು ಹೆಚ್ಚು ಹಿಂದಿನ ಕಾಲದ ಒಂದು ಆಚಾರ ವಿಚಾರ ಪದ್ಧತಿಗಳು ಗೊತ್ತಿರೋದಿಲ್ಲ. ಈ
1: ಹಿರಿಯರಿಗೆ ಗೌರವ ತಾಳ್ಮೆ ಅಂದ್ರೆ ಏನು ಕೊಡೋದಿಲ್ಲ, ಗೌರವ ಕೊಡೋದಿಲ್ಲ.
0: ಹೌದು,
1: ಈಗ ಹಿರಿಯವರು ಮನೆಯಲ್ಲಿದ್ರೆ ಏನಂದ್ರೆ ಹೇಳಿದ್ರೆ ಉತ್ತಿ ಮಾತಾಡ್ತೀರಿ ಅಂತ ಹೇಳ್ತೇವೆ.
0: ಆದರೆ ಅವರ ಅನುಭವದ ಮಾತುಗಳು ತುಂಬಾ ನಮಗೆ
1: ಅದು
0: ಜೀವನಕ್ಕೆ ಬೇಕಾಗುತ್ತೆ.
1: 100 ತಿಳಿದರೂ 6 ತಿಳಿದವರ ಅನುಭವ ಇರ್ತದೆ ಅಲ್ಲ ಸರ್.
0: ಹೌದು,
1: 100 ಮಾತಾಡಿದ್ರು 6 ತಿಳಿದವರ ಅನುಭವ.
0: ಎಷ್ಟೋ ಮಕ್ಕಳು ಸಣ್ಣದರಲ್ಲಿ ಅಜ್ಜಿ ಕಥೆಗಳನ್ನ

0: ಹೇಳಿ ಬೆಳೆದವರಿದ್ದಾರೆ, ಎಷ್ಟೋ ನೀತಿ ಕಥೆಗಳನ್ನ ತಿಳ್ಕೊಂಡಿದ್ದಾರೆ.
1: ಈಗ ತಾತ ಅವನಿಗೆ ಯಾರು ಬೆಲೆ ಕೊಡ್ತಾರೆ? ಈಗ ತಾತ ಅವ ಮನೆಯಲ್ಲಿ ಇರೋದು ವೇಸ್ಟ್ ಅಂತ ಹೇಳ್ತಾರೆ.
0: ನಿಮಗೂ ಮೊಮ್ಮಕ್ಕಳು ಇದ್ದಾರ?
1: ನಮ್ಮ ನಮ್ಮ ನಮ್ಮ ಅಪ್ಪ ಇದ್ದಾರೆ ಸರ್, 84 ವರ್ಷ ಆಗಿದೆ.
0: ಹಾ ಹಾ, ಹಾಗೆ ಅವರು ಕೂಡ ಕಥೆಗಳನ್ನ ಹೇಳ್ತಾ ಇರ್ತಾರೆ.
1: ಹಿರಿಯರ ನುಡಿಗಟ್ಟು ಒಳ್ಳೇದಲ್ವಾ?
0: ಹೌದು,
1: ಅದು ಗಾದೆ ಮಾತಿನಲ್ಲೇ ಕೂಡಿ ಇರ್ತದೆ ಎಲ್ಲ. ಗಾದೆ ಮಾತು ಹೆಚ್ಚಾಗಿ ಗಾದೆ ಮಾತುಗಳನ್ನ ಆಡ್ತಾರೆ.
0: ಹೌದು, ಹಾಗೆ ಅವರ ಜೀವನ ಅನುಭವ ಕೂಡ ನಮಗೆ ದಾರಿದೀಪ ಆಗುತ್ತೆ. ಯಾಕಂದ್ರೆ ಆ ಕಾಲದಲ್ಲಿ ಅಷ್ಟೆಲ್ಲ ಮಾಡಿ
1: ಮನೆಯಲ್ಲಿ ಹಿರಿಯರಿರ್ಬೇಕು, ಪ್ರೀತಿ ಗೌರವ ಕೊಡ್ಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕಷ್ಟೇ.
0: ಹೌದು, ಇವತ್ತಿನ ಸಣ್ಣ ಕುಟುಂಬಗಳು ಮತ್ತೆ ಕೆಲಸದ ಒತ್ತಡಗಳಿಂದಾಗಿ ಹೆಚ್ಚು ಸಮಯವನ್ನು ಕೂಡ ಕೊಡಕ್ಕಾಗಲ್ಲ.
1: ಮಾತಾಡಲಿಕ್ಕೆ ಸಮಯವೇ ಇಲ್ಲಲ್ಲ.
0: ಹೌದು, ಅದಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಯಾರ ಮನೆಯಲ್ಲಿ,
1: ಹಿರಿಯರಿದ್ದ ಮನೆಯಲ್ಲಿ,
0: ಹೌದು, ಹಿರಿಯರು ಮನೆಯಲ್ಲಿದ್ದರೆ ಒಂದು ನುಡಿಗಟ್ಟು ಅಥವಾ ಒಂದು ಗ್ರಂಥಾಲಯನೇ ಇದ್ದಂತೆ. ಎಷ್ಟು ಅವ್ರ ಜೊತೆ ನಾವು ಮಾತಾಡ್ತಾ ಇರ್ತೀವೋ ಅಷ್ಟು ಅನುಭವಗಳು,
1: ಮಾತಿನಲ್ಲೇ ಗಾದೆ ತುಂಬುತ್ತದೆ, ಗಾದೆ ಬರ್ತದಲ್ಲ.
0: ಹೌದು, ಅವರ ಅನುಭವಗಳೇ ನಮಗೆ ಎಷ್ಟೋ ವಿಚಾರಗಳನ್ನ ತಿಳಿಸ್ಕೊಡುತ್ತೆ.
1: ಹೌದು,
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಆಯ್ತು, ಧನ್ಯವಾದಗಳು, ಬಾಯ್ ಬಾಯ್.
0: ಕೇಳಿಬರಿ, ಇದೀಗ ವಾಣಿಯವರಿಗಾಗಿ ಗಾಳಿ ಮಾತು ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಎಸ್ ಜಾನಕಿ.

0: ಕಿರುಕುರೆ ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು?
1: ನಾನೀಗ ಅಮ್ಮಣಿ ಕಾರ್ಕಳದಿಂದ.
0: ಕಾರ್ಕಳದಿಂದ ಅಮ್ಮಣಿ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೇವೆ ಸರ್, ನೀವು ಹೇಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೇವೆ. ಹೇಗಿದೆ ಕಾರ್ಕಳ?
1: ಕಾರ್ಕಳ ತುಂಬಾ ತಂಪಾಗಿದೆ ಸರ್, ಮಳೆ ಬಂದಿದೆ. ಇವತ್ತು ಕೂಡ ಬೆಳಿಗ್ಗೆ ಮಳೆ ಬಂತು.
0: ಈ ಹಿಂದೆಲ್ಲ ವರಂಗ ರಾಮಣ್ಣವರೆಲ್ಲ ಕರೆ ಮಾಡುವಾಗ ಬಹಳಷ್ಟು ಬಿಸಿ ಸೆಕೆ ಅಂತ ಹೇಳ್ತಾ ಇದ್ರು, ಈಗ
1: ಹಾ
0: ತಂಪಾಗಿದೆ.
1: ಹೌದು, ಆ ಕಡೆ ನನಗೆ ಗೊತ್ತಿಲ್ಲ. ನಮ್ಮ ಏರಿಯಕ್ಕೆ ಮತ್ತೆ ಬಂದಿದೆ, ಬರ್ತಾನೆ ಇದೆ, ಡೈಲಿ ದಿನ ಬರ್ತವೆ.
0: ಮಳೆಗಾಲದ ಒಂದು ಅನುಭವ ಆಗ್ತಾ ಇದೆ ಈಗ.
1: ಅನುಭವ ಆಗ್ತಾ ಉಂಟು ಸರ್.
0: ಹಾಗೆ ಏನು ಕೆಲಸಗಳಾಗ್ತಾ ಇದೆ ಅಲ್ಲಿಗ?
1: ಈಗ ಕೆಲಸ ಅಂದ್ರೆ ಅದೇ ಮಳೆಗಾಲಕ್ಕೆ ಸ್ವಲ್ಪ ತಯಾರಿ ಮಾಡ್ತಾ ಇದ್ದಾರೆ ಜನ ಎಲ್ಲ. ಮತ್ತೆ ಕೆಲವೊಂದು ಫಂಕ್ಷನ್ ಗಳೆಲ್ಲ ಆಗ್ತಾ ಉಂಟು ಸರ್.
0: ಹೌದು, ಇನ್ನೂ ಕೂಡ ಫಂಕ್ಷನ್ಗಳು ಮುಗ್ದಿಲ್ಲ ಅಲ್ಲ.
1: ಮುಗಿದಿಲ್ಲ.
0: ಮಳೆಗಾಲದ ತಯಾರಿ ಅಂತ ಹೇಳಿದ್ರೆ ಏನೇನು ಮಾಡ್ತಾ ಇದ್ದಾರೆ?
1: ನಮಗೂ ಕಡೆಯಲ್ಲಿ ಅಂದ್ರೆ ಈಗ ಗ್ಯಾಸ್ ಇದೆ ಇದೆ, ಆದ್ರೂ ಕೂಡ ಕಟ್ಟಿಗೆಗಳನ್ನೆಲ್ಲ ಮಳೆಗಾಲಕ್ಕೆ ಎಲ್ಲ ಒಟ್ಟು ಮಾಡಿರ್ತಾರೆ.
0: ಸೌದೆ ಮಾಡುವಂಥದ್ದು.
1: ಹೌದು, ಸೌದೆ ಮಾಡುವ. ಆಮೇಲೆ ತೆಂಗಿನ ಮರದ ಗರಿಕೆ ಬರ್ತದಲ್ಲ ಸರ್, ಅದನ್ನೆಲ್ಲ ಒಣಗಿದ ಗೆರೆ ಎಲ್ಲ ಕೆಳಗೆ ಬೀಳ್ತದಲ್ಲ, ಅದನ್ನ ತುಂಡು ಮಾಡಿ ಎಲ್ಲ ಕಟ್ ಮಾಡಿ ಕೊಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಈಗ ಎಲ್ಲ ಬೇಸಿಗೆ ಆಗ್ತದಲ್ಲ, ಮಳೆಗಾಲದಲ್ಲ ಬೇಸಾಯ ಇದ್ದವರಿಗೆಲ್ಲ ಅಡುಗೆಗೆಲ್ಲ ತುಂಬಾ
0: ಹೌದು, ಮಳೆಗಾಲದ ತಯಾರಿ.
1: ಹೌದು
0: ಹಾಗೆ ಕೊಟ್ಟಿಗೆಗಳಿಗೆ ಸೋಗೆಯನ್ನು ಎಳೆದು ಕೂಡ ಮಾಡ್ತಿರ್ತಾರೆ.
1: ಹೌದು.
0: ನಿಮ್ಮಲ್ಲಿ ಹೇಗೆ ಕೃಷಿ ಇದೆಯಾ, ದನ ಕರುಗಳು ಇದೆಯಾ?
1: ದನ ಕರುಗಳ ಇದ್ದಾವೆ ಸರ್ ನಮ್ಮನೆಯಲ್ಲಿ. ಮತ್ತೆ ಕೃಷಿ ಅಂದ್ರೆ ಸ್ವಲ್ಪ ಜಾಸ್ತಿ ಏನಿಲ್ಲ, ತೆಂಗಿನ ಮರ ಮತ್ತೆ ಅಡಿಕೆ ಮರ ಸ್ವಲ್ಪ ಇದೆ ಅಷ್ಟೇ. ಮತ್ತೆ ಸ್ವಲ್ಪ ಕಾಳು ಮೆಣಸು ಇದೆ ಸರ್, ಕಟ್ಟಿಗೆ ತಟ್ಟು ಅಷ್ಟೇ. ಮತ್ತೆ ದೊಡ್ಡ ಅದೇನು ಕೃಷಿಕರಲ್ಲ ನಾವು. ಹಸು ಇದೆ, ಕರು ಇದೆ. ಹೌದು, ಅವುಗಳಿಗೆ ಅವುಗಳದ್ದೇ ಕೆಲಸ ತುಂಬಾ ಆಗ್ತದೆ ಸರ್.
0: ಹೌದು, ಹಾಲ್ನ ಕೊಡ್ತೀರಾ? ಹಾಗೆ
1: ಹಾಲನ್ನು ಕೊಡುವಂತದ್ದು ಏನಿಲ್ಲ ಸರ್, ನಾಟಿ ಸರಿ
0: ಮನೆ ಖರ್ಚಿಗೆ ಮಾತ್ರ
1: ನಮ್ಗೆ. ನಮ್ಗೆ ಬೇಕಾಗ್ತದಲ್ಲ. ಸ್ವಲ್ಪ ಅಂದ್ರೆ ಈಗ ಇನ್ನೊಂದು ಹಸು ದಪ್ಪ ಇದೆ, ಈಗ ಸದ್ಯಕ್ಕೆ ಹಾಕಬಹುದು 2-3 ದಿನ ಸರ್ತಿ, ಆಗ ಹಾಲು ಸಿಗ್ತದೆ ನಿಮ್ಗೆ ಹಾಲು.
0: ಈಗ ಅದೇ ಹೇಳಿದ್ರಿ, ಈಗ ಕಾಳು ಮೆಣಸು ಮತ್ತೆ ಇದೆಲ್ಲ ಅಂತ ಹೇಳಿ, ಹಾಗೆ ನೀವು ಏನಾದ್ರೂ ಕೈ ತೋಟ, ತರಕಾರಿಗಳು, ಹೂವಿನ ಗಿಡಗಳು ಈ ಥರ ಮಾಡ್ಕೊಂಡಿದ್ದೀರಾ?
1: ನಾನು ಕೈ ತೋಟ ಅಂದ್ರೆ ಬಸಳೆ ಬಸಳೆ ಗಿಡ ಅಂತ ಹೇಳ್ತಾರಲ್ಲ ಸರ್, ಅದನ್ನ ಇಟ್ಟಿದ್ದೇನೆ ಸ್ವಲ್ಪ ಅಂದ್ರೆ ಕಟ್ಟಿಗೆ ತಟ್ಟೆ. ಮತ್ತೆ ಹೂವಿನ ಗಿಡ ಅಂದ್ರೆ ಸ್ವಲ್ಪ ಗುಲಾಬಿ ಇದ್ದೇನೆ. ಮತ್ತೆ ಎಕ್ಕ ಗಿಡ ಇದೆ, ಎಕ್ಕ ಗಿಡ ಅಂತ ಹೇಳ್ತಾರಲ್ಲ ಟೊಮಾಟೊ, ಅದು ಇದೆ. ಮತ್ತೆ ದಾಸವಾಳ ಗಿಡ ಇದೆ ಸರ್. ಆಮೇಲೆ ಇದು ಇದೆ ಸರ್, ಯಾವುದು ಬಿಲ್ವ ಪತ್ರೆ ಒಂದು ಗಿಡ ಇದೆ. ಮತ್ತೆ ಅಶೋಕ ಸೀತೆ ಅಂತ ಒಂದು ಮರ ಹೇಳ್ತಾರೆ, ಗೊತ್ತುಂಟ ಅದು ಗಿಡ?
0: ಹೌದು,
1: ದೊಡ್ಡ ಮರ ಆಗ್ತದೆ, ಅದರಲ್ಲಿ ಹೂ ಆಗ್ತದೆ,
0: ಕೇಪಳ ಹೂ ತರ, ಕೇಪಳ ಹೂ ತರ ಇರುತ್ತೆ.
1: ಕೇಪಳ ಹೂವಿನ ತರ ಅದೊಂದು ದೊಡ್ಡ ಮರ ಆಗಿದೆ ಸರ್. ಅಥವಾ ಅವಾಗ ಅವರು ತಂದು ನೆಟ್ಟಿತ್ತು ಗಂಡ, ಒಂದು ಗಿಡ ಇದೆ. ಆಮೇಲೆ ಹೂವಿನ ಮತ್ತೆ ಹೂವಿನ ಗಿಡ ಎಲ್ಲ ಒಂದಿದೆ,
0: ಯಾವುದು?
1: ಸದಾ ಪುಷ್ಪ,
0: ಸದಾ ಪುಷ್ಪ, ನಿತ್ಯ ಪುಷ್ಪ,
1: ನಿತ್ಯ ಪುಷ್ಪ ಅದೊಂದು ಗಿಡ ಇದೆ. ಮತ್ತೆ ದೇವರದು ಒಂದು ಕಮ್ಮಿ ಗಿಡ ಅಂತ.
0: ಮಲ್ಲಿಗೆ ಮಾಡಿಲ್ವಾ?
1: ಮಲ್ಲಿಗೆ ಮಾಡ್ಲಿಕ್ಕೆ ಒಂದು ಟೈಮ್ ಅಲ್ಲಿ ಇತ್ತು ಸರ್ ಮಲ್ಲಿಗೆ ಗಿಡ, ಅದು ಮಳೆ ಜಾಸ್ತಿ ಬರ್ತಾವು ನಮ್ಮ ಮನೆ ಹಿಂದೆ, ಅದು ನಮ್ಗೆ ಕಾರ್ಕಳಕ್ಕೆ ಏನಾಗ್ತದಂದ್ರೆ ಸರಿಯಾದ

0: ಬಿಸಿಲು ಬಿಟ್ಟಿಲ್ಲ ಅಲ್ಲಿ. ಮತ್ತೊಂದು ಜಾಸ್ತಿ ಜೋರಾದ ಮಳೆ ಬಂತು. ಅದು ನಮ್ಮ ಉಡುಪಿ ತಾಯಿ ಮನೆ ಕಡೆಯಿಂದ ಗಿಡವನ್ನು ತಂದು ನೆಟ್ಟದ್ದು. ಇಲ್ಲಿ ಏನ್ ಮಾಡ್ಬೇಕಾದ್ರೆ ಅದಕ್ಕೆ ಸರಿಯಾಗಿ ಬಿಸಿಲು ಮತ್ತೆ ಅದಕ್ಕೆ ಬೇಕಾದ ಮಣ್ಣಾದ್ರೂ ಚೆನ್ನಾಗಿತ್ತು, ಬಿಸಿಲು ಬರ್ಲಿಲ್ಲ, ಆಮೇಲೆ ಸ್ವಲ್ಪ ಇಲ್ಲಿ ವಾತಾವರಣ ಸ್ವಲ್ಪ ಸರಿ ಇಲ್ಲ, ಹಾಗಾಗಿ ಮಳೆ ಆ ಗಿಡದಲ್ಲಿ ಹೂ ಬರ್ಲಿಲ್ಲ. ಮತ್ತೆ ಮಳೆ ಜೋರ್ ಬಂತು, ಅದಕ್ಕೊಂದು ಹಳದಿ ಕಾಯಿಲೆ ಅಂತ ಒಂದು ಬಂತು. ಅದು ಗಿಡ ಒಂದೊಂದಾಗಿ ಒಂದೊಂದಾಗಿ ಹೋಯ್ತು ಸರ್, ತುಂಬಾ ಬೇಸರ ಆಯ್ತು. ನಮ್ ತಾಯಿ ಮನೆಯಲ್ಲಿ ಆದ್ರೂ ಮಲ್ಲಿಗೆ ಗಿಡ ಇದೆ.
1: ಉಡುಪಿ ಮಲ್ಲಿಗೆ ಕೃಷಿಗೆ ಉಡುಪಿ ಹೇಗೂ ಹೆಸರುವಾಸಿಯೇ, ಶಂಕರಪುರ
0: ಅಲ್ಲಿಂದ ಜೀವನ ಮಾಡ್ತಾರೆ ಕೃಷಿಯಲ್ಲಿ. ಮಲ್ಲಿಗೆ ಗಿಡದಲ್ಲಿ ನಮ್ಮ ಒಂದು ಫ್ಯಾಮಿಲಿಯನ್ನೇ ಅದೇ ಮಲ್ಲಿಗೆ ಗಿಡವೇ ನಮ್ಮನ್ನು ಆತರ.
1: ಹೌದು,
0: ಬೇರೆ ಏನ್ ಬೇಕಾಗ್ತದೆ.
1: ಆ ಭಾಗದಲ್ಲಿ ಮಲ್ಲಿಗೆ ಕೂಡ ಅಷ್ಟೇ ಹೆಸರುವಾಸಿ ಇದೆ, ಅಷ್ಟೇ ರೇಟ್ ಕೂಡ ಇದೆ. ಅದಕ್ಕೆ
0: ರೇಟ್ ಕೂಡ ಇದೆ. ಹೌದು, ಅಟ್ಟೆಗೆ ತುಂಬಾ ಇರ್ತದೆ ಸರ್,
1: 400-500 ಮೇಲೆ.
0: ಆ ರೀತಿ ಎಲ್ಲ ಇರ್ತದೆ. ನನ್ಗೆ ಇಲ್ಲಿ ಮರಕ್ಕೆ ಬರುದಿಲ್ಲ, ಅದಕ್ಕೆ ನಾವು ಅದು ಮಾಡ್ಲಿಲ್ಲ ಸರ್. ಅದು ಹೋಯ್ತು ಏನೋ, ಎಷ್ಟೋ ಎಲ್ಲ ಗೊಬ್ಬರ, 2 ವರ್ಷದಲ್ಲಿ 2 ವರ್ಷ ಒಂದು ವರ್ಷಕ್ಕೆ 2 ಸಾವಿರ ಗೊಬ್ಬರ. ಮತ್ತೆ ಅದಕ್ಕೆ ಬೇಕಾದ್ರೆಲ್ಲ ಅಂದ್ರೆ ದುಡುಮಂಡ ಅದನ್ನೆಲ್ಲ ಮಾಡಿ ನಾವು ಮನೇಲಿ ತಾಯಿ ಮನೇಲಿ ಕೃಷಿ ಮಾಡ್ತಿದ್ರು. ಅದೇ ತರ ಮಾಡಿ ಮಾಡಿದ್ರಿಗೆ ಅದು ಬರ್ಲೇ ಇಲ್ಲ, ಹೂವೇ ಬಿಟ್ಟಿ. ಮತ್ತೆ ಮಳೆಗಾಲ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಮ್ಗೆ ಸಿಗುದಿಲ್ಲ ಮಾಡ್ಲಿಕ್ಕೆ. ಮತ್ತೆ ಗಿಡ ಹೋಯ್ತು, ಆಮೇಲೆ ಚಳಿಗಾಲದಲ್ಲಿ ಅದು ಇನ್ನೂ ನಿಜವಾಗಿಯೂ ಅದ್ರ ಹೂಜೆ ಇಲ್ಲ ಬಿಟ್ಟು ಅದು ಚಿಕ್ಕದಾಗಿ ಇರುದು. ಅದನ್ನ ಯಾವ್ದು ಕೇಳ್ಬೇಕಂತ ಗೊತ್ತಾಗುತ್ತಿಲ್ಲ, ಅಂದ್ರೆ ಮೇಲೆ ಬರುತ್ತಿಲ್ಲ ಅಂದ್ರೆ ಸೂರ್ಯನ ಕಿರಣ
1: ಮತ್ತೊಂದ್ಸಲ ಬೇಸರ ಆಗುತ್ತೆ ಎರಡನೇ ಸಲ ಹಾಕೋದಕ್ಕೆ.
0: ಹೌದು ಹೌದು. ಮತ್ತೆ ನಮ್ಗೆ ಇಲ್ಲಿ ಏನು ಸಮಸ್ಯೆ ಅಂದ್ರೆ ಬಾಳೆ ಗಿಡದ ಹೂ, ಬಾಳೆ ಗಿಡ ಅದ್ರದ್ದು ದಾರ ಬೇಕಾಗ್ತದೆ.
1: ಹೌದು,
0: ಅದನ್ನ ಕಟ್ಲಿಕ್ಕೆ ನಾವು ಕಟ್ಟೆಗೆ ಕೊಡ್ಬೇಕಾದ್ರೆ ಅದ್ರಿಂದಲೇ ನಾವು ಕೊಡುದು. ಈಗ ಕೆಲವರು ನೂಲಿನಲ್ಲಿ ನೇಯ್ತಾರೆ ಅದನ್ನು ಹೂ ಕಟ್ಟಿದ್ದಾರೆ. ನಮ್ ಕಡೆ ಎಲ್ಲ ಬಾಳೆ ಎಲೆ ದಾರದಲ್ಲೇ, ಬಾಳೆ ಎಲೆ ಎಲ್ಲ ಬಾಳೆ ದಿಂಡಿನ ದಾರವನ್ನು ಒಣಗಿಸಿ ಆಮೇಲೆ ಅದ್ರ ದಾರ ಮಾಡಿ ಚೆನ್ನಾಗಿ ದಾರ ಮಾಡಿ ಅದ್ರಿಂದ ಕಟ್ಟುವಂತದ್ದು.
1: ಅಂಗಡಿಯವರು ಕೂಡ ಅದನ್ನೇ ಕೇಳ್ತಾರೆ, ಬಾಳೆನಾರಿನ ದಾರದಲ್ಲಿ ಕಟ್ಟಿರೋದಕ್ಕೆ ಹೆಚ್ಚು ಬೇಡಿಕೆ ಅಂತ.
0: ಹೆಚ್ಚು ಬೇಡಿಕೆ, ಮತ್ತೆ ಫಾಸ್ಟ್ ಆಗಿ ಚೆನ್ನಾಗಿ ಇರ್ತದೆ, ಅದಕ್ಕೆ ತುಂಬಾ ಇದಿರ್ತದೆ ಸರ್, ಮೌಲ್ಯ ಇದೆ. ಅದು ಕೂಡ ಇಲ್ಲ ಇಲ್ಲಿ ನಮ್ಮ ಊರಿನಲ್ಲಿ, ಇಲ್ಲಿ ಕಾರ್ಕಳದಲ್ಲಿ ತುಂಬಾ ಕಷ್ಟ ಇದೆ. ಮತ್ತೆ ಹೂ ಕೂಡ ಬರುದಿಲ್ಲ ತುಂಬಾನೇನೆ ಅದೆಲ್ಲ.
1: ಅಂದ್ರೆ ಆ ಒಂದು ಉಡುಪಿ ಮತ್ತು ಶಂಕರಪುರ ಆ ಒಂದು ವ್ಯಾಪ್ತಿಗೆ ಮಾತ್ರ ಅದು ಸೀಮಿತ ಆಗ್ತಾ ಇದೆ.
0: ಹೌದು, ಶಂಕರಪುರ, ಹಟ್ಪಾಡಿ, ಆಮೇಲೆ ಉಡುಪಿ, ಭಟ್ಕಳ, ಮತ್ತೆ ಮೂಡುಬೆಳ್ಳೆ, ಮತ್ತೆ ಅಂಕ್ರಪಾಡಿ, ಆಮೇಲೆ ಮರಣೆ, ಕಟ್ಟಿಂಗೇರಿ, ಈ ತರ ಎಲ್ಲ ಏರಿಯಾದಲ್ಲೆಲ್ಲ ಚೆನ್ನಾಗಿ ಮಲ್ಲಿಗೆ ಗಿಡದಲ್ಲಿ ಹೂ ಬರ್ತದೆ. ಮತ್ತೆ ಒಳ್ಳೆ ಆದಾಯ ಕೂಡ ಇರ್ತದೆ ಸರ್.
1: ಹೌದು, ಅದರಲ್ಲೂ ಕೂಡ ನಾವು ಕೃಷಿಯಲ್ಲಿ ಆದಾಯನ ಪಡ್ಕೊಳ್ಳೋದಕ್ಕೆ ಆ ಕಡೆಯವ್ರನ್ನ ನೋಡಿ ಕಲಿಬೇಕು.
0: ಹೌದು, ನನ್ಗೆ ಸ್ವಲ್ಪ ಗೊತ್ತುಂಟು ಸರ್. ಈಗ ಈಗ ಮದುವೆ ಆಗಿ ನಾವು ಇಲ್ಲಿ ಬರೋದಿಲ್ಲ, ಎಲ್ಲ ಬೇಡ ಅಂತ ಆಯ್ತು. ಅದಕ್ಕಿಂತ ನಮ್ಗೆ ಒಂದು ಇದು ಎಂತ ತೆಂಗಿನ ಮರ, ಅಡಿಕೆ, ಮತ್ತೆ ಹೇಳುದಲ್ಲ ಸರ್, ಕರಿ ಇದು ಕರಿ ಮೆಣಸು ಉಂಟಲ್ಲ, ಕಾಳು ಮೆಣಸಿನ ಗಿಡದಲ್ಲಿ ಆದ್ರೂ ಅದನ್ನಾದ್ರೂ ನೆಟ್ಟರೆ ಅದಕ್ಕೆ ಸ್ವಲ್ಪ ಅದೇ ತರ ಅಲ್ಲ, ಇದು ಈ ಬೇರೆ ತರ ಅದಕ್ಕೆ ಫುಡ್ ಕೊಡ್ಬೇಕು. ಇದಕ್ಕೊಂದು ಡಿಫ್ರೆಂಟ್ ಉಂಟು ಮಲ್ಲಿಗೆ ಗಿಡಕ್ಕೆ. ಮಲ್ಲಿಗೆ ಗಿಡದ ಫುಡ್ ಮತ್ತೆ ಆರೈಕೆನೆ ಬೇರೆ. ಅದರಲ್ಲಿ ನಾವು ಯಾವಾಗ್ಲೂ ಹುಲ್ಲು ಬರದಾಗೆಲ್ಲ ನೋಡ್ಬೇಕು ಅಲ್ಲಿ ಬುಡದಲ್ಲಿ. ಮತ್ತೆ ನಾವು ಕೆಂಪು ಮಣ್ಣನ್ನು ಹಾಕ್ತಾ ಇರ್ಬೇಕು. ಮತ್ತೆ ಮುಂಜಾನೆ ಬೆಳಿಗ್ಗೆ ಬೇಗ ಇದು ಎಂತ ಚಳಿಗಾಲದಲ್ಲಿ ಹನಿ ಬೀರ್ತದೆ ಅಲ್ಲ, ಇಬ್ಬನಿ ಗಿಡ ಬೆಳಿಬೇಕ, ಅದನ್ನೆಲ್ಲ ತೆಗಿಬೇಕು ಬಾಲ್ದಿಯಲ್ಲಿ ನೀರ್ ಕೊಂಡಾಗೆಲ್ಲ. ಅದಕ್ಕೆ ದೂರದಿಂದ ಸ್ವಲ್ಪ ನೀರನ್ನು ಹಾಕ್ಬೇಕು, ಆಗ ಅದರದ್ದು ಇಲ್ಲದ್ರೆ ಜೇಡರ ಬಲೆ ಮತ್ತೆ ಕಾಯಿಲೆ ಅದು ಹೂ ಎಲೆ ಬರ್ಲಿಕ್ಕೆ ಬಿಡುದಿಲ್ಲ. ಆತರ ಎಲ್ಲ ಸಮಸ್ಯೆಗಳು ಬರ್ತದೆ ಮಲ್ಲಿಗೆ ಗಿಡಕ್ಕೆ.
1: ತುಂಬಾ ಸೂಕ್ಷ್ಮವಾಗಿ ಅದನ್ನ ನೋಡ್ಕೋಬೇಕಾಗ
0: ನೋಡ್ಬೇಕು. ಮತ್ತೆ ನೀರು ಅದಕ್ಕೆ ಬೇಸಿಗೆ ಕಾಲದಲ್ಲಿ ನೀರು, ಮತ್ತೆ ಸೂರ್ಯನ ಕಿರಣ ಚೆನ್ನಾಗಿ ಬರ್ಬೇಕು ಸರ್ ಅದಕ್ಕೆ. ಮತ್ತೆ ಹಿಂಡಿಯನ್ನು ಕೂಡ ಹಾಕ್ಬೇಕು 15 ದಿನಕ್ಕೆ ಒಮ್ಮೆ. ಅದನ್ನ ತೆಳು ಮಾಡಿ ಅದಕ್ಕೆ ಒಂದು ಒಂದು ನಾವೀಗ ಒಂದು 15-25 ಗಿಡ ನೆಟ್ರೆ, ಉದಾಹರಣೆಗೆ 15 ಗಿಡಗಳನ್ನ ನೆಟ್ಟು ಆಮೇಲೆ ಅದು ಹೂ ಬಂದ ನಂತರ ಸ್ವಲ್ಪ ನಾವು ಏನ್ ಮಾಡ್ಬೇಕಂದ್ರೆ 15 ದಿನಕ್ಕೊಮ್ಮೆ 1 ಕೆಜಿಯಷ್ಟು ಹಿಂಡಿ ತಪ್ಪು ಬಂತು ಅದನ್ನು ಬಾಕೆಟಲ್ಲಿ ಹಾಕಿ ಅದಕ್ಕೆ ಒಂದು ನಮ್ಮ ಒಂದು ಕೈಯ ಸೆಗಣಿ ಇದೆ ದನದ ಸೆಗಣಿ, ಅದನ್ನು ಹಾಕಿ ಇಡ್ಬೇಕು. ಆಮೇಲೆ ಬರುತ್ತಿನ ಅದನ್ನು ಕನಸು ಅದನ್ನು ಒಂದೊಂದೇ

0: ಜಾಗದಲ್ಲಿ ಹೇಳುವ ಹಾಕ್ಬೇಕು ಬುಡಕ್ಕೆ, ಅದಕ್ಕೆಲ್ಲ ಹೀಗೆ ಸಿಗ್ತದೆ, ತುಂಬಾ ಆರೋಗ್ಯವಾಗಿರ್ತದೆ. ತುಂಬಾ ಎಲ್ಲ ಆಹಾರಗಳನ್ನು ಕೊಡ್ಬೇಕು ನಾವು, ನಮ್ಗೆ ಸಿಗ್ತದೆ.
1: ಅದೇ ಅಂದ್ರೆ ಆಯಾ ಪ್ರದೇಶಕ್ಕೆ ಬೆಳೆಯೋರಿಗೆ ಅದರ ಒಂದು ನಿಖರವಾಗಿ ಗೊತ್ತಿರುತ್ತೆ ಏನೇನ್ ಮಾಡಬೇಕು ಏನು ಅಂತೇಳಿ. ಕೆಲವರು ಸುಮ್ನೆ ತಂದು ನಟ್ಟು ಮಾಮೂಲಿ ಗೊಬ್ಬರ ಹಾಕಿದ್ರು ಕೂಡ ಅಷ್ಟೊಂದು ಇಳ್ಕೊಡೋದಿಲ್ಲ. ಆಮೇಲೆ ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
0: ಧೂಳು ಇರ್ತದಲ್ಲ ಈಗ ಮಾರ್ಗ ಬದಿಯಲ್ಲೆಲ್ಲ ಧೂಳು ಇರ್ತದೆ,
1: ಹೌದು
0: ಕೆಂಪು ಧೂಳು ಬರ್ತದೆ ನೋಡಿ, ಅದನ್ನೆಲ್ಲ ಚೆನ್ನಾಗಿ ಒಂದು ಇದರಲ್ಲಿ ಬಕೆಟ್ ಅಲ್ಲಿ ಹಾಕೊಂಡು ತುಂಬಿಸಿ ಬರ್ಬೇಕು. ಆಮೇಲೆ ನಾವು ಈವ್ನಿಂಗ್ ಟೈಮ್ ಸಂಜೆ ಟೈಮ್ ಅಲ್ಲಿ ಅದಕ್ಕೆ ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೆ ಹರಡಿಸ್ಬೇಕು, ಅದಕ್ಕೆ ಆರೋಗ್ಯವಾಗಿ ಪೌಷ್ಟಿಕವಾಗಿ ಇರ್ತದೆ, ಚೆನ್ನಾಗಿರ್ತದೆ ಸರ್. ಇಲ್ಲಿ ಮಾತ್ರ ಎಂತ ಮಾಡಿದ್ರು ಅದು ಗಿಡನೇ ಬರ್ಲಿಲ್ಲ ಸರ್ ನನಗೆ.
1: ಎರಡಕ್ಕೆ ಹೆಚ್ಚು ಮಳೆ ಮತ್ತೆ ಒಂದು ವಾತಾವರಣದ ವೈಪರೀತ್ಯದಿಂದ ಏನಾದ್ರು ಸಮಸ್ಯೆ ಆಗಿರಬಹುದು ನೋಡಿ. ಇನ್ನು ಛಲ ಬಿಡದೆ ನೆಕ್ಸ್ಟ್ ಟೈಮ್ ನೋಡಿ ಆಗಬಹುದೇನೋ. ಯಾವ ಚಿತ್ರದ ಗೀತೆ ಬೇಕಾಗಿತ್ತು
0: ನಂಗೆ ಸರ್? ಇವತ್ತು ಸವರ್ಣ ದೀರ್ಘ ತಂದಿ ಚಿತ್ರ, ಅದರಲ್ಲಿ ಶ್ರೇಯ ಘೋಷಾಲ್ ಅವರು ಹಾಡಿದ್ದಾರೆ ಕೊಳಲಾದಿನು.
1: ಸರಿ, ಗೀತೆಗಿಂತ ಮುಂಚೆ ನಿಮಗೊಂದು ನುಡಿಗಟ್ಟು. ಒಗ್ಗರಣೆ ಹಾಕು.
0: ಒಗ್ಗರಣೆ ಹಾಕಂದ್ರೆ ಒಂದು ನಾವು ಉದಾಹರಣೆಗೆ ಹೇಳಿದ್ರೆ ಏನಾದ್ರೂ ಒಂದು ಪದಾರ್ಥ ಮಾಡಿ ಇರ್ಬೇಕಾದ್ರೆ, ಒಂದು ಸಾಂಬಾರ್ ಮಾಡಿ ಇರ್ಬೇಕಾದ್ರೆ ಅದಕ್ಕೆ ಒಗ್ಗರಣೆ ಹಾಕ್ತೇವೆ. ಪದಾರ್ಥಗಳಿಗೆ ಒಗ್ಗರಣೆ ಹಾಕುತ್ತೆ. ಇನ್ನೊಂದೇನಂದ್ರೆ ಒಂದು ನಾವು ಮಾತನಾಡ್ತಾ ಇರ್ತೇವೆ ಅಥವಾ ಏನೋ ಒಂದು ಇದರಲ್ಲಿ ಒಟ್ಟಾಗಿ ನಾವು ಮಾತನಾಡ್ತಿರ್ತೇವೆ, ಆಗ ಯಾರಾದ್ರೂ ಒಂದು ಪುನೊಮ್ಮೆ ಒಗ್ಗರಣೆ ಹಾಕಿದಾಗೆ ಮಾತನಾಡುವಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ.
1: ಖುಷಿನಾಗುತ್ತೆ. ಕೆಲವರು ಏನಾರು ಯಾರಿಗಾರು ಬಯಸ್ತಾ ಇರ್ಬೇಕಾದ್ರೆ ಇನ್ನೇ ಬಂದ್ಬಿಟ್ಟು ಅದಕ್ಕೊಂಚೂರು ಎಕ್ಸ್ಟ್ರಾ ಹೇಳ್ತಾ ಇರ್ತಾರೆ ಅಂದ್ರೆ ಅವ್ರ ಮಾತಿಗೆ ಒಗ್ಗರಣೆ ಹಾಕಿ ಇನ್ನೂ ಅದು ಚಿಟಿ ಪಿಟಿ ಅಂತ ಹೇಗೆ ಸಿಡಿಯುತ್ತೋ ಆ ರೀತಿ. ಹೌದು, ಸರಿ. ನಿಮ್ಮ ಕರೆ ಮಾಡೋಕ್ಕೆ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ ಕೇಳಿ.
0: ಥ್ಯಾಂಕ್ ಯು ಸರ್.

ಕೇಳಿಗರೆ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಎಚ್.ಎಂ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ, ಹೈಪರ್ ಟೆನ್ಷನ್, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸಂಗಮೇಶ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಆತ್ಮ ನಿರ್ಭರ ಯೋಜನೆ, ಇದರಲ್ಲಿ ದೊಡ್ಡ ಹುಂಡಿ ರಾಜಣ್ಣ ಇವರಿಂದ ಭಾಷಣವಿದೆ. 1:30 ಪ್ರಚಲಿತ, 3 ಗಂಟೆಗೆ ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಇನ್ನು ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು?
1: ಹಲೋ
0: ಹೇಳಿ, ಯಾರು ಮಾತಾಡ್ತಿರೋದು? ಹಲೋ ಹೇಳಿ, ಕೇಳ್ತಾ ಇದೆ. ಹಲೋ ಹೇಳಿ, ಯಾರು ಮಾತಾಡ್ತಿರೋದು?
1: ಹಲೋ
0: ಹೇಳಿ ಹೇಳಿ, ಕೇಳ್ತಾ ಇದೆ. ಯಾರು ಮಾತಾಡ್ತಿರೋದು, ಎಲ್ಲಿಂದ ಕೇಳ್ತಾ ಇದೆಯಾ? ಹಲೋ, ಕರೆಯಲ್ಲಿ ವ್ಯತ್ಯಾಸ ಆಗಿದೆ, ಬೇರೊಂದು ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ.
2: ಹಲೋ ಸರ್, ನಮಸ್ತೆ.
0: ಹೇಳಿ, ಯಾರು ಮಾತಾಡ್ತಿರೋದು?
2: ನಾನು ಇಸ್ಮಾಯಿಲ್, ಮಂಗಳೂರಿಂದ.
0: ಇಸ್ಮಾಯಿಲ್ ಅವರೇ, ಹೇಗಿದ್ದೀರಿ?
2: ಸೌಖ್ಯ ಸರ್. ಸೌಖ್ಯ ಇದ್ದೀರಲ್ಲ?
0: ಹೌದು, ಬಹಳ ದಿನ ಆಗಿತ್ತು.
2: ಹೌದು ಸರ್, ಚೆನ್ನಾಗಿ ಇವತ್ತಿನ ದಿನ ಚೆನ್ನಾಗಿದೆ ಸರ್.
0: ತಂಪಾಗಿದೆ.
2: ಹೌದು, ನಿನ್ನೆ ಮಳೆ ರಾತ್ರಿ ಬಂತು, ನಮ್ಗೆ ಚೆನ್ನಾಗಿ ಬಂತು ಮಳೆ.
0: ಹಾಗಾಗಿ ಮಂಗಳೂರು ಸ್ವಲ್ಪ ಇವತ್ತು ತಂಪಿದೆ.
2: ಈ ಸಾರಿ ನಿನ್ನೆ ಒಂದು ಮಳೆ ಬರಲಿಲ್ಲ, ಮತ್ತೆ ಎಲ್ಲ ದಿವಸ ಇತ್ತು ಮಳೆ, ಒಂದು ಎರಡು ದಿವಸದಿಂದ.
0: ಮುಂಗಾರು ಆರಂಭಕ್ಕಿಂತ ಮುಂಚಲೂ ಮಳೆಯ ಒಂದು ವಾತಾವರಣ ಆಗಿದೆ ಈಗ ಅಲ್ಲಿ.
2: ಹೌದು ಸರ್, ಮಾತ್ರ ಒಂದು ಮಾತ್ರ ಈ ಅಂತದ್ದು ಅಡಿಕೆ ಇದುಂಟಲ್ವ ಅಂತ ಅದೆಲ್ಲ ಉದುರುತ್ತೆ.
0: ನಳ್ಳಿ ಉದುರೋದು ಅಂತ.
2: ಹೌದು, ನಳ್ಳಿ ಉದುರುತ್ತೆ.
0: ಅದಕ್ಕೆ ಈಗಾಗಲೇ ವ್ಯವಸ್ಥೆಗಳು ಮಾಡ್ಕೊಂಡಿರ್ತಾರೆ ಸ್ಪ್ರೇ ಮಾಡೋದಕ್ಕೆ ಎಲ್ಲ?
2: ಇಲ್ಲ ಸರ್, ಅದು ನಮ್ಮನೆಯಲ್ಲಿ ಸ್ವಲ್ಪ ಒಂದು ವರ್ಷ 5 ವರ್ಷ ಆಯ್ತು, ಅದು ಅದಕ್ಕೆ ಮದ್ದು ಬಿಡ್ಲಿಕ್ಕೆ ಯಾರು ಬರೋದಿಲ್ಲ. ಅದು ತೆಂಗು ನಟ್ಟು ಆದ ಮೇಲೆ ಮತ್ತೆ ನಟ್ಟದ್ದು ತೆಂಗಿನ ಎಡೆಯಲ್ಲಿ, ಅದಕ್ಕೆ ಅವರು ಬರುವುದಿಲ್ಲ. ಅದು ಅವರೇ ಕಷ್ಟಂತೆ, ಅದು ಒಂದು ಮಗಿರ ಎಲ್ಲ 10-20 ಪಟ್ಟಕ್ಕೆ ಬಿಡ್ತಾರಲ್ವ, ಇದಾಗುದಿಲ್ಲ ಅಂತ.
0: ದೂರ ದೂರ ಇದೆ ಅಂತ ಹೇಳಿ.
2: ಹೌದು, ನಾವು ಇದ್ದದ್ದನ್ನು ಹೋಗ್ಬೇಕು ಸರ್, ಎಷ್ಟು ಆಯ್ತು ಅಷ್ಟೇ.
0: ಅಂದ್ರೆ ದೊಡ್ಡ ಮರಗಳ ಸಣ್ಣದ ಎಷ್ಟು?
2: ದೊಡ್ಡದು ಉಂಟು, ಚಿಕ್ಕದುಂಟು. ಆದ್ರೆ ದೊಡ್ಡ ದೊಡ್ಡ ಮರಕ್ಕೆಲ್ಲ ಅವರ ಬರುವುದೇ ಇಲ್ಲ ಅಂತ ಹೇಳೋದು. ಜನನೂ ಸಿಕ್ಕುದಿಲ್ಲ ಈಗ, ಸಂಬಳನು 1,500 ರೂಪಾಯಿ ತೆಗೊಳ್ತಾರೆ, ಮತ್ತೆ ಅದಕ್ಕೆ 3,000 ರೂಪಾಯಿ ಬರ್ತದೆ. ಆ 3,000 ರೂಪಾಯಿ ಅಡಿಕೆ ಉದುರಿ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಾನು

0: ಗೊತ್ತಿರಲಿಲ್ಲ.
1: ಅಲ್ಲ, ಸಾಧಾರಣ ಮರಗಳಿಗಾದರೆ ನಾವೇ ಈಗ ಉದ್ದದ ದೋಟಿಗಳು ಕೂಡ ಸಿಗ್ತಾ ಇದೆ, ಒಂದು ತಕ್ಕ ಮಟ್ಟಿಗೆ ಸ್ಪ್ರೇ ಮಾಡ್ಕೋಬಹುದು. ತುಂಬ ಎತ್ತರದ ಹಳೆಯ ಮರಗಳಿಗಾದರೆ ಕಷ್ಟ ಹತ್ತಿ ಬಿಡುವಂಥದ್ದು.
0: ಹೌದು ಸರ್, ಮತ್ತೆ ದೋಸೆಯಲ್ಲಿ ತೆಂಗಿನಕಾಯಿ ಎಲ್ಲ ಸಿಗಲಿಕ್ಕೆ, ನನಗೆ ತೆಂಗು ತೆಂಗಿನಕಾಯಿ ಸ್ವಲ್ಪ ಆಗುತ್ತದೆ ಮಾರ್ಲಿಕ್ಕೆಲ್ಲ ಸಿಗ್ತದೆ, ಆದ್ರೆ ಅದನ್ನು ಜನ ಸಿಗದಿದ್ರೆ ನಾವು ಉಂಟಲ್ವಾ ಎಳೆದು ಹಾಕುವಾಗ ಒಂದೆರಡು ಸಾರಿ ಅದು ನೆಟ್ಟಿಗೆ ಸಹ ಬಿದ್ದಿದೆ, ಅದು ನಾನು ಈಗ ಅದನ್ನು ಎಳೆದು ಹಾಕ್ಲಿಕ್ಕೆ ಹೋಗುದಿಲ್ಲ,
1: ಸ್ವಲ್ಪ ಜಾಗ್ರತೆಯಲ್ಲಿ
0: ಸ್ವಲ್ಪ
1: ಇರಬೇಕು.
0: ಕಷ್ಟ ಆಗಿತ್ತು ನನಗೆ. ಜನ ಬಂದ್ರೆ ಮಾತ್ರ ಜನನು ಇಲ್ಲ, ಯಾರು ಹತ್ತುವುದಿಲ್ಲ, ಈಗ ಒಂದೆರಡು ಜನ ಇದ್ದವರು ಸಹ ಹೋದ್ರೆ ಮತ್ತೆ ಈಗಿನ ಯಾರು ಹೋಗುದಿಲ್ಲ ತೆಂಗಿನ ಮರಕ್ಕೆ, ವಿದ್ಯಾವಂತರಾದ ಮೇಲೆ ಅವರು ಯಾರು ಬರ್ತಾರೆ
1: ಹೌದು.
0: ಹಾಗೆ.
1: ಅಲ್ಲ, ಈಗ ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ ಕೇರಳದಲ್ಲಿ ಹೀಗೆ ನಿರುದ್ಯೋಗ ಸಮಸ್ಯೆ ಇದ್ದಾಗ ಅವರೇ ಒಂದು ಆರ್ಗನೈಸೇಷನ್ ಥರ ಮಾಡಿಕೊಂಡು ಮೊಬೈಲಲ್ಲಿ ಆ್ಯಪ್ ಮಾಡಿಕೊಂಡು ತೆಂಗಿನಕಾಯಿ ತೆಗೆಯೋದನ್ನು ಎಲ್ಲಿ ಬುಕ್ ಮಾಡ್ಕೋತಾರೆ ಅಲ್ಲಿ ಹೋಗಿ ತೆಗೆಯುವಂಥ ಒಂದು ವ್ಯವಸ್ಥೆ ಕೂಡ ಬಂದಿದೆ.
0: ಹೌದು ಸರ್, ನಮ್ಮಲ್ಲಿ ಈಗ ಕೇರಳದವ್ರ ನಮ್ಮ ಊರಲ್ಲಿ ಒಂದು ಯಾರು ಮೂರು ನಾಲ್ಕು ಜನ ಇದ್ದಾರೆ, ಅವ್ರಿಗೆ ಎರಡು ಜನ ಹತ್ತು ಬಿಟ್ಟಿದ್ದಾರೆ, ಎರಡು ಜನ ಇದ್ದಾರೆ.

0: ಒಂದು ಆರ್ಗನೈಸೇಷನ್ ಥರ ಮಾಡಿಕೊಂಡು ಮೊಬೈಲಲ್ಲಿ ಆ್ಯಪ್ ಮಾಡಿಕೊಂಡು ತೆಂಗಿನಕಾಯಿ ತೆಗೆಯೋದನ್ನು ಎಲ್ಲಿ ಬುಕ್ ಮಾಡ್ಕೋತಾರೆ ಅಲ್ಲಿ ಹೋಗಿ ತೆಗೆಯುವಂಥ ಒಂದು ವ್ಯವಸ್ಥೆ ಕೂಡ ಬಂದಿದೆ.
1: ಹೌದು ಸರ್, ನಮ್ಮಲ್ಲಿ ಈಗ ಕೇರಳದವ್ರು ಸರ್, ನಮ್ಮ ಊರಲ್ಲಿ ಒಂದು ಯಾರು 3-4 ಜನ ಇದ್ರು, ಅವ್ರಿಗೆ 2 ಜನ ಹತ್ತು ಬಿಟ್ಟಿದ್ದಾರೆ, ಈಗ 2 ಜನ ಇದ್ದಾರೆ, ಅವ್ರ ಕೈ ಕಾಲು ಇದ್ದಿದ್ರೆ ಅವರು ಬರುದಿಲ್ಲ. ನಾವು ಒಂದು ಹೋದ ಸಾರಿ ಬೇಸಿಗೆ ಇಲ್ಲಿ ಬಂದಿದ್ರು, ಇವಾಗ ಮಳೆ ಬರ್ತಾ ಉಂಟು, ಈಗ ಹೇಳಿದ್ರು ಅವ್ರು ಕಾಣಿಸ್ತಾರೆ, ಅವರಿಗೆ ರಕ್ಷಂತೆ ಯಾರು ಬೆಳಿಗ್ಗೆ ಹೋಗಿ ಕರ್ಕೊಂಡು ಹೋದ್ರು ಬೈಕ್ ಅಲ್ಲಿ ಸ್ಕೂಟಿ ಅಲ್ಲಿ ಅವ್ರ ಹತ್ರ ಹೋಗ್ತಾರೆ ಅವರು.
0: ಅದೇ ಸುಮಾರು ಕಡೆ ಕೂಡ ಸಮಸ್ಯೆಗಳಿದೆ ಈ ರೀತಿ, ಒಂದು ಲೇಬರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಕೃಷಿ ಮಾಡಬೇಕಂದ್ರೂ ಕೂಡ ಮೇಯ್ನಾಗಿ ಲೇಬರ್ ಸಮಸ್ಯೆಗಳು ಭಾಳಷ್ಟು ಕಡೆ ಕಾಡ್ತಾ ಇದೆ.
1: ಹೌದು ಸರ್,
0: ಅದೇ ನೀವು ತೆಂಗು ಇದಕ್ಕಾದ್ರೆ ನಾವೇ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಸಣ್ಣ ಮಟ್ಟಿಗೆ ಆಗ್ಬೋದು, ಸಣ್ಣ ಸಣ್ಣ ಮರಗಳಿಗೆ ತೊಂದರೆ ಇಲ್ಲ, ನೀವು ದೊಡ್ಡ ಮರಗಳಿಗೆ ಕಷ್ಟ.
1: ಅದೇ ಸರ್, ಈಗ ನಾನು ಹಾಗೆ ಒಮ್ಮೆ ಹೋದ ವರ್ಷ ನಾನು ಅದು ಎಂತದ್ದು ಬೊಂಡೆ ಆಗುವ ಮರ ಉಂಟಲ್ವಾ, ಎಳ್ನೀರು ಆಗುದು, ಆ ಮರ ಕರೆಂಟ್ ಕಂಬದಷ್ಟು ಎತ್ತರ ಇತ್ತು, ಅದಕ್ಕೆ ನಾನೇ ಹಾಕಿದ್ದು, ಒಬ್ಬರು ಬಂದು ಬೊಂಡ ಬೇಕು ಅಂತ ಕೇಳಿದ್ದಕ್ಕೆ ನಾನು ಅದನ್ನು 10-11 ಬೊಂಡ ಎಳ್ನೀರು ಇತ್ತು, ಅದರಲ್ಲಿ ತೆಗೆದು ಕೊಯ್ದು ಕೆಳಗಡೆ ಒಂದು ಕಾಲಿಟ್ಟು ಒಮ್ಮೆ ಈಗ ಕೆಳಗೆ ಬಂದಿದ್ದೇನೆ, ಹಾಗೆ 2 ತುಂಡಾಯ್ತು ಇಟ್ಕೊಂಡದ್ದು, ಕೈ ಮತ್ತು ಕಾಲು ನೆಟ್ಟಗೆನೆ ಸೊಂಟ ಬಂದು ನೆಲಕ್ಕೆ ಬಲಿತು ಸರ್, ಹಾಗೆಲ್ಲ ನಂಗೆ ತುಂಬಾ ಖರ್ಚು ಆಯ್ತು, ಅದಕ್ಕೆ ಎಲ್ಲ ಕಷ್ಟ ಆಗ್ತದೆ. ಜನ ಸಿಗದಿದ್ರೆ ಯಾರೋ ಬಂದು ಕೇಳಿದ್ರಂತ ನಾವೇ ದುಡ್ಡು ಉಳಿಸೋಣ ಅಂತ ಹೋಗುದು, ಅದು 100 ರೂಪಾಯಿಗೆ 10,000 ರೂಪಾಯಿ ಖರ್ಚಾಗುತ್ತೆ.
0: ಅದು ಹೌದು, ಜಾಗ್ರತೆಯಲ್ಲೂ ಕೂಡ ಇರಬೇಕಾಗುತ್ತೆ, ಹೇಳಿದಾಗ ಇದರಲ್ಲಿ
1: ಹೌದು
0: ಸಮಸ್ಯೆಗಳು ಕೂಡ ಇದೆ.
1: ಹೌದು ಸರ್,
0: ಇಸ್ಮಾನ್ ಅವರು ಯಾವ ಚಿತ್ರದ ಗೀತೆ ಬೇಕಾಗಿತ್ತು ನಿಮಗೆ?
1: ನನಗೆ ಅದು ಅದೊಂದು ಹಾಡು ಉಂಟು ಸರ್, ಯಾವ್ದು ಅದು, ಯಾಕದಂತನ ಬಂಡಲ್ ಬಡಾಯಿ ಮಾದವ ಉಂಟ ಸರ್,
0: ಬಂಡಲ್ ಬಡಾಯಿ ಮಹಾದೇವ ನೋಡೋಣ ಅದು. ಹಾಗೆ ನಿಮಗೊಂದು ನುಡಿಗಟ್ಟು.
1: ಆಯ್ತು ಸರ್.
0: ಮೈಮರೆ
1: ಮೈಮರೆ, ನಾವೇನಾದ್ರೂ ಕೆಲಸ ಇರುವಾಗ ಅದೇ ನಾವು ಮೈಮರೆ ಇರ್ತೇವಲ್ಲ, ಏನೋ ಆಗ್ಲಿಕ್ಕೆ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿ ಹೋಗ್ತದೆ ಸರ್.
0: ಅಂದರೆ ಬೇರೆ ಒಂದು ಸುಂದರವಾದ ಪ್ರಕೃತಿಯನ್ನು ನೋಡಿದಾಗ ಅಥವಾ ಯಾವ್ದಾದ್ರು ಒಂದು ಮನಸ್ಸಿಗೆ ಸೂರೆಗೊಳ್ಳುವಂಥ ವಿಚಾರಗಳನ್ನು ನೋಡಿದಾಗ ಕೂಡ ನಾವು ಮೈ ಮರಿತೇವೆ ಅಂತ.
1: ಹೌದು ಸರ್, ಈಗ ಹಾಗೆ ರೇಡಿಯೋದಲ್ಲಿ ಒಳ್ಳೆ ಚಿತ್ರಗೀತೆ ನಮ್ಮ ಇಷ್ಟದ್ದು ಬರುವಾಗ ನಾವು ನಾವು ಸಹ ಅದಕ್ಕೆ ಮೈ ಮರೆಯುತ್ತೇವಲ್ಲ ಸರ್.
0: ಹೌದು, ಕೆಲವರು ವಿಚಾರಗಳು ಮೈ ಮರೆತು ಅದರಲ್ಲಿ ತಲ್ಲೀನರಾಗೋದು ಇದೆ, ಮೈ ಮರೆತು ಅಪಾಯ ಆಗೋದು ಕೂಡ ಇದೆ.
1: ಹೌದು ಸರ್,
0: ಕೆಲವು ವಿಚಾರಗಳು ಮಾಡ್ತಾನೆ ಹೇಳಿದಾಗೆ ಮೈ ಮರೆತು ನಾವಲ್ಲಿದ್ದಾಗ
1: ಹೌದು
0: ಅದರಲ್ಲಿ
1: ಸರ್,
0: ಏನಾದರೂ ಅಪಾಯಗಳ.
1: ಚಿತ್ರ ಸರ್, ಇಲ್ಲದಿದ್ರೆ ಪಾರಿ ಚಿತ್ರದ್ದು ಆದ್ರೆ ಕೊಡಿ, ಮುಗಿಲಿನ ಮಾತು ಮುಸುಲದಾರೆ.
0: ಬಂಡಲ್ ನೋಡೋಣ ಒಂದು ಸೆಕೆಂಡ.
1: ಅದು ಗುರು ಕಿರಣ್ ಹಾಡಿದ್ದು.
0: ಬೇರೆ ಯಾವ ಚಿತ್ರದ ಹೇಳಿದ್ ನೀವು?
1: ಪಾರಿ ಚಿತ್ರದ್ದು ಮುಗಿಲಿನ ಮಾತು ಮುಸುಲದಾರೆ, ಒಳ್ಳೇದಾಗುತ್ತೆ ಕೇಳಲಿಕ್ಕೆ.
0: ಪಾರಿ
1: ಪಾರಿ ಪಾರಿ ಸರ್,
0: ಪರಿ ಚಿತ್ರದ್ದು ಮುಗಿಲು.
1: ಪಾರಿ
0: ಹೌದು ಸರಿ, ಆ ಗೀತೆ ಇದೆ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ. ಕರೆ ಮಾಡೋಕ್ಕೆ ಧನ್ಯವಾದ ಗುಡಿಸ್ಮಾಡವ್ರೆ.
1: ಆಯ್ತು ಸರ್, ನಾನು ನಿಮಗೆ ಧನ್ಯವಾದ, ಥ್ಯಾಂಕ್ ಯು.

ಕೆಡುಗರೆ ಇಂದು ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಕೊಡಗಿನ ಜಾನಪದ ಹಾಡುಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5 ಗಂಟೆಗೆ ಕೊಡವ ಸಿರಿ ಪಳಮೆ ಪೊಮ್ಮಾಲೆ ತಿಂಗೋದಿ ತಕ್ಕಬಾಕ ಪ್ರಸ್ತುತಿ ಶಾರದಾ ನಂಜಪ್ಪ ಮತ್ತು ನಾಗೇಶ್ ಕಾಲೂರು, ನಂತರ ಚೆರು ಹಾಸ್ಯ ನಾಟಕ ಮರ್ಪು ರಚನೆ ಉಳ್ಳಿಯಡ ದಾಟಿ ಪೂವಯ್ಯ ಪ್ರಸ್ತುತಿ ದೇಚೂರು ಚಂಗೋಡಿಯಡ ಸಂಘ ಮಡಿಕೇರಿ, 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ, 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯ

ಆದ್ಯತೆಯ ಪ್ರಾಮುಖ್ಯತೆ ಮತ್ತು ಆಹಾರ ಉತ್ಪಾದನೆಯಲ್ಲಿ ಇದರ ಮಹತ್ವ ಕುರಿತು ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿಜುಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಕನ್ನಡ ಭಾರತಿ. ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಕಾರ್ಯಕ್ರಮ ಗೀತ ಚಂದ್ರಿಕೆ. ನೆನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಮುಂದುವರಿತಾ ಇದೆ. ಕೆಲವರೇ ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 0827222858. ಮತ್ತೊಂದು ದೂರವಾಣಿ ಸಂಖ್ಯೆ 2281219.

ಕಿಡುಗುರಿಗಾಗಿ ಮತ್ತೊಂದು ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 0822 2282 2858 ಹಾಗೂ 2281 29 ಕರೆ ಮಾಡಿ ನೇರ ನಮ್ಮೊಂದಿಗೆ ಮಾತನಾಡಿ ನಿಮ್ಮ ಇಚ್ಛೆಯ ಹಾಡುಗಳನ್ನು ಕೇಳುವುದಕ್ಕೆ ಅವಕಾಶ ಇದೆ.

0: ಕರೆ ಕರೆ ಮುಂದಿನ ಕರೆ ಯಾರೆಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಮಡಿಕೇರಿಯಿಂದ ನಿರ್ಮಲಾ ಸರ್.
0: ನಿರ್ಮಲ ಅವರೇ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ಸರ್. ನೀವೆಲ್ಲ?
0: ನಾವೆಲ್ಲರೂ ಹುಷಾರಾಗಿದ್ದೇವೆ. ಏನು ಮಾಡ್ತಾ ಇರೋದು ನಿರ್ಮಲ ಅವರು?
1: ನಾನು ವರ್ಕ್ ಸರ್.
0: ಇವಾಗ ವರ್ಕಲ್ಲಿ ಇದ್ದೀರಾ? ಹೇಗೆ?
1: ಇಲ್ಲ, ಇವಾಗ ನನಗೆ ರೆಸ್ಟ್.
0: ಹಾಂ ಹಾಂ ಹಾಂ, ಹಾಗೆ ಒಂದು ಕರೆ ಮಾಡಿದ್ರಿ ಈ ಕಡೆಗೆ.
1: ಹೌದು ಸರ್.
0: ಹೇಗಿದೆ ಕೆಲಸ ಎಲ್ಲ?
1: ಚೆನ್ನಾಗಿದೆ ಸರ್. ನಾನು ಇಷ್ಟಪಟ್ಟ ಕೆಲಸ, ಹಾಗಾಗಿ ನನಗೆ ಚೆನ್ನಾಗಿದೆ.
0: ಅದು ನಿಜ. ಯಾಕಂದರೆ ಇವತ್ತು ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ಕೊಂಡು ಭಾಳಷ್ಟು ಜನ ಕುರುಕ್ತಾರೆ. ಅಂದರೆ ಕೆಲಸ ಸಿಕ್ಕಿದ್ರು ನಮಗಿಷ್ಟ ಬಂದಿರೋ ಕೆಲಸ ಸಿಕ್ಕಿಲ್ಲ ಅಂತೇಳಿ ಬಿಟ್ಟಿದ್ದು ಕೂಡ ಇದೆ.
1: ಇಲ್ಲ ಸರ್, ಏನು ಗೊತ್ತಾ ಸರ್, ನಮಗೆ ಈಗ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೇಳಿ

0: ಇದ್ರೆ ಸಿಗಲ್ಲ. ನಮ್ ನಮ್ಮ ಹಣೆಲಿ ಹೇಗೆ ಬರ್ದಿರ್ತದೆ ಹಾಗೆ, ಆದ್ರೆ ನಮ್ಗೆ ಏನ್ ಇಷ್ಟ ಉಂಟು ಅದನ್ನ ನಾವೇ ಪ್ರಯತ್ನ ಯಾರು ಇವತ್ತು ಕೆಲಸ ಇಲ್ಲ ಅಂತ ಹೇಳಿ ಹುಡ್ಕೊಂಡು ನಿಂತ್ರೆ ಜೀವನ ಪೂರ್ತಿ ಹುಡುಕೋದೇ ಆಗ್ತದೆ. ಅದಕ್ಕೆ ನಾವು ಯಾವುದು ಒಂದ್ ಸಣ್ಣ ಪುಟ್ಟ ಕೆಲಸ ಆದ್ರೂ ಮಾಡಿದ್ರೆ ನಮ್ ಜೀವನ ಸಾಗ್ತದೆ ಅನ್ನೋದು.
1: ಹೌದು, ಒಳ್ಳೆ ಮತ್ತೆ. ಯಾಕಂದ್ರೆ ಬಹಳಷ್ಟು ನೋಡ್ತಾ ಇರ್ತೀವಿ, ನಮ್ಗೆ ಇಂಥದೇ ಕೆಲಸ ಬೇಕು ಅಂತೇಳಿ ಬಹಳಷ್ಟು ಬಂದ ಅವಕಾಶಗಳನ್ನ ಕೈ ಚೆಲ್ತಾ ಇರ್ತಾರೆ. ಒಂದು ಕಡೆ ಅಲ್ಲಿ ಅನುಭವ ಕೂಡ ಆಗಿರುತ್ತೆ, ಒಂದು ಆರ್ಥಿಕತೆ ಕೂಡ ಸದೃಢ ಆಗಿರುತ್ತೆ, ನಂತರ ಮಾಡ್ತಾ ಮಾಡ್ತಾ ಆ ಕೆಲಸನೇ ಇಷ್ಟ ಆಗಬಹುದು.
0: ಹೌದು ಸರ್.
1: ಅಂದರೆ ಕಾಯೋದಕ್ಕಿಂತ ಮಾಡೋ ಕೆಲಸವನ್ನ ಇಷ್ಟಪಟ್ಟು ಮಾಡಬೇಕು, ಇಷ್ಟಪಟ್ಟ ಕೆಲಸವನ್ನ ಪಡಿಬೇಕು ಅಂತ ಹೇಳ್ತೀರಿ.
0: ಹೌದು ಸರ್, ಖಂಡಿತವಾಗ್ಲು. ತಟ್ಟೆಲಿ ಹಾಕಿದ ಅನ್ನನ ನಾವು ಇದು ಚೆನ್ನಾಗಿಲ್ಲ ಅಂತ ದೂಡಿದ್ರೆ ನಮ್ಗೆ ಮತ್ತೇನು ಸಿಗೋದು ಡೌಟ್ ಸರ್. ಅದಕ್ಕೆ ಸಿಕ್ಕಿದನ್ನ ಅಮೃತ ಅಂತ ಹೇಳಿ ತಿಂದ್ರೆ ನಮ್ಮ ಹೊಟ್ಟೆನೂ ತುಂಬದೆ ನಾವು ಚೆನ್ನಾಗಿರ್ತೀವಿ.
1: ಹೌದು, ಮತ್ತೆ ಅದೇ ಒಂದು ಶಕ್ತಿಯಲ್ಲಿ ಮುಂದೆ ಹುಡ್ಕೋದಕ್ಕೂ ನಮ್ಮ ಉಪಯೋಗ
0: ಈಸಿ
1: ಆಗುತ್ತೆ.
0: ಆಗುತ್ತೆ.
1: ಹೌದು, ನಿಮಗೊಂದು ನುಡಿಗಟ್ಟು.
0: ಹೇಳಿ ಸರ್.
1: ಗಂಟಲು ಕಟ್ಟು.
0: ಗಂಟಲು ಕಟ್ಟು ನಮಗೆ, ನಾವು ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂತ ಇರ್ತೀವಿ, ಆಗ ಗಂಟ್ಲು ಕಟ್ಟಿ ಹೋಗುತ್ತೆ.
1: ಅಂದ್ರೆ ಕೆಲವು
0: ಆಮೇಲೆ
1: ಅನಿವಾರ್ಯವಾಗಿ ಮತ್ತೆ ಕೆಲವು ಬೇಕು ಅಂತಾನೆ.
0: ಬೇಕು ಅಂತಾನೆ, ಕೆಲವು ಬೈಬೇಕು ಅಂತ ಇರುತ್ತೆ ಸರ್, ಆದ್ರೆ ಬೈಲಿಕ್ಕೆ ಆಗೋದಿಲ್ಲ, ಕಟ್ಟಿ ಹಾಕೊಂಡಿರ್ತೀವಿ. ಅದು ಹೆಣ್ಮಕ್ಳಿಗೆ ಜಾಸ್ತಿ ಸರ್.
1: ಮನ್ಸಲ್ಲಿ ಬೈಕೊಳ್ಳೋದು.
0: ಇನ್ನೊಂದು ಇದೆ ಸರ್, ದುಃಖದಲ್ಲಿ ನಾವು ಇರ್ತೀವಲ್ಲ ಸರ್,
1: ಹೌದು, ಗದ್ಗದಿ ತರ
0: ಈಗ
1: ಆಗುವುದು.
0: ದುಃಖದಲ್ಲಿ ನಾವು ಒಬ್ರಿಗೆ ಒಂದು ಮಾತಾಡ್ಬೇಕು ಅಂತ ಇರ್ತದೆ, ಅದು ಕಟ್ಟಿ ಹೋಗುತ್ತೆ. ಆದ್ರೆ ಅದು ಅನಿವಾರ್ಯ ಇರುತ್ತೆ, ಬೇರೆಯವರಿಗೆ ಆ ಮಾತು ಹೇಳಿದ್ರೆ ಒಳ್ಳೇದಾಗ್ತದೆ, ಬಟ್ ನಾವು ಅದನ್ನ ಗಂಟ್ಲೊಳಗೆ ಇಟ್ಕೊಳ್ತೀವಲ್ಲ,
1: ಹೌದು,
0: ಅದು
1: ಗಂಟಲು ಕಟ್ಟು ಎರಡೂ ರೀತಿಯೂ ಹೌದು. ಒಂದು ಸಲ ನಾವು ಏನಾದರೂ
0: ಹೌದು
1: ಹೇಳಬೇಕು ಅಂತ ಇದ್ದಾಗ ಎದುರಿಗೆ ಹೇಳೋಕ್ಕಾಗೋದಿಲ್ಲ, ಆ ಸಂದರ್ಭ ಗಂಟಲು
0: ಹೌದು
1: ಕಟ್ಟುತ್ತೆ. ಮತ್ತೆ ನೀವು ಒಂದು ಈ ಥರದಲ್ಲಿ ದುಃಖದ ಸಂದರ್ಭದಲ್ಲಿ ಏನಾದರೂ ಅವರಿಗೆ ಸಾಂತ್ವನ ಹೇಳಬೇಕು ಅಂತ ಇದ್ದರೂ ಗಂಟಲು ಕಟ್ಟು ಬರುತ್ತೆ.
0: ಹೌದು ಸರ್.
1: ಸರಿಯಾಗಿತ್ತು. ನಿಮ್ಮ ನೆಚ್ಚಿನ ಗೀತೆ ಇದೀಗ ಬರ್ತಾ ಇದೆ, ಕೇಳಿ.
0: ಥ್ಯಾಂಕ್ ಯು ಸರ್.
1: ನಿರ್ಮಲ ಅವರಿಗಾಗಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆ ರಚನೆ ಏನಾಗತ್ತೆ ಹೇಳಿ ಚಂದ್ರಶೇಖರ್. ಸಂಗೀತ ನೀಡಿದ್ದಾರೆ ಮನೋಮೂರ್ತಿ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಕೇಳುಗರೆ, ಇಷ್ಟು ಹೊತ್ತು ನಿಮಿಷ್ಟದ ಹಾಡನ್ನು ಪ್ರೀತಿಯಿಂದ ಕರೆ ಮಾಡಿ ಕೇಳಿ ಕೇಳಿಸಿದಿರಿ. ಸಮಯದ ಅಭಾವದಿಂದ ಇನ್ನಷ್ಟು ಶ್ರೋತೃಗಳಿಗೆ ಕರೆ ಮಾಡಲು ಅವಕಾಶ ಸಿಕ್ಕದಿರಬಹುದು. ಸಮಯ ಆಗ್ತಾ ಬರ್ತಾ ಇದೆ ಎಂಬ ಭಾವನೆ ಬೇಸರ ಬೇಡ. ಮುಂದಿನ ದಿನ ಅಂದರೆ ಪ್ರತಿ ಮಂಗಳವಾರ ಮತ್ತು ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಇದೇ ಕಾರ್ಯಕ್ರಮ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡೋಣ, ಮತ್ತೆ ಭೇಟಿಯಾಗೋಣ. ಸಮಯ ಈಗ 12 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯ ರಾಜ್ಯವ್ಯಾಪಿ ಪ್ರಚಾರಕ್ಕಾಗಿ ಎಲ್ಇಡಿ ಮೊಬೈಲ್ ವ್ಯಾನ್ ಅಭಿಯಾನಕ್ಕೆ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಬೆಂಗಳೂರಿನ ಬೆಸ್ಕಾಂ ಕಾರ್ಪೊರೇಟ್ ಕಚೇರಿಯಲ್ಲಿ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, 15 ದಿನಗಳ ಎಲ್ಇಡಿ ಮೊಬೈಲ್ ವ್ಯಾನ್ ಪ್ರಚಾರ ಅಭಿಯಾನ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬೆಂಗಳೂರು ಮೈಸೂರು ಮಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ನಡೆಯಲಿದೆ ಎಂದರು. ಸೌರಮಾಸ ಮೇ 2026 ಉಪಕ್ರಮದ ಭಾಗವಾಗಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ರಾಜ್ಯದಲ್ಲಿ ಇದುವರೆಗೆ ಒಟ್ಟು 19,293 ಸೌರ ಘಟಕಗಳನ್ನು ಸ್ಥಾಪಿಸಲಾಗಿದ್ದು 77.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ವರ್ಗಾಯಿಸಿಕೊಂಡು ಎಸ್ಕಾಂಗಳು ಹಣ ಪಾವತಿಸುತ್ತಿವೆ ಎಂದು ತಿಳಿಸಿದರು. ಗದಗ್ ಜಿಲ್ಲೆ ಲಕ್ಕುಂಡಿಯ 101 ಬಾವಿ 101 ದೇವಾಲಯಗಳನ್ನು ರಾಷ್ಟೀಯ ಉನ್ನತ ಶಿಕ್ಷಣ ಅಧ್ಯಯನ ಸಂಸ್ಥೆ ಸಹಕಾರದಲ್ಲಿ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿ ಬಳಸಿ ಶೀಘ್ರ ಪತ್ತೆ ಹಚ್ಚಿ ಅನಾವರಣಗೊಳಿಸಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಎನ್ಐಎಎಸ್ ವಿಜ್ಞಾನಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ಮುಂಬರುವ ಡಿಸೆಂಬರ್ 1 ಒಳಗೆ 101 ಬಾವಿ ಮತ್ತು 101 ದೇವಾಲಯಗಳನ್ನು ಅನಾವರಣಗೊಳಿಸಲು ಯೋಜಿಸಲಾಗಿದೆ. ಲಕ್ಕುಂಡಿಯನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲು ಪ್ರಸ್ತಾವ ಸಿದ್ದಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಜಾರರಾಮ ದೇವಸ್ಥಾನದ ಉತ್ತರ ಭಾಗದಲ್ಲಿ ನಡೆದಿರುವ ಉತ್ಖನನದ ವೇಳೆ 2 ಆಳ್ವಾರ್ ಮೂರ್ತಿಗಳ ಭಗ್ನ ಅವಶೇಷಗಳು ಪತ್ತೆಯಾಗಿವೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಮಾಹಿತಿ ನೀಡಿ, ಹಂಪಿಯಲ್ಲಿ ಈವರೆಗೆ ನಡೆದ ಉತ್ಖನನದ ವೇಳೆ ಆಳ್ವಾರ್ ಪ್ರತಿಮೆಗಳು ಸಿಕ್ಕ ನಿದರ್ಶನಗಳಿಲ್ಲ. ಈ ಪ್ರತಿಮೆಗಳು ವಿಜಯನಗರ ಕಾಲದ ಇತಿಹಾಸದ ಮೇಲೆ ಹೊಸ ಬೆಳಕು ಚೆಲ್ಲಲು ಸಹಕಾರಿಯಾಗಲಿವೆ ಎಂದರು. ಇ ಮೆಡಿಸಿನ್ ಆನ್ಲೈನ್ ಔಷಧ ಮಾರಾಟ ನೀತಿ ವಿರೋಧಿಸಿ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಒಕ್ಕೂಟ ಔಷಧ ಅಂಗಡಿಗಳ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿತ್ತು. ಧಾರವಾಡ ಜಿಲ್ಲೆ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ವ್ಯಾಪಾರಿಗಳ ಸಂಘದ

0: ಕಾರ್ಯದರ್ಶಿ ಮಲ್ಲಿಕಾರ್ಜುನ ಮಠಪತಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
1: ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ಒಂದು ದಿನದ ಮುಷ್ಕರಕ್ಕೆ ನಮ್ಮ ಬೇಡಿಕೆಗಳಾದ ಮೊದಲನೇದಾಗಿ ಆನ್ಲೈನ್ ಮೂಲಕ ಔಷಧ ವ್ಯಾಪಾರ ನಿಲ್ಲಿಸಿ, ಎರಡನೇದಾಗಿ ಕಾರ್ಪೊರೇಟ್ ಕಂಪನಿಗಳಿಂದ ನಡೆಯುತ್ತಿರುವ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಿ, ಇದು ದೇಶದಲ್ಲಿ ಆರೋಗ್ಯಕರ ಬೆಳವಣಿಗೆ ಅಲ್ಲ, ವ್ಯಾಪಾರದ ಮೇಲಾಗುವ ದುಷ್ಪರಿಣಾಮಗಳನ್ನು ಕುರಿತು, ಮೂರನೇದಾಗಿ ನಕಲಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುವ ಔಷಧಗಳ ಮಾರಾಟ ನಿಲ್ಲಿಸಿ ಸರಳ ಕಾನೂನುಗಳೊಂದಿಗೆ ನಮ್ಮೊಂದಿಗೆ ಸಹಕರಿಸಿ ಎನ್ನುವ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದಿಟ್ಟಿದ್ದೀವಿ. ಧಾರವಾಡದಲ್ಲಿಯೇ ಸಾಂಕೇತಿಕ ಬೆಂಬಲವನ್ನು ಸೂಚಿಸಿದ್ದೀವಿ. ಯಾಕಂದ್ರೆ ಒಂದು ದಿನ ನಾವು ಶಾಪ್ ಮುಚ್ಚೋದ್ರಿಂದ ಗ್ರಾಹಕರ ಮೇಲೆ ದುಷ್ಪರಿಣಾಮ ಬೀಳುತ್ತದೆ, ಅವರ ದೈನಂದಿನ ಬದುಕಿಗೆ ತೊಂದರೆ ಆಗಬಾರದು, ಆರೋಗ್ಯದ ಹಿತದೃಷ್ಟಿಯನ್ನು ಕಾಪಾಡುವ ದೃಷ್ಟಿಯಿಂದ ಸಾಂಕೇತಿಕ ಬೆಂಬಲವನ್ನು ಮಾತ್ರ ನೀಡಿದ್ದೀವಿ. ಸೇವಾ ಮನೋಭಾವವೇ ಔಷಧ ವ್ಯಾಪಾರಸ್ಥರ ಸಂಘದ ಮೊದಲ ಧ್ಯೇಯ.
0: ಬಾಗಲಕೋಟೆ ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ದಂಡೆಯ ಮೇಲೆ ನಡೆಯುತ್ತಿರುವ ಮರಳು ಅಕ್ರಮ ಗಣಿಗಾರಿಕೆ ದೂರುಗಳನ್ನು ಆಧರಿಸಿ ಹುನಗುಂದ್, ಇಳಕಲ್, ಮುಧೋಳ್ ಹಾಗೂ ಬಾದಾಮಿ ತಾಲೂಕುಗಳಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿವೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಸಾವಿರಾರು ಬಾಳೆ ಗಿಡಗಳು ಬಿದ್ದಿವೆ. ಆರು ರೈತರಿಗೆ ಸೇರಿದ 12 ಎಕರೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಬೀದರ್ ಜಿಲ್ಲೆ ಮದಕನಹಳ್ಳಿಯಲ್ಲಿ 5 ಎಕರೆ ಹಾಗೂ ಕೋಳಾರ್ ಗ್ರಾಮದಲ್ಲಿ 1 ಎಕರೆ ಪಪ್ಪಾಯ ಬೆಳೆ ಹಾಗೂ ಬೀದರ್ ತಾಲೂಕು ವ್ಯಾಪ್ತಿಯಲ್ಲಿ 15 ಮನೆಗಳಿಗೆ ಹಾನಿಯಾಗಿದೆ. ಭಾರತದ ಮುಕುಂದ್ ಶಶಿಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿತ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಓಪನ್ ಎಟಿಪಿ ಚಾಲೆಂಜರ್ಸ್ ಟೆನಿಸ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಅವರನ್ನು ಹೊರತುಪಡಿಸಿ ಭಾರತದ ಇತರ ಟೆನಿಸ್ ಪಟುಗಳು 16ರ ಘಟ್ಟದಲ್ಲಿಯೇ ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಧಾರವಾಡದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪ್ರತಿಷ್ಠಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಇಂದು ಸಂಜೆ 5:30ಕ್ಕೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಪ್ರಯುಕ್ತ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಪ್ರದರ್ಶನಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಜಾಲತಾಣದ ಮೂಲಕ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು, ಶಿವಮೊಗ್ಗ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೃತ್ತಿಯಲ್ಲಿ ಮಹಿಳೆಯರಿಗೆ ಹಿಂದೆ ಮತ್ತು ಇಂದು ಎದುರಾಗುತ್ತಿದ್ದಂತಹ ಸವಾಲುಗಳು, ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಂತು ಕೌಟುಂಬಿಕ ಜೀವನ, ಮನೆಯ ಹೊರಗೆ ಒಳಗೆ ಎರಡೂ ಕ್ಷೇತ್ರಗಳಲ್ಲಿ ತನ್ನ ಕೊಡುಗೆಯನ್ನು ನೀಡಿ ಹಾಗೂ ನೀಡುತ್ತಿರುವಂತಹ ಒಬ್ಬ ಸಾಧಕ ಮಹಿಳೆ ಇಂದಿನ ಕಾರ್ಯಕ್ರಮದ ಅತಿಥಿ. ಅವರೇ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರು ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಶಿವಮೊಗ್ಗ. ಇವರು ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭ ಮಾಡಿ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ಸಾಹಿತ್ಯದಲ್ಲೂ ಕೂಡ ವಿಶೇಷವಾದ ಆಸಕ್ತಿ ಇದ್ದು ಅನೇಕ ಪುಸ್ತಕಗಳನ್ನು ಬರಿತಾ ಇದ್ದಾರೆ, ಬರೆದು ಹೊರತಂದಿದ್ದಾರೆ. ಸರ್ವಜ್ಞ ಬೆಳಗಿದ ಜ್ಞಾನದೇವಿಗೆ, ಹಾಗೆ ನಾ ಕಂಡ ಆದಿಯೋಗಿ, ಪ್ರೀತಿಯ ಕರೆ ಕೇಳಿ, ಹೋಗೋಣು ಬಾರ ಹೋಗೋಣು ಬಾ, ಹಾಗೆ ನೆನಪಿನಂಗಳದಲ್ಲಿ ಈ ಒಂದು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸ್ಥಳೀಯ ಪತ್ರಿಕೆಗಳಲ್ಲಿ ಅಂಕಣಗಳನ್ನ ಬರಿತಾ ಇದ್ದಾರೆ, ಅಲ್ಲಮ ಪ್ರಭುಗಳ ವಚನಗಳ ಕುರಿತಂತೆ ಹಾಗೂ ಪ್ರವಾಸ ಕಥನಗಳನ್ನ ಬರಿತಾ ಇದ್ದಾರೆ. ಇವರ ಹವ್ಯಾಸ ಕೂಡ ಪ್ರವಾಸ ಮಾಡುವಂತದ್ದು, ದೇಶ ವಿದೇಶಗಳನ್ನ ಸುತ್ತೋದು, ಹಾಗೆ ಓದಿನ ಬಗ್ಗೆ ವಿಶೇಷವಾದ ಆಸಕ್ತಿ, ಕೈತೋಟ ಮಾಡೋದು ಇವರ ಹವ್ಯಾಸ. ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್ ಅವರೇ, ತಮ್ಮ ಸಾಧನೆ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ತಮಗೆ ನಮಸ್ಕಾರ, ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ.
4: ನಮಸ್ಕಾರ ಶಿಲ್ಪಾ ಅವರೇ.
3: ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ ಅವರೇ, ಮೊದಲಿಗೆ ತಮ್ಮ ಹಿನ್ನೆಲೆ ಬಗ್ಗೆ, ತಮ್ಮ ಬಾಲ್ಯದ ಬಗ್ಗೆ ತಿಳಿಸಿ ನಮಗೆ.
4: ಇದಕ್ಕೆ ಸುಮಾರು 6 ದಶಕಗಳ ಹಿಂದೆ ನಾವು ಹೋಗ್ಬೇಕು. ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಕಣ್ಣಿನ ಡಾಕ್ಟರು.

0: ತಾಯಿಯವರು ಮೂರನೇ ಕ್ಲಾಸ್ ಮಾತ್ರ ಓದಿದ್ರು, ಮಹಾ ಗಟ್ಟಿಗಿತ್ತಿ. ಆರು ಜನ ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು, ದೊಡ್ಡ ಕುಟುಂಬ ನಮ್ದು. ತಂದೆಯವರಿಗೆ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲೇಬೇಕು. ಕಾರಣ ಏನಪ್ಪಾ ಅಂದ್ರೆ ಮುಂದೆ ಜೀವನದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವಳ ಕಾಲ ಮೇಲೆ ಅವಳು ನಿಲ್ಬೇಕು, ಇವ್ರನ್ನೆಲ್ಲ ಪದವೀಧರನ್ನಾಗಿ ಮಾಡ್ಬೇಕು ಅಂತೇಳಿ ಅವ್ರ ಹಂಬಲ ಇತ್ತು. ಅದೇ ರೀತಿ ನಮ್ಮನ್ನೆಲ್ಲ ಸೇರಿಸಿದ್ರು. ಆದ್ರೆ ಆ ಕಾಲದಲ್ಲಿ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ಶಾಲೆಗೆ ಕಳಿಸ್ಬೇಕಾಗಿತ್ತು. ನಾವು ಅಲ್ಲಿವರೆಗೂ ಪ್ರೌಢಶಾಲೆ ತನಕ ಹೆಣ್ಮಕ್ಳ ಶಾಲೆಯಲ್ಲಿ ಓದಿದ್ವಿ. ಆದ್ರೆ ಮುಂದೆ ಕಾಲೇಜಿಗೆ ಸೇರುವಾಗ ಅಲ್ಲಿಗೂ ಎಜುಕೇಶನ್ ಇತ್ತೇ ಇತ್ತು, ಹುಡುಗರು ಹುಡುಗಿಯರಿದ್ರು. ನಮ್ಮ ತಂದೆಯವರು ಅಲ್ಲಿಗೆ ನಮ್ಮನ್ನ ಸೇರಿಸಿದಾಗ ಊರವರೆಲ್ಲ ಆಡ್ಕೊಂಡಿದ್ದುಂಟು. ಆದ್ರೆ ನಮ್ಮ ತಂದೆ ತಾಯಿ ಅದಕ್ಕೆ ಒಂದು ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಅವರು ಸದಾ ನಮ್ಗೆ ಓದ್ಲಿಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂದ್ರೆ ಮನೆ ಕೆಲಸ ಮಾಡಕ್ ಸಹ ನಮ್ಮ ತಾಯಿಯವರು ನಮ್ಮನ್ನ ಕರಿತಿರ್ಲಿಲ್ಲ. ಹಾಗೆ ನಮ್ಮನ್ನ ಕಾಲೇಜು ಕಳಿಸಿದ್ರು. ಮೂರು ಜನ ಹೆಣ್ಮಕ್ಳು ನಾವು ಮೊದಲು ಕಾಲೇಜಿಗೆ ಹೋದಾಗ ನನಗೆ ಸ್ವಲ್ಪ ವಿಜ್ಞಾನ ಅಂದ್ರೆ ಕಬ್ಬಿಣದ ಕಡಲೇನೆ. ಅಕ್ಕಂದ್ರಿಬ್ರು ವಿಜ್ಞಾನದಲ್ಲಿ ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ರು, ಚಿನ್ನದ ಪದಕವನ್ನು ಪಡೆದ್ರು. ಆದ್ರೆ ನನಗೆ 50 ಮಾರ್ಕ್ಸ್ ಬರೋ ಹೊತ್ತಿಗೆ ಹೆಚ್ಚೆಚ್ಚಾಗೋಯ್ತು ಪಿ ಯು ಸಿ ಅಲ್ಲಿ. ಆಗ ನಮ್ಮ ತಂದೆ ನಿನಗೆ ವಿಜ್ಞಾನ ಸರಿಯಲ್ಲ, ನಿನ್ಗೆ ಕಲಾ ವಿಭಾಗಕ್ಕೆ ಸೇರಿಸ್ಬಿಡ್ತೀನಿ ಅಂತ ಹೇಳಿ ಸೇರಿಸಿದ್ರು. ನನಗೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ನನಗೆ ಭಾರಿ ಸಂತೋಷ ಆಯ್ತು.
1: ನಿಮ್ಗೆ ಇಷ್ಟವಾದ ವಿಷಯನೇ ಆಗಿತ್ತು?
0: ಅದು ಇಷ್ಟವಾದ ವಿಷಯ ಆಗಿತ್ತು. ಆದ್ರೆ ಮೊದಲು ನನ್ನನ್ನು ಅವರು ಇಂಗ್ಲಿಷ್ ಐಚ್ಛಿಕ ಕೊಡಿಸ್ಬೇಕು ಅಂತ ಹೇಳಿ, ಸಾಹಿತ್ಯ ಅಂದ್ರೆ ನಂಗೆ ಬಹಳ ಇಷ್ಟ ಮೊದಲಿಂದ, ಇಂಗ್ಲಿಷ್ ಸಾಹಿತ್ಯ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿಗೆ ಸೇರಿಸಿದಾಗ, ಮಹಾರಾಣಿ ಕಾಲೇಜು ಮೈಸೂರದು, ಎಲ್ಲ ಹುಡುಗಿಯರು ಇಂಗ್ಲಿಷ್ ಅಲ್ಲಿ ಟಸ್ ಪುಸ್ ಅಂತ ಮಾತಾಡ್ತಾ ಇದ್ರು. ನನಗೆ ಗಾಬರಿ ಆಗ್ಬಿಡ್ತು, ಎಲ್ಲೋ ಒಂದು ಸಣ್ಣ ಬಾವಿಯಿಂದ ಕಪ್ಪೆ ತಗೊಂಡ್ ಬಂದು ಸಾಗರಕ್ಕೆ ಹಾಕ್ದಂಗೆ ಆಗ್ಬಿಡ್ತು. ಆದ್ರೂ ಅಲ್ಲಿ ಕೆಲವು ಮೇಷ್ಟ್ರುಗಳು ನಮಗೆ ಬಹಳ ಪ್ರೋತ್ಸಾಹ ನೀಡ್ತಿದ್ರು. ಎಷ್ಟು ಪ್ರೋತ್ಸಾಹ ಅಂದ್ರೆ, ನನ್ಗೆ ಮೊದಲನೇ ಬಾರಿ ಇಂಗ್ಲಿಷ್ ವಿಭಾಗದಲ್ಲಿ ಒಂದು ಪ್ರಬಂಧ ಬರ್ಕೊಂಬರಕ್ ಹೇಳಿದ್ರು. ನಾನು ಓದಿದ ತಕ್ಷಣ ಎಲ್ಲರೂ ಗೊಳ್ಳ ಅಂತ ಅನ್ಕೊಬಿಟ್ರು. ನನಗೆ ಅಳುನೇ ಬಂತು. ಏನಪ್ಪ ಅಂದಾಗ ನಮ್ಮ ಮೇಷ್ಟ್ರು ಹೇಳಿದ್ರು, ಇದು ನೀನು ಶುರು ಮಾಡಿದ್ದೇ ದ ಕ್ಯಾರೆಕ್ಟರ್ ಆಫ್ ಶೇಕ್ಸ್ಪಿಯರ್ ಅಂತ ಶುರು ಮಾಡಿದೀಯಾ, ಸರಿ ಇಲ್ಲಮ್ಮ ಇದು, ಹಿಂಗ್ ಬರೀಬೇಕು ಅಂತ. ಅವ್ರು ಎಷ್ಟು ತಾಳ್ಮೆಯಿಂದ ರೂಮಿ ಕರೆದು ಕೂರಿಸಿ ಆಮೇಲೆ ಯಾವ್ಯಾವ ಪುಸ್ತಕ ಓದ್ಬೇಕು, ಹೇಗೆ ಓದ್ಬೇಕು ಅಂತ ಹೇಳ್ತಾ ಇದ್ರು. ನಮ್ಗೆ ಇನ್ನೊಂದು ವರದಾನ ಅಂದ್ರೆ, ಈಗ ನಂಗೆ ಸೆಮಿಸ್ಟರ್ ಪದ್ಧತಿ ಇರಲಿಲ್ಲ ನಮ್ಗೆ.
1: ಇಡೀ ವರ್ಷ ಆದ್ಮೇಲೆ ಅಥವಾ ಒಂದೂವರೆ ವರ್ಷ?
0: ಇಡೀ ವರ್ಷನೂ ಅಲ್ಲ, ಮೂರು ವರ್ಷಕ್ಕೆ ಎರಡು ಮೇಜರ್ ಸಬ್ಜೆಕ್ಟ್. ನಂದು ಮೇಜರ್ ಸಬ್ಜೆಕ್ಟ್ ಅಂದ್ರೆ ಇತಿಹಾಸ ಮತ್ತೆ ಇಂಗ್ಲಿಷ್ ಸಾಹಿತ್ಯ. ಅದು ನಾವು 3 ವರ್ಷ ಕಲ್ತಿದ್ದನ್ನ ಒಂದೇ ಸರಿ ಪರೀಕ್ಷೆ ಬರಬೇಕಾಗಿದೆ.
1: ಅಷ್ಟು ಸಮಯ ಸಿಗೋದು ನಿಮಗೆ?
0: ಅಷ್ಟು ಸಮಯ ಓದ್ಲಿಕ್ಕೆ, ತಯಾರಾಗ್ಲಿಕ್ಕೆ, ಬೇರೆ ಬೇರೆ ವಿಷಯಗಳನ್ನ ಕಲೀಲಿಕ್ಕೆ. ಈಗಲೇ ನಮ್ಗೆ ಸೆಮಿಸ್ಟರ್ ಪರೀಕ್ಷೆ ಅಂದ್ರೆ ಪಠ್ಯ ಪುಸ್ತಕ ಬಿಟ್ಟು ನಾವು ಏನು ಬೇರೆ ಓದಲ್ಲ. ಈ ಟೆಸ್ಟ್ಗೆ ಈ ಪರೀಕ್ಷೆಗೆ ಅಂತ 4 ತಿಂಗಳಲ್ಲಿ ರೆಡಿ ಆಗಿರ್ತೀವಿ. ಹೆಚ್ಚಿನ ಓದ್ಲಿಕ್ಕೆ ಅವಕಾಶ ಸಿಗಲ್ಲ ನಮ್ಗೆ. ಅವಾಗ ಒಳ್ಳೆ ಸಮಯ, ಚೆನ್ನಾಗಿ ಓದ್ತಿದ್ವಿ. ನಮ್ಮ ಮೇಷ್ಟ್ರು ಪ್ರತಿ ವಾರ ಸಿಲೆಬಸ್ ಅಲ್ಲಿ ಇಲ್ಲದೆ ಇರೋದು, ಪಠ್ಯಕ್ರಮದಲ್ಲಿ ಇಲ್ಲದೆ ಇರೋದು, ಒಂದು ಪ್ರಬಂಧನೋ, ಒಂದು ನಾಟಕನೋ, ಒಂದು ಕಾದಂಬರಿನೋ, ಕವನನೋ ಓದಿ ಅದ್ರ ಬಗ್ಗೆ ಒಂದು ಪ್ರಬಂಧ ನಾವು ಮಂಡಿಸಬೇಕಾಗಿತ್ತು. ಹಾಗಾಗಿ ನಾವು ಲೈಬ್ರರಿಯಲ್ಲಿ ಕೂರ್ತಿದ್ವಿ, ಓದ್ತಿದ್ವಿ. ಓದುವ ಹವ್ಯಾಸ ಬೆಳೆಸಿದ್ದು ನಮ್ಮ ಮೇಷ್ಟ್ರು ಅಂತ ಇವತ್ತು ನಾನು ನೆನೆಸ್ಕೊಳ್ತೀನಿ. ಓದ್ತಾ ಓದ್ತಾ ನನಗೆ ನನ್ನ ಭಾಷೆಯು ಸಹ ಸಾಕಷ್ಟು ಇಂಪ್ರೂವ್ ಆಯ್ತು, ಆಗ್ತಾನೇ ಬಂತು. ಆಮೇಲೆ ನನಗನ್ನಿಸ್ತು, ಈ ಮೇಷ್ಟ್ರು ನನಗೆಷ್ಟು ಪ್ರೋತ್ಸಾಹ ಕೊಟ್ರು, ನಾನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಇದೇ ತರ ಪ್ರೋತ್ಸಾಹ ಕೊಡಬೇಕು, ನಾನು ಸಹ ಮೇಷ್ಟ್ರ ಆಗ್ಬೇಕು ಅನ್ನೋ ಆಸೆ ಆ ಮೇಷ್ಟ್ರು ನೋಡಿ ನನಗೆ ನನ್ನ ಪದವಿ ತರಗತಿಯಲ್ಲಿ ಹುಟ್ಟತವನು.
1: ಹಾಗೆ ಮತ್ತೆ ವೃತ್ತಿ ಬದುಕಿಗೆ ಹೇಗೆ ಬಂದ್ರಿ?
0: ಎಂಎಗೆ ನಾನು ಮಾನಸ ಗಂಗೋತ್ರಿ ಸೇರಿದೆ. ಮಾನಸ ಗಂಗೋತ್ರಿ ಸೇರಿದಾಗ ಒಬ್ರಿಗಿನ ಒಬ್ರು ಮೇಧಾವಿ ಮೇಷ್ಟ್ರುಗಳಿದ್ರು. ನಮಗೆ ಸೆಮಿನಾರು ಎಲ್ಲ ಮಾಡಿದಾಗ ನಾವು ಸ್ವಂತವಾಗಿ ನಿಂತ್ಕೊಂಡು ನಾವು ಒಂದು ಎಸ್ಸೆ ತಯಾರು ಮಾಡಿ ಎಲ್ಲರನ್ನು ಎದುರಿಸಿ ಪ್ರಶ್ನೆಗೆ ಉತ್ತರ ಎಲ್ಲ ಸಂವಾದ ರೂಪದಲ್ಲಿ ನಡೆಸಬೇಕಾಗಿತ್ತು. ಅವಾಗ ನಮಗೆ ನಿಜವಾದ ಶಿಕ್ಷಕರಿಗೆ ಏನೇನ್ ಬೇಕು ಆ ಗುಣಗಳೆಲ್ಲ ನಮ್ಮಲ್ಲಿ ಬರ್ತಾ ಇತ್ತು. ಹೀಗೆ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ, ಎಲ್ಲರ ಮುಂದೆ ನಿಂತು ಇಂಗ್ಲಿಷ್ ನಲ್ಲಿ ಮಾತಾಡುವಂತ ಕೌಶಲ ಸಿಗ್ತಾವ.
1: ಅಂದ್ರೆ ಒಳ್ಳೆ ಉತ್ತಮ ಶಿಕ್ಷಕರು ಸಿಕ್ಕರು, ನಿಮ್ಗೆ ಅವ್ರ ಮಾರ್ಗದರ್ಶನ ಸಿಕ್ಕಿದ್ರಿಂದ ನೀವು ಈ ಹಂತಕ್ಕೆ ಬೆಳೆಯಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಹೇಳ್ತೀರಿ.
0: ಒಳ್ಳೆ ಮೇಷ್ಟ್ರು ನೋಡಿದ ತಕ್ಷಣ ನಮಗೆ ನಾವು ಹಿಂಗ್ ಮೇಷ್ಟ್ರ ಆಗ್ಬೇಕು
1: ಅನ್ನೋ ಒಂದು ಆಸೆ ಬಂತು. ಈ ಆಸೆ ಮುಂದೆ ಹೇಗೆ ಪರಿವರ್ತನೆ ಆಯ್ತು ನೀವು ಈ ವೃತ್ತಿಯಾಗಿ ತಗೊಳ್ಳೋದಕ್ಕೆ?
0: ನಂದು ಎಂಎ ಆದ ತಕ್ಷಣ ಕೆಲವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ KES ಅದೆಲ್ಲ ಎಕ್ಸಾಮ್ ತಗೊಳ್ಳೋರು, ಕೆಲವರು PhD ಸಂಶೋಧನೆಗೆ ಸೇರ್ಕೊಂಡ್ರು. ನಮ್ ತಂದೆಯವ್ರು ಮಾತ್ರ ಇಲ್ಲ ಇಲ್ಲ ಇಷ್ಟು ಸಾಕು, ಯಾಕಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ SLC ತನಕ ಕಲಿಸಿ 16 ವರ್ಷಕ್ಕೆ ಮದುವೆ ಮಾಡಿ ಕೈ ತೊಳ್ಕೊಂಡ್ಬಿಡ್ತಿದ್ರು. ನಮ್ ತಂದೆಗೆ ಎಲ್ಲರೂ ಪದವೀಧರಾಗ್ಬೇಕು ಅಂದ್ರು. ನಾವು PG MAನು ಮಾಡಿದ್ವಿ. ಆಮೇಲೆ ಅವಾಗ ಇಷ್ಟೆಲ್ಲ ಕಷ್ಟ ಇರ್ಲಿಲ್ಲ ಕೆಲಸ ಸಿಗ್ಲಿಕ್ಕೆ, ಸುಲಭ ಕೆಲಸನೂ ಸಿಗ್ತಾ ಇತ್ತು. ನಮ್ ತಂದೆಯವ್ರು ಇಲ್ಲ ಇಲ್ಲ ಇದ್ದೂರಲ್ಲೇ ಇದ್ದು ಕೆಲಸ ತಗೊಳ್ಳಿ. ನಮಗೆ ಮೊದ್ಲು ಒಂಚೂರು ಬೇಸರ ಆಯ್ತು, ನಾವು KES ಬರಿಬೇಕಿತ್ತು, AS ಬರಿಬೇಕಿತ್ತು ಅಂತ. ಆದ್ರೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ಇಷ್ಟು ಓದಿಸಿದ್ದೇ ನಮ್ಮ ಪುಣ್ಯ ಅನ್ನ ಕಾಲ ಆಗ. ಕಾಲೇಜ್ ಮೆಟ್ಲತ್ತವರೇ ಬಹಳ ಕಡಿಮೆ, ಅದರಿಂದ ನಾವೇ ಪುಣ್ಯವಂತರು ಅಂತೇಳಿ ನನ್ನ ವೃತ್ತಿ ಜೀವನದಲ್ಲಿ ನಾನು ಆರಂಭ ಮಾಡಿದೆ. ನನ್ನ ಮೊದಲನೇ ತರಗತಿಯನ್ನ ನಿಮ್ಗೆ ಹೇಳಲೇಬೇಕು. ನಾನು ಮೊದಲನೇ ತರಗತಿ ವರ್ಡ್ಸ್ವರ್ತ್ ಕವಿಯ ಡ್ಯಾಫೋಡಿಲ್ಸ್ ಅನ್ನುವ ಪದ್ಯ. ಡ್ಯಾಫೋಡಿಲ್ಸ್ ಅಂದ್ರೆ ಒಂದು ಹೂವಿನ ಹೆಸರು, ಅದ್ರ ಬಗ್ಗೆ ಸುಂದರವಾದ ಪದ್ಯ ಅದು. ನಾನು 3 ದಿವಸ ತಯಾರು ಮಾಡ್ಕೊಂಡಿದ್ದೆ ಅದಕ್ಕೆ. ಆಮೇಲೆ ಕೆಲವರು ಹೇಳಿದ್ರು ನೀವು ಕನ್ನಡಿ ಮುಂದೆ ನಿಂತು
1: ಅಭ್ಯಾಸ ಮಾಡ್ಕೊಂಡು
0: ಮುಖಭಾವ, ನಿಮ್ದು ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಕರೆಕ್ಟ್ ಆಗಿರ್ಬೇಕು ಹುಡುಗರ ಮುಂದೆ ಅಂತ. ನಾನು ಹಾಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋದೆ. ಕೆಲವರೆಲ್ಲ ಹೇಳಿದ್ರು ತುಂಬಾ ಗಲಾಟೆ ಮಾಡ್ತಾರೆ, ಓ ಅಂತ ಕೂಗ್ತಾರೆ ಹಾಗೆಲ್ಲ. ನಾನು ಇಂಗ್ಲಿಷ್ ಅಲ್ಲೇ ಶುರು ಮಾಡ್ಕೊಂಡು ಆ ಪದ್ಯವನ್ನು

0: ಮೋದಿ ಅವ್ರಿಗೆ ಹೇಗ್ ಹೇಳ್ತಾ ಹೋದೆ ಅಂದ್ರೆ, ಅವ್ರ ಮುಂದೆ ಡ್ಯಾಫೋಡಿಲ್ಸ್ ಹೂವು ಅರಳಿ ನಗ್ತಾ ಇದ್ದಿದ್ದು, ಗಾಳಿಗೆ ತಲೆದೂಗ್ತಾ ಇದ್ದಿದ್ದು, ಇದೆಲ್ಲ ಅವ್ರ ಕಣ್ಮುಂದೆ ಬರೋ ಹಾಗೆ ನಾನು ವಿವರಣೆ ನೀಡ್ತಾನೇ ಹೋದೆ. ಒಂದ್ ಗಂಟೆ ಕಳೆದಿದ್ದೆ ಗೊತ್ತಾಗಿಲ್ಲ, ನನಗೂ ಗೊತ್ತಾಗಿಲ್ಲ, ಹುಡುಗರು ಗೊತ್ತಾಗಿಲ್ಲ. ಹುಡುಗರು ಸಹ ಮಂತ್ರ ಮುಗ್ಧರ ಕೇಳಿಸ್ಕೊಳ್ತಾ ಇದ್ರು,
1: ಗಲಾಟೆನೆ ಇರ್ಲಿಲ್ಲ,
0: ಗಲಾಟೆ ಸ್ವಲ್ಪನೂ ಇಲ್ಲ, ಅಷ್ಟು ಚೆನ್ನಾಗಿ ಪಾಠ ಕೇಳಿರುವಂತ ತುಂಬಾ ಸಂಭ್ರಮ. ಅವತ್ತಿಂದ ಪ್ರತಿ ಕ್ಲಾಸ್ ಅಲ್ಲೂ ಇದೇ ತರ ನಾನು ರಿಹರ್ಸಲ್ ಮಾಡಿ ಮಾಡಿ ಮಾಡಿ ಹೋಗಿ ಪಾಠವನ್ನ ಮಾಡ್ತಾ ಇದ್ರು. ಇದಕ್ಕೆ ಒಂದು ಟ್ವಿಸ್ಟ್ ಅನ್ನ ನನ್ಗೆ ಹೇಳಬೇಕು, ಬಹಳ ಇಂಟ್ರೆಸ್ಟಿಂಗ್ ಆಗಿರತ್ತೆ. ನಮ್ ಪ್ರಿನ್ಸಿಪಾಲ್ ಒಂದ್ ವಾರ ಆದ್ಮೇಲೆ ಕರೆದ್ರು, ಬಾಮ್ಮ ಇಲ್ಲಿ ಕುತ್ಕೋ ಅಂತ ಹೇಳಿ. ಅವರು ಬಹಳ ತುಂಬಾ ಸಂಪನ್ನರು, ವಿನಯ ಅಂದ್ರೆ ವಿನಯದಿಂದ ಮಾತಾಡ್ಸರು, ಹೆಣ್ಮಕ್ಳಿಗಂತೂ ಅಷ್ಟು ಗೌರವ ಕೊಟ್ಟು ಮಾತಾಡ್ಸರು. ನಿನ್ ಕ್ಲಾಸ್ ಅಲ್ಲಿ ಹುಡುಗರೆಲ್ಲ ಚೆನ್ನಾಗಿ ಪಾಠ ಕೇಳ್ತಾರ? ಹೌದ್ ಸರ್, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ, ಒಬ್ರು ಒಂದ್ ತುಟಿ ಪಿಟಿಕ್ ಅಂತ ಗಲಾಟಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಪಾಠ ಕೇಳ್ತಾರೆ ಅಂತ. ಅವ್ರಿಗೆ ಅರ್ಥ ಆಗಿದೆ ಅಂತ ನಿನಗೆ ಗೊತ್ತಾಗಿದೆಯಾ ಅಂದ್ರು. ಸರ್ ಅಷ್ಟು ಚೆನ್ನಾಗಿ ಕೇಳ್ಬೇಕಾದ್ರೆ ಅರ್ಥ ಆಗಿರ್ಬೇಕಲ್ಲ ಸರ್ ಅಂದೆ ನಾನು. ಅದಕ್ಕೆ ಅವ್ರು ಹೇಳಿದ್ರು, ನೋಡಮ್ಮ ತುಂಬಿದ್ ಕೊಡೋನು ತುಳ್ಕಲ್ಲ, ಖಾಲಿ ಇರೋ ಕೊಡೋನು ತುಳ್ಕಲ್ಲ. ನೀನು ಮಾನಸ ಗಂಗೋತ್ರಿಯಿಂದ ಬಂದ್ಬಿಟ್ಟು ಎಂ ಎ ಲೆವೆಲ್ ಅಲ್ಲಿ ಅವ್ರಿಗೆ ಪಾಠ ಮಾಡಿದ್ರೆ, ಹಳ್ಳಿಯಿಂದ ಬಂದಿರ್ತಾರೆ ಹುಡುಗರು, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಅವ್ರಿಗೆ ಏನ್ ಅರ್ಥ ಆಗಿರಲ್ಲ. ಅವ್ರು ಬಂದು ನನ್ನ ಹತ್ರ ಹೇಳ್ತಿದ್ದಾರೆ, ಅವ್ರು ಯಾರೋ ಆಕ್ಸ್ಫರ್ಡ್ ಇಂದ ಬಂದಂಗ್ ಮಾತಾಡ್ತಾರೆ, ನಮ್ಗೆ ಏನು ಅರ್ಥ ಆಗಲ್ಲ ಅಂತ. ನೀನು ಅವ್ರ ಮಟ್ಟಕ್ಕೆ ಹೋಗಿ ಹೇಳ್ಕೊಡ್ಬೇಕು ಅಂತ. ಅವಾಗ ನನಗನ್ನಿಸ್ತು, ಹೌದಲ್ವಾ, ನಾವು ನಮ್ಮ ಮುಂದಿರುವ ವಿದ್ಯಾರ್ಥಿಗಳ ಲೆವೆಲ್ ನೋಡಿ ಅದಕ್ಕೆ ಸರಿಯಾಗಿ ನಾವು ಹೇಳ್ಕೊಡ್ಬೇಕೆ ಹೊರತಾಗಿ ನಮ್ಮ ವಿದ್ವತ್ ಏನಿದೆ ಅದನ್ನ ಪ್ರದರ್ಶಿಸಲಿಕ್ಕೆ ಇರುವಂತದ್ದಲ್ಲ ಶಿಕ್ಷಕರ. ಶಿಕ್ಷಕರ ಪಾತ್ರ ಏನಪ್ಪಾ ಅಂದ್ರೆ, ಇಲ್ಲಿರೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಮೊದ್ಲು, ಅವ್ರು ಯಾವ ಲೆವೆಲ್ ಅಲ್ಲಿ ಇದಾರೆ ಅಂತೇಳಿ. ಅವತ್ತಿಂದ ನಾನು ಏನ್ ಮಾಡಿದೆ ಅಂದ್ರೆ, ಹುಡುಗರ ಹತ್ರ ಪದ್ಯ ಓದಿಸೋದು, ಪಾಠ ಓದಿಸೋದು, ಸಂವಾದ ರೂಪದಲ್ಲಿ ಹೇಳ್ಕೊಡೋದು. ಆಮೇಲೆ ಪ್ರಶ್ನೆ ಕೇಳ್ಬಿಟ್ಟು ಅವ್ರು ಹೇಳ್ತಿದ್ದೆ, ನಿಮ್ಗೆ ಇಂಗ್ಲಿಷ್ ಅಲ್ಲಾದ್ರೂ ಹೇಳಿ, ಕನ್ನಡದಲ್ಲಾದ್ರೂ ಹೇಳಿ ಅಂತ. ಅವಾಗ ಅರ್ಥ ಆಗಿರ್ತಿತ್ತು ಅವ್ರಿಗೆ, ಆದ್ರೆ ಇಂಗ್ಲಿಷ್ ಅಲ್ಲಿ ಹೇಳಕ್ ಧೈರ್ಯ ಬರ್ತಿರ್ಲಿಲ್ಲ. ಇಲ್ಲ, ನಾ ಹೇಳ್ತಿದ್ದೆ ಅವ್ರಿಗೆ, ನೀವು ಕನ್ನಡದಲ್ಲಿ ಹೇಳಿ, ಆಮೇಲೆ ಅದನ್ನ ತಪ್ಪು ತಪ್ಪು ಇಂಗ್ಲಿಷ್ ಅಲ್ಲೇ ಬೇಕಾದ್ರೆ ಹೇಳಿ ಅಂತ. ಹಂಗ ನಿಧಾನಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾ ಅವರು ಸಣ್ಣ ಸಣ್ಣ ವಾಕ್ಯಗಳು ಬರೆಯೋದು, ಮಾತಾಡೋದು, ಚೆನ್ನಾಗಿ ಕಲ್ತರು ಹುಡುಗರು. ಹೀಗೆ ನಂದು ಮೊದಲನೇ
1: ಆರಂಭ ಆಯ್ತು. ಹಾಗೆ ಈಗ ನಿಮ್ಮ ವೃತ್ತಿಯ ಬಗ್ಗೆ ಇನ್ನು ಹೇಳ್ಬೇಕು ಅಂದ್ರೆ, ಸ್ವಾರಸ್ಯಕರವಾದ ಘಟನೆಗಳಿದೆಯಾ ಹೇಳೋದಕ್ಕೆ?
0: ಒಂದು ವಿಷಯ ನನಗೆ ಹೇಳ್ಬೇಕು. ಒಂದು ಹುಡುಗಿ ಯಾವಾಗ್ಲೂ ಲೇಟ್ ಆಗಿ ಬರೋ ಕ್ಲಾಸ್ಗೆ, ನಾನು ಈ ಹುಡುಗಿ ದಿನ ಲೇಟ್ ಆಗಿ ಬರ್ತಾಳಲ್ಲ ಅಂತ ಅವಳು ಎಷ್ಟು ಹೇಳಿದ್ರು ಸುಮ್ನೆ ತಲೆ ಬಗ್ಗಿಸ್ಕೊಳ್ಳೋಳು, ಏನು ಮಾತಾಡ್ತಿರ್ಲಿಲ್ಲ, ಸುಮ್ನೆ ಮತ್ತೆ ಲೇಟ್ ಬರೋದು. ದಿವಸ ಒಂದಲ್ಲ 5 ನಿಮಿಷ 10 ನಿಮಿಷ ಅಲ್ಲ, 1/2 ಗಂಟೆ ತಡವಾಗಿ ಬರೋಳು. 1 ಗಂಟೆ ಕ್ಲಾಸಿಗೆ, 10:30 ಕ್ಲಾಸ್ ಶುರುವಾದ್ರೆ 11 ಗಂಟೆಗೆ ಬರೋದು. ಬಂದ್ರೆ ಚೆನ್ನಾಗಿ ಪಾಠ ಕೇಳೋಳು, ಆದ್ರೂ 1/2 ಗಂಟೆ ಲೇಟ್ ಆಗಿ ಬಂದಾಗ ಎಲ್ಲ ಹುಡುಗರು ಆ ಕಡೆ ತಿರುಗಿ ನೋಡೋದು, ಡಿಸ್ಟರ್ಬೆನ್ಸ್ ಆಗೋದು ಎಲ್ಲ ಆಗೋದು. ನಾನು ಹೇಳಿ ಹೇಳಿ ಸಾಕಾಗಿ ಪ್ರಿನ್ಸಿಪಾಲ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ ನಾನು, ಸರ್ ಆ ಹುಡುಗಿನ ವಿಚಾರಿಸ್ರಿ, 6 ತಿಂಗಳಾಯ್ತು, ಇದುವರೆಗೂ ಅವಳು ತಿದ್ಕೊಳ್ಳಿಲ್ಲ ಅಂತ. ಪ್ರಿನ್ಸಿಪಾಲ್ ಅವಳನ್ನ ಕರೆಸಿದ್ರು, ಮಾತಾಡಿಸಿದ್ರು, ಆಮೇಲೆ ನನ್ ಕರೆದ್ರು. ನನ್ ಕರೆದ್ಬಿಟ್ಟು ನಾನೇನೋ ಪ್ರಿನ್ಸಿಪಲ್ ಅವಳಿಗೆ ಶಿಕ್ಷೆ ಕೊಡ್ಬೋದೇನೋ ಅಂತ ಅವ್ರ ಮುಖ ನೋಡ್ತಾ ಇದ್ದೆ. ಅವ್ರು ಹೇಳಿದ್ರು, ಪಕ್ಕದ ರೂಮಲ್ಲಿ ಕುತ್ಕೊಂಡು ಆ ಹುಡುಗಿ ಜೊತೆ ಸ್ವಲ್ಪ ಮಾತಾಡಮ್ಮ ನೀನು ಅಂದ್ರು. ನಾನು ಹೋಗಿ ಕುತ್ಕೊಂಡು ಮಾತಾಡದೆ ಆ ಹುಡುಗಿ ತಲೆ ಬಗ್ಗಿಸ್ಕೊಂಡು, ಮೇಡಮ್ ನಾನು ಸ್ವಲ್ಪ ಬಡವ್ರ ಮನೆಯವಳು, ನಮ್ ತಂದೆ ತಾಯಿ ಇಲ್ಲ, ಅಜ್ಜಿ ಒಬ್ರು ಇದಾರೆ, ಅವರು ಇಲ್ಲೇ ದೇವಸ್ಥಾನದ ಹತ್ರ ಹೂ ಕಟ್ಟಿ ಮಾರ್ತಾರೆ, ಅವ್ರಿಗೆ ಅಷ್ಟು ಲೆಕ್ಕ ಬರಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಕೂತು 10:30 ಹೂ ಕಟ್ಟಿದ್ದು ಮಾರಿದ್ದು, ಆಮೇಲೆ ದುಡ್ಡೆಲ್ಲ ಎಣಿಸ್ಕೊಟ್ಟು ನಾನು ಆಮೇಲೆ ಯಾವ ಬಸ್ ಸಿಗುತ್ತೋ ಆ ಬಸ್ಸಿಗೆ ಬರ್ತೀನಿ, ಇಲ್ಲದ್ರೆ ನಡ್ಕೊಂಡೇ ಬಂದ್ಬಿಡ್ತೀನಿ. ಸಹ್ಯಾದ್ರಿ ಕಾಲೇಜಲ್ಲಿ ಇದ್ದಿದ್ದು ನಾನು, ಸುಮಾರು ದೂರನೇ ಊರಿಗೆ, ಆದ್ರಿಂದ ನಮ್ಗೆ ಕೊನೆಯ ಪಕ್ಷ 11 ಗಂಟೆ ಆಗುತ್ತೆ ಮೇಡಮ್, ನಮ್ ಬೆವರು ಹೊರಿಸ್ಕೊಂಡು ನಿಮ್ ಕ್ಲಾಸಿಗೆ ಬರಲೇಬೇಕು ಅಂತ ಬರ್ತೀನಿ ಅಂದಾಗ ನನಗೆ ಕರಡು ಚುರುಕ್ಕಂತು. ಇವ್ ನಿಜವಾಗ್ಲೂ ಎಷ್ಟೋ ವಿದ್ಯಾರ್ಥಿಗಳದ್ದು ಹಿನ್ನೆಲೆ ಏನಂತ ಗೊತ್ತಿಲ್ಲದೆ ನಾವು ಒಂದೇ ತರ ಡಿಸಿಪ್ಲಿನ್ ಇರ್ತೀವಲ್ಲ ಅಂತ ಹೇಳಿ, ಈ ತರ ಆ ಹುಡುಗಿ ಚೆನ್ನಾಗಿ ಓದ್ತಾ ಬಂದ್ಲು, ಒಳ್ಳೆ ಅಂಕಗಳನ್ನು ತೆಗೆದ್ಲು, ಈಗ ಒಳ್ಳೆ ಸ್ಥಾನದಲ್ಲಿದ್ದು ಚೆನ್ನಾಗಿದ್ದಾಳೆ. ಇದು ಬಹಳ ಸಂತೋಷ ಕೊಟ್ಟಂತ ಒಂದು, ಇದೇ ಉಪನ್ಯಾಸಕರಿಗೆ ಒಂದು ರೀತಿ ಯಶಸ್ಸು ಅಥವಾ ಪ್ರಶಸ್ತಿ ಅಂತ ಹೇಳ್ಬೋದು.
1: ಹಾಗೆ ಗಾಯತ್ರಿ ದೇವ ಸಜ್ಜನರೇ, ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಯಶಸ್ಸಿನ ಕ್ಷಣಗಳನ್ನ ನೆನಪು ಮಾಡ್ಕೋಬೇಕು ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ?
0: ಮೊದಲನೇದಾಗಿ ಶಿಕ್ಷಕರಿಗೆ ಯಶಸ್ಸು ಅಂದ್ರೆ ವಿದ್ಯಾರ್ಥಿಗಳು ಚೆನ್ನಾಗಿ ಅವರ ಕಾಲ್ ಮೇಲೆ ನಿಂತು ಉತ್ತಮ ಜೀವನವನ್ನು ನಡೆಸಿದಾಗ, ಉತ್ತಮ ಸ್ಥಾನಗಳಲ್ಲಿ ಬಂದಾಗ, ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ವ್ಯಕ್ತಿಗಳಾದಾಗ, ಮೇಡಮ್ ನಾವು ನಿಮ್ ಸ್ಟೂಡೆಂಟ್ ಆಗಿದ್ವಿ, ನಾವು ಹೀಗೆ ಮಾಡ್ತಾ ಇದ್ವಿ ಅಂತ ಬಂದು ನಮಸ್ಕಾರ ಅಂತ ಹೇಳಿದ್ರೆ ಅದೇ ದೊಡ್ಡ ಯಶಸ್ಸು, ತುಂಬಾ ಸಂತೋಷ ಆಗ್ಬಿಡುತ್ತೆ. ನಾವು ಪಾಠ ಮಾಡಿದ ಹುಡುಗರು, ಗಲಾಟೆ ಮಾಡ್ತಿದ್ದ ಹುಡುಗರು, ಕ್ಲಾಸಿಗೆ ಚಕ್ಕರ್ ಹಾಕ್ತಿದ್ದ ಹುಡುಗರು, ಇಷ್ಟು ಚೆನ್ನಾಗಿ ಮುಂದೆ ಬಂದಿದಾರಲ್ಲ ಅಂತ ಅದೊಂದು ಸಂತೋಷ ಆಗುತ್ತೆ. ಮತ್ತೊಂದು, ನನಗೆ ಎಂ ಎ ಆದ ತಕ್ಷಣ PhD ಮಾಡ್ಬೇಕು ಅಂತಾನು ಬಹಳ ಆಸೆ ಇತ್ತು, ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಮದ್ವೆ ಆಯ್ತು, ಮಕ್ಕಳಾಯ್ತು, ಮನೆಯ ಜವಾಬ್ದಾರಿಗಳು ಹೆಚ್ಚಿತು. ಆದ್ರೆ ಮಕ್ಕಳಿಬ್ರು MBBS ಸೇರ್ಕೊಂಡ್ರು, ದೂರ ಹೋದ್ರು. ಆಗ ಒಂದ್ ದಿವಸ ನಮ್ಮ ಕುಲಪತಿಗಳು ಬಂದು ಒಂದು ಭಾಷಣ ಮಾಡಿದ್ರು, ನೀವೆಲ್ಲ ಇಲ್ಲಿಗೆ ನಿಮ್ಮ ಓದನ್ನು ನಿಲ್ಲಿಸಬಾರ್ದು, ಮುಂದುವರಿಸ್ಬೇಕು, ಸಂಶೋಧನೆ ಮಾಡಬೇಕು. ಈಗ FIP ಅಂತ, ಫ್ಯಾಕಲ್ಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಂತಾರೆ, ಅದು UGC ಅವ್ರು ಕೊಡ್ತಾ ಇದ್ದಾರೆ. ಇದಕ್ಕೆ 2 ವರ್ಷ ಸಂಬಳ ಸಹಿತ ರಜೆಯನ್ನ ಕೊಡ್ತಾರೆ, ವೇತನವನ್ನು ಕೊಡ್ತಾರೆ, ಅದರಿಂದ ನೀವೆಲ್ಲ ಮಾಡಬಹುದು ಅಂತ. ಅವಾಗ ನನಗೆ ಓಹೋ, ನನ್ಗೆ ಈ ಒಂದು ಸರಿಯಾದ ಸಮಯ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಆಗ ನನಗಾಗಲೇ 48 / 49 ನಡೀತಾ ಇತ್ತು. ಆ ಒಂದು ಪ್ರೋಗ್ರಾಮಿಗೆ ಸೇರ್ಬೇಕಾದ್ರೆ 50 ವರ್ಷದ ಒಳಗಿರ್ಬೇಕಾಗಿತ್ತು, ಇನ್ನೂ 1 ವರ್ಷ
1: ಅವಕಾಶ ಇತ್ತು.
0: ತಕ್ಷಣ ಹೋದೆ ಅಲ್ಲಿ ವಿಭಾಗದ ಮುಖ್ಯಸ್ಥರನ್ ಕಂಡೆ, ನೀವು ನಮ್ ಗೈಡ್ ಆಗ್ಬೇಕು ಅಂತ ಕೇಳ್ಕೊಂಡೆ, ಅಪ್ಲಿಕೇಶನ್ ಹಾಕಿದೆ. ಅವತ್ತೇ ಕೊನೆಯ ದಿನಾಂಕ ಆಗಿತ್ತು ಅಪ್ಲಿಕೇಶನ್ ಹಾಕಕ್ಕೆ, ಅದು ಬಹಳ ಓಡಾಡಿ ತರಾತುರಿಯಿಂದ ಅಪ್ಲಿಕೇಶನ್ ಹಾಕಿದೆ. 5 ವರ್ಷಗಳ ಕಾಲ ಸತತ

0: ವಾಗಿ ಹಗಲು ರಾತ್ರಿ ಓದ್ದೆ. ಅವಾಗ ನಿಜವಾದ ವಿದ್ಯಾರ್ಥಿ ಜೀವನ ಏನು ಅಂತ ಅವಾಗ ಗೊತ್ತಾಯ್ತು.
1: ಯಾವ ವಿಷಯ ತಗೊಂಡಿದ್ರಿ ನೀವು?
0: ನಾನು ತಗೊಂಡಿದ್ ವಿಷಯ ಅಂತಂದ್ರೆ ಸಣ್ಣ ಕಥೆಗಳನ್ನು ಬರೆಯಂತ. ವೈದೇಹಿ ಅಂತ ಕನ್ನಡದ ಲೇಖಕಿ, ಅದ್ರ ಜೊತೆಗೆ ಇಂಗ್ಲೆಂಡಿನ ಲೇಖಕಿ ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅಂತ. ಇವರಿಬ್ಬರು ಸಣ್ಣ ಕಥೆಗಳಲ್ಲಿ ಬಹಳ ಕೌಶಲವನ್ನು ಮೆರೆದವರು. ಇವರು ಎರಡು ಕಥೆಗಳನ್ನು ತಗೊಂಡೆ. ಈ ಎರಡು ಕಥೆಗಳನ್ನು ತಗೊಂಡ್ಬಿಟ್ಟು ಈಸ್ಟ್ ಅಂಡ್ ದ ವೆಸ್ಟ್, ಪೂರ್ವ ಮತ್ತು ಪಾಶ್ಚಿಮಾತ್ಯ ಪ್ರದೇಶಗಳ ಲಿಂಗ ತಾರತಮ್ಯ ಹೇಗಿದೆ, ಸ್ತ್ರೀವಾದ ಹೇಗಿದೆ ಅಂತ ನೋಡಿಕೊಂಡು, ಅದ್ರ ಜೊತೆಗೆ ಈ ಕಥೆಗಳಲ್ಲಿ ಬರುವ ಗಂಡು ಹೆಣ್ಣಿನ ನಡುವಿನ ಸಂಬಂಧಗಳು ಹೇಗೆ ಮುಂದುವರಿತಾ ಹೋಗುತ್ತೋ ಇದನ್ನ ಬರಿತಾ ಬರಿತಾ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ನಾನು ಒಂದು ಹೆಣ್ಣಾಗಿ ಲಿಂಗ ತಾರತಮ್ಯವನ್ನು ಅನುಭವಿಸಿದ್ದು, ಕುಟುಂಬದಲ್ಲಾಗ್ಬೋದು, ವೃತ್ತಿ ಜೀವನದಲ್ಲಾಗ್ಬೋದು, ಅದು ಸಹ ಬತ್ತು. ಜೊತೆಗೆ ಪಾಶ್ಚಿಮಾತ್ಯ ದೇಶದಲ್ಲಿ ಏನಾಗ್ತಾ ಇದೆ, ಪೂರ್ವದ ದೇಶದಲ್ಲಿ ಏನಾಗ್ತಾ ಇದೆ, ಮೂಲ ಎಲ್ಲ ಒಂದೇ, ಅದೇ ಪುರುಷ ಪ್ರಧಾನ ಸಮಾಜದ ಮೌಲ್ಯಗಳು, ಸ್ತ್ರೀವಾದ, ಎಲ್ಲ ಕಡೆನೂ ಇದು ಬರ್ತಾ ಇರೋದು ನೋಡಿದಾಗ ಏನೋ ಒಂಥರ ನನಗೆ ನನ್ನ ಅನುಭವನೇ ಇಲ್ಲಿ ಕಾಣ್ತಾ ಇದೆ ಅಂತ ನನಗೆ ಬರೀಲಿಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಬಂತು. 2004 ನನಗೆ ಕುವೆಂಪು ವಿಶ್ವವಿದ್ಯಾಲಯದಿಂದ ನನಗೆ PhD ಪದವಿನೂ ಸಿಕ್ತು. ಆವಾಗ ವಿಶ್ವವಿದ್ಯಾಲಯದಲ್ಲಿ ಅಕಾಡೆಮಿಕ್ ಕೌನ್ಸಿಲ್, ಸಿಂಡಿಕೇಟ್, ಸೆನೇಟ್ ಅಂತೆಲ್ಲ ಇರ್ತಾ ಇತ್ತು. ಇದಕ್ಕೆಲ್ಲ ಎಲೆಕ್ಷನ್ ಇಡ್ತಾ ಇತ್ತು, ಕಾಲೇಜುಗಳಲ್ಲಿ ಎಲ್ಲ ಮಿಸ್ಟ್ಗಳು ಅದಕ್ಕೆ ಓಟ್ ಹಾಕಂತದ್ದು. ನನಗೆ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು, ಚಿತ್ರದುರ್ಗದಲ್ಲಿ ಕೆಲಸ ಮಾಡಿದ್ದೀರಾ, ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವ್ಯಾಕೆ ಎಲೆಕ್ಷನ್ಗೆ ನಿಂತ್ಕೋಬಾರ್ದು ಅಂತ ಪ್ರಿನ್ಸಿಪಾಲ್ ಹೇಳಿದ್ರು ಅಂತೇಳಿ ಎಲೆಕ್ಷನ್ಗೆ ನಿಂತೆ. ಎಲ್ಲ ಕಾಲೇಜ್ಗೆ ಹೋಗಿ ಹೇಳಿ ಬಂದಾಯ್ತು ಚಿತ್ರದುರ್ಗದ ಕಾಲೇಜ್ಗಳಿಗೆ, ನಾನು ಎಲೆಕ್ಷನ್ ನಿಂತಿದ್ದೀನಿ, ಓಟ್ ಕೊಡಿ ಅಂತೆಲ್ಲ ಕೇಳಾಯ್ತು. ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಆದ್ಮೇಲೆ ಕಾಯ್ತಾ ಇದೀವಿ, ಶಿವಮೊಗ್ಗ ಒಂದು ಕೇಂದ್ರ ಇದೆಯಲ್ಲ ಅದೆಲ್ಲ ಸಹ್ಯಾದ್ರಿ ಕಾಲೇಜಲ್ಲಿ ನಡೆದಿತ್ತು ಎಲೆಕ್ಷನ್. ಅದೇನೋ ಗೊತ್ತಿಲ್ಲ, ಆ ಎಲೆಕ್ಷನ್ ಅಧಿಕಾರಿಗಳು ಸೀಲ್ ಹಾಕೋದನ್ನ ಮರ್ತು ಬಿಟ್ಟಿದ್ದಾರೆ. ಎಲ್ಲ ಬ್ಯಾಲೆಟ್ ಪೇಪರಲ್ಲೂ ಸೀಲ್ ಹಾಕ್ಬೇಕಿತ್ತು ಕಾಲೇಜ್, ಅದು ಹಾಕಿಲ್ಲ. ಅದರಿಂದ ಎಲ್ಲ ಎಣಿಸಿದ್ರು ಅದ್ರಲ್ಲಿ ಫುಲ್ ಬಂದಿದೆ ನನ್ಗೆ ಓಟ್ ಎಲ್ಲ, ಆದ್ರೆ ಸೀಲ್ ಹಾಕಿಲ್ದಿರೋದ್ರಿಂದ ಎಲ್ಲ ಇನ್ವ್ಯಾಲಿಡ್ ಅಂತ ಹೋಯ್ತು. ಅವಾಗ ನಾನು ನೋಡ್ತಾ ಇದ್ದಳು ಇನ್ನ ನಾನು ಸೋಲ್ತೀನಿ ಬಿಡು ಅಂತ ನಾನು ಮನೆಗೆ ಬಂದ್ಬಿಟ್ಟೆ. ಮನೆಗೆ ಬಂದ್ಮೇಲೆ ಮಾರನೇ ದಿವಸ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಿಂದ ನಿಮ್ಗೆ ಸಾಕಷ್ಟು ಓಟ್ ಬಂದಿದೆ, ನೀವು ಗೆದ್ದಿದ್ದೀರಾ ಅಂತೇಳಿ. ನನಗೆ ಅದೊಂದು ದೊಡ್ಡ ಮ್ಯಾಜಿಕ್ ತರ ಆಗ್ಬಿಡ್ತು. ಯಾಕಂದ್ರೆ ನಮ್ಮ ಕಾಲೇಜಿಂದೇ ನಮ್ಮ ಕೇಂದ್ರದ್ದೇ ಓಟ್ ಸಿಗಲಿಲ್ಲ, ಬೇರೆ ಕಡೆ ಎಲ್ಲಿ ಸಿಗುತ್ತೆ ನನಗೆ ಅಂತ ಇದ್ಕೆ. ಇದೊಂದು ಘಟನೆ. ಮತ್ತೆ ಈ ಅಕಾಡೆಮಿಕ್ ಕೌನ್ಸಿಲ್ ಇಂದ ಒಂದು ಸ್ಪೆಷಲ್ ಅಕಾಡೆಮಿಕ್ ಕಮಿಟಿ ಅಂತ ಒಂದು ಮಾಡ್ತಾರೆ, ಅಂದ್ರೆ 8 ಜನ ಮಾತ್ರ ತಗೊಳ್ತಾರೆ. ಅದರಲ್ಲೂ ನಾನು ಲೇಡೀಸ್ ಕಡಿಮೆ ಇದ್ದಿದ್ದ ನನ್ನನ್ನ ಅದಕ್ಕೆ ಆಯ್ಕೆ ಮಾಡ್ಕೊಂಡು. ಇನ್ನೊಂದು ನನಗೆ ಬಹಳ ಈ ವಿದ್ಯಾಭ್ಯಾಸದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಮಾಲ್ ಪ್ರಾಕ್ಟೀಸ್ ಕಮಿಟಿ ಅಂತ ಇರುತ್ತೆ. ಅಂದ್ರೆ ಪರೀಕ್ಷೆಯಲ್ಲಿ ಕಾಪಿ ಮಾಡಿ ಡಿಬಾರ್ ಆದ ಮಕ್ಕಳಿಗೆ ಒಂದು ವಿಚಾರಣೆ ಮಾಡ್ತಾರೆ, ಅದೊಂದು ಪುಟ್ಟ ಕೋರ್ಟ್ ಇದ್ದಂಗೆ. ಒಬ್ಬ ಜಡ್ಜ್ ಇರ್ತಾರೆ, ಒಬ್ಬ ಪ್ರಿನ್ಸಿಪಾಲ್ ಇರ್ತಾರೆ, ಒಂದ್ 4-5 ಜನ ಇತರ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್, ಸೆನೆಟ್ ಮೆಂಬರ್ ಎಲ್ಲ ಇರ್ತಾರೆ. 6 ಜನ ಇರ್ತೀವಿ ಒಟ್ಟಿಗೆ ನಾವು. 6 ಜನನು ಕೂತು ಒಬ್ಬೊಬ್ಬ ಹುಡುಗನ ಕರೆದು ಹೇಳಿದಾಗ ಕೆಲವು ಹುಡುಗರು ನಡುಕ್ತಾ ಇದ್ರು, ಕೆಲವು ಹುಡುಗರು ಅಳ್ತಾ ಇದ್ರು, ಮತ್ ಕೆಲ ಹುಡುಗರೇ ನಾನು ಮಾಡದೆ ಹಿಂಗೇನ ಇದರಲ್ಲಿ ಕೂತಿರ್ತಾ ಇದ್ರು. ಅವ್ರನ್ನೆಲ್ಲ ಕೇಳಿ ಅವರಿಗೆ ಬುದ್ಧಿವಾದ ಹೇಳಿ ಮುಂದೆ ಹೀಗ್ ಮಾಡಬೇಡ, ನೀನು ಓದು ಬರಹ ಅಂತ ಸುಮಾರು ಜನ ತಿದ್ದಿದೀವಿ. ಒಂದ್ 70-80 ಜನನಂತೂ ತಿದ್ದಿದೀವಿ. ಆದ್ರೆ ಎಲ್ಲರನ್ನೂ ತಿತ್ತಿವಿ ಅಂತ ಆಗಲ್ಲ. ಅಷ್ಟು ಜನ ಮತ್ತೆ ಇನ್ನೊಂದು ಎಕ್ಸಾಮ್ ಬರೆದು ಪಾಸ್ ಆಗ್ತಾ ಇದ್ರು. ಅವ್ರಿಗೆ ಕೆಲವು ಸರಿ ಅವ್ರಿಗೆ ವಿನಾಯಿತಿನೂ ಕೊಡ್ತಾ ಇದ್ವಿ. ಒಂದು ಉದಾಹರಣೆಗೆ ಅವರಿಗೆ ಅದೇ ಕೊನೆಯ ಅಟೆಂಪ್ಟ್, ಬೇರೆ ಇಲ್ಲ, ಆದ್ರೆ ಅವಾಗ ಇನ್ನೊಂದು ಅಟೆಂಪ್ಟ್ ಕೊಡ್ತೀವಿ ನಿನಗೆ, ಪರೀಕ್ಷೆ ಬರಿ, ನಿನಗೆ ನಾವು ರಿಸಲ್ಟ್ ಕೊಡ್ತೀವಿ ಅಂತ ಹೀಗೆಲ್ಲ ಹೇಳಿ ಹೀಗ ಮಾಡ್ತಾ ಇದ್ವಿ.
1: ಅನೇಕರಿಗೆ ಅದು ಸಹಾಯ ಆಗಿದೆ, ಅನೇಕರು ಬದಲು ಕೂಡ ಆಗಿದ್ದಾರೆ ಅಂತ ಹೇಳಿ.
0: ನನಗೆ ಗೊತ್ತಾಯ್ತು ಹುಡುಗರು ಯಾಕೆ ಕಾಪಿ ಮಾಡ್ತಾರೆ. ಎಷ್ಟೋ ಸರಿ ಅನಿವಾರ್ಯ ಪ್ರಸಂಗ ಆಗುತ್ತೆ, ಕೆಲವರು ಸುಳ್ಳು ಹೇಳ್ತಾರೆ, ಮರ್ತು ಶೀಟ್ ಇಟ್ಕೊಂಡ್ ಬಂದ್ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಅವ್ರದೆಲ್ಲ ನೋಡಿದಾಗ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವ್ಯಾವ ರೀತಿ
1: ಕಷ್ಟಗಳು ಇರುತ್ತೆ,
0: ಪ್ರಲೋಭನೆಗೆ ಒಳಗಾಗ್ತಾರೆ ಅಂತ ಹೇಳಿ ಗೊತ್ತಾಗ್ತದೆ.
1: ಖಂಡಿತ. ಹಾಗೆ ತಮ್ಮ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನದ ಮಧ್ಯೆ ಹೇಗೆ ಸಮತೋಲನ ಮಾಡ್ಕೊಂಡ್ರಿ? ಈಗ ನಾವು ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸ್ತೀವಿ, ಅಲ್ಲಿ ನಮ್ದೇ ಆದ ಸಮಯ ಕೊಡ್ಲೇಬೇಕು, ಹಾಗೆ ಈಗ ಸಂಸಾರಕ್ಕೆ ಕುಟುಂಬಕ್ಕೂ ಕೂಡ ಸಮಯ ನೀಡಬೇಕು, ಮಕ್ಕಳು ಓದು ಇರುತ್ತೆ, ಹೇಗೆ ನೀವು ಸಮತೋಲನ ಮಾಡ್ಕೊಂಡು ಹೇಗೆ ಮುಂದುವರೆದ್ರಿ?
0: ನಮ್ಮ ಒಂದು ನಾವು ಬಿಗಿನ್ ಮಾಡಿದಾಗ ಹೇಳಿದ್ನಲ್ಲ, 50 ನಾನು ಕೆಲ್ಸಕ್ಕೆ ಸೇರಿದಾಗ 1972, 50 ಹಿಂದಿನ ಕತೆ. ಆಗ ನಮ್ಗೆ ಒಂದು ಸೀಮೆಣ್ಣೆ ಸ್ಟೌವ್, ಮಿಕ್ಸರ್ ಏನು ಪರಿಚಯ ಇರಲಿಲ್ಲ, ಕುಕ್ಕರ್ ಬಂದಿರಲಿಲ್ಲ, ಕಷ್ಟ ಆಗ್ತಿತ್ತು ಅಂತಾರೆ. ಅಡಿಗೆ ಮಾಡಕ್ಕೆ ಒಂದು 2-3 ಗಂಟೆ ಹೋಗ್ಬಿಡೋದಲ್ಲಿ. ಆದ್ರೆ ಬರ್ತಾ ಬರ್ತಾ ಈ ತಂತ್ರಜ್ಞಾನನು ನಮ್ಗೆ ನಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಕ್ಕೆ ಅವಕಾಶ ಸಿಕ್ತು.
1: ಹೆಂಗೆ ಸಹಾಯ ಮಾಡ್ತು?
0: ಗ್ಯಾಸ್ ಸ್ಟೌವ್ ಬಂತು, ಕುಕ್ಕರ್ ಮಿಕ್ಸರ್ ಬಂತು, ಕುಕ್ಕರ್ ಬಂತು, ಇದೆಲ್ಲ ಇದರಿಂದ ಏನಾಯ್ತು, ನಮ್ಗೆ ಕೆಲಸ ಹಗುರ ಆಗ್ತಾ ಬಂತು. ಒಂದು ಎರಡನೇದು, ಕೆಲವರೆಲ್ಲ ಅನ್ನೋರು ಮಕ್ಕಳಾದ್ವು, ಮಕ್ಕಳನ್ನ ಹಿಂಗೆ ನೋಡ್ಕೊಂತಾಳೆ ಇವಳು. ಸ್ಪೆಷಲಿ ಶಿಕ್ಷಕರ ಜೀವನದಲ್ಲಿ ಸ್ವಲ್ಪ ಮಕ್ಕಳಿಗೆ ರಜಾ ಬಂದಾಗ ನಮಗೂ ರಜಾ ಬಂದ್ಬಿಡುತ್ತೆ.
1: ಹೌದು,
0: ಹಂಗಿರ್ತಿತ್ತು ಕಾಮನ್ ಟೈಮ್ ಟೇಬಲ್. ಹಂಗಾಗಿ ನಾವು ಮ್ಯಾನೇಜ್ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಅತ್ತೆನೂ ಕೈ ಜೋಡಿಸ್ತಾರ ಅವಾಗ, ನಮ್ಮ ತಾಯಿನೂ ಸಹಾಯ ಮಾಡಿದ್ರು. ಅದ್ರ ಜೊತೆಗೆ ಏನ್ ಬಂತು ಅಂದ್ರೆ, ಒಂದ್ ಕಾಲದಲ್ಲಿ ಹೆಣ್ಮಕ್ಳು ಮನೇಲಿ ಇರ್ಬೇಕು, ಗಂಡ ಏನಾದ್ರೂ ಆಗಿ ದುಡಿಯಲ್ಲ ಅಂದ್ರೆ ಇವಳು ದುಡಿಯಕ್ ಹೋಗ್ಬೇಕು. ನಮ್ಮನ್ನೇ ಕೆಲವರು ಕೇಳರು, ಅಯ್ಯೋ ನಿಮ್ ತಂದೆ ಡಾಕ್ಟ್ರು, ನಿನ್ ಗಂಡ ಕಾಲೇಜಲ್ಲಿ ಉಪನ್ಯಾಸಕರಾಗಿದ್ದಾರೆ, ನೀನ್ ಯಾಕೆ ದುಡಿತೀಯಾ, ಈ ತರ ಎಲ್ಲ ಕೇಳೋರು. ಅಂದ್ರೆ ಅವರಿಗೆ ಹೆಣ್ಣು ಹೊರಗೋಗಿ ದುಡಿಬೇಕು ಅಂದ್ರೆ ಮನೇಲಿ ಅನಿವಾರ್ಯ ಇರ್ಬೇಕು. ಆದ್ರೆ ಬರ್ತಾ ಬರ್ತಾ ಯಾವ ತರ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಗಂಡು ಹೆಣ್ಣು ಇಬ್ರು ದುಡಿದ್ರೆ ಸಂಸಾರವನ್ನ ಚೆನ್ನಾಗಿ ನಾವು ತೂಗಿಸ್ಬೋದು ಅಂತ ಬಂತು.

0: ಖಂಡಿತ ಹೆಣ್ಣಿಗೆ ಕಷ್ಟ ಆಗುತ್ತೆ ಇದು. ಯಾಕೆ ಅಂದ್ರೆ ಆಫೀಸಿಗೆ ಅಥವಾ ಕಾಲೇಜ್ಗೆ ಹೋದಾಗ ಅಂತಾರೆ, ಇವ್ರಿಗೆ ಯಾವ ಜವಾಬ್ದಾರಿನೂ ಕೊಡಂಗಿಲ್ಲಪ್ಪ, ಮನೆ ಮನೆ ಅಂತ ಓಡ್ತಾರೆ ಅಂತ ಅವ್ರಂತಾರೆ. ಮನೇಲಿ ಹೇಳ್ತಾರೆ ಯಾವಾಗ್ಲೂ ಕಾಲೇಜು ಆಫೀಸ್ ಅಂತ ಇರ್ತಾಳೆ, ಮನೆ ಕಡೆ ಗಮನನೇ ಕೊಡಲ್ಲ ಅಂತ ಹೇಳ್ತಾರೆ. ಅವಾಗ ಹೆಣ್ಣು 24 ಗಂಟೆ ಸಾಲದವಳಿ, ಹೆಚ್ಚಿನ ಸಮಯ ತಗೊಂಡು ಅವಳು ಅಲ್ಲೂ ತನ್ನ ಎಫಿಷಿಯನ್ಸಿ ಏನು ಅಂತ ಅವಳು ಸಾಬೀತುಪಡಿಸಬೇಕು, ಇಲ್ಲೂ ತೋರಿಸ್ಬೇಕು. ಅವಾಗ ಒಂದು ಹಗ್ಗದ ಮೇಲೆ ನಡೆದಷ್ಟೇ ಶ್ರಮ ಆಗುತ್ತೆ. ಮಕ್ಕಳು ಚಿಕ್ಕವರಿದ್ದಾಗ, ಹೊಸದಾಗಿ ವೃತ್ತಿಗೆ ಸೇರಿದಾಗ, ಎಲ್ಲದಕ್ಕಿಂತ ಜಾಸ್ತಿ ವರ್ಗಾವಣೆ ಆದಾಗಂತೂ ಬಹಳ ಕಷ್ಟ ಆಗುತ್ತೆ. ಎಲ್ಲೋ ಯಾವ್ದೋ ಊರಲ್ಲಿ ಹೋಗಿ ಮನೆ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಗಂಡ ಇನ್ಯಾವುದೋ ಊರಲ್ಲಿ ಇರ್ತಾನೆ, ಯಾರು ನೆರವಿಗೆ ಬರ್ದಿರೆ ಬಹಳ ಕಷ್ಟ ಆಗುತ್ತೆ. ಕಷ್ಟ ಆಯ್ತು, ಆದ್ರೆ ಬರ್ತಾ ಬರ್ತಾ ಬರ್ತಾ ನಾವು ಅದಕ್ಕೆ ಹೊಂದ್ಕೊಂಡು ನಾವು ಕೆಲಸ ಮಾಡಬಲ್ವಿ ಅನ್ನೋ ಒಂದು ಆತ್ಮವಿಶ್ವಾಸ ಯಾವಾಗ ಬರುತ್ತೋ ಖಂಡಿತ ಮಾಡಕ್ಕಾಗುತ್ತೆ.
1: ಅಂದ್ರೆ ಕುಟುಂಬದ ಸಹಕಾರನೂ ಇಲ್ಲಿ ಮುಖ್ಯ.
0: ಕುಟುಂಬದ ಸಹಕಾರ ಬಹಳ ಮುಖ್ಯ. ಸಾಮಾನ್ಯ ಕುಟುಂಬ ಸಹಕಾರ ಸಿಗುತ್ತೆ ಬರ್ತಾ ಬರ್ತಾ, ಮೊದಲು ಮೊದಲು ಸಿಗಲ್ಲ. ಅವರು ಸಹ ಗಂಡಾಗಿ ಏನ್ ಎಕ್ಸ್ಪೆಕ್ಟ್ ನಿರೀಕ್ಷೆ ಮಾಡ್ತಾರೆ, ನನ್ನ ಜೀವನ ಹೀಗೆ ಇರಬೇಕು, ಪುರುಷ ಪ್ರಧಾನ ವ್ಯವಸ್ಥೆ ಇದ್ದಾಗ ಎಲ್ಲದನ್ನೂ ಮಾಡಿಡಬೇಕು ಅಂತ. ಆದ್ರೆ ಬರ್ತಾ ಬರ್ತಾ ಬರ್ತಾ ಅವರು
1: ಅರ್ಥ
0: ಮಾಡ್ಕೊಳ್ತಾರೆ, ಒಬ್ಬರಲ್ಲಿ ಒಬ್ಬರನ್ನ ಅರ್ಥ ಮಾಡ್ಕೊಂಡು ಯಾವಾಗ ಬದುಕಕ್ ಶುರು ಮಾಡ್ತೀವಿ ಅವಾಗ ಸಮತೋಲನ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ಟು ನೀನ್ ಹೆಣ್ಣಾಗಿ ಇಷ್ಟೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ಕಟ್ಟುಪಾಡು ಹಾಕಿದ್ರೆ ಅಲ್ಲೂ ಮಾಡಕ್ಕಾಗಲ್ಲ. ಕಾಲೇಜ್ಗಳಲ್ಲೂ ಸಹ ಅಥವಾ ಆಫೀಸ್ಗಳಲ್ಲೂ ಸಹ ನೀವು ಮಾಡಿ, ಮನೆಗೆ ತಗೊಂಡೋಗ್ಬೇಕಾದ್ರೆ ಮಾಡ್ಕೊಂಬನ್ನಿ, ಈ ತರ ಎಲ್ಲ ಬಿಡ್ತಾ ಇದ್ರು ನಮಗೂ ಸಹ. ಮನೆಗೆ ಹೋಗಿ ಮಕ್ಕಳನ್ನ ಓದಿಸ್ಕೊಂತ ಕುತ್ಕೊಂಡು ಉದ್ದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆ ತರ ಅವರು ಸಹ ಸ್ವಲ್ಪ ಉದಾರತೆ ತೋರಿಸ್ಬೇಕು. ಸೊ ಎರಡೂ ಕಡೆ ಯಾವಾಗ ಒಂದು ಹೊಂದಾಣಿಕೆ ಬರುತ್ತೆ ಖಂಡಿತ ನಾವು
1: ಮಾಡಿಸುತ್ತೆ. ಹಾಗೆ ಈಗ ನಿವೃತ್ತಿ ಒಂದು ಸಮಯ ಬರುತ್ತೆ, ನಿವೃತ್ತಿ ನಂತರ ನೀವು ಏನ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾನು ತುಂಬಾ ಖುಷಿಯಾಗಿತ್ತು, ಆರಾಮ್ಸೆ ನನ್ ಟಿವಿ ನೋಡ್ತಾ ಪೇಪರ್ ನೋಡ್ತಾ ಟೀ ಕುಟ್ಕೊಂಡು ಕುತ್ಕೋಬಹುದು ಅಂತ. ಇಲ್ಲ, ನಿವೃತ್ತಿ ಜೀವನ ಹೆಣ್ಣಿಗೆ ಬರೋದೇ ಇಲ್ಲ, ಮನೆಯವ್ರಿಗೂ ಬರೋದು, ಗಂಡಸರಿಗೆ ಬರ್ತದೆ, ಆದ್ರೆ ಹೆಣ್ಮಕ್ಳಿಗೆ ಬರಲ್ಲ. ನಾನು ಹಾಗಿರಕ್ಕೂ ಆಗಲ್ಲ, ಯಾಕಂದ್ರೆ ಸದಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ತಿರ್ಗಾಡ್ತಾ ಇದ್ದವ್ರಿಗೆ ಸಡನ್ ಆಗಿ ಕೂರಿಸಿದ್ರೆ ಆಗಲ್ಲ. ನಾನು ಮೊದಲು ಮಾಡಿದ್ದೇನಪ್ಪ ಅಂದ್ರೆ ಯೋಗಕ್ಕೆ ಸೇರ್ಕೊಂಡೆ. ಯೋಗ ಕೇಂದ್ರದಲ್ಲಿ ನನಗೆ ಯೋಗ ಅಂದ್ರೆ ಏನು ಆತರ ಎಲ್ಲ ಗೊತ್ತಾಗ ಹೊತ್ತಿಗೆ ಅಲ್ಲೊಂದು ಪಿಜಿ ಡಿಪ್ಲೊಮೋ ಇನ್ ಯೋಗ ಅಂತ ಮಾಡಿದ್ರು, ಸ್ನಾತಕೋತ್ತರ ಯೋಗ ಪದವಿ ಅಂತ. ಅಲ್ಲಿಗೆ ಸೇರ್ಕೊಂಡೆ, ಅಲ್ಲಿ ಒಳ್ಳೆ 40 ಜನ ನನಗೆ ಜೊತೆ ಆದ್ರು. ಅಷ್ಟೇ ಅಲ್ಲ, ಅಲ್ಲಿ ನನಗೆ ಉಪನ್ಯಾಸ ವೃತ್ತಿನೇ ಕೊಟ್ರು ಯೋಗ ಅಂದ್ರೆ ಏನು ಅಂತ. ಅವಾಗ ನನಗೆ ಹೆಚ್ಚು ಓದ್ಬೇಕಾಯ್ತು. ಉಪನ್ಯಾಸಕ ವೃತ್ತಿ ಅಂದ್ರೆ ಏನಪ್ಪ ಅಂದ್ರೆ ಓದ್ತಾನೇ ಇರ್ಬೇಕು, ವಿದ್ಯಾರ್ಥಿಗಳಿರ್ತಾರೆ ಅವಾಗ ಮಾತ್ರ ಅವನು ಒಳ್ಳೆ ಉಪನ್ಯಾಸ ಸಾಧ್ಯ. ಅದು ಮಾಡ್ತಾ ಬಂದೆ. ಅವಾಗ ಇದು ಆ ಕೇಂದ್ರದ ಗುರುಗಳ ಒಂದು ಇದರಿಂದ ನನಗೆ ಬರವಣಿಗೆ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಪೇಪರ್ ಅಲ್ಲಿ ನೋಡಿದಾಗ ಭಾರಿ ಖುಷಿ ಆಗ್ಬಿಡ್ತು, ನನ್ನ ಬರೆದ ಲೇಖನ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಷ್ಟು ದಿವಸ ನಾನು ಕಾಲೇಜಲ್ಲಿ ಕೆಲಸ ಮಾಡಿದ್ದೆ, ಆದ್ರೆ ಸಂಬಳ ಪಡಿತಾ ಇದ್ದೆ ಅವಾಗ, ಅದಕ್ಕೆ ಪ್ರತಿಫಲ ಬರ್ತಾ ಇತ್ತು ನನಗೆ. ಆದ್ರೆ ಇಲ್ಲಿ ಯೋಗಕ್ಕೆ ಸೇರಿದ್ಮೇಲೆ ಭಾರಿ ಖುಷಿಯಾಗಿದ್ದು ಅಂದ್ರೆ ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲದೆ ಪಾಠ ಮಾಡಿದ್ವಿ, ಒಟ್ಟಾಗಿ ನಿಂತ್ವಿ, ಒಟ್ಟಾಗಿ ಕಲ್ತ್ವಿ, ಅದು ತುಂಬಾ ಖುಷಿ ಕೊಡ್ತು. ಯಾವ ಪ್ರತಿಪರೀಕ್ಷೆ ಇಲ್ಲದೆ ನಾವು ಅಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮುಂದುವರಿಸ್ತಾ ಹೋದ್ವಿ ನಾವು. ಇದು ಮಾಡ್ತಾ ಹೋದಂಗೆ ನನಗೆ ಓದಿನಲ್ಲಿ ಬರಹ ಇದು ಸಹ ನನ್ನ ಕೈ ಹುಡ್ತಾ ಬಂತು. ಯೋಗದ ಆಸನಗಳು ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ. ಸೊ ಇದ್ರ ಜೊತೆಗೆ ಬರವಣಿಗೆ ಮಾಡ್ತಾ ಮಾಡ್ತಾ ಪುಸ್ತಕ ಯಾಕೆ ಮಾಡಬಾರದು ಅಂತ ಹೇಳಿ ಬಂತು.
1: ಅಂದ್ರೆ ಲೇಖನಗಳನ್ನ ಬರಿತಾ ಇದ್ರಿ ನೀವು?
0: ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಕ್ಕೆ ಶುರುವಾಯ್ತು. ಒಂದ್ ಸರಿ ಶುರುವಾದ ತಕ್ಷಣ ಉಪನ್ಯಾಸಕ ವೃತ್ತಿಯಲ್ಲಿ ಏನೇನ್ ಮಾಡ್ತಿದ್ನೋ ಎಲ್ಲ ಸೇರಿಸ್ಕೊಂಡು ಸೇರಿಸ್ಕೊಂಡು ನನ್ನ ಬದುಕಿನ ಅನುಭವಗಳನ್ನೆಲ್ಲ ಒಟ್ಟುಗೂಡಿಸಿ ಬರೀಲಿಕ್ಕೆ ಶುರು ಮಾಡಿದೆ. ನನ್ನ ತಾಯಿ ಬಗ್ಗೆ ಆಗಿರ್ಬೋದು, ವಿದ್ಯಾರ್ಥಿಗಳ ಬಗ್ಗೆ ಆಗಿರ್ಬೋದು, ನಾನು ಪಡೆದ ಯಶಸ್ಸು ಆಗಿರ್ಬೋದು, ಎಲ್ಲದನ್ನು ಸೇರಿಸಿ ಸೇರಿಸಿ ಬರಿತಾ ಹೋದೆ. ಓದುಗರು ಪ್ರತಿಕ್ರಿಯೆ ನೀಡ್ತಾ ಇದ್ರು, ಫೋನ್ ಮಾಡಿ ಮಾಡಿ ಹೇಳ್ತಾ ಇದ್ರು, ಇದನ್ನ ಓದಿದ್ವಿ, ಅದು ಓದಿದ್ವಿ, ನಮಗೆ ಕಣ್ಣಲ್ಲಿ ನೀರು ಬಂತು ಓದಿ ಹೀಗೆಲ್ಲ. ಅದನ್ನೆಲ್ಲ ತಗೊಂಡು ತಗೊಂಡು ಇನ್ನೂ ಬರಿತಾ ಹೋದೆ, ಪುಸ್ತಕ ಮಾಡ್ತಾ ಹೋದೆ. ಮೊದಲು ಮಾಡಿದ್ದು ಸರ್ವಜ್ಞ ಬೆಳಗಿದ ಜ್ಞಾನದೀಪ. ಆಮೇಲೆ ಜ್ಯೋತಿರ್ಲಿಂಗಗಳ ಬಗ್ಗೆ ಬರೀಬೇಕು, ಕೈಲಾಸ ಮಾನಸರೋವರದ ಬಗ್ಗೆ ಬರೀಬೇಕು, ಅದನ್ನೆಲ್ಲ ಒಟ್ಟು ಮಾಡ್ತಾ ಹೋದೆ.
1: ಅಂದ್ರೆ ಪ್ರವಾಸದಲ್ಲೂ ನಿಮ್ಗೆ ಹೆಚ್ಚಿನ ಆಸಕ್ತಿ ಅಂತ?
0: ಮೊದಲಿಂದ ಆಸಕ್ತಿ ಇತ್ತು. ಚಿತ್ರದುರ್ಗದವಳು, ಅಲ್ಲಿ ಬೆಟ್ಟ ಕೋಟೆ ಕೊತ್ತಲೆ ಎಲ್ಲ ಇದೆ. ಚಿಕ್ಕನಿಂದ ಬೆಟ್ಟ ಹತ್ತಿ ಇಳಿದವಳು ನಾನು. ಅಲ್ಲಿ ನಮ್ಗೆ ಒಂದು ಸಣ್ಣದ ಹೊಂಡ ಇದ್ರೆ ಅಷ್ಟು ಖುಷಿ, ಒಂದು ಮರ ಇದ್ರೆ ಅದೇ ನಮಗೆ ಕಾಡಿದಂಗೆ. ಅಲ್ಲೇ ಪಿಕ್ನಿಕ್ ಮಾಡ್ತಿದ್ವಿ. ಶಿವಮೊಗ್ಗಕ್ಕೆ ಬಂದ್ಮೇಲೆ ಇಷ್ಟೊಂದು ಕಾಡು, ಅಲ್ಲಿ ಬೆಟ್ಟಗಳ ಮೇಲೆ ಬರೀ ಬಂಡೆಗಳು, ಇಲ್ಲಿ ಮರಗಿಡಗಳು, ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವಿ ನಾವು. ಇಷ್ಟೊಂದು ತುಂಗಾ ಡ್ಯಾಮ್ ಇದೆ, ಭದ್ರಾ ಡ್ಯಾಮ್ ಇದೆ, ಆ ನೀರು ನೋಡಿದ್ರೆ ಅಷ್ಟು ಖುಷಿ ನಮ್ಗೆ. ಅದರಿಂದ ಈ ನಿಸರ್ಗ ಬಹುಶಃ ಬದುಕಿನಲ್ಲಿ ಹೆಚ್ಚು ಚೈತನ್ಯವನ್ನು ಕೊಡ್ತು ಅಂತ ಅನ್ಕೊಳ್ತೀನಿ.
1: ಹೌದು ಹೌದು ಹೌದು. ಅಂದ್ರೆ ನೀವು ಏನ್ ಪ್ರವಾಸಗಳನ್ನ ಮಾಡ್ತಾ ಇದ್ರು ಆ ಒಂದು ಅನುಭವವನ್ನು ಕೂಡ ನಿಮ್ಮ ಒಂದು ಲೇಖನದಲ್ಲಿ ಪುಸ್ತಕಗಳನ್ನು ಹೊರತಂದ್ರಿ ಅಲ್ವಾ? ಹಾಗೆ ಈಗ ವಚನಗಳ ಬಗ್ಗೆನೂ ನೀವು ಬರಿತಾ ಇದ್ದೀನಿ ಅಂತ ಹೇಳಿದ್ರಿ.
0: ಹೌದು, ಅದಕ್ಕೆ ನನಗೆ ಅಲ್ಲಮ್ಮರ ಬಗ್ಗೆ ಬರೆಯಕ್ಕೆ ತುಂಬಾ ಭಯ ಇತ್ತು, ಗಾಬರಿ ಇತ್ತು. 2 ವರ್ಷ ತಗೊಂಡೆ. ಅವ್ರು ಹೇಳಿದ್ರು ನನಗೆ, ಪತ್ರಿಕಾ ಸಂಪಾದಕರು ಹೇಳಿದ್ರು, ಸ್ಥಳೀಯ ಪತ್ರಿಕೆ ಸಂಪಾದಕ, ಅಲ್ಲಮ್ಮರ ಬಗ್ಗೆ ನೀವು ಬರೀತೀರಾ, ಬರೀರಿ ಬರೀರಿ ಅಂತ. ನಂಗೆ ಧೈರ್ಯ ಬರಲಿಲ್ಲ, ಎಲ್ಲ ಓದ್ದೆ ಓದ್ದೆ ಓದ್ದೆ, ಇಲ್ಲ ನಂಗಾಗಲ್ಲ ನಂಗಾಗಲ್ಲ, ಇಲ್ಲ ಬರೀರಿ ನಿಮ್ಗಾಗತ್ತೆ ಅಂದಾಗ ಒಂದು ಎರಡು ಬರೆಯಕ್ಕೆ ಶುರು ಮಾಡಿದೆ. ಆಗ ಅವರು ಬಹಳ ಚೆನ್ನಾಗಿ ಬರ್ತಾ ಇದೆ ಪ್ರತಿಕ್ರಿಯೆ, ನೀವು ಬರೀರಿ ಮೇಡಮ್ ಅಂತಂದ್ರು. ಈಗ ನಾನು 69ನೇ ವಚನವನ್ನ ಬರೆದಿದ್ದೀನಿ. ಆದ್ರೆ ಎಷ್ಟು ಬರೆದ್ರು ಅಲ್ಲ ಮುಂದೆ ಹೇಗೆ ಅಂದ್ರೆ, ಸಮುದ್ರದ ಮುಂದೆ ನಿಂತು ಒಂದು ಬೊಕ್ಸೆ ನೀರಿಟ್ಕೊಂಡ್ಬಿಟ್ಟು ಇದೇ ಸಾಗರ ಅಂದಂಗಾಗತ್ತಷ್ಟೇ. ಆದ್ರೂ ಎಷ್ಟು ಸಾಧ್ಯವೋ ಅಷ್ಟು ನಾನು ಬರಿಬೇಕಾದ್ರೆ ಏನು ಯೋಚನೆ ಇಟ್ಕೊಳ್ತೀನಿ.

0: ಪತ್ರಿಕೆ ಓದುವ ಸಾಮಾನ್ಯ ಜನರಿಗೂ ಇದು ತಲುಪಬೇಕು,
1: ಅರ್ಥ ಆಗಬೇಕು.
0: ಅತ್ಯಂತ ಸರಳವಾದ ರೀತಿಯಲ್ಲಿ ಅದನ್ನು ನಾನು ಬರಿತಾ ಇದ್ದೇನೆ.
1: ವಚನಕಾರರು ಕೂಡ ಅದೇ ಪ್ರಯತ್ನವನ್ನೇ ಮಾಡಿದ್ರು ಅಂದು ಅಲ್ವಾ,
0: ಎಲ್ಲ ಮುರಿದು ಬೆಡಗಿನ ವಚನಗಳು.
1: ಹೌದು,
0: ಅದಕ್ಕೆ ಅರ್ಥ ಆದ್ರೂ ಒಂದು ಮೇಲ್ ಕೂಡ ಅರ್ಥ ಒಂದು
1: ಒಳ ಅರ್ಥ
0: ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಲೇಯರ್ಸ್.
1: ಹೌದು ಹೌದು. ಕೊನೆಯದಾಗಿ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನವರೇ, ಯಾವ ರೀತಿಯ ವಿದ್ಯೆ ಒಂದು ಜೀವನದ ಸವಾಲುಗಳನ್ನ ಎದುರಿಸುವ ನಿಟ್ಟಲ್ಲಿ ಇರಬೇಕು ಅಂತ ಹೇಳ್ತೀರಾ? ನಿಮ್ ಸಲಹೆ ಏನು ಈ ಕುರಿತಂತೆ?
0: ನಾನು ಇತ್ತೀಚೆಗೆ ಪೇಪರ್ಗಳಲ್ಲಿ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದಂಗೆ ಎಂತೆಂತ ವೈದ್ಯರಾದವರು ಇಂಜಿನಿಯರ್ ಆದವರು ದೊಡ್ಡ ದೊಡ್ಡ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನೋ ಸುದ್ದಿ ಬರುತ್ತೆ. ಅವಾಗ ನಮ್ ಮೊದಲು ಮೂಡೋ ಪ್ರಶ್ನೆ ಏನಪ್ಪಾ ಅಂದ್ರೆ ಇವರು ವಿದ್ಯಾವಂತರ, ವಿದ್ಯೆಯಿಂದ ಏನ್ ಸಿಕ್ತಿ ಇವರಿಗೆ ಅಂತ. ಗಾಂಧೀಜಿಯವ್ರು ಹೇಳ್ತಾರೆ, ವಿದ್ಯೆ ಅಂದ್ರೆ ಅವನನ್ನ ಕೋಟೆಯಷ್ಟು ಗಟ್ಟಿ ಮಾಡ್ಬೇಕು ಅಂತ ಹೇಳಿ. ಅವ್ನ್ ಗಟ್ಟಿಯಾಗಿ ನಿಲ್ಬೇಕು, ಇಲ್ದ್ರೆ ಬರೀ ಅವನು ಲಿಟ್ರೇಟ್ ಅಥವಾ ಅಕ್ಷರಸ್ಥ ಆಗ್ತಾನಷ್ಟೇ, ಅವನು ವಿದ್ಯಾವಂತ ಆಗಲ್ಲ. ವಿದ್ಯಾವಂತ ಆಗ್ಬೇಕಾದ್ರೆ ಅವನು ಬಲಿಷ್ಠ ಮನಸ್ಸು ಗಟ್ಟಿಯಾಗಬೇಕು, ದೇಹನೂ ದೃಢ ಆಗ್ಬೇಕು, ಹಾಗಿರ್ಬೇಕು ಅವನು. ಇದು ಒಂದು. ಶಿಕ್ಷಕರಾದವ್ರು ಹೇಗಿರ್ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಎಳೆ ವಯಸ್ಸಿಂದನೇ ಮೌಲ್ಯಗಳನ್ನ ಕಲಿಸ್ತಾ ಬರಬೇಕು, ಬದುಕಿನ ಮೌಲ್ಯಗಳನ್ನ. ಯಾವ ರೀತಿ ಆದರೂ ಆಗ್ಲಿ ಅವನಿಗೆ ಬರೀ ಪಾಠ ಹೇಳ್ಕೊಡೋದಲ್ಲ, ಮಾರ್ಕ್ಸ್ ತೆಗಿಯೋದು ಮುಖ್ಯ ಆಗಲ್ಲ. ಅವನಿಗೆ ಮೊದಲು ನಾವು ಕಲಿಸಬೇಕಾಗಿರೋದು ಮಾನವೀಯ ಮೌಲ್ಯಗಳು, ಅವನು ಉತ್ತಮ ವ್ಯಕ್ತಿಯಾಗಿ ಬಾಳ್ಬೇಕು ಅಂತ ಹೇಳಿ. ಆಮೇಲೆ ನನಗನ್ಸದೇನಪ್ಪಾ ಅಂದ್ರೆ ಯಾವುದೇ ವ್ಯಕ್ತಿ ಯಾವುದೇ ವೃತ್ತಿಯಲ್ಲಿರ್ಲಿ ಅವನು ನಿಷ್ಠೆ ಪ್ರಾಮಾಣಿಕತೆಯಿಂದ ದುಡಿದ್ರೆ ಒಂದಲ್ಲ ಒಂದ್ ದಿವಸ ಯಶಸ್ಸು ಅವನಿಗೆ ಸಿಕ್ಕೇ ಸಿಗುತ್ತೆ. ಅದ್ರ ಜೊತೆಗೆ ನಾವು ಅಕ್ಕಪಕ್ಕದಲ್ಲಿರೋರು ಕಷ್ಟದಲ್ಲಿದ್ರೆ ನಮ್ ಕೈಲಾದ ರೀತಿಯ ಸಹಾಯವನ್ನು, ಹಣ ಬರೀ ಹಣದ ಸಹಾಯವಲ್ಲ, ಅವ್ರ ಕಣ್ಣೀರ್ ಒರೆಸೋದು ಒಂದ್ ಸಹಾಯನೇ. ಹೀಗ್ ಮಾಡ್ತಾ ಹೋದ್ರೆ ಖಂಡಿತ ನಾವು ಸಮಾಜ ನಮ್ಗೆ ಏನ್ ನೀಡಿದೆ ಅದರ ಋಣ ನಾವು ಒಂದು ಕಿಂಚಿತ್ತಾದ್ರೂ ನಾವು ತಲುಪಿಸಬಹುದು. ಇದು ನಾನು ಬದುಕಿನಲ್ಲಿ ಕಂಡುಕೊಂಡಂತ ಒಂದು ಸತ್ಯ.
1: ಖಂಡಿತ ಖಂಡಿತ. ನಂದೊಂದೇ ಕಷ್ಟ ಅಲ್ಲ, ನಾನು ಸಮಾಜದ ಜೊತೆ ಸ್ಪಂದನೆ ಮಾಡಬೇಕು, ನಾನು ಅವ್ರಿಗೂ ಕೂಡ ಕಣ್ಣೊರೆಸುವಂತಹ ಕೆಲಸ ಮಾಡಬೇಕು, ಜೊತೆಗೆ ಮೌಲ್ಯಯುತವಾದಂತಹ ಶಿಕ್ಷಣ ಈಗ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಳ್ಳೇದು ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನವರೇ, ತಾವು ಇದುವರೆಗೂ ತಮ್ಮ ಒಂದು ಬಾಲ್ಯ ಹಾಗೆ ನಿಮ್ಮ ಶಿಕ್ಷಣ ವೃತ್ತಿ ಜೀವನದಲ್ಲಿ ತಾವು ಎದುರಿಸಿದಂತಹ ಸವಾಲುಗಳು ಯಶಸ್ಸುಗಳು ಹಾಗೇನೆ ಕುಟುಂಬದ ನಿರ್ವಹಣೆ ಮತ್ತು ವೃತ್ತಿ ಜೀವನವನ್ನ ನಿರ್ವಹಣೆ ಸಮತೋಲನ ಹೇಗೆ ಮಾಡಿಕೊಂಡ್ರಿ, ಹಾಗೆ ನಿವೃತ್ತಿಯ ನಂತರ ನಿಮ್ಮ ಆಸಕ್ತಿಗಳಿಗೆ ಸಮಯ ಕೊಟ್ಟು ಆರೋಗ್ಯದ ಕಡೆ ಗಮನ ಕೊಡ್ತಾ ಯೋಗವನ್ನ ಕಲಿತು ಯೋಗ ಉಪನ್ಯಾಸಕಿಯಾಗಿ ಕೂಡ ಅಲ್ಲಿ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀರಾ ಸಮಾಜಮುಖಿಯಾಗಿ, ಹಾಗೆ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅಲ್ಲೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಮ ಪಯಣ ಹೀಗೆ ಸಾಗಲಿ, ಅನೇಕರಿಗೆ ಉತ್ಸಾಹ ಮತ್ತೆ ಸ್ಫೂರ್ತಿಯನ್ನ ನೀಡ್ತಾ ಇರಲಿ ಅಂತ ಆಶಿಸ್ತಾ, ಈ ಕುರಿತಂತೆ ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ನೀವು ಹಂಚಿಕೊಂಡಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
0: ವಂದನೆಗಳು. ಹಾಗೂ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು.
2: ಇದುವರೆಗೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಹಾಗೂ ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು ಈ ಕುರಿತು ಮಾತನಾಡಿದವರು ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮಡಿಕೇರಿ.
4: ಇದುವರೆಗೆ
5: ಹಲೋ,
6: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
10: ಆಕಾಶವಾಣಿಗೆ 90ರ ಸಂಭ್ರಮ.
9: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ
11: ಆಕಾಶವಾಣಿಗೆ 90ರ ಸಂಭ್ರಮ.
9: ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
11: ಆಕಾಶವಾಣಿಯ ಅಂತರಾಳ.
9: ಆಕಾಶ ಬುಟ್ಟಿ,
11: ಆಕಾಶ ಬುಟ್ಟಿ
9: ಆಲಿಸಿ. ಆಕಾಶ ಬುಟ್ಟಿ
3: ಶ್ರವ್ಯ ಮಾಧ್ಯಮ.

0: ಪ್ರಥಮಾ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ.
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಕೇಳುಗರೆ, ಸಮಯ ಈಗ 12:35. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಧಿಕ ರಕ್ತದೊತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೈಪರ್ ಟೆನ್ಷನ್ ಅಂದ್ರೆ ಹೈ ಬಿ ಪಿ ಅಥವಾ ರಕ್ತದೊತ್ತಡ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ವಿಷಯವಾಗಿ ನಿಮ್ಮೆಲ್ಲರ ಒಂದಿಗೆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಹೃದ್ರೋಗ ತಜ್ಞರಾದ ಹೊಸಗೌಡರ್ ಅವರಿದ್ದಾರೆ. ಡಾಕ್ಟರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ನಮಸ್ಕಾರ
2: ಸರ್. ಇತ್ತೀಚೆಗಷ್ಟೇ ನಾವು ವಿಶ್ವ ಹೈಪರ್ ಟೆನ್ಷನ್ ದಿನ ಅಂದ್ರೆ ವಿಶ್ವ ಅಧಿಕ ರಕ್ತದೊತ್ತಡ ದಿನ ಆಚರಣೆ ಮಾಡಿದ್ವಿ, May 17. ಈ ಸಂದರ್ಭದಲ್ಲಿ ಈ ಹೈಪರ್ ಟೆನ್ಷನ್ ಅಂದ್ರೆ ಏನು ಸರ್, ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೈಪರ್ ಟೆನ್ಷನ್ ಅಂದ್ರೆ ಏನು ಅಂತ ಹೇಳ್ತೀರಾ?
3: ಹೈಪರ್ ಟೆನ್ಷನ್ ಅಥವಾ ಅತಿ ರಕ್ತದೊತ್ತಡ ಅಂದ್ರೆ ನಾವು ಪೇಷಂಟ್ ನಮ್ಮ ಹತ್ರ ಬಂದಾಗ ಬ್ಲಡ್ ಪ್ರೆಷರ್ ಅಂತೇಳಿ ಚೆಕ್ ಮಾಡ್ತೀವಿ. ಈ ಬ್ಲಡ್ ಪ್ರೆಷರ್ 140-90 ಮೇಲಿದ್ರೆ ಅವರಿಗೆ ಅತಿ ರಕ್ತದೊತ್ತಡ ಕಾಯಿಲೆ ಇದೆ ಅಂತೇಳಿ ಲೇಬಲ್ ಮಾಡ್ತೀವಿ. 120-80 ಕೆಳಗಿದ್ರೆ ಅದನ್ನ ಅವರು ನಾರ್ಮಲ್ ಪೇಷಂಟ್ ಅಂತ ಹೇಳ್ತೀವಿ. ಇದ್ರ ಮಧ್ಯೆ ಇರೋರಿಗೆ ಹೈ ನಾರ್ಮಲ್ ಬಿ ಪಿ ಅಥವಾ ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಪ್ರತಿ ವರ್ಷ May 17 ವಿಶ್ವ ಅತಿ ರಕ್ತದೊತ್ತಡ ದಿನ ಅಂತೇಳಿ ಆಚರಿಸ್ತೀವಿ. ಈ ವರ್ಷ May 17 ಆಚರಿಸಲಾಯ್ತು. ಈ ವರ್ಷದ ಥೀಮ್ ಏನಿತ್ತಂದ್ರೆ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತೇಳಿ. ಈ ಕಾಯಿಲೆ ಇಷ್ಟು ದೊಡ್ಡದಾಗಿ ಬೆಳೀತಾ ಇದೆ ಅಲ್ಲ, ಕೇವಲ ಹೈ ಇನ್ಕಮ್ ಕಂಟ್ರೀಸ್ ಅಲ್ಲ, ಲೋ ಅಂಡ್ ಮಿಡ್ಲ್ ಇನ್ಕಮ್ ಆ ಕಂಟ್ರೀಸ್ ಒಳಗೂ ಬಿ ಪಿ ಕಂಟ್ರೋಲ್ ಆಗಬೇಕು ಅಂತೇಳಿ ಇದು ವರ್ಲ್ಡ್ ಹಾರ್ಟ್ ಫೆಡರೇಷನ್ ಒಂದು ಪ್ರತಿ ವರ್ಷ ಅವರೊಂದು ಧ್ಯೇಯ ಮಾಡ್ತಾರ. ಅದೇ ತರ ಈ ವರ್ಷದ ಥೀಮ್ ಟ್ರೀಟಿಂಗ್ ಹೈಪರ್ ಟೆನ್ಷನ್ ಟುಗೆದರ್ ಅಂತ.
2: ಸರ್, ಈಗ ನಾವು ಈ ಹೈಪರ್ ಟೆನ್ಷನ್ ಅನ್ನ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಯಾವ ಕಾರಣಕ್ಕೆ ಕರೀತಾರೆ ಸರ್?
3: ಏನಕ್ಕಂದ್ರ ಈಗ ಯಾವುದೇ ಒಂದು ಕಾಯಿಲೆ, ಈಗ ಮಲೇರಿಯಾ ಅಥವಾ ಡೆಂಗು ಅಂದ್ರೆ ಅದಕ್ಕೊಂದು ಗುಣಲಕ್ಷಣ ಇರ್ತದೆ. ಮಲೇರಿಯಾ ಬಂತ ಜ್ವರ ಬರ್ತದ, ಡೆಂಗು ಅಲ್ಲಿ ಜ್ವರ ತಲೆನೋವೆಲ್ಲ ಇರುತ್ತ. ಆದ್ರೆ ಬಿ ಪಿಗೆ ಏನಂದ್ರೆ ಯಾವುದು ಗುಣಲಕ್ಷಣ ಇರಲ್ಲ ಪ್ರಥಮ ಇದರಲ್ಲಿ. ಈಗ ಬಿ ಪಿ 160-180 ಇದ್ದಾಗ ಅವರಿಗೆ ಯಾವುದು ಗುಣಲಕ್ಷಣ ಇರಲ್ಲ. ಸೊ ಸಡನ್ ಆಗಿ ಅವ್ರ ಪ್ರೆಸೆಂಟೇಷನ್ ಹೆಂಗ ಇರುತ್ತ ಅಂದ್ರೆ ಐದರ್ ಸ್ಟ್ರೋಕ್ ಆಗುತ್ತ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತ, ಇಲ್ಲ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಅತಿ ರಕ್ತದೊತ್ತಡದ ಮೇನ್ ಪ್ರಾಬ್ಲಮ್ ಏನಂದ್ರೆ ಅದು ರೋಗನೇ ಇರ್ಬೋದು,

0: ಅಥವಾ ಒಳಗಡೆ ಇರೋ ದೊಡ್ಡ ರೋಗದ ಒಂದು ಗುಣಲಕ್ಷಣ ಇರ್ಬೋದು. ಈಗ ನಿಮಗೆ ಉತ್ತಮ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇವತ್ತೇ ಒಂದು ಪೇಷಂಟ್ಗೆ ಒಂದು ಆಂಜಿಯೋಗ್ರಾಮ್ ಮಾಡಿದೆ ನಾನು. ಅವ್ರದ್ದು ನನ್ನ ಹತ್ರ ಬಂದಿದ್ದು ಯಾವುದಕ್ಕಂದ್ರೆ ಬಿ ಪಿ ಜಾಸ್ತಿ ಆಗ್ಯದ ಅಂತೇಳಿ. ಬಿ ಪಿ ಗೋಲಿ ಕೊಟ್ಟೆ, ಬಿ ಪಿ ಕಂಟ್ರೋಲ್ ಆಯ್ತು, ಬಟ್ ಅವ್ರಿಗಿರೋ ಪ್ರಾಬ್ಲಮ್ ಕಡಿಮೆನೇ ಆಗಲಿಲ್ಲ. ನಾನು ಇದು ಹಾರ್ಟಿಂದು ಕಾಯಿಲೆ ಅದರಿ, ಆಂಜಿಯೋಗ್ರಾಮ್ ಮಾಡಿದೆ, ಆಂಜಿಯೋಗ್ರಾಮ್ ಮಾಡಿದ ಎರಡು ಬ್ಲಾಕ್ ಬಂತು ಅವ್ರು, 95% ಸ್ಟಿನೋಸಿಸ್. ಸೊ ಇಲ್ಲಿ ಜನಗಳು ತಿಳ್ಕೊಬೇಕಿರೋದೇನಂದ್ರೆ, ಅತಿ ರಕ್ತದೊತ್ತಡ ಕೇವಲ ಒಂದು ಕಾಯಿಲೆ ಅಲ್ಲ, ಒಳಗಿರೋ ಕಾಯಿಲೆಯ ಒಂದು ಗುಣಲಕ್ಷಣ ಆಗಿರ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಗೊತ್ತೇ ಇರಲ್ಲ ಅವರಿಗೆ, ಬಿ ಪಿ ಜಾಸ್ತಿ ಅದ, ಬಿ ಪಿ ಜಾಸ್ತಿ ತಿರುಗಾಡ್ತಿರ್ತಾರೆ. ನಾವು ಯಾವಾಗ ಕ್ರಿಯಾಟಿನಿನ್ ಚೆಕ್ ಮಾಡ್ತೀವಿ ಅವಾಗೆ ಗೊತ್ತಾಗುತ್ತಾ ಇದು ಕಾಯಿಲೆ ಕಿಡ್ನಿ ಪ್ರಾಬ್ಲಮ್ ಅದ, ಬರೀ ಬಿ ಪಿ ಅಷ್ಟೇ ಅಲ್ಲ ಅಂತ. ಅದಕ್ಕೆ ನಾವು ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ.
1: ಈಗ ಸಾಮಾನ್ಯ ರಕ್ತದೊತ್ತಡ ನೀವಾಗ್ಲೇ ಹೇಳಿದಾಗೆ 120/80 ಅಂತ ಹೇಳ್ತೀರಾ ಸರ್?
0: ಹೌದು.
1: ಇದು ಏನು ಸರ್, 120 ಅನ್ನೋದೇನು, 80 ಅನ್ನೋದೇನು, ಇದನ್ನ ಸ್ವಲ್ಪ ವಿವರಣೆ ಕೊಡಿ ಸರ್.
0: ಓಕೆ, ಇದು 120 ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅಂದ್ರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಏನ್ ಹೇಳುತ್ತಂದ್ರೆ, ಈ 120 ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಾಗ ಅಯೋರ್ಟ್ ಅಂತೇಳಿ ಒಂದು ರಕ್ತನಾಡಿ ಇರ್ತದೆ.

0: ಏನಂದ್ರೆ ಅತಿ ರಕ್ತದೊತ್ತಡ ಕೇವಲ ಒಂದು ಕಾಯಿಲೆ ಅಲ್ಲ, ಒಳಗಿರೋ ಕಾಯಿಲೆಯ ಒಂದು ಗುಣಲಕ್ಷಣ ಆಗಿರ್ಬೋದು. ಈ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಗೊತ್ತೇ ಇರಲ್ಲ ಅವರಿಗೆ, ಬಿ ಪಿ ಜಾಸ್ತಿ ಅದ, ಬಿ ಪಿ ಜಾಸ್ತಿ ತಿರುಗಾಡ್ತಿರ್ತಾರ. ನಾವ್ ಯಾವಾಗ ಕ್ರಿಯಾಟಿನಿನ್ ಚೆಕ್ ಮಾಡ್ತೀವಿ ಅವಾಗೆ ಗೊತ್ತಾಗುತ್ತೆ ಇದು ಕಾಯಿಲೆ ಕಿಡ್ನಿ ಪ್ರಾಬ್ಲಮ್ ಅದ, ಬರೀ ಬಿ ಪಿ ಅಷ್ಟೇ ಅಲ್ಲ ಅಂತ. ಅದಕ್ಕೆ ನಾವು ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ.
1: ಈಗ ಸಾಮಾನ್ಯ ರಕ್ತದೊತ್ತಡ ನೀವಾಗ್ಲೇ ಹೇಳಿದಾಗೆ 120/80 ಅಂತ ಹೇಳ್ತೀರ ಸರ್.
0: ಹೌದು,
1: ಇದು ಏನು ಸರ್ 120 ಅನ್ನೋದೇನು, 80 ಅನ್ನೋದೇನು, ಇದನ್ನ ಸ್ವಲ್ಪ ವಿವರಣೆ ಕೊಡಿ ಸರ್.
0: ಓಕೆ, ಇದು 120 ಅಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅಂದ್ರೆ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಏನ್ ಹೇಳುತ್ತಂದ್ರೆ ಈ 120 ಅಂದ್ರೆ ಹಾರ್ಟ್ ಪಂಪ್ ಮಾಡುತ್ತಲ್ವಾ, ಪಂಪ್ ಮಾಡಿದಾಗ ಅಯೋರ್ಟ್ ಅಂತೇಳಿ ಒಂದು ರಕ್ತನಾಡಿ ಇರ್ತದೆ, ಅದರಲ್ಲಿ ಇರೋ ಮ್ಯಾಕ್ಸಿಮಮ್ ಪ್ರೆಷರ್, ಸಿಸ್ಟೋಲ್ ಅಲ್ಲಿ ಇರೋ ಪ್ರೆಷರ್ ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತೀವಿ. ಅದು ನಾರ್ಮಲ್ ಆಗಿ 120 ಇರ್ತದೆ, 120 ಅದು ಕೆಳಗಿರ್ತದೆ. 90 ಕೆಳಗ್ ಹೋಯ್ತು ಅಂದ್ರೆ ನಾವು ಲೋ ಬಿ ಪಿ ಅಂತೀವಿ. ಸೊ 90 ರಿಂದ 120 ಏನಿರುದಲ್ಲ ಅದು ನಾರ್ಮಲ್ ಬಿ ಪಿ, 120 ಮೇಲೆ ಹೋದ್ರೆ ಹೈ ಬಿ ಪಿ, 80 ಕೆಳಗ್ ಹೋದ್ರೆ ಲೋ ಬಿ ಪಿ.
1: ಲೋ ಬಿ ಪಿ.
0: ಸೊ ಡಯಾಸ್ಟೋಲಿಕ್ ಬಿ ಪಿ ಅಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗಿರುತ್ತೆ, ರಿಲ್ಯಾಕ್ಸ್ ಆದಾಗೂ ಸ್ವಲ್ಪ ಪ್ರೆಷರ್ ಇರ್ತದೆ, ಆ ಪ್ರೆಷರ್ ಡಯಾಸ್ಟೋಲಿಕ್ ಪ್ರೆಷರ್, ಅದು 80 ಇರ್ತದೆ, 80 ಕೆಳಗಿರ್ತದೆ. 80 ಮೇಲೆ ಹೋಯ್ತು ಅಂದ್ರೆ ಡಯಾಸ್ಟೋಲಿಕ್ ಹೈ ಬಿ ಪಿ ಅಂತ. ಆಮೇಲೆ ನಂಬಲ್ಲಿ ಎರಡು ವೆರೈಟಿ ಬರ್ತವೆ, ಐಸೋಲೇಟೆಡ್ ಸಿಸ್ಟೋಲಿಕ್ ಹೈಪರ್ಟೆನ್ಷನ್ ಬೇರೆ, ಐಸೋಲೇಟೆಡ್ ಡಯಾಸ್ಟೋಲಿಕ್ ಹೈಪರ್ಟೆನ್ಷನ್ ಬೇರೆ. ಹೈಪರ್ಟೆನ್ಷನ್ ಎರಡು ಹೆಚ್ಚಾಗಿರುತ್ತೆ, ಕೆಲವೊಂದ್ರೊಳಗೆ ಎರಡು ಹೆಚ್ಚಾಗಿರುತ್ತೆ, ಇನ್ ಕೆಲವೊಂದ್ರೊಳಗೆ ಬರೀ ಸಿಸ್ಟೋಲಿಕ್ ಬಿ ಪಿ ಜಾಸ್ತಿ ಆಗಿರುತ್ತೆ, ಡಯಾಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಇನ್ ಕೆಲವೊಂದ್ರೊಳಗೆ ಡಯಾಸ್ಟೋಲಿಕ್ ಜಾಸ್ತಿ ಇರುತ್ತೆ, ಸಿಸ್ಟೋಲಿಕ್ ನಾರ್ಮಲ್ ಇರುತ್ತೆ. ಸೊ ನಾವು ಮೂರು ತರ ಪೇಷಂಟ್ ಗಳು ನೋಡ್ತೀವಿ
1: ಸರ್. ಆಗ್ಲೇ ನೀವು ಹೇಳಿದ್ರಿ ಯಾವುದೇ ರೀತಿಯ ಲಕ್ಷಣಗಳನ್ನ ಇದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಯಾವ ರೀತಿ ಸರ್ ಇದನ್ನ ಐಡೆಂಟಿಫೈ ಮಾಡೋದು, ಪಿ ಚೆಕಪ್ ಯಾವಾಗ ಮಾಡಿಸ್ಕೋಬೇಕು?
0: ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ ನಾವು. ಈ ಹೆಲ್ತ್ ಕ್ಯಾಂಪ್ ಇರೋದು ರೋಗಿಗಳಿಗಲ್ಲ, ಈ ಹೆಲ್ತ್ ಕ್ಯಾಂಪ್ ಇರೋದೇ ನನಗೆ ಯಾವುದು ಕಾಯಿಲೆ ಇಲ್ಲ, ನಾನು ಆರಾಮ ಇದ್ದೀನಿ ಅನ್ನೋರಿಗೆ ಹೆಲ್ತ್ ಕ್ಯಾಂಪ್. ಇದು ಇಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಎಲ್ಲ ಪೇಷಂಟ್ ಬಿ ಪಿ ಚೆಕ್ ಮಾಡಕ್ ಎಷ್ಟು ಇರೋದು, ಒಂದು 10 ಸೆಕೆಂಡ್ 20 ಸೆಕೆಂಡ್ ಸಿಗುತ್ತೆ ನಮಗೆ. ಸೊ ಹೆಲ್ತ್ ಕ್ಯಾಂಪ್ ಅಲ್ಲಿ ಹೋಗ್ಬೇಕಾಗಿರೋದು ನಾರ್ಮಲ್ ವ್ಯಕ್ತಿಗಳು, ರೋಗಿಗಳು ಹೋಗ್ಬಾರ್ದು. ರೋಗಿಗಳಿಗೆ ಡಾಕ್ಟರ್ ಇದ್ದೇ ಅದಾರ, ನನಗೆ ಯಾವ್ದು ಕಾಯಿಲೆ ಇಲ್ಲ ಅಂತ ಇರ್ತಾರಲ್ರಿ, ಅವ್ರು ಹೋಗ್ಬೇಕು. ಅಥವಾ ಹೆಲ್ತ್ ಕ್ಯಾಂಪ್ ಹೋಗಕ್ ಆಗ್ಲಾರ್ದಾರು ವರ್ಷಕ್ಕೊಂದ್ಸಲ ಡಾಕ್ಟರ್ ಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು, ಸುಮ್ನೆ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬೇಕು. ಪ್ರತಿ ವರ್ಷ ಮಾಡ್ಕೋಲೇಬೇಕು. ಅಂದ್ರೆ ಯಾರು ಮಾಡ್ಕೋಬೇಕು, 30 ವರ್ಷ ಮ್ಯಾಲ ಇದ್ದಾರು, ತೂಕ ಜಾಸ್ತಿ ಇದ್ದಾರು, ಇದು ಯಾರು ಶುಗರ್ ಇದ್ದಾರು, ಮನೆಯಲ್ಲಿ ಯಾರಿಗಾದ್ರೂ ಬಿ ಪಿ ಇತ್ತಪ್ಪ ಅವರು, ಅಂದ್ರೆ ಇದು ಜಾಗರೂಕತೆ ಆಗುತ್ತೆ ನಮಗೆ, ಅಂತಾರು ಬಿ ಪಿ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ.
1: ಈಗ ಹಾಗಾದ್ರೆ ಬಿ ಪಿ ಅನ್ನೋದು ಅಧಿಕ ರಕ್ತದ ಒತ್ತಡ ಅನ್ನೋದು ಜೆನೆಟಿಕ್ಸ್ ಮುಖಾಂತರ ಬರುತ್ತೆ ಸರ್?
0: ನಂದೊಂದ್ ಫ್ಯಾಮಿಲಿ ಇದೆ, 5 ಜನ ಬಿ ಪಿ ಇದಾರೆ ಅವರಲ್ಲಿ, ಅದರಲ್ಲಿ 3 ಜನಕ್ಕೆ ಬಿ ಪಿ ಗೋಲಿ ಬಂದ್ ಮಾಡಿಸ್ತೀನಿ ನಾನು.
1: ಸರ್ ಈಗ ಹೇಳಿದ್ರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ ಅಂತ. ಕೆಲವೊಂದ್ ಸರ್ತಿ ಏನಾಗುತ್ತೆ, ನಾವು ಹೆಲ್ತ್ ಕ್ಯಾಂಪ್ ಅಟೆಂಡ್ ಆಗ್ಬೇಕಂತ ಹೇಳ್ತೀರಿ, ಕೆಲವೊಳಗೆ ಡಾಕ್ಟರ್ ಕಂಡ್ರೆ ಇದೆ ಡವಡವನತ್ತೆ.
0: ಹೌದೌದು,
1: ಆ ಚೆಕಪ್ ಹೋದಾಗ ಭಯದಿಂದನೆ ಜಾಸ್ತಿ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ.
0: ಹೌದೌದು,
1: ಅವ್ರ ಏನ್ ಮಾಡ್ಬೇಕು ಸರ್?
0: ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ. ಅಂದ್ರೆ ಅವರಿಗೆ ಆಸ್ಪತ್ರೆ ಬಂದ ಕೂಡಲೇನೆ, ಆಸ್ಪತ್ರೆ ವಾತಾವರಣ ಅಥವಾ ಡಾಕ್ಟರ್ ಮುಖ ಅಥವಾ ನರ್ಸ್ ಮುಖ ನೋಡಿದ ಕೂಡಲೇನೆ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ, ಅದನ್ನ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತೀವಿ.
1: ಅದಕ್ಕೆ ಡಿಫ್ರೆನ್ಸಿಯೇಟ್ ಮಾಡ್ತೀವಿ,
0: ಇದನ್ನ ಹೇಗ್ ಮಾಡ್ಬೇಕಂದ್ರ, ನಾವು ಇಂತ ಈ ತರ ಡಿಟೆಕ್ಟ್ ಮಾಡ್ತೀವಲ್ವ, ಅವ್ರನ್ನ ಮನೇಲಿ ಬಿ ಪಿ ಚೆಕ್ ಮಾಡ್ಕೊ ಅಂತ ಹೇಳ್ತೀವಿ. 500 ರೂಪಾಯಿ 1,000 ರೂಪಾಯಿ ಕೊಟ್ರ ಆಟೋಮೆಟಿಕ್ ಬಿ ಪಿ ಮಷಿನ್ಸ್ ಬಂದಿದೆ, ಆ ಮಷಿನ್ ಮನೇಲಿ ಇಟ್ಕೊಂಡು ಬಿ ಪಿ ಚೆಕ್ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ದ, ಮನೇಲಿ ನಾರ್ಮಲ್ ಇರ್ತದ, ಹಾಸ್ಪಿಟಲ್ ಜಾಸ್ತಿ ಇರ್ತದ, ಅದನ್ನ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ. ಬಟ್ ಇನ್ನೊಂದು ವೇರಿಯಂಟ್ ಬರ್ತದ, ಹಾಸ್ಪಿಟಲ್ ನಾರ್ಮಲ್ ಇರ್ತದ, ಮನೆಗೆ ಜಾಸ್ತಿ ಇರ್ತದ, ಅದನ್ನ ನಾವು ಮಾಸ್ಟ್ ಹೈಪರ್ ಟೆನ್ಷನ್ ಅಂತೀವಿ. ಸೊ ಈ ರೀತಿನ ಕೇಸ್ ಇರ್ತಾವ.
1: ಟ್ರೀಟ್ಮೆಂಟ್ ಬೇಕಾ ಸರ್?
0: ಎರಡು ಇಲ್ಲ, ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಲ್ಲಿ ನಾವು ರಿಅಶ್ಯೂರೆನ್ಸ್ ಮಾಡ್ತೀವಿ, ಬಟ್ ಮಾಸ್ಟ್ ಹೈಪರ್ ಟೆನ್ಷನ್ ಟ್ರೀಟ್ಮೆಂಟ್ ಬೇಕು. ಮೋಸ್ಟ್ ಡೇಂಜರಸ್ ಅಂದ್ರೆ ಮಾಸ್ಟ್ ಹೈಪರ್ ಟೆನ್ಷನ್.
1: ಓಕೆ, ಹಾಸ್ಪಿಟಲ್ ನಾರ್ಮಲ್ ಇರುತ್ತೆ,
0: ನಾರ್ಮಲ್ ಇರುತ್ತೆ, ಬಟ್ ಮನೆಗೆ ಹೋದಾಗ ಜಾಸ್ತಿ ಇರ್ತದೆ.
1: ಈಗ ಸರ್ ಸಾಮಾನ್ಯವಾಗಿ ಎಲ್ಲ ವ್ಯಕ್ತರ ನಾಗರಿಕರು ಹಾಸ್ಪಿಟಲ್ ಅಲ್ಲಿ ನಾರ್ಮಲ್ ಇದೆ ಅಂದ್ರೆ ನಾನು ನಾರ್ಮಲ್ ಇದೀನಪ್ಪ ಅಂದ್ಕೊಂಡಿರ್ತಾರೆ.
0: ಹೌದ್ರಿ,
1: ಹಾಗಾದ್ರೆ ಮನೆಗೆ ಹೋಗಿ ಇನ್ನೊಂದ್ಸರ್ತಿ ಚೆಕ್ ಮಾಡ್ಬೇಕಾ?
0: ಇಲ್ಲ, ಈಗ ಮನೆಗೆ ಹೋಗಿ ಯಾರು ಚೆಕ್ ಮಾಡ್ಬೇಕಂದ್ರ ಕೆಲವೊಬ್ರಿಗೆ ತಲೆನೋವಾಗತ್ತ, ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಚಕ್ರ ಆಗತ್ತ, ಇಲ್ಲ ಸುಸ್ತ್ ಅನಿಸ್ತದ, ಅಂತಾರ ನಮ್ಮ ಹತ್ರ ಬಂದಿರ್ತಾರ. ನಾವು ಬಿ ಪಿ ಚೆಕ್ ಮಾಡ್ತೀವಿ, ನಾರ್ಮಲ್ ಇರುತ್ತ. ಕೆಲವೊಂದು ಪೇಷಂಟ್ ಗಳಿಗೆ ಹೈ ಬಿ ಪಿ ಇದ್ದವರಿಗೆ ಕೆಲವೊಂದು ಗುಣಲಕ್ಷಣ ಇರ್ತಾವ, ಎಲ್ಲರಿಗೂ ಗುಣಲಕ್ಷಣ ಇರಲ್ಲಂತೇನಲ್ಲ. ಬಿ ಪಿ ದ ಗುಣಲಕ್ಷಣ ಏನಂದ್ರೆ ತಲೆನೋವಾಗೋದು, ಬೆಳಗ್ಗೆ ಮುಂಜಾನೆ ಎದ್ದು ಕೂಡ್ಲೇನೆ ತಲೆ ಚಕ್ರ ಬರೋದು, ಅಥವಾ ಕೆಲಸ ಮಾಡ್ಬೇಕಾದ್ರೆ ಒಂದು ಮನಸ್ಸು ಇರೋದಿಲ್ಲ, ಸುಸ್ತ್ ಅನಿಸ್ತದ, ಇವೆಲ್ಲ ಹೈ ಬಿ ಪಿ ಲಕ್ಷಣಗಳು. ಸೊ ಇವ್ರಿಗೆ ಮನೆಗಿದ್ದಾಗ ಆಗುತ್ತೆ, ಹಾಸ್ಪಿಟಲ್ ಬಂದಾಗ ಇರಲ್ಲ.
1: ಓಕೆ,
0: ಸೊ ಇಂಥವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ, ಒಂದ್ಸರಿ ಮನೇಲಿ ಬಿ ಪಿ ಚೆಕ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ 24 ಅವರ್ ಬಿ ಪಿ ಮಾನಿಟರಿಂಗ್ ಅಂತೇಳಿ ಒಂದು ಟೆಸ್ಟ್ ಬರ್ತದೆ, ಅದು ಮಷೀನ್ ಹಾಕಿ ಮನೆಗೆ ಕಳಿಸ್ಬಿಡ್ತೀವಿ.
1: ಲಾಂಗ್ ಟರ್ಮ್ ರಿಸಲ್ಟ್ಸ್,
0: ಹಾ 24 ಅವರ್ ಒಂದು ಮಷೀನ್ ಹಾಕಿ ಕಳಿಸ್ಬಿಡ್ತೀವ್ರಿ, ಅರ್ಧ ತಾಸಿಗೊಮ್ಮೆ ಚೆಕ್ ಮಾಡ್ತಾ ಇರ್ತದೆ.
1: ಅದು
0: ಅವ್ರಿಗೆ ರುಟೀನ್ ಕೆಲಸ ಮಾಡಕ್ ಹೇಳ್ತೀವಿ ನಾವು, ಒಂದ್ಸರಿ ಆಫೀಸ್ ದಲ್ಲಿ ಇರ್ಬೋದು ಅಥವಾ ಹಾಸ್ಪಿಟಲ್ ಮನೆ ಈ ಮೂರು ಜಾಗದಾಗ ಬಿ ಪಿ ಚೆಕ್ ಮಾಡಿದಾಗ ಅಲ್ಲಿ ನೋಡ್ಕೊಂಡು ವಿ ಕ್ಯಾನ್ ಅವಾಗ ಡಿಸಿಷನ್ ತಗೋಬಹುದು ನಾವು ಬಿ ಪಿ ಇದೇನೋ ಇಲ್ಲದ ಯಾವ ಟೈಪ್ ಆಫ್ ಬಿ ಪಿ ಇದೆ ಇವೆಲ್ಲ ಗೊತ್ತು ಮಾಡ್ಕೋ.

0: ಬೇಕಂದ್ರೆ ನಾವು ABPM ಅಂತ ಒಂದು ಟೆಸ್ಟ್ ಮಾಡ್ಕೋಬೇಕು, ಅದ್ರಾಗೆ ಗೊತ್ತಾಗುತ್ತೆ.
1: ಹಾಗಾದ್ರೆ ಈ ಬಿಪಿಗೆ ಏನೆಲ್ಲ ಕಾರಣಗಳಿಂದ ಬಿಪಿ ಬರ್ತಾ ಇದೆ ಸರ್? ಯಾವ ಅಂದ್ರೆ ನಮ್ಮ ಜೀವನ ಶೈಲಿ ಆಗಿರ್ಬೋದು, ಫುಡ್ ಸ್ಟೈಲ್ ಆಗಿರ್ಬೋದು, ಇವುಗಳ ಬದಲಾವಣೆಯಿಂದ ಬಿಪಿ ನಮ್ಮಲ್ಲಿ ಕಂಡು ಬರ್ತಾ ಇದೆಯಾ?
0: ಬಿಪಿ ಬರ್ಲಕ್ ಮೇನ್ ಎರಡ್ ರೀಸನ್ ಇದೆ. ಒಂದು ಮಾಡಿಫೈಬಲ್ ರಿಸ್ಪೆಕ್ಟ್ ಅಂತೀವಿ, ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪೆಕ್ಟ್. ಈ ನಾನ್ ಮಾಡಿಫೈಬಲ್ ಅಂದ್ರೆ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ, ಏಜ್, ಇವೆಲ್ಲ ನಾನ್ ಮಾಡಿಫೈಬಲ್. ಸೆಕ್ಸ್ ಮಾಡಿಫೈಬಲ್ ಅಂದ್ರೆ ನೀವು ಹೇಳಿದ್ರಿ ಈಗ ಊಟದ ಬದಲಾವಣೆ. ನಾವು ಮೊದಲು ಏನ್ ಮಾಡ್ತಿದ್ವಿ, ನಮ್ಮ ಹೊಲದಾಗ ಬಿತ್ತಿರ ತರಕಾರಿನೇ ತಿಂತೀವಿ, ಜೋಳನೇ ತಿಂತಿದ್ವಿ. ಈಗ ಏನ್ ಮಾಡ್ತಾ ಇದೀವಿ, ಎಲ್ಲೋ ಬಿತ್ತಿರ್ತಾರ, ಯಾರೋ ಎಣ್ಣೆ ಹೊಡೆದಿರ್ತಾರ. ನಮ್ದು ದೇಶೀಯ ಬಿಟ್ಟು ವೆಸ್ಟರ್ನೈಸ್ಡ್ ಡೈಟ್ ತಿಂತಾ ಇದೀವಿ ನಾವು. ಅದು ಒಂದ್ ರೀಸನ್. ಇನ್ನೊಂದು ನಿದ್ದೆ, ಮೊದಲು ನಮ್ಮಲ್ಲಿ ಲೈಟೇ ಇರ್ತಿರ್ಲಿಲ್ಲ. ನಾವ್ 8ಕ್ಕೆ ಮಲ್ಕೊಂಡು 6 ಗಂಟೆಗೆ ಎದ್ದೇಳ್ತಿದ್ವಿ. ಈಗ 24/7 ಎಲೆಕ್ಟ್ರಿಸಿಟಿ ಸಪ್ಲೈ ಇದೆ. 12 ಒಂದಿರ ತನ ಮೊಬೈಲ್ ನೋಡ್ಕೊಂತ ಕುಂದಿರ್ತಾರ. ಹೌದಿಲ್ಲ, ನಿದ್ದೆ ಸರಿ ಮಾಡ್ತಾ ಇಲ್ಲ. ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಫುಲ್ ಕಮ್ ಆಗಿದೆ. ಈಗ ಮಕ್ಕಳಲ್ಲಿ ತೋರಿ ನೀವು, ನಾವು ಸಣ್ಣವರಿದ್ದಾಗ ಸಾಲಿ ಬಿಟ್ರೆ ಸಾಕು, ಓಡೋಗಿ ಬಿಡ್ತಿದ್ವಿ ಆಟ ಆಡಕ್ಕ. ಈಗಿನ ಮಕ್ಕಳು ಮನೆ ಬಂದು ಕುಂತ್ ಬಿಡ್ತಾರ, ಹೋಮ್ವರ್ಕ್ ಮಾಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು. ಆಮೇಲೆ ಇಲ್ಲಿ ಮೈದಾನಗಳೇ ಇಲ್ಲ, ಫಿಸಿಕಲ್ ಇನ್ಆಕ್ಟಿವಿಟಿ ಒಂದು. ಆಮೇಲೆ ವೇಟ್ ರೀ, ವೇಟ್ ಜಾಸ್ತಿ ಆಗಿದ್ದು, ಶುಗರ್, ಇವೆಲ್ಲಾನು ಬಿಪಿ ಜಾಸ್ತಿ ಮಾಡುದು.
1: ಈಗ ಒಂದ್ಸರ್ತಿ ಬಿಪಿ ಬಂದ್ರೆ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ ಅಥವಾ ಇದಕ್ಕೆ ವಿರಾಮ ಅನ್ನೋದು ಇದೆಯಾ?
0: ಇಲ್ಲ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಇದು ಏನಂದ್ರೆ ಯಾವ ಕಾರಣಕ್ಕೆ ಬಿಪಿ ಬಂದ್ರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೇಷಂಟ್ ಬರ್ತಾನೆ ನಿಮ್ಮ ಹತ್ರ, ಬಂದ ಅವನು 90 ಕೆಜಿ ವೇಟ್ ಇದೆ, ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅವನಿಗೆ. ಅವನಿಗೆ ಬಿಪಿ ಇದೆ ಅಂದ್ರೆ ಫಸ್ಟ್ ಅವನಿಗೆ ಹೇಳ್ತೀವಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಯಾವುದೇ ಪೇಷಂಟ್ ಬಿಪಿ 120 ಮ್ಯಾಲ್ ಬಂತಂದ್ರೆ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಶುರು ಮಾಡ್ಕೋಬೇಕು. ಫಸ್ಟ್ ಟ್ರೀಟ್ಮೆಂಟೇ ಅದ್ರಿ, ಸೆಕೆಂಡ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಬರ್ತಾವ. ಓಕೆ, ಈಗ ವೇಟ್ ಜಾಸ್ತಿ ಇದ್ದವ್ರಿಗೆ ವೇಟ್ ಇಳಿಸಿದ್ವಿ ಅಂದ್ರೆ ಬಿಪಿ ಕಂಟ್ರೋಲ್ ಆಗಿಬಿಡ್ತು. ಸೊ ಎಷ್ಟೊಂದ್ ಜನ ಪೇಷಂಟ್ಗಳಿಗೆ ನಾವು ಫಸ್ಟ್ ಬಂದಾಗ ಹೈ ಡೋಸ್ ಬರ್ದಿರ್ತೀವಲ್ಲ, ವೇಟ್ ಕಡಿಮೆ ಮಾಡಿದ್ರೆ ಕೆಲವೊಬ್ರು ಡೋಸ್ ಬಿಪಿಗೋಲಿ ಕಂಪ್ಲೀಟ್ ಬಿಟ್ಬಿಡ್ತಾರ, ಇನ್ ಕೆಲವರು ಲೋಯೆಸ್ಟ್ ಡೋಸ್ ಒಳಗೆ ಕಂಟ್ರೋಲ್ ಇರ್ತಾರೆ. ಸೊ ಯಾವುದು ಪರ್ಮನೆಂಟ್ ಅಲ್ಲ, ನಾವು ಹೇಗ ಡಾಕ್ಟರ್ ಹತ್ರ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ.
1: ಸರ್, ಇವಾಗ ಇನ್ನೊಂದು ಕಲ್ಪನೆ ಇದೆ ನಮ್ಮ ಭಾರತೀಯ ಕುಟುಂಬದಲ್ಲಿ, ಉಪ್ಪು ಜಾಸ್ತಿ ತಿಂದ್ರೆ ಬಿಪಿ ಬರ್ತದೆ ಅಂತ.
0: ಓಕೆ,
1: ಕರೆಕ್ಟ್ ಸರ್? ಇದು
0: ಅಂದ್ರೆ ಯಾವುದೇ ಒಂದು ಇದು ಮಿತವ್ಯಯವಾಗಿ ತಿನ್ಬೇಕ್ರಿ. ಸಾಮಾನ್ಯವಾಗಿ ನಮ್ದು ಭಾರತೀಯ ಆಹಾರ ಪದ್ಧತಿ ಒಳಗ ನಾವು ಉಪ್ಪು ಜಾಸ್ತಿನೇ ತಿಂತೀವ್ರಿ. ನಮ್ದು ರೆಕಮೆಂಡೆಡ್ 5 ಗ್ರಾಮ್ ಇದೆ, ನಾವು 10 ಗ್ರಾಮ್ ಮ್ಯಾಲ್ ತಿಂತೀವಿ. ನಮ್ ಕಲ್ಬುರ್ಗಿದಾಗ ಎತ್ತವ್ರಿ, ಉಪ್ಪು ಖಾರ ಇಲ್ಲ ನಾವು ಊಟನೇ ಮಾಡಲ್ಲ. ಹೌದಿಲ್ರಿ? ಸೊ ಅದಕ್ಕೋಸ್ಕರ ನಮ್ದು ಊಟದೊಳಗ ಉಪ್ಪು ಜಾಸ್ತಿನೇ ಇದೆ ರೀ. ಮೇನ್ ರೀಸನ್ ಏನಂದ್ರ ಬರೀ ಅಡಿಗೆ ಅಲ್ಲ, ನಾವು ಅಡಿಗೆ ಜೊತೆಗೆ ಅನ್ನ ಮತ್ತು ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂತೀವಲ್ಲ, ಶೇಂಗಾದ ಹಿಂಡಿ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಆಮೇಲೆ ಮಾವಿನಕಾಯಿ ಚಟ್ನಿ ಆಗಿರ್ಬೋದು, ಇವೆಲ್ಲ ಉಪ್ಪಾಕಿ ಪ್ರಿಸರ್ವೇಟಿವ್ ಇಟ್ಟಿರ್ತೀವಿ ನಾವು, ಅದನ್ನ ಜಾಸ್ತಿ ತೊಗೊಂತೀವಿ. ಹಂಗಾಗಿ ನಮ್ದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಉಪ್ಪು ಜಾಸ್ತಿ ತೊಗೊಂಡಾಗ ನ್ಯಾಚುರಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಿಪಿ ಬಂದ್ಬಿಡ್ತದೆ.
1: ಅಂದ್ರೆ ಉಪ್ಪಿಗೂ ಬಿಪಿಗೂ ಸಂಬಂಧ ಇದೆ.
0: ಸಂಬಂಧ ಇದೆ, ಅದ್ರಾಗ ಏನ್ ಡೌಟ್ ಇಲ್ಲ,
1: ನಿಯಂತ್ರಣದಲ್ಲಿಟ್ಟರೆ ಆರೋಗ್ಯವಾಗಿರ್ತೀವಿ.
0: ಹೌದೌದ್ರಿ.
1: ಸರ್, ಈಗ ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಕಿಡ್ನಿ ರಿಲೇಟೆಡ್ ಡಿಸೀಸ್ ಇರ್ಬೋದು, ಇವು ಎಲ್ಲವಕ್ಕೂ ಬಿಪಿ ಯಾವ ರೀತಿ ಲಿಂಕ್ ಇದೆ? ನೀವು ಆಗ್ಲೇ ಸ್ವಲ್ಪ ಮಟ್ಟಿಗೆ ಹೇಳಿದ್ರಿ, ಈಗ ಡಯಾಬಿಟೀಸ್ ಇದೆ ಅಂತ ನನಗೆ ಬಿಪಿ ಬರುತ್ತಾ ಅಥವಾ ಬಿಪಿ ಇದೆ ಅಂತ ಡಯಾಬಿಟೀಸ್ ಬರುತ್ತಾ?
0: ಎರಡೂ ಲಿಂಕ್ ಇದೆ ರೀ. ಎರಡೂ ಬರೋದೇನಂದ್ರೆ ಮೆಟಬಾಲಿಕ್ ಡಿಸೀಸಸ್ ಅಂತೀವಿ ನಾವು. ಇಲ್ಲಿ ಏನಾಗುತ್ತೆ ಅಂದ್ರೆ ಬಿಪಿ ಶುಗರ್ ಜೋಡೆತ್ತಿದ್ದಂಗ್ರಿ, ಎರಡೂ ಬದ್ದು ಅಂದ್ರೆ ಸೀದಾ ಅಟ್ಯಾಕ್ ಆಗದೆ ಹಾರ್ಟಿಗೆ, ಕಿಡ್ನಿ, ಬ್ರೈನ್. ಈಗ ಬಿಪಿ ಗಳಿಗೆ ಎದಕ್ ತಗೋಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ನಮಗ್ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ನಮಗ್ ಸ್ಟ್ರೋಕ್ ಆಗಬಾರ್ದು, ನಮಗ್ ಕಿಡ್ನಿ ನಾರ್ಮಲ್ ಇರ್ಬೇಕಂದ್ರೆ ಬಿಪಿ ಗೋಲಿ ಒಂದ್ ದಿನನೂ ಬಿಡಬಾರ್ದು. ಡಾಕ್ಟರ್ ಹೆಂಗ್ ಹೇಳ್ತಾರ ಹಂಗ ಕೇಳಿ ಗುಳಿಗೆ ಕಂಟಿನ್ಯೂ ಮಾಡ್ಬೇಕು, ಇಲ್ಲ ಅವ್ರ ಹೆಂಗ್ ಡೋಸ್ ಕಡಿಮೆ ಮಾಡಂತಾರ ಹಂಗ್ ಮಾಡ್ಬೇಕು. ಗೋಲಿ ನಮ್ಮಲ್ಲಿ ಪೇಷಂಟ್ ಏನ್ ಮಾಡ್ತಾರ, ಸಡನ್ ಆಗಿ ಗೋಲಿ ಬಿಟ್ಬಿಡ್ತಾರ. ಈ ಗೋಲಿ ಸಡನ್ ಆಗಿ ಬಿಡೋದ್ರಿಂದ ಅವ್ರ 5 ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರ, ಇಲ್ಲ ಅಂದ್ರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗಿ ಬಂದ್ಬಿಡ್ತಾರ.
1: ಯಾವ ಕಾರಣಕ್ಕೆ ಆಗುತ್ತೆ ಸರ್ ಇದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಪಾರ್ಶ್ವವಾಯು?
0: ಈಗ ಬಿಪಿ ಗೋಲಿ ತೊಂತಿರ್ತಾರಲ್ಲ, ಸಡನ್ ಆಗಿ ಗೋಲಿ ಬಿಡ್ತಾರ, ಆ ಗೋಲಿ ಅಷ್ಟು ದಿನ ನಿಯಂತ್ರಣದಲ್ಲಿದ್ದ ಬಿಪಿ ಸಡನ್ ಆಗಿ ರಿಲೀಸ್ ಆಗಿಬಿಡುತ್ತೆ, ಅವಾಗ ಏನಂದ್ರೆ ಬಿಪಿ ಹೈ ಆಗಿಬಿಡ್ತದೆ. ಹೈ ಆದ ಕೂಡಲೇ ಏನಾಗುತ್ತಂದ್ರ ಇವು ರಕ್ತನಾಡಿ ಇರ್ತಾವಲ್ರಿ, ರಕ್ತನಾಡಿ ಒಳಗೆ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಡ್ಯಾಮೇಜ್ ಹಾರ್ಟ್ ಅಲ್ಲಿ ಆಯ್ತಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ ಅಲ್ಲಿ ಆಯ್ತಂದ್ರೆ ಸ್ಟ್ರೋಕ್ ಆಗುತ್ತೆ. ಸೊ ಎಷ್ಟೊಂದು ಜನ ಪೇಷಂಟ್ ಸ್ಟ್ರೋಕ್ ಅಲ್ಲಿ ಬ್ಲೀಡಿಂಗ್ ಆಗಿ ಬರ್ತಾರ್ರಿ, ಒಳಗಡೆ ರಕ್ತನಾಡಿ ಹೊಡ್ಕೊಂಡ್ಬಿಡ್ತದೆ, ಹೊಡ್ಕೊಂಡು ರಕ್ತ ಹೆಪ್ಪಗಟ್ಬಿಡ್ತದೆ. ಕೆಲವೊಬ್ಬರು ರಕ್ತ ಹೆಪ್ಪಗಟ್ತದೆ, ಇನ್ನು ಕೆಲವೊಬ್ಬರು ರಕ್ತ ಸ್ರಾವ ಆಗಿಬಿಡ್ತದೆ, ಅದರಿಂದ ರಕ್ತ ಅಕ್ಯುಮುಲೇಟ್ ಆಗಿ ಸ್ಟ್ರೋಕ್ ಆಗಿ ಬರ್ತಾರೆ. ಸೊ ಎರಡು ತರ ಸ್ಟ್ರೋಕ್ ನೋಡ್ಬೋದು ನಾವು, ಅದನ್ನ ಹೆಮರೇಜಿಕ್ ಸ್ಟ್ರೋಕ್ ಮತ್ತು ಇಸ್ಕೆಮಿಕ್ ಸ್ಟ್ರೋಕ್ ಅಂತೀವಿ ನಾವು.
1: ಸರಿ, ಸಾಮಾನ್ಯವಾಗಿ ನಾವೆಲ್ಲರೂ ಒಂಥರ ಒಂದ್ ಮಟ್ಟಿನ ಒತ್ತಡದಲ್ಲಿ ಇದೀವಿ.
0: ಹೌದು,
1: ಅವ್ರ ವಿದ್ಯಾರ್ಥಿ ಜೀವನದಲ್ಲಿ ಇರಲಿ, ನಂತರ ಮದುವೆ ಆದ್ಮೇಲಿನ ಒತ್ತಡ ಆಗಿರಲಿ, ಅಥವಾ ನೌಕರಿ ಸಿಗ್ ಹುಡುಕ್ಬೇಕು ಅಂತ ಒತ್ತಡ ಆಗಲಿ, ಎಲ್ಲ ಒತ್ತಡದಲ್ಲಿ ಇದೀವಿ. ಈ ಒತ್ತಡವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬದುಕೋದು ಹೇಗೆ ಸರ್, ಬಿಪಿ ಬರಲಾರ್ದಾಗೆ, ಬೇರೆ ಬೇರೆ ರೋಗಗಳು ಬರಲಾರ್ದಾಗೆ?
0: ಇಲ್ಲಿ ಅಂದ್ರೆ ಅದೇ, ನಮ್ದು ಜೀವನ ಶೈಲಿ ನಾವು ಸುಧಾರಿಸ್ಕೋಬೇಕು. ಹೇಗ್ ಸುಧಾರಿಸ್ಕೋಬೇಕು, ಈಗ ಎಕ್ಸಾಂಪಲ್ ಕೊಟ್ರಿ ನೀವು, ಒತ್ತಡ ಹೆಂಗ್ ಮ್ಯಾನೇಜ್ ಮಾಡ್ಬೇಕು. ನಮ್ಮ ಭಾರತೀಯದ ಜೀವನ ಶೈಲಿ ಏನಿದೆಲ್ಲ, ಅದನ್ನ ಒಂದ್ಸರಿ ಮೆಲುಕು ಹಾಕಿದ್ರೆ ಗೊತ್ತಾಗ್ಬಿಡ್ತದೆ ನಮಗ್. 6-8

0: ಗಂಟೆ ಮಲ್ಕೊಳ್ಬೇಕು,
1: ಹ್ಮ್
0: ದಿನ ಮುಂಜಾನೆ ಎದ್ದು ವ್ಯಾಯಾಮ ಮಾಡ್ಬೇಕು,
1: ಹ್ಮ್
0: ಯೋಗ ಮೆಡಿಟೇಷನ್ ಮಾಡ್ಬೇಕು, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಆಮೇಲೆ ರಜಾ ಟೈಮಲ್ಲಿ ಮಕ್ಕಳು ಕುಟುಂಬ ಜೊತೆಗೆ ಟ್ರಿಪ್ ಹೋಗ್ಬೇಕು. ಇವೆಲ್ಲ ಏನು ಮಾಡುತ್ತಂದ್ರೆ ನಮ್ಮದು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡ್ತದೆ, ಒಂದನೇದ್ದು. ಎರಡನೇದ್ದು, ನಾನು ಹಾಗೆ ಮೊದಲು ಹೇಳಿದಾಗ ವರ್ಷಕ್ಕೆ ಒಂದ್ಸರಿ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಹತ್ರ ಹೋಗಿ ಬಿ ಪಿ ಚೆಕ್ ಮಾಡ್ಕೋಬೋದು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಕೋಬೋದು, ಅವ್ರು ಚೆಕ್ ಮಾಡಿ ಹೇಳ್ತಾರೆ ನಿಮಗೆ. ಸೊ ಇಷ್ಟು ಮಾಡಿದ್ರೆ ನಮ್ದು ಬಿ ಪಿ ಬರೋದಿಲ್ಲ ಅಂತ ಗೊತ್ತಾಗುತ್ತೆ. ಒಂದ್ಸರಿ ಬಂದ ಮೇಲೆ ನಾವು ಸ್ವಲ್ಪ ಎಚ್ಚರ್ಕೊಳ್ಬೇಕು, ಅಲರ್ಟ್ ಆಗಿರ್ಬೇಕು. 3 ತಿಂಗಳಿಗೊಮ್ಮೆ ಇಲ್ಲ 6 ತಿಂಗಳಿಗೊಮ್ಮೆ ಡಾಕ್ಟ್ರಿಗೆ ಭೇಟಿ ಆಗ್ಬೇಕು, ಗುಳಿಗೆ ತಗೋಬೇಕು, ಗುಳಿಗೆ ಡೋಸ್ ಕರೆಕ್ಟ್ ಇದೇನಾ ಇಲ್ಲ, ಅಥವಾ ತಗೊಂಡಿರೋ ಗೋಲಿಯಿಂದ. ನಮ್ಮಲ್ಲಿ ಅದೊಂದು ಸ್ಟಾಟಿಸ್ಟಿಕ್ಸ್ ಇದೆ, ನಾವು ರೂಲ್ ಆಫ್ ಆಲ್ಸ್ ಅಂತೀವಿ. ನಮ್ಮ ಭಾರತ ದೇಶದಲ್ಲಿ 50% ಜನಕ್ಕೆ ಬಿ ಪಿ ಅದಂತ ಗೊತ್ತೇ ಇಲ್ಲ.
1: ಅವ್ರು ಚೆಕಪ್ ಮಾಡಿಸ್ಕೊಂಡಿಲ್ಲ.
0: ಹಾ, ಚೆಕಪ್ ಮಾಡ್ಕೊಂಡಿಲ್ಲ. ಇನ್ನ ಗೊತ್ತಿರೋ 50% ಒಳಗ 50% ಜನ ಟ್ರೀಟ್ಮೆಂಟ್ ತಗೊಲ್ರಿ. ಮತ್ ಈಗ ಟ್ರೀಟ್ಮೆಂಟ್ ತಗೋ 50% ಒಳಗ ಕಂಟ್ರೋಲ್ ಇರಲ್ರಿ. ಸೊ ಇದನ್ನ ರೂಲ್ ಆಫ್ ಆಲ್ಸ್ ಅಂತೀವಿ ನಾವು.
1: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ,
0: ಎಲ್ಲರೂ ರಿಸ್ಕ್ ಅಲ್ಲಿ ಇದಾರೆ ಅಂದ್ರೆ ಬಿ ಪಿ ಬಂದಿರೋರಿಗೆ. ಸೊ ಅದಕ್ಕ ಗುಳಿಗೆ ತಗೊಂಡ್ರೆ ಕಂಟ್ರೋಲ್ ಇದನ್ನೇ ಇಲ್ಲ, ಇದು ನಾವು ನಿಯಮಿತವಾಗಿ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದಾಗ ಅಷ್ಟೇ ನಮಗ್ ಗೊತ್ತಾಗುತ್ತದೆ.
1: ಈಗ ಹೈ ಬಿ ಪಿ ಅನ್ನ ನಾವು ನಿಯಂತ್ರಣಕ್ಕೆ ತರಲಿಲ್ಲ ಅಂತಂದ್ರೆ ಅಂದ್ರೆ ಕೊನೆಗೆ ಏನಾಗುತ್ತೆ ಸರ್, ಏನೇನು ಸಿವಿಯರಿಟಿ ಆಗ್ಬೋದು?
0: ಮೊದಲೇ ಹೇಳಿದ್ನಲ್ವ, ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ,
1: ಓಕೆ,
0: ಇನ್ನೊಂದು ಕಿಡ್ನಿ ಫೇಲ್ ಆಗುತ್ತೆ, ಇಲ್ಲ ಸ್ಟ್ರೋಕ್ ಆಗುತ್ತೆ.
1: ಸ್ಟ್ರೋಕ್ ಆಗುತ್ತೆ, ಇವು
0: ಮೂರು ಮೋಸ್ಟ್ ಇಂಪಾರ್ಟೆಂಟ್.
1: ಓಕೆ,
0: ಇವು ಆದ್ಮೇಲೆ ನೀವು ಕಂಟ್ರೋಲ್ ಮಾಡಲ ಅಂದ್ರೆ ಜೀವಕ್ಕೆ ತೊಂದರೆ ಆಗುತ್ತೆ.
1: ಇತ್ತೀಚೆಗೆ ನಾವು ಯುವಕರಲ್ಲೂ ಕೂಡ ಬಿ ಪಿ ಸಮಸ್ಯೆಗಳು ನೋಡ್ತಾ ಇದ್ದೀವಿ ಸರ್.
0: ಹೌದು,
1: ಮತ್ತೆ ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ, ಮತ್ತೆ ಇದಕ್ಕೆ ಏನು ಸೊಲ್ಯೂಷನ್ ಸರ್? ಯಾಕಂದ್ರೆ ಈಗ ಎಲ್ಲ ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ, ಸ್ಮಾರ್ಟ್ ಫೋನ್ಗಳನ್ನ ಹೆಚ್ಚಾಗಿ ಬಳಸ್ತೀವಿ, ನೀವು ಹೇಳಿದಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ, ಮತ್ತೆ ಕ್ಲಾಸಲ್ಲೆಲ್ಲ ನಮ್ಮ ಕಾಲದಲ್ಲಿ ಇದ್ದಂಥ ಬೋರ್ಡ್ಗಳಿಲ್ಲ, ಸ್ಮಾರ್ಟ್ ಬೋರ್ಡ್ಗಳಿದೆ, ವಾಟ್ಸಪ್ ಅಲ್ಲೆಲ್ಲ ಶಿಕ್ಷಕರು ನಮಗೆ ಹೋಮ್ವರ್ಕ್ ಕೊಡ್ತಾ ಇದಾರೆ. ಈಗ ಈ ಕಾಲದಲ್ಲಿ ಯಾವ ರೀತಿ ಆರೋಗ್ಯವಾಗಿರೋದು ಸರ್?
0: ಮೇನ್ ಅಂದ್ರೆ ಮಾನಸಿಕ ಒತ್ತಡ ರೀ. ಮಾನಸಿಕ ಒತ್ತಡ ಈಗ ನಾವು ವಿದ್ಯಾರ್ಥಿಗಳು ಇದ್ದಾಗ, ಈಗ ನೀವು ಹೇಳದಂಗೆ ಈಗಿನ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ಒಂದನೇದ್ದು. ಎರಡನೇದ್ದು ಆಹಾರ ಪದ್ಧತಿ. ಈಗ ಮಕ್ಕಳು ಪಿಜ್ಜಾ ಬೇಕಂತಾರ, ಬರ್ಗರ್ ಬೇಕಂತಾರ, ಪಾನಿಪುರಿ ತಿಂತಾರ. ಸೊ ಇವೆಲ್ಲ ಏನ್ ಮಾಡುತ್ತಂದ್ರೆ ಒಬೆಸಿಟಿ ಜಾಸ್ತಿ ಮಾಡುತ್ತೆ, ಬೊಜ್ಜುತನ ಜಾಸ್ತಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕಂದ್ರೆ ಈಗಿನಿಂದನೆ ನಮ್ಮ ಏನು ಶೈಕ್ಷಣಿಕ ಕರಿಕ್ಯುಲಮ್ ಅಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದ್ರೆ ಅವಾಗ ತಾನೆ ನಾವು ಅವರಿಗೆ ಅವಾಗಿಂದ ಎಚ್ಚರಿಕೆ ಕೊಡ್ಬೇಕು, ಇವು ತಿಂದ್ರೆ ಹಿಂಗಾಗತ್ತ, ಬಿ ಪಿ ಬರ್ತದ. ಅವಾಗಷ್ಟೇ ಇದ್ರ ಲಾರ್ಜ್ ಇಂಪ್ಯಾಕ್ಟ್ ಆಗತ್ತೆ. ಅಂದ್ರೆ ಒಂದು ದೇಶದೊಳಗೆ ಇದಾಗ್ಬೇಕಂದ್ರೆ ಅಲ್ಲಿಂದೇ ಶುರು ಆಗ್ಬೇಕು. ಈಗ ನಾವು ಮ್ಯಾಕ್ಸಿಮಮ್ ನಮ್ದು ಅಂದ್ರೆ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗದೆ ನಮ್ ಗುರುಗಳಿಂದ. ನಮ್ ಗುರುಗಳು ಮಾವಿನ ಹಣ್ಣು ತಿನ್ಬೇಡ ಅಂದ್ರೆ ನಾವು ತಿನ್ನದೇ ಇಲ್ಲ, ಮನೆಗೆ ಏನಕ್ಕಲ್ಲಿ ಅಷ್ಟು ಗುರುಗಳದ ಇಂಪ್ಯಾಕ್ಟ್ ಇರ್ತದ ನಮ್ಗೆ. ಸೊ ಅಲ್ಲಿಂದ ಶುರು ಆಯ್ತಲ್ರಿ. ಸೊ ಎಸ್ಪೆಷಲಿ ಈ ಶುಗರ್, ಬಿ ಪಿ, ಕೊಲೆಸ್ಟ್ರಾಲ್, ಇವು ಮೂರು ಕಾಯಿಲೆಗಳನ್ನ ನಾವು ತಡೆಗಟ್ಬಹುದು. ಅದರಿಂದ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್ ಕಡಿಮೆ ಮಾಡಬಹುದು.
1: ಈಗ ನಗರ ಪ್ರದೇಶ ಜೀವನ ಮತ್ತು ಗ್ರಾಮೀಣ ಪ್ರದೇಶ ಜೀವನ ಹೋಲಿಕೆ ಮಾಡೋದಾದ್ರೆ, ನೀವು ತುಂಬಾ ವರ್ಷದಿಂದ ಈ ಸೇವೆಯಲ್ಲಿ ಇದ್ದೀರಿ, ಈಗ ಗ್ರಾಮೀಣ ಪ್ರದೇಶ ಜನರಿಗೆ ಏನಾದ್ರು ಬಿ ಪಿ ಕಮ್ಮಿ ಇದೆ, ನಗರದಲ್ಲಿ ಜಾಸ್ತಿ ಇದೆ, ಆ ತರದ ಏನಾದ್ರು ಕಂಡು ಬಂದಿದೆ ಸರ್?
0: ಆಕ್ಚುಲಿ ಉಲ್ಟಾ ಆಗಿದೆ. ಈಗ ಮೊದಲು ಸಿಟಿ ಒಳಗೆ ಜಾಸ್ತಿ, ಹಳ್ಳಿ ಒಳಗೆ ಇಲ್ಲ ಅಂತಂದ್ವಿ, ಬಟ್ ನಮ್ದು NFS 5 study ಪ್ರಕಾರ ಹಳ್ಳಿಯಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಏನಂದ್ರೆ ಅಲ್ಲಿ ಅವೇರ್ನೆಸ್ಸೇ ಇಲ್ಲ, ಬಿ ಪಿ ಚೆಕ್ ಮಾಡ್ಕೋಬೇಕು, ಡಾಕ್ಟರ್ ಬಲ್ಲಿ ಹೋಗ್ಬೇಕು ಅಂತ ಗೊತ್ತೇ ಇಲ್ಲ. ಬಟ್ ನಾವು ಮಾಡಿರೋ ಸ್ಟಡಿ ಒಳಗ 4 ಜನ ತಗೊಂಡ್ರು ಒಬ್ಬರಿಗೆ ಬಿ ಪಿ ಇದೆ ಹಳ್ಳಿ ಒಳಗೆ. ಸೊ ಅಂದ್ರೆ 25% ಇನ್ಸಿಡೆನ್ಸ್ ಇದೆ ಹಳ್ಳಿಯಲ್ಲಿ, ಸಿಟಿಕಿನ ಜಾಸ್ತಿ ಹಳ್ಳಿಯಲ್ಲೇ ಇದೆ. ಹಳ್ಳಿಯಲ್ಲಿ ಕಾಂಪ್ಲಿಕೇಶನ್ ಯಾಕೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು ಅವೇರ್ನೆಸ್ ಇಲ್ಲ, ಇನ್ನೊಂದು ಲ್ಯಾಕ್ ಆಫ್ ಫೆಸಿಲಿಟೀಸ್. ಈಗ ಸಿಟಿ ಒಳಗೆ ಹೆಂಗಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇರ್ತವೆ, ಹೋಗಿ ಚೆಕ್ ಮಾಡ್ಕೊಂಡ್ಬಿಡ್ತಾರೆ. ಹಳ್ಳಿ ಒಳಗೆ ಈಗ ಒಂದು ಸಣ್ಣ ಹಳ್ಳಿ ಇತ್ತಂದ್ರೆ ಅವರು PSC ಹೋಗ್ಬೇಕು.
1: ಹೌದು.
0: ಸೊ ಈಗ ಅನಾನುಕೂಲದಿಂದ ಹೋಗಕ್ಕಾಗಲ್ಲ ಅವ್ರಿಗೆ. ಸೊ ಫಸ್ಟ್ ಅವ್ರಿಗೆ ಅದಂತ ಗೊತ್ತಾಗಲ್ಲ, ಇದ್ರೂ ಟ್ರೀಟ್ಮೆಂಟ್ ಸಿಗಲ್ಲ, ಟ್ರೀಟ್ಮೆಂಟ್ ಸಿಕ್ಕರೆ ಅರ್ಧಂಬರ್ಧ ಟ್ರೀಟ್ಮೆಂಟ್ ಸಿಗುತ್ತೆ. ಹಂಗಾಗಿ ಕಾಂಪ್ಲಿಕೇಶನ್ ಹಳ್ಳಿ ಒಳಗೆ ಜಾಸ್ತಿ ಆಗ್ತಾವ ಸಿಟಿ ಒಳಗೆ ಕಂಪೇರ್ ಮಾಡಿದ್ರೆ. ಸೊ ದ ಅರ್ಬನ್ ಅಂಡ್ ರೂರಲ್ ಡಿವೈಡ್ BPL ಎದ್ದು ಕಾಣಿಸ್ತದೆ.
1: ಮತ್ತೆ ಪುರುಷರು ಮತ್ತೆ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡೋದಾದ್ರೆ ಸರ್, ಸಾಮಾನ್ಯವಾಗಿ ಯಾರಲ್ಲಿ ಜಾಸ್ತಿ ಕಂಡು ಬರುವಂತ?
0: ಯೂಶಲಿ ಪುರುಷರಲ್ಲೇ ಜಾಸ್ತಿ ಇರುತ್ತೆ, ಬಟ್ ವಯಸ್ಸಾದಂಗೆ ಹೋದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. 20-50 ವರ್ಷದೊಳಗೆ ನಾವು ತೊಂಡೆ ಅಂದ್ರೆ ಗಂಡ್ಮಕ್ಳಲ್ಲಿ ಜಾಸ್ತಿ ಇರ್ತದೆ. 50 ವರ್ಷ ಮ್ಯಾಲ ಓದಿವಿ ಅಂದ್ರೆ ಇದು ಜಾಸ್ತಿ ಆದಂಗೆ, ವಯಸ್ಸು ಜಾಸ್ತಿ ಆದಂಗೆ ಹೆಣ್ಮಕ್ಳಲ್ಲಿ ಜಾಸ್ತಿ ಕಂಡು ಬರುತ್ತೆ.
1: ಇದಕ್ಕೇನು ಕಾರಣ ಇರ್ಬೋದು ಸರ್?
0: ಇದು ಮೋಸ್ಟ್ಲಿ ಒಂದು ಹಾರ್ಮೋನಲ್ ವೇರಿಯೇಷನ್ ಅಂತ ಅನಿಸ್ತದೆ. ಈ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೊ ಅವ್ರದ್ದು ಒಂದು ಬಿ ಪಿ ಆಗಿರಲಿ ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್, ಅವರು ಪ್ರೀ ಮೆನೋಪಾಸ್, ಮೆನೋಪಾಸ್ಗಿಂತ ಮೊದಲು ಹಾರ್ಟ್ ಅಟ್ಯಾಕ್ ಚಾನ್ಸ್ ಬಹಳ ಕಮ್ಮಿ ಇರುತ್ತೆ, ಬಟ್ ಆಫ್ಟರ್ ಮೆನೋಪಾಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಕಾರಣ ಹಾರ್ಮೋನಲ್ ವೇರಿಯೇಷನ್ಸ್, ಅದರಿಂದ ಬಿ ಪಿ ಜಾಸ್ತಿ ಆಗುತ್ತೆ.
1: ಈಗ ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಏನಾದರೂ ಬಿ ಪಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್?
0: ಹೌದು, ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತೀವಿ. ಅಂದ್ರೆ ಈಗ 20 ವಾರ ಮುಗಿದ ಕೂಡಲೆ ಅವಾಗ ಸ್ಲೋಲಿ ಬಿ ಪಿ ರೈಸ್ ಆಗುತ್ತೆ. ಸೊ ಅದನ್ನ ನಾವು ಜೆಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ.
1: ಅದಕ್ಕೆ ಮೆಡಿಕೇಶನ್ ಬೇಕಾ, ಅದು ನ್ಯಾಚುರಲ್?
0: ಇಲ್ಲ, ಮೆಡಿಕೇಶನ್ ಬೇಕಾಗುತ್ತೆ. ಅದು 140-90 ಮ್ಯಾಲ್ ಹೋಯ್ತಂದ್ರ ಮೆಡಿಕೇಶನ್ ಬೇಕೇ ಬೇಕು.

0: ಇಲ್ಲಾಂದ್ರೆ ಮಗುಗ್ ತೊಂದರೆ ಆಗುತ್ತೆ, ತಾಯಿಗೂ ತೊಂದರೆ ಆಗುತ್ತೆ. ಇದು ಹಿಂಗೆ ಬಿಟ್ರೆ ಸಿವಿಯರ್ ಫಾರ್ಮ್ ಆಗುತ್ತೆ, ಪ್ರೀ ಎಕ್ಲಾಂಶ ಎಕ್ಲಾಂಶ ಅಂತ ಸಿವಿಯರ್ ಫಾರ್ಮ್ ಆಫ್ ಹೈಪರ್ಟೆನ್ಷನ್. ತಾಯಿ ಮತ್ತು ಮಗು ಇಬ್ಬರ ಜೀವಕ್ಕೂ ಅಪಾಯ ಮಾಡಂತ ಕಾಯಿಲೆಗಳು ಪ್ರೀ ಎಕ್ಲಾಂಶ ಎಕ್ಲಾಂಶ.
1: ಅಂದ್ರೆ ಹುಟ್ಟ ಮಗುಗೂ ತೊಂದರೆ ಆಗುತ್ತೆ ಸರ್?
0: ಹಾ, ತೊಂದರೆ ಆಗುತ್ತೆ, ಮಗು ಬೆಳವಣಿಗೆನೆ ಆಗಲ್ಲ. ಇಲ್ಲ, ಕೆಲವೊಂದ್ಸರಿ ತಾಯಿ ಗರ್ಭಕೋಶದೊಳಗೆ ಮಗು ಜೀವ ಹೋಗೋ ಚಾನ್ಸ್ ಇರುತ್ತೆ, ಅದನ್ನ ನಾವು ಸ್ಟಿಲ್ ಬರ್ತ್ ಅಂತೀವಿ.
1: ಸರಿ, ಒಟ್ಟಿನಲ್ಲಿ ಹೈಪರ್ ಟೆನ್ಷನ್ ಮುಕ್ತವಾಗಿ ನಾವು ಬದುಕಬೇಕು, ಆರೋಗ್ಯವಾಗಿ ನಮ್ಮ ಜೀವನವನ್ನು ಸಾಗಿಸ್ಬೇಕಂದ್ರೆ ಬಿಪಿ ಟ್ರೀಟ್ಮೆಂಟ್ ಅಲ್ಲಿ ಮೆಡಿಸಿನ್ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿವರೆಗೂ ತಗೋಬೇಕು ಅಂತ ತುಂಬಾ ಜನ ಏನ್ ಮಾಡ್ತಾರೆ, ಸ್ವಲ್ಪ ತಗೊಂಡು ಅವರಿಗೆ ಮೊದಲಿನ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಅವರು ಸ್ವಯಂ ನಿರ್ಧಾರ ತಗೊಂಡು ಸ್ಟಾಪ್ ಮಾಡ್ಬಿಡ್ತಾರೆ. ಇದು ರೆಗ್ಯುಲರ್ ಮಾನಿಟರಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್?
0: ಈಗ ನಾವು ಬಿಪಿ ಬಂದರೆ ಬಿಪಿ ಗೋಲಿ ಶುರು ಮಾಡ್ಬಿಡ್ತೀವಿ, ಶುರು ಮಾಡಿದ ಕೂಡಲೇ ನೀವು ಹೇಳ್ದಂಗೆ ಗುಣಲಕ್ಷಣ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ಆರಾಮಾಗಿ ಬಿಡ್ತಾರೆ. ಸೊ ಅವಾಗ ಬಿಪಿ ಚೆಕ್ ಮಾಡ್ಕೊಂತಾರೆ, ಅವ್ರು ಪಕ್ಕದ ಡಾಕ್ಟರ್ ಎಲ್ಲ ಹೋಗಿ ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡ್ಕೊಂಡಾಗ ಅವಾಗ 120-80 ಬಂತಂದ್ರೆ ನಂದು ಬಿಪಿ ನಾರ್ಮಲ್ ಆಗಿದೆ ಅಂತೇಳಿ ಗೋಲಿ ಬಿಟ್ಬಿಡ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ ಅವ್ರದ್ದು ಬಿಪಿ ನಾರ್ಮಲ್ ಆಗಿರಲ್ಲ, ಅದು ಇಟ್ ಈಸ್ ಕಾಲ್ಡ್ ವೆಲ್ ಕಂಟ್ರೋಲ್ಡ್ ಬಿಪಿ. ನಾರ್ಮಲ್ ಅಂದ್ರೆ ಗುಳಿಗೆ ತೋಲಾರದೆ 120-80 ಕೆಳಗೆ ಬಂದ್ರೆ ನಾರ್ಮಲ್ ಬಿಪಿ, ಗುಳಿಗೆ ತೊಗೊಂಡು 120-80 ಕೆಳಗೆ ಬಂದ್ರೆ ಕಂಟ್ರೋಲ್ಡ್ ಬಿಪಿ. ಅದು ಯಾವುದೇ ಪೇಷಂಟ್ ರೋಗಿ ಅವ್ರದ್ದು ಬಿಪಿ ಕಂಟ್ರೋಲ್ ಆಗಿದೆ ಅಂದ್ರೆ ಅವ್ರು ಬಂದು ಡಾಕ್ಟರ್ಗೆ ಭೇಟಿ ಆಗ್ಬೇಕು, ಸರ್ ಬಿಪಿ ಕಂಟ್ರೋಲ್ ಆಗಿದೆ, ಗುಳಿಗೆ ಕಂಟಿನ್ಯೂ ಮಾಡ್ಲಾ, ಕಡಿಮೆ ಮಾಡ್ತೀರಾ ಅಂತೇಳಿ ಡಾಕ್ಟರ್ ಸಲಹೆ ತೊಗೊಂಡೇ ಗುಳಿಗೆ ಬಂದ್ ಮಾಡ್ಬೇಕು. ಸಡನ್ ಆಗಿ ಗುಳಿಗೆ ಬಂದ್ ಮಾಡಿದ್ರೆ ಅವಾಗಲೇ ನಾನು ಹೇಳ್ದಂಗೆ ಐದಾರು ಸ್ಟ್ರೋಕ್ ಆಗುತ್ತಾ ಇಲ್ಲ ಹಾರ್ಟ್ ಅಟ್ಯಾಕ್.
1: ಸೊ ಇನ್ನೊಂದು ಭಯ ಏನಂದ್ರೆ ಸರ್, ಜನರಲ್ಲಿ ಈ ದೀರ್ಘಾವಧಿ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಬೇರೆ ಬೇರೆ ಆರ್ಗನ್ಗಳಿಗೆ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಕಲ್ಪನೆ, ತಪ್ಪು ಕಲ್ಪನೆನೋ ಏನೋ ಗೊತ್ತಿಲ್ಲ, ನೀವೇ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕು.
0: ಹೌದು, ಇದು ಇದು ತುಂಬಾ ಒಳ್ಳೆ ಕ್ವಶನ್ ಇದೆ. ಏನಾಗ್ತಾ ಇದೆ ಅಂದ್ರೆ ಪೇಷಂಟ್ ಎಲ್ರಿಗೂ ಭಯ ಇರ್ತದೆ, ನಾ ಗುಳಿಗೆ ತೊಗೊಂತಾ ಇದ್ದೀನಿ, ನನಗೆ ಏನ್ರಿ ಆದ್ರೆ ಹಂಗ, ಕಿಡ್ನಿ ಪ್ರಾಬ್ಲಮ್ ಆದ್ರೆ ಹಂಗ, ಲಿವರ್ ಪ್ರಾಬ್ಲಮ್ ಆದ್ರೆ ಹಂಗ. ಯಾವುದೇ ಒಂದು ಗುಳಿಗೆ ಮಾರ್ಕೆಟ್ಗೆ ಬಂತ ಅದೆಲ್ಲ ಸ್ಟಡಿಯಾಗಿ ಬಂದಿರ್ತದೆ. ಗುಳಿಗೆನ ಯಾವಾಗ್ಲೂ ತಗೋಬೇಕಾದ್ರೆ ಡಾಕ್ಟರ್ ಸಲಹೆ ಪಡೆದೇ ಗುಳಿಗೆ ಖರೀದಿ ಮಾಡಿಸ್ಬೇಕು. ಈಗ ಡಾಕ್ಟರ್ 3 ತಿಂಗಳು ಕೊಟ್ಟಿದ, 3 ತಿಂಗಳು ತಗೋಬೇಕು, ಮತ್ತ ಹೋಗಿ ಭೇಟಿಯಾಗಿ ಅವ್ರು ಡಾಕ್ಟರ್ಗೆ ಭೇಟಿಯಾಗೋದ್ರಿಂದ ಡಾಕ್ಟರ್ ಅಸೆಸ್ ಮಾಡ್ತಾರೆ ನಿಮಗೆ ಏನಾದ್ರೂ ತೊಂದರೆ ಆಗಿದೆನಾ. ಕೆಲವೊಬ್ರು ಈಗ ನಮ್ದು ಬಿಸಿಲು ಸಿಕ್ಕಾಪಟ್ಟೆ ಇರ್ತದೆ, ಈ ಟೈಮಲ್ಲಿ ಏನಾಗುತ್ತಂದ್ರೆ ನಮ್ದು ಬಿಪಿ ಗುಳಿಗಿಂದ ಸೈಡ್ ಎಫೆಕ್ಟ್ ಬರ್ತಾವ, ಕಿಡ್ನಿ ಮೇಲೆ ಬಾವು ಬರ್ಬೋದು ಅಥವಾ ಸೋಡಿಯಂ ಕಮ್ಮಿ ಆಗ್ಬೋದು, ಅದರದೇ ಆದ ಗುಣಲಕ್ಷಣ ಇರ್ತಾವ. ಅದು ಬಂದು ನೀವು ಡಾಕ್ಟರ್ಗೆ ಹೇಳಿದ್ರೆ ಡಾಕ್ಟರ್ ಟೆಸ್ಟ್ ಮಾಡಿಸ್ತಾರೆ, ನೋಡಿ ಅದ್ರ ತಕ್ಕಂಗೆ ಮೆಡಿಸಿನ್ಗಳು ಚೇಂಜ್ ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಡಾಕ್ಟರ್ ಗಮನಕ್ಕೆ ತಗೋದು ಭಾಳ ಇಂಪಾರ್ಟೆಂಟ್. ಅವ್ರ ಗಮನಕ್ಕೆ ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಡೋಸ್ ಅಡ್ಜಸ್ಟ್ ಮಾಡ್ತಾರೆ, ಇಲ್ಲ ಗುಳಿಗೆನ ಬದಲಾಯಿಸ್ತಾರೆ. ಇದು ಪ್ರತಿ 3 ತಿಂಗಳ ಅಥವಾ 6 ತಿಂಗಳಿಗೊಮ್ಮೆ ಡಾಕ್ಟರ್ಗೆ ಭೇಟಿ ಆದ್ರೆ ಇವೆಲ್ಲ ಏನು ಭಯ ಇರ್ತದಲ್ಲ, ಇದು ಭಯ ಹೋಗಿಬಿಡುತ್ತೆ. ಸೊ ವರ್ಷಾನುಗಟ್ಟಲೆ ಗುಳಿಗೆ ತೊಗೊಂಡ್ರು ಏನಾಗಲ್ಲ ಅವರಿಗೆ. ಬಟ್ ಅದು ಒಂದು ಮಾತಿದೆ, ದೇರ್ ಇಸ್ ನಥಿಂಗ್ ಕಾಲ್ಡ್ ಪಾಯ್ಸನ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಡೋಸ್. ಸೊ ಪೇಷಂಟ್ ಒಂದೇ ಡೋಸ್ ತೊಗೊಂತಾ ಇದ್ರಂದ್ರೆ ಅದರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರ್ತದೆ. ಅವ್ರು ಏನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರು, ಜೀವನ ಶೈಲಿ ಬದಲಾಯಿಸ್ಕೊಂಡ್ರು ಅಂದ್ರೆ ಅದರಿಂದ ಬಿಪಿ ಕಮ್ಮಿ ಆಗಿಬಿಡ್ತದೆ, ಅವಾಗ ಗೋಲಿ ಬಂದ್ ಮಾಡ್ಬೋದು ನಾವು. ಬಟ್ ಅವ್ರು ಏನ್ ಅನ್ಕೊಂತಾರ, ಇಲ್ಲ ನಾನು ಗೋಲಿ ತೊಗೋಬೇಕು ತೊಗೋಬೇಕು ಅಂದಾಗ ಅವಾಗೆ ಸೈಡ್ ಎಫೆಕ್ಟ್ ಬರೋದು. ನಿಯಮಿತವಾಗಿ ಡಾಕ್ಟರ್ ವಿಸಿಟ್ ಮಾಡ್ತಾ ಇದ್ರೆ ಡೋಸ್ ಕಡಿಮೆ ಆಗುತ್ತೆ, ಅವಾಗ ಸೈಡ್ ಎಫೆಕ್ಟ್ ಬರಲ್ಲ.
1: ಇವಾಗ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಸ್ವಯಂ ವೈದ್ಯರಾಗ್ತಾರೆ ಸರ್. ಈ ಡಿಜಿಟಲ್ ಯುಗದಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರೇ ಓನ್ ಸರ್ಚ್ ಮಾಡಿಕೊಂಡು ಅವರವರೇ ಓನ್ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳುವಂತ ಸಂಸ್ಕೃತಿ ನಡೀತಾ ಇದೆ. ಯಾಕಪ್ಪ ಹಾಸ್ಪಿಟ್ಲಿಗೆ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡೋದು, ಅವ್ರು ಇದ್ದದ್ದು ಇರ್ಲಾರ್ದಲ್ಲ ಹೇಳ್ತಾರೆ, ಇಲ್ಲೇ ಸರ್ಚ್ ಮಾಡ್ಕೊಂಡು ತಿಳ್ಕೊಂಡ್ಬಿಡೋಣ ಅಂತಾರೆ. ಈ ಸೆಲ್ಫ್ ಮೆಡಿಕೇಶನ್ ಅನ್ನೋದು ಬಿಪಿ ಸಂದರ್ಭದಲ್ಲಿ ಎಷ್ಟು ನಾವು ಮಾರ್ಕ್ ಆಗ್ಬೋದು ಸರ್?
0: ಹೌದು, ಈಗಂತರೂ AI ಯುಗದಲ್ಲಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಇಲ್ಲಿ ಹೇಗಂದ್ರೆ ಈ ಸ್ವಯಂ ವೈದ್ಯ ಅನ್ನೋದು ಬಹಳ ಡೇಂಜರಸ್ ಇದು ಏನು ಒಂದು ಬೆಳವಣಿಗೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಯಾವುದೇ ಒಂದು ವೈದ್ಯ ಮಾತ್ರೆ ಅಥವಾ ಔಷಧಿ ಬರಿತಾ ಇದಾರಂದ್ರೆ ಆ ಔಷಧಿ ಬಗ್ಗೆ ಅವರಿಗೆ ಅದು ಯಾವುದು ಸೈಡ್ ಎಫೆಕ್ಟ್ ಬರ್ತದೆ, ಯಾವ ಡೋಸ್ ಕೊಡಬೇಕು, ಎಷ್ಟು ಡೋಸ್ ಕೊಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇದು ಪೇಷಂಟ್ಗಳಿಗೆ ಗೊತ್ತಿರಲ್ಲ. ಇದು ಇಲ್ಲಿ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗುತ್ತಂದ್ರೆ ಈಗ ನನಗೆ ಈ ಬಿಪಿ ಗೋಲಿ ಕೊಡಂದ್ರೆ ಕೊಟ್ಬಿಡ್ತಾರೆ ಅಂದ್ರೆ ಅಷ್ಟು ಈಸಿಯಾಗಿ ಸಿಗ್ತದೆ ನಮಗೆ. ಸೊ ಇದನ್ನ ನಾವು ಏನಾದರೂ ತಡೆಗಟ್ಟಿದ್ವಿ ಅಂದ್ರೆ ಅವಾಗಷ್ಟೇ ಅವರು ಪೇಷಂಟ್ ಇಲ್ಲಿ ಸ್ವಯಂ ವೈದ್ಯರು ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರಿಗೆ ಕರೆಕ್ಟ್ ಡೋಸ್ ಗೊತ್ತಿರುತ್ತೆ ಒಂದು. ಯಾಕಂದ್ರೆ ಬಿಪಿದು ಟ್ಯಾಬ್ಲೆಟ್ಸ್ ಎಲ್ಲ ಫಿಕ್ಸ್ ಡೋಸ್ ಅಲ್ಲಿ ಬಂದಿರ್ತದೆ. ಸೊ ಆಯಾ ಡೋಸ್ ಎಷ್ಟು ಬೇಕು, ಎಷ್ಟು ಈಗ ಬಿಪಿ 160 ಇದ್ರೆ ಎಷ್ಟು ಡೋಸ್ ತಗೋಬೇಕು, 180 ಇದ್ರೆ ಎಷ್ಟು ಡೋಸ್ ತಗೋಬೇಕು ಅನ್ನೋದು ಕೇವಲ ವೈದ್ಯರಿಗೆ ಮಾತ್ರ ಗೊತ್ತಿರ್ತದೆ. ಸೊ ಹಂಗಾಗಿ ಸ್ವಯಂ ವೈದ್ಯರು ಆಗದೆ ಪ್ರೈವೇಟ್ ಡಾಕ್ಟರ್ಗೆ ಹೋಗಿ ತೋರಿಸೋದು ಆಗಲ್ಲ ಅಂದ್ರೆ ನೀವು ಗೌರ್ಮೆಂಟ್ ಡಾಕ್ಟರ್ ಅಲ್ಲಿ ತೋರಿಸ್ಬೋದು, ಅವ್ರು ಗೋಲಿ ಬರ್ತಾರ, ಆ ಗೋಲಿ ನೀವು ಎಲ್ಲಾದ್ರೂ ತಗೋಬಹುದು. ನೀವು ವೈದ್ಯರನ್ನ ಭೇಟಿಯಾಗಿ ಗುಳಿಗೆ ತೊಗೊಂಡ್ರೆ ನಿಮಗೂ ಒಳ್ಳೆಯದು, ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು. ಯಾಕಂದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಹೈಪರ್ ಟೆನ್ಷನ್ನಿಂದ ಇಷ್ಟು ಜನ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರಂದ್ರೆ ಒಂದು ಮನೆಯಲ್ಲಿ ಒಂದು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಪ್ರಾಣ ಹೋಯ್ತು ಅಂದ್ರೆ ಎಂಟೈರ್ ಫ್ಯಾಮಿಲಿ ಎಕನಾಮಿಕ್ ಹಾಳಾಗುತ್ತೆ. ಸೊ ಎಲ್ರಿಗೂ ತ್ರಾಸಾಗುತ್ತೆ. ಸೊ ಹಂಗಾಗಿ ಸ್ವಯಂ ವೈದ್ಯರಾಗದೆ ನಿಮ್ಮ ಡಾಕ್ಟರ್ನ ಭೇಟಿಯಾಗ್ರಿ,

0: ಅವ್ರು ಹೇಳ್ದಂಗೆ ಗುಳಿಗೆ ತೊಗೊಳಿ, ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ನೀವು ಆರೋಗ್ಯವಾಗಿರ್ತೀರಿ, ನಿಮ್ಮ ಫ್ಯಾಮ್ಲಿನೂ ಆರೋಗ್ಯವಾಗಿರುತ್ತೆ. ಫ್ಯಾಮ್ಲಿ ಆರೋಗ್ಯ ಇತ್ತಂದ್ರೆ ದೇಶನೂ ಸುರಕ್ಷಿತವಾಗಿರುತ್ತೆ.
1: ನಮ್ಮ ಕೇಳುಗರಿಗೆ ಬೇರೆ ಬೇರೆ ವರ್ಗದ ಕೇಳುಗರಿಗೆ ಅಂದ್ರೆ ಚಿಕ್ಕವರಾಗಿರ್ಬೋದು, ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವ್ರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
0: ಸೊ ಇಲ್ಲಿ ಮೇನ್ ಅಂದರೆ ಬಿ ಆಕ್ಟಿವ್. ನೀವು ದಿನಾಲೂ 30-45 ನಿಮಿಷ ಆಕ್ಟಿವ್ ಆಗಿರ್ಬೇಕು ಒಂದನೇದ್ದು. ಆಮೇಲೆ 6-8 ಗಂಟೆ ಮಲ್ಕೊಳ್ಬೇಕು. ನಿದ್ದೆ, ಸಂಪೂರ್ಣ ನಿದ್ದೆ ಭಾಳ ಇಂಪಾರ್ಟೆಂಟು. ಅದು ಟೈಮಿಂಗು ಇಂಪಾರ್ಟೆಂಟ್ ಇದೆ ರೀ. ನೀವು 10-6 ಗಂಟೆ ಆ ಟೈಮಲ್ಲೇ ಮಲಗಬೇಕು. ಯಾಕಂದ್ರೆ 6-8 ಅಂದ್ರೆ ಬೆಳಗ್ಗೆ 6ಕ್ಕೆ ಮಲ್ಕೊಂಡು ಮಧ್ಯಾಹ್ನ 2ಕ್ಕೆ ಎದ್ದೇಳೋರು ಇದ್ದಾರೆ. ಸೊ ಅದು ಟೈಮಿಂಗ್. ಎರಡನೇದ್ದು ಆಹಾರ ಪದ್ಧತಿ. ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು. ಆಮೇಲೆ ನಮ್ದು ತೂಕದ ಬಗ್ಗೆ ಗಮನ ಕೊಡಬೇಕು. ಆಮೇಲೆ ಈ ಸ್ಮೋಕಿಂಗ್, ಆಮೇಲೆ ಆಲ್ಕೋಹಾಲ್ ಇಂಥವನ್ನ ಬಿಡ್ಬೇಕು ನಾವು. ಯಾಕಂದ್ರೆ ಯುವಕರಿಂದನೂ ಬಿ ಪಿ ಜಾಸ್ತಿ ಆಗುತ್ತೆ. ಸೊ ಇದನ್ನೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತೀವಿ ನಾವು. ಇದಿಷ್ಟು ಮಾಡಿದ್ರೆ ಬಿ ಪಿ ನಮ್ಮ ಹತ್ರ ಬರೋದೇ ಇಲ್ಲ. ಬಂದವರಿಗೂ ಅಪ್ಲೈ ಆಗುತ್ತೆ, ಬರಲಾರ್ದವರಿಗೂ ಅಪ್ಲೈ ಆಗುತ್ತೆ ಇದು.
1: ಡಾಕ್ಟರ್, ಇದುವರೆಗೂ ಹೈಪರ್ ಟೆನ್ಷನ್ ಕುರಿತಾಗಿ ಎಲ್ಲ ವಿಷಯಗಳ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಅಧಿಕ ರಕ್ತದೊತ್ತಡ ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್, ಸಂಕಲನ ನಿರ್ಮಲಾ ಎಸ್ ನಾಯಕ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಈಗ ಮಾಹಿತಿ ನೀಡುವವರು ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರು.
5: ಆತ್ಮನಿರ್ಭರ ಭಾರತ, ಹೆಸರೇ ಹೇಳುತ್ತೆ, ಸ್ವಾಭಿಮಾನವಾಗಿ ನಾವು ಭಾರತವನ್ನು ಕಟ್ಟುವ ಒಂದು ಕ್ರಿಯೆ ಆತ್ಮ ನಿರ್ಭರ ಭಾರತ. ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಕೃಷಿ, ಪ್ರವಾಸೋದ್ಯಮ, ಕೈಗಾರಿಕೆ, ಡಿಜಿಟಲ್ ತಂತ್ರಜ್ಞಾನದಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಗಳಿಸಿ ವೇಗದ ಜಗತ್ತಿನಲ್ಲಿ ದಾಪುಗಾಲಿಡುತ್ತಿದೆ. ಆತ್ಮನಿರ್ಭರ ಅಂತಂದರೆ ನಾವು ಸ್ವಾವಲಂಬನೆಯನ್ನು ಸಾಧಿಸ್ತಕ್ಕಂಥದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2020 ಮೇ 12 ಆತ್ಮನಿರ್ಭರ ಅಭಿಯಾನ ಅಥವಾ ಸ್ವಾವಲಂಬಿ ಭಾರತ ಅಭಿಯಾನವನ್ನು ಆರಂಭಿಸ್ತಾರೆ. ಆತ್ಮನಿರ್ಭರ ಭಾರತದ ಒಂದು ಯೋಚನೆ ಬಂದದ್ದೇ COVID-19 ಸಾಂಕ್ರಾಮಿಕ ರೋಗ ಆವರಿಸಿದ್ದ ಸಂದರ್ಭದಲ್ಲಿ. ಇಡೀ ಜಗತ್ತೇ COVID-19 ಬಾಧಿತವಾಗಿ ಪರಿತಪಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾರತ ತನ್ನ ಆರ್ಥಿಕತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ರೋಗದ ವಿರುದ್ಧ ಸಮರ್ಥವಾಗಿ ಹೋರಾಟ ಮಾಡಿ ಭಾರತವನ್ನು ಮುನ್ನಡೆಸಿದ್ದನ್ನು ನೀವೆಲ್ಲ ಕೇಳೇ ಇರ್ತಿದ್ದೀರಿ, ನೋಡಿರ್ತೀರಿ. ಆತ್ಮನಿರ್ಭರ ಅಂದರೆ ಬರೀ ಒಂದು ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸೋದಲ್ಲ. ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಆಹಾರೋತ್ಪನ್ನಗಳ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಆತ್ಮನಿರ್ಭರ ಯೋಜನೆಯ ಪ್ರಮುಖ ಉದ್ದೇಶ. ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಹೆಚ್ಚು ಉತ್ಪಾದನೆಯನ್ನು ಮಾಡುವುದು ಭಾರತದ ಗುರಿಯಾಗಿತ್ತು. ಆ ನಿಟ್ಟಿನಲ್ಲಿ ಈಗಲೂ ಸಾಗ್ತಾ ಇದೆ. ರೈತರಿಗೆ ಹಲವಾರು ಹೊಸ ಹೊಸ ವಿಧಾನಗಳನ್ನು, ಆಧುನಿಕ ಯಂತ್ರೋಪಕರಣಗಳನ್ನ ಸಬ್ಸಿಡಿ ರೂಪದಲ್ಲಿ ಕೊಡುವ ಮೂಲಕ ಅವರನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜಿಸುತ್ತಿವೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿಯೂ ನಾವು ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೀವಿ. ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ದೇಶಿ ಪ್ರವಾಸಿಗರು ಮತ್ತು ದೇಶೀಯ ಪ್ರವಾಸಿಗರನ್ನು ಆಕರ್ಷಿಸಿ ಅಲ್ಲಿಯ ಸ್ಥಳೀಯ ಉತ್ಪನ್ನಗಳು ಅಥವಾ ಆಹಾರ ಪದಾರ್ಥಗಳನ್ನು ಪರಿಚಯಿಸುವ ಮೂಲಕ ಆತ್ಮ ನಿರ್ಭರತೆಯನ್ನು ಸಾಧಿಸ್ತಾ ಇದ್ದೀವಿ. ವಿದ್ಯಾಭ್ಯಾಸ ಮುಗಿದ ನಂತರ ಸರ್ಕಾರಿ ಉದ್ಯೋಗವೇ ಸಿಗುತ್ತದೆ ಎಂಬ ನಂಬಿಕೆ ಬೇಕಾಗಿಲ್ಲ. ಸ್ವಉದ್ಯೋಗದ ಮೂಲಕ ಆ ದೇಶದ ಬೆನ್ನೆಲುಬಾಗಿ ಅಥವಾ ದೇಶದ ಒಂದು ಭಾಗವಾಗಿ ಯುವಜನತೆ ನಿಲ್ಲಬೇಕು ಎನ್ನತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುವ ಕಾರಣ ಅವರಿಗೆ ಹಲವಾರು ರೀತಿಯ ಧನ ಸಹಾಯವನ್ನು ನೀಡುವ ಮೂಲಕ ಉತ್ತೇಜಿಸ್ತಾ ಇದೆ. ಯುವಜನತೆ ಸ್ವಂತ ಉದ್ಯೋಗವನ್ನು ನಿರ್ವಹಿಸಿ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಬೇಕು ಎನ್ನುವುದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ.

ಕೈಗಾರಿಕೆಗಳ ವಿಷಯಕ್ಕೆ ಬಂದಾಗ ಕೈಗಾರಿಕೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಸಬ್ಸಿಡಿ ರೂಪದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಿ ಸ್ಥಳೀಯ ಉತ್ಪನ್ನಗಳನ್ನೇ ಬಳಸಿ ನಮ್ಮ ದೇಶದಲ್ಲೇ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವಂತಹ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿರೋದನ್ನು ನಾವು ಇಂದು ಕಾಣುತ್ತೇವೆ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾರತ ಪ್ರಗತಿ ಸಾಧಿಸುತ್ತಿರುವಂತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಚಾರ. ಈಗ ಪ್ರತಿಯೊಂದು ವ್ಯಾಪಾರ ವಹಿವಾಟು ಕೂಡ ಡಿಜಿಟಲ್ ಮೂಲಕವೇ ಪಾವತಿಯಾಗ್ತಕ್ಕಂಥದ್ದು ನಮ್ಮ ಭಾರತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆ ಎಂಬುದನ್ನು ಸಾರಿ ಹೇಳುತ್ತೆ. ಮತ್ತು ಮೂಲ ಸೌಕರ್ಯ, ಯಾವುದೇ ಒಂದು ದೇಶ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತಂದರೆ ಅದಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಕೈಗಾರಿಕೆ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಸಾರಿಗೆ ಸೌಕರ್ಯಗಳನ್ನು ಕಲ್ಪಿಸಬೇಕಾಗತ್ತೆ. ಮತ್ತು ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ ರೈತರಿಗೆ ಕೃಷಿ ಉತ್ಪಾದನೆ ಮತ್ತು ಆರ್ಥಿಕ ಸಾಲ ಸೌಲಭ್ಯಗಳನ್ನು ಮತ್ತು ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸಬೇಕಾಗತ್ತೆ. ಈ ಕೆಲಸವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿ ಆತ್ಮನಿರ್ಭರ ಭಾರತದತ್ತ ಮುನ್ನುಗ್ತಾ ಇದೆ. ಆತ್ಮನಿರ್ಭರದ ಬೆಳವಣಿಗೆ ಅಂಶಗಳಂತಂದರೆ ಸ್ಥಳೀಯ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಉಕ್ಕಿನಂಥ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಧನ ನೀಡಿ ಅವರನ್ನು ಉತ್ತೇಜಿಸ್ತಾ ಇದೆ. ಮತ್ತು ಕೃಷಿಯಲ್ಲೂ ಕೂಡ ಆರ್ಥಿಕ ನೆರವು, ಆಧುನಿಕ ಉಪಕರಣಗಳು ಮಾರುಕಟ್ಟೆಗೆ ಉತ್ತಮ ಪ್ರವೇಶ ಕಲ್ಪಿಸ್ತಕ್ಕಂಥದ್ದು ಯೋಜನೆಯ ಉದ್ದೇಶವಾಗಿದೆ. ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ನಾವು ಮೈಲುಗಲ್ಲನ್ನೇ ಸಾಧಿಸಿದ್ದೇವೆ ಅಂತ ಹೇಳಬೇಕಾಗತ್ತೆ. ಬ್ರಹ್ಮೋಕ್ಸ್ ಕ್ಷಿಪಣಿ ತಯಾರಿಸುವುದರಿಂದ ಹಿಡಿದು ಯೋಧರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವ ಮೂಲಕ ದೇಶ ಸಬಲವಾಗಿದೆ, ರಕ್ಷಣಾ ಕ್ಷೇತ್ರದಲ್ಲಿ ಗಟ್ಟಿತನವನ್ನು ಪ್ರದರ್ಶಿಸಿದೆ ಎಂಬುದನ್ನು ಈ ಆಪರೇಷನ್ ಸಿಂಧೂರದಲ್ಲೇ ನಾವು ಜಗತ್ತಿಗೆ ಸಾರಿದ್ದೇವೆ. ಮತ್ತು ಔಷಧ ಕ್ಷೇತ್ರದಲ್ಲಿ ಭಾರತ ಆಮದು ಮಾಡಿಕೊಳ್ಳುತ್ತಿದ್ದ ಔಷಧ ಸ್ಥಗಿತಗೊಳಿಸಿ ಸ್ಥಳೀಯವಾಗಿ ಔಷಧವನ್ನು ಉತ್ಪಾದಿಸುವ ಮಟ್ಟದಲ್ಲಿ ಪ್ರಗತಿ ಸಾಧಿಸಿದೆ. COVID-19 ಸಂದರ್ಭದಲ್ಲಿ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಔಷಧಗಳನ್ನು ದೇಶೀಯವಾಗಿ ತಯಾರಿಸಿ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ನಾವು ಸರಬರಾಜು ಮಾಡಿದ್ದನ್ನು ತಿಳಿದಿದ್ದೇವೆ. ಇದು ಭಾರತ ತನ್ನ ರಕ್ಷಣೆಗೋಸ್ಕರವಲ್ಲ ಮತ್ತು ಜಗತ್ತಿನ ಒಳಿತಿಗಾಗಿ ಮತ್ತು ವಿಶ್ವ ಗುರುವಾಗಿ ಇದೆ ಎಂಬತಕ್ಕಂಥದ್ದನ್ನು ಈ ಔಷಧಿ ಹಂಚುವಿಕೆಯಲ್ಲಿ ನಾವು ಕಂಡುಕೊಂಡಿದ್ದೇವೆ. ಮತ್ತು ಇಂಧನಗಳು, ಸೌರ ಮತ್ತು ಪವನ ಜಲವಿದ್ಯುತ್ ವಿಷಯಕ್ಕೆ ಬಂದಾಗ ಭಾರತ ತನ್ನದೇ ಆದ ಸಾರ್ವಭೌಮತೆಯನ್ನು ಮೆರೆದಿದೆ. ಸೌರಶಕ್ತಿಯನ್ನು ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವ ಮೂಲಕ ಭಾರತದಲ್ಲಿ ವಿದ್ಯುತ್ ಸ್ವಾವಲಂಬನೆಯನ್ನು ಸಾಧಿಸಿದೆ. ಸೂರ್ಯಘರ್ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪರಿಚಯಿಸಿದರು. ಇದರಿಂದ ವಿದ್ಯುತ್ ಕ್ಷೇತ್ರದ ಮಹತ್ವದ ಹೆಜ್ಜೆಯನ್ನು ಭಾರತ ಇಡಲು ಸಾಧ್ಯವಾಯಿತು. ಮತ್ತು ಜಲವಿದ್ಯುತ್ ಕ್ಷೇತ್ರದಲ್ಲಿಯೂ ಭಾರತ ಸ್ವಾವಲಂಬನೆಯನ್ನು ಮೆರೆದಿದೆ. ಬಹುಪಾಲು ವಿದ್ಯುತ್ತನ್ನು ಜಲವಿದ್ಯುತ್ ಯೋಜನೆಗಳ ಮೂಲಕ ನಾವು ಪಡೆಯುತ್ತಾ ಇದ್ದೇವೆ. ಪಳೆಯುಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಲ್ಲಿದ್ದಲು, ಇವುಗಳ ಅವಲಂಬನೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಇವು ಮುಗಿದು ಹೋಗುವ ಸಂಪನ್ಮೂಲಗಳಾಗಿವೆ. ಸೌರಶಕ್ತಿ ಮತ್ತು ನೈಸರ್ಗಿಕ ಇಂಧನಗಳ ಉತ್ಪಾದನೆ ಮತ್ತು ಅದನ್ನು ಭಾರತದಾದ್ಯಂತ ಪಸರಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮತ್ತು ಆತ್ಮನಿರ್ಭರ ಅಂದರೆ ಸಣ್ಣ ಕೈಗಾರಿಕೆ ಮತ್ತು ಸಣ್ಣ ವ್ಯಾಪಾರಿಗಳಿಗೂ ಕೂಡ ಅನುಕೂಲವಾಗುವ ನಿಟ್ಟಿನಲ್ಲಿ ಮುದ್ರಾ ಯೋಜನೆಯನ್ನು ನರೇಂದ್ರ ಮೋದಿಯವರು ಜಾರಿಗೆ ತಂದರು. ಮುದ್ರಾ ಯೋಜನೆ ಮುಖಾಂತರ ಸಣ್ಣ ವ್ಯಾಪಾರಿಗಳು, ಸಣ್ಣ ಉದ್ಯಮಿಗಳು ಸಾಲ ಸೌಲಭ್ಯಗಳನ್ನು ಪಡೆದು ಸ್ವಯಂ ಆಗಿ ತಾವೇ ಸ್ಥಳೀಯವಾಗಿ ಸಣ್ಣ ಕೈಗಾರಿಕೆಗಳನ್ನು, ಸಣ್ಣ ವ್ಯಾಪಾರಗಳನ್ನು ಅವಲಂಬಿಸಿ ಸ್ವಾಭಿಮಾನದಿಂದ ಬದುಕುವ ಕೆಲಸವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ಈ ಆತ್ಮನಿರ್ಭರ ಯೋಜನೆ ತಕ್ಕಂಥದ್ದೇ ಒಂದು ಸ್ವಾವಲಂಬನೆ. ನಾವು ಸ್ವಾವಲಂಬನೆ ಸಾಧಿಸ್ತಾ ಇದ್ದರೆ ನಾವು ಜಗತ್ತಿನ ವೇಗದೊಡನೆ ದಾಪುಗಾಲಿಡಲು ಸಾಧ್ಯವಾಗುವುದಿಲ್ಲ. ನಮ್ಮ ಭಾರತ ಕೃಷಿ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ದೇಶವಾದ್ದರಿಂದ ಕೃಷಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಿದೆ. ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಮತ್ತು ರಸಗೊಬ್ಬರದ ಸಬ್ಸಿಡಿ ಮತ್ತು ಇತರ ಹಲವಾರು ಯೋಜನೆಗಳನ್ನು ಕೃಷಿ ಕ್ಷೇತ್ರಕ್ಕೆ ನೀಡುವ ಮೂಲಕ ಕೃಷಿಕರನ್ನು ಪ್ರೋತ್ಸಾಹ ನೀಡ್ತಾ ಇದೆ. ಕೃಷಿಕರು ಸ್ಥಳೀಯ ಮಟ್ಟದಲ್ಲೇ ಮಾರುಕಟ್ಟೆಗಳನ್ನು ಕಂಡುಕೊಳ್ಳುವುದು, ಸ್ಥಳೀಯ ಉತ್ಪನ್ನಗಳನ್ನು ಮಾಹಿತಿ ತಂತ್ರಜ್ಞಾನದ ಮೂಲಕ ಮಾರುಕಟ್ಟೆಗಳನ್ನು ಸೃಷ್ಟಿಸಿಕೊಳ್ತಕ್ಕಂಥದ್ದು, ಹೀಗೆ ಅವರಿಗೆ ಮಾರ್ಗದರ್ಶನ ಅರಿವನ್ನು ಮೂಡಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರೈತರು ಸ್ವಾವಲಂಬನೆಯತ್ತ ದಾಪುಗಾಲು ಇಡ್ತಕ್ಕಂಥದ್ದನ್ನ ಈಗ ನಾವು ನೋಡ್ಬೋದು. ಕೃಷಿ ಕ್ಷೇತ್ರದಲ್ಲಿ ಹಲವಾರು ಯಂತ್ರೋಪಕರಣಗಳನ್ನು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ತಾ ಇದ್ದಾರೆ. ಸೋಲಾರ್ ವಿದ್ಯುತ್ ಶಕ್ತಿಯನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು, ಸೋಲಾರ್ ಬೇಲಿಯನ್ನು ಅಳವಡಿಸಿ ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು, ಈ ಥರ ಹಲವಾರು ಯೋಜನೆಗಳನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ತಾ ಇದ್ದಾರೆ. ಮತ್ತು ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಸ್ಥಳೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಸ್ಥಳೀಯ ಕುಲಕಸುಬನ್ನು ಆಯ್ಕೆ ಮಾಡಿಕೊಂಡ್ರೆ

0: ತಕ್ಕಂತಹ ಜನತೆಗೆ ಅದರಿಂದ ಉತ್ಪಾದನೆ ಆಗುತ್ತೆ, ಸ್ಥಳೀಯ ಜನತೆಗೆ ಉದ್ಯೋಗ ಸಿಗುತ್ತೆ ಎನ್ನುವ ಕಲ್ಪನೆ ಅದಾಗಿತ್ತು. ಅದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಂತಹ ಯೋಜನೆಗಳನ್ನ ಉತ್ತೇಜನ ನೀಡುತ್ತಾ ಜನತೆಗೆ ಸ್ವಾವಲಂಬಿಯಾಗಿ ತಮ್ಮ ಸ್ಥಳೀಯ ಉತ್ಪನ್ನಗಳನ್ನೇ ಪರಿಚಯಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ರೈತರು ಮತ್ತೆ ಉದ್ಯಮಿಗಳು ಸಣ್ಣ ಕೈಗಾರಿಕೆಗಳನ್ನ ಆರಂಭಿಸಿ ಸ್ಥಳೀಯ ಉತ್ಪನ್ನಗಳನ್ನೇ ತಯಾರಿಸಿ ಸ್ಥಳೀಯವಾಗಿ ಮಾರುಕಟ್ಟೆಗಳನ್ನು ಕೊಂಡುಕೊಳ್ಳಲು ಪ್ರೋತ್ಸಾಹ ಧನ ಸಬ್ಸಿಡಿಗಳನ್ನು ನೀಡ್ತಾ ಇದ್ದಾರೆ.
1: ಪ್ರಧಾನಮಂತ್ರಿ ಆತ್ಮನಿರ್ಭರ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡಹೊಂಡಿ ರಾಜಣ್ಣ ಅವರು. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟ್ರಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ, ಭದ್ರತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಟಲಿ ಭೇಟಿಯನ್ನು ಯಶಸ್ವಿಯಾಗಿ ಮುಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮುಂಜಾನೆ ನವದೆಹಲಿಗೆ ಹಿಂದಿರುಗಿದ್ದಾರೆ. ಭಾರತ ಮತ್ತು ಇಟಲಿ ನಿನ್ನೆ ತಮ್ಮ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮೇಲ್ದರ್ಜೆಗೇರಿಸುವುದಾಗಿ ಘೋಷಿಸಿದ್ದು, ಇದು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಕೃಷಿ, ನಿರ್ಣಾಯಕ ಖನಿಜಗಳು, ಆಯುರ್ವೇದ, ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಭಾರತದಿಂದ ಇಟಲಿಗೆ ನರ್ಸ್ಗಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದು ಸೇರಿದಂತೆ ಹಲವು ವಲಯಗಳಲ್ಲಿ ಎರಡೂ ದೇಶಗಳು ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿದವು. ಪ್ರಧಾನಿಯವರು ಕಳೆದ ಶುಕ್ರವಾರದಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ 5 ರಾಷ್ಟಗಳ ಪ್ರವಾಸದಿಂದಾಗಿ ಭಾರತ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳನ್ನು ಸ್ವೀಕರಿಸಿದಂತಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ದಕ್ಷಿಣ ಕೊರಿಯಾದ ದೇಶಪ್ರೇಮಿಗಳು ಮತ್ತು ಮಾಜಿ ಸೈನಿಕರ ವ್ಯವಹಾರಗಳ ಸಚಿವ ಕ್ವಾನ್ ವೋ ಯುಲ್ ಸಿಯೋಲ್ನ ಇಮ್ಜಿಂಗಕ್ ಉದ್ಯಾನವನದಲ್ಲಿ ಭಾರತೀಯ ಯುದ್ದ ಸ್ಮಾರಕವನ್ನು ಉದ್ಘಾಟಿಸಿದರು. ಕೊರಿಯಾ ಯುದ್ದದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಭಾರತೀಯ ಸೇನೆಯ 60ನೇ ತುಕಡಿ ಮಾನವೀಯ ನೆಲೆಯಲ್ಲಿ ಯುದ್ದದ ಸಂದರ್ಭದಲ್ಲಿ ಮಾಡಿದ ತ್ಯಾಗ ಬಲಿದಾನದ ಸ್ಮರಣೆಯ ಸಂಕೇತ ಇದಾಗಿದೆ. ಈ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೊರಿಯಾ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಮಾನವೀಯ ನೆರವಿಗೆ ದೊಡ್ಡ ಇತಿಹಾಸವೇ ಇದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಭಾರತ ಮತ್ತು ಕೊರಿಯಾ ಗಣರಾಜ್ಯದ ನಡುವೆ ವಿಶೇಷ ಕಾರ್ಯತಾಂತ್ರಿಕ ಪಾಲುದಾರಿಕೆ ಇದೆ. ಭಾರತೀಯ ಸೇನೆ ಜನರ ನಡುವಿನ ಸಂಬಂಧಗಳ ಬಲವರ್ಧನೆಗೆ ಹೆಚ್ಚಿನ ಸಹಕಾರ ನೀಡಿದೆ ಎಂದು ಹೇಳಿದ್ದಾರೆ.
1: यह स्मारक करेज का सिंबल है, यह स्मारक कंपैशन का सिंबल है, यह स्मारक सैक्रिफाइस का सिंबल है, यह स्मारक भारत और कोरिया की जनता के बीच सदियों की मित्रता का भी संदेश दे रहा है. जब कोरियन पेनिनसुला युद्ध की त्रासदी में घिर गया था, तब भारत ने ह्यूमैनिटी के प्रति अपना दायित्व बखूबी निभाया. शांति और सेवा के आदर्शों से प्रेरित होकर भारत ने अपनी 60 पैराफील्ड एम्बुलेंस यूनिट के माध्यम से इस बार में योगदान दिया. यह
0: प्रयाणिकर सुगम

0: ಸಂಚಾರಕ್ಕೆ ಸಂಪರ್ಕವನ್ನು ಬಲವರ್ಧನೆಗೊಳಿಸಲು, ಹೆದ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ಮಿಸಲು ಅತ್ಯಾಧುನಿಕ ಸುಸ್ಥಿರ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ಸಕಾಲದಲ್ಲಿ ನಿರ್ಮಾಣ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಒತ್ತು ನೀಡಬೇಕಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ತ್ರಿಪುರಾ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ ಹಲವು ರಾಜ್ಯಗಳ ಹೆದ್ದಾರಿ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ರಸ್ತೆಗಳು ಸುರಕ್ಷಿತವಾಗಿರಬೇಕು ಮತ್ತು ದೀರ್ಘಕಾಲ ಬಾಳಿಕೆ ಬರುವಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಪ್ರತಿಯೊಂದು ಹಂತದಲ್ಲಿ ಅಧಿಕಾರಿಗಳಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸುವಂತೆ ಅವರು ಹೇಳಿದರು. 4 ದಿನಗಳ ಭಾರತ ಪ್ರವಾಸದಲ್ಲಿರುವ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲೈಟ್ಸ್ ನೇತೃತ್ವದ ನಿಯೋಗ ಇಂದು ದೆಹಲಿಗೆ ಪ್ರಯಾಣಿಸಲಿದೆ. ನಾಳೆ ಸೈಪ್ರಸ್ ಅಧ್ಯಕ್ಷರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಪರಸ್ಪರ ಭೇಟಿ ಮಾಡಲಿದ್ದು, ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ಶಿಕ್ಷಣ, ಸಂಸ್ಕೃತಿ, ರಕ್ಷಣೆ ಮತ್ತು ಭದ್ರತೆ, ಕೃತಕ ಬುದ್ದಿಮತ್ತೆ, ಫಿನ್ಟೆಕ್, ನಾವೀನ್ಯತೆ ಮತ್ತು ಸಂಶೋಧನೆ ಸೇರಿದಂತೆ ಪರಸ್ಪರ ಆಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಡಿಯಲ್ಲಿ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಲು ದೇಶದಲ್ಲಿ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣಾ ಮತ್ತು ರೋಗ ಪ್ರಕ್ರಿಯೆ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಹೇಳಿದ್ದಾರೆ. ಜಿನೆವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಮಹಾಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮನೆ ಮನೆ ಭೇಟಿ, ಸಂಚಾರಿ ತಪಾಸಣಾ ತಂಡಗಳು, ಸಮುದಾಯ ಅಭಿಯಾನ ಮತ್ತು ಹೆಚ್ಚು ಅಪಾಯವಿರುವ ಪ್ರದೇಶಗಳಲ್ಲಿ ನಿರ್ದಿಷ್ಟ ಆಂದೋಲನಗಳ ಮೂಲಕ ಸಕ್ರಿಯ ಪ್ರಕರಣಗಳ ಪತ್ತೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಕ್ಷಯರೋಗ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳ ಪತ್ತೆಗೆ ಆಧುನಿಕ ರೋಗ ಪತ್ತೆ ತಂತ್ರಜ್ಞಾನಗಳನ್ನು ಭಾರತ ಗಣನೀಯ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಆಧಾರಿತ ನವೀನ ತಂತ್ರಜ್ಞಾನ ಮೂಲಕ ಕ್ಷಯರೋಗವನ್ನು ಮುಂಚಿತವಾಗಿಯೂ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜೆಪಿ ನಡ್ಡಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಇಂದು ನಡೆಯಿತು. ಕಾಂಗ್ರೆಸ್ನ ಇಬ್ಬರು ಸೇರಿದಂತೆ ಒಟ್ಟು 23 ಸದಸ್ಯರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 1967ರ ನಂತರ ರಾಜ್ಯ ಸಂಪುಟದಲ್ಲಿ ಕಾಂಗ್ರೆಸ್ ಸದಸ್ಯರು ಸ್ಥಾನ ಪಡೆದಿದ್ದಾರೆ. ಹೊಸ ಸಚಿವ ಸಂಪುಟದಲ್ಲಿ 4 ಮಹಿಳೆಯರು ಇರುವುದು ವಿಶೇಷವಾಗಿದೆ. ಲೋಕಭವನದಲ್ಲಿ ಇಂದು ಬೆಳಗ್ಗೆ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸಂಪುಟ ವಿಸ್ತರಣೆಯಿಂದಾಗಿ ಸರ್ಕಾರದಲ್ಲಿ ಸಚಿವರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ಗ್ರಾಹಕರು, ವೃತ್ತಿಪರರು ಮತ್ತು ಸೌಂದರ್ಯ ಚಿಕಿತ್ಸಾಲಯಗಳು ಯಾವುದೇ ರೀತಿಯ ಸೌಂದರ್ಯ ವರ್ಧಕ ಇಂಜೆಕ್ಷನ್ಗಳನ್ನು ಬಳಸುವಂತಿಲ್ಲ ಎಂದು ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಅಲ್ಲದೆ ಮಾನವರ ದೇಹದ ಮೇಲೆ ಯಾವುದೇ ರೀತಿಯ ಸೌಂದರ್ಯ ವರ್ಧಕಗಳನ್ನು ಸುರಿಯಬಾರದು, ಸಿಂಪಡಿಸಬಾರದು ಎಂದು ಕೇಂದ್ರ ಔಷಧ ಮಾನದಂಡ ನಿಯಂತ್ರಣ ಸಂಸ್ಥೆ CDSCO ಆದೇಶ ಹೊರಡಿಸಿದೆ. 2020ರ ಸೌಂದರ್ಯ ವರ್ಧಕಗಳ ನಿರ್ಬಂಧ ಕಾಯ್ದೆಯಡಿ ಸೌಂದರ್ಯ ವರ್ಧಕಗಳ ಉತ್ಪಾದನೆ ಅಥವಾ ಆಮದು ಮಾಡಿಕೊಂಡು ಅವುಗಳನ್ನು ಮಾರಾಟ ಮತ್ತು ವಿತರಣೆ ಮಾಡುವುದಕ್ಕೆ ನಿಯಂತ್ರಣವಿದೆ. ಹಾಗಾಗಿ ಸುಳ್ಳು ಮಾಹಿತಿಯನ್ನು ನೀಡಿದ ಹಾಗೂ ಜನರನ್ನು ದಾರಿ ತಪ್ಪಿಸುವಂತಹ ಸೌಂದರ್ಯ ವರ್ಧಕಗಳನ್ನು ಇಂಜೆಕ್ಷನ್ ಮೂಲಕ ಬಳಕೆ ಮಾಡುವುದು ನಿಯಮದ ಉಲ್ಲಂಘನೆಯಾಗಿದೆ ಎಂದು ಸಂಸ್ಥೆ ಹೇಳಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಗುಜರಾತ್ ಟೈಟಾನ್ಸ್ ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆ ಪಡೆದಿದ್ದರೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕಾಗಿ ಕಾತರದಿಂದ ಕಾಯುತ್ತಿದೆ. ಎಬೋಲಾ ಬಾಧಿತ ದೇಶಗಳಿಂದ ಭಾರತಕ್ಕೆ ಆಗಮಿಸುವ ಪ್ರಯಾಣಿಕರಿಗೆ ಕೇಂದ್ರ ಆರೋಗ್ಯ ಸೇವೆಗಳ ನಿರ್ದೇಶನಾಲಯ ಸಲಹೆಗಳನ್ನು ಬಿಡುಗಡೆ ಮಾಡಿದೆ. ಅದರಂತೆ ಕಾಂಗೋ, ಉಗಾಂಡ ಮತ್ತು ದಕ್ಷಿಣ ಸುಡಾನ್ ಸೇರಿದಂತೆ ಇನ್ನಿತರ ಹೆಚ್ಚಿನ ಅಪಾಯ ಎದುರಿಸುತ್ತಿರುವ ರಾಷ್ಟಗಳಿಂದ ಸ್ವದೇಶಕ್ಕೆ ಹಿಂದಿರುಗಿದವರಲ್ಲಿ ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ ಮತ್ತಿತರ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಅಂಥವರು ವೈದ್ಯಕೀಯ ತಪಾಸಣೆಗೆ ಒಳಗಾಗಬೇಕು ಎಂದು ಸೂಚಿಸಲಾಗಿದೆ. ಅಲ್ಲದೆ ಶಂಕಿತ ಎಬೋಲಾ ರೋಗಿಯೊಂದಿಗೆ

ಸಂಪರ್ಕ ಹೊಂದಿದವರು ಇದ್ದರೆ ಅಂಥವರು ತಕ್ಷಣವೇ ವಿಮಾನ ನಿಲ್ದಾಣದ ಆರೋಗ್ಯಾಧಿಕಾರಿಯನ್ನು ಸಂಪರ್ಕಿಸುವಂತೆ ಸೂಚಿಸಲಾಗಿದೆ. ಜಾಗತಿಕವಾಗಿ ಇಂದು ಅಂತಾರಾಷ್ಟೀಯ ಚಹಾ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನು ಗುರುತಿಸಿದೆ. ಇದು ಚಹಾದ ಸಾಂಸ್ಕೃತಿಕ ಪರಂಪರೆ, ಆರೋಗ್ಯ ಪ್ರಯೋಜನಗಳು ಮತ್ತು ಆರ್ಥಿಕ ಮಹತ್ವವನ್ನು ಸಾರಲು ಒಂದು ಅವಕಾಶವಾಗಿದೆ. ಈ ವರ್ಷದ ಘೋಷವಾಕ್ಯ ಚಹಾವನ್ನು ಉಳಿಸಿಕೊಳ್ಳುವುದು, ಸಮುದಾಯಗಳನ್ನು ಬೆಂಬಲಿಸುವುದು ಎಂಬುದಾಗಿದೆ. ಇದು ಕ್ಷೇತ್ರದಿಂದ ಕಪ್ಗೆ ಟೀ ಉತ್ಪಾದನೆಯನ್ನು ಸುಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಜನರು, ಸಂಸ್ಕೃತಿಗಳು ಮತ್ತು ಪರಿಸರಕ್ಕೆ ಚಹಾದಿಂದಾಗುವ ಪ್ರಯೋಜನಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಮುಂದುವರಿಸುವುದನ್ನು ಖಚಿತಪಡಿಸುತ್ತದೆ. 16ನೇ ಅಸ್ಸಾಂ ವಿಧಾನಸಭೆ ಮೊದಲ ಅಧಿವೇಶನ ಇಂದು ಆರಂಭವಾಯಿತು. ಹಂಗಾಮಿ ಸ್ಪೀಕರ್ ಚಂದ್ರಮೋಹನ್ ಪಟೋವರಿ ಅಧ್ಯಕ್ಷತೆಯಲ್ಲಿ ಸದನ ಆರಂಭವಾಗಿದ್ದು, ಅವರು ನೂತನ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಬುಡಕಟ್ಟು ಪ್ರದೇಶಗಳನ್ನು ಪ್ರತಿನಿಧಿಸುವ ಸದಸ್ಯರು ತಮ್ಮ ಮಾತೃಭಾಷೆಯಲ್ಲೇ ಪ್ರಮಾಣ ವಚನ ಸ್ವೀಕರಿಸಲು ಅವಕಾಶ ನೀಡಲಾಯಿತು. ಮೊದಲಿಗೆ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಹಾಗೂ ಸಂಪುಟದ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 5 ರಾಷ್ಟಗಳ ಭೇಟಿಯಿಂದ ಸುಮಾರು $40 ಬಿಲಿಯನ್ ಹೂಡಿಕೆ ಬದ್ಧತೆಗಳ ಸ್ವೀಕಾರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ದಕ್ಷಿಣ ಕೊರಿಯಾದಲ್ಲಿ ಭಾರತೀಯ ಯುದ್ದ ಸ್ಮಾರಕ ಉದ್ಘಾಟನೆ. ಮುಂಗಾರು ವೇಳೆ ಹೆದ್ದಾರಿಗಳ ನಿರ್ವಹಣೆಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸಚಿವ ನಿತಿನ್ ಗಡ್ಕರಿ ಅಧಿಕಾರಿಗಳಿಗೆ ಸೂಚನೆ. ಕ್ಷಯ ರೋಗ ನಿರ್ಮೂಲನೆಗೆ ವಿಶ್ವದಲ್ಲೇ ಅತಿದೊಡ್ಡ ತಪಾಸಣೆ ಮತ್ತು ರೋಗ ಪತ್ತೆ ವಿಧಾನಗಳ ಅಳವಡಿಕೆ, ಸಚಿವ ಜೆಪಿ ನಡ್ಡಾ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30 ಕ್ಕೆ.

ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 1:20 ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಕುವೆಂಪು ಅವರ ರಚನೆಯನ್ನ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರಿಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಎಲ್ಲ ಕೇಳುಗರಿಗೂ ಪ್ರಚಲಿತ ವಿದ್ಯಮಾನಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಚಲಿತ, ಇದಕ್ಕೆ ಸ್ವಾಗತ. ಇಂದಿನ ದಿನ ಅಂದರೆ ಮೇ 21ರನ್ನು ಅಂತಾರಾಷ್ಟ್ರೀಯ ಚಹಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿನಿತ್ಯ ಚಹಾ ಕುಡಿಯುವಂಥ ಅಭ್ಯಾಸ ಇದ್ದೇ ಇರುತ್ತೆ. ಕೆಲವರಿಗೆ ಇದು ಚಟ ಆಗಿರ್ಬೋದು, ಅಥವಾ ಕೆಲವರಿಗೆ ಇದೊಂದು ರಿಲೀಫ್ ಅಂತ ಹೇಳ್ಬೋದು. ಕೆಲಸದ ಒತ್ತಡ ಇದ್ದಾಗ ಒಂದು ಕಪ್ ಟೀ ಅಥವಾ ಚಹಾ ಕುಡಿದ್ರೆ ಅವರಿಗೆ ನಿರಾಳ ಆಗುವಂಥದ್ದು. ಹಾಗಾಗಿ ಬಹಳಷ್ಟು ಜನರು ಚಹಾಗೆ

ಅವಲಂಬಿತರಾಗಿದ್ದಾರೆ. ಈ ಟೀ ಅಥವಾ ಚಹಾ ಚೀನಾ ದೇಶದಲ್ಲಿ ಮೊಟ್ಟ ಮೊದಲಿಗೆ ಕಂಡುಹಿಡಿಯಲ್ಪಟ್ಟಿತು. ಅಲ್ಲಿನ ಆಗಿನ ಚಕ್ರವರ್ತಿ ಶೆನ್ ಹಂಗ್ ಎನ್ನುವಂಥವರು ಬಿಸಿ ನೀರನ್ನು ಒಂದು ಮರದ ಕೆಳಗೆ ಕುದಿಸ್ತಿರುವಾಗ ಅಚಾನಕ್ಕಾಗಿ ಒಂದಷ್ಟು ಎಲೆಗಳು ಅದಕ್ಕೆ ಬೀಳುತ್ತೆ, ಅದು ಈ ಟೀ ಏನು ಚಹಾದ ಬಣ್ಣವನ್ನು ಬಿಡುತ್ತೆ. ಅದನ್ನು ಸೇವಿಸಿದಾಗ ಅದರ ರುಚಿಗೆ ಮಾರು ಹೋಗಿ ನಂತರ ಅದನ್ನು ಮುಂದುವರಿಸ್ತಾ ಬಂದು ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ಚಹಾವನ್ನು ಸೇವಿಸುವ ಹಾಗೆ ಆಗಿದೆ.

ಹೀಗೆ ಎಲ್ಲರೂ ಮೆಚ್ಚುವಂತಹ ಚಹಾ ಅಥವಾ ಟೀಯನ್ನು ಅದಕ್ಕೂ ಒಂದು ದಿನ ಇಡಬೇಕು ಅಂತ ನಿಗದಿ ಮಾಡಿ ಚಹಾ ಉತ್ಪಾದಿಸುವಂತಹ ದೇಶಗಳು ಶ್ರೀಲಂಕಾ, ನೇಪಾಳ, ಇಂಡೋನೇಷ್ಯಾ, ಕೀನ್ಯಾ, ಮಲೇಷ್ಯಾ ಹಾಗೆ ಉಗಾಂಡ ಈ ದೇಶಗಳು 2005ರಲ್ಲಿ ಒಂದು ಒಕ್ಕೂಟವನ್ನು ಮಾಡಿಕೊಂಡು ಒಂದು ದಿನವನ್ನು ಇದಕ್ಕಾಗಿ ನಿಗದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ನಂತರ UN ಇದಕ್ಕೆ ಅಧಿಕೃತ ಮಾನ್ಯತೆಯನ್ನು ಕೊಟ್ಟು 2019 ಇಸವಿಯಿಂದ May 21ರನ್ನು ಅಂತಾರಾಷ್ಟ್ರೀಯ ಚಹಾ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನಿಸಿತು. ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ

ಮಾಡಿಕೊಂಡಿದ್ರು. ನಂತರ ಯುಎನ್ ಇದಕ್ಕೆ ಅಧಿಕೃತ ಮಾನ್ಯತೆಯನ್ನು ಕೊಟ್ಟು 2019 May 21 ಅಂತಾರಾಷ್ಟ್ರೀಯ ಚಹಾ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನಿಸಿತು. ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಿದೆ.

ವಿಶ್ವದ ಒಟ್ಟು ಜನಸಂಖ್ಯೆಯ ಶೇಕಡ 37% ಜನರು ಚಹಾವನ್ನು ಸೇವಿಸ್ತಾ ಇದ್ದಾರೆ. ಜನಸಂಖ್ಯೆ ಹೆಚ್ಚಾದಂತೆ ಚಹಾ ಪ್ರಿಯರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಇದರಲ್ಲಿ ಚಹಾ ಸೇವಿಸುವವರ ಸಂಖ್ಯೆ ಭಾರತ ಮತ್ತು ಚೀನಾದಲ್ಲಿ ಹೆಚ್ಚಿದೆಯಂತೆ. ಆಗಲೇ ಹೇಳಿದಾಗೆ ಈ ಟೀ ಅಥವಾ ಚಹಾವನ್ನು ರುಚಿಗಾಗಿ ಕುಡಿಯೋದರ ಜೊತೆಗೆ ಇದರಿಂದ ಕೆಲವು ಆರೋಗ್ಯಕ್ಕೂ ಕೂಡ ಪ್ರಯೋಜನಗಳಿವೆ. ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಈ ಅಪಾಯಗಳನ್ನು ಕಡಿಮೆ ಮಾಡುತ್ತೆ. ತೂಕ ಇಳಿಸಿಕೊಳ್ಳಲು ಕೂಡ ಸಹಾಯ ಮಾಡುತ್ತೆ. ಹಾಗೆ ಮೂಳೆಗಳನ್ನು ರಕ್ಷಿಸುವ ಜೊತೆಗೆ ಹಲ್ಲು ಉದುರುವುದನ್ನು ಕೂಡ ತಡೆಯುತ್ತದೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಕೂಡ ಸಹಾಯ ಮಾಡುತ್ತೆ. ಜೀರ್ಣಾಂಗ ವ್ಯವಸ್ಥೆಯನ್ನು ಶಮನಗೊಳಿಸುವ ಮತ್ತು ದೇಹವನ್ನು ವಿಶ್ರಾಂತಿ ಮಾಡುವಂತಹ ಉತ್ಕರ್ಷಣ ನಿರೋಧಕಗಳನ್ನು ಕೂಡ ಇದು ಹೊಂದಿದೆ. ಹಾಗಾಗಿ ಭಾಳಷ್ಟು ಜನ ಸ್ಟ್ರೆಸ್ ಆದಾಗ ಅಥವಾ ಕೆಲಸದ ಒತ್ತಡ ಇದ್ದಾಗ ಒಂದು ಚಹಾವನ್ನು ಸೇವಿಸಿ ನಂತರ ಕೆಲಸವನ್ನು ಮುಂದುವರಿಸ್ತಾರೆ.

ಕೇಳುವರೆ, ನಾಳೆ ಅಂದರೆ ಮೇ 22ರಂದು ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಇವತ್ತು ನಮ್ಮ ಪರಿಸರದಲ್ಲಿ ಹಲವಾರು ಜೀವ ವೈವಿಧ್ಯವನ್ನು ನಾವು ಕಾಣುತ್ತಾ ಇದ್ದೇವೆ. ಇದರಲ್ಲಿ ಒಂದು ಸಮತೋಲನ ಇರಬೇಕಾಗುತ್ತೆ. ಈ ಸಮತೋಲನ ಏನಾದರೂ ತಪ್ಪು ಅಂತ ಹೇಳಿದ್ರೆ ನಮ್ಮ ಪರಿಸರ ಹಾಳಾಗುತ್ತೆ, ಒಂಥರ ಎಲ್ಲವೂ ಕೂಡ ಮೇಲೆ ಕೆಳಗೆ ಆಗುವಂತಹ ಸಂಭವ ಇರುತ್ತೆ. ಈ ನಿಟ್ಟಿನಲ್ಲಿ ಜೀವ ವೈವಿಧ್ಯವನ್ನು ಸಮತೋಲನದಲ್ಲಿಡಬೇಕು, ಅದರಲ್ಲಾಗುತ್ತಿರುವಂಥ ತೊಂದರೆಗಳಿರಬಹುದು, ಕಷ್ಟಗಳಿರ್ಬೋದು, ಅದರ ಬಗ್ಗೆ ಒಂದು ಅಧ್ಯಯನ ನಡೆಸಿ ಅದಕ್ಕೆ ಪೂರಕವಾಗಿ ನಡೆದುಕೊಳ್ಳೋಕ್ಕಾಗಿ 1992 ಇಸವಿಯಲ್ಲಿ ಮೇ 22ರಂದು ಒಂದು ಸಮಾವೇಶವನ್ನು ವಿಶ್ವಸಂಸ್ಥೆ ಕರೆಯುತ್ತೆ. ಅಲ್ಲಿ ಇದಕ್ಕಾಗಿ ಒಂದು ಪಠ್ಯವನ್ನು ಸಿದ್ಧಪಡಿಸುತ್ತೆ. ಅದನ್ನು ಅಳವಡಿಸಿಕೊಂಡಂತಹ ದಿನ ಮೇ 22 ಆಗಿರೋದ್ರಿಂದ ಆ ದಿನವನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ಅಂತ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ವರ್ಷ ಒಂದೊಂದು ಥೀಮ್ಗಳನ್ನು ಇಟ್ಕೊಂಡು ಆಚರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎನ್ನುವಂಥ ಒಂದು ಘೋಷವಾಕ್ಯವನ್ನು ನೀಡ್ತಾ ಇದೆ. ಅಂದರೆ ಪ್ರತಿಯೊಂದು ಊರುಗಳಲ್ಲಿ ಅಥವಾ ಪ್ರತಿಯೊಂದು ರಾಜ್ಯ ಜಿಲ್ಲೆಗಳಲ್ಲಿ ಅದರದೇ ಆದಂತಹ ಒಂದು ಜೀವ ವೈವಿಧ್ಯ ಇರುತ್ತೆ. ಈಗ ನಮ್ಮ ಕೊಡಗಿನಲ್ಲಿ ಹೆಚ್ಚು ಹಸಿರಿನಿಂದ ಕೂಡಿರುವಂತಹ ಜಿಲ್ಲೆ, ಇಲ್ಲಿ ಕೂಡ ನಾವು ಸಾಕಷ್ಟು ಜೀವ ವೈವಿಧ್ಯವನ್ನು ಕಾಣಬಹುದು. ಇಂತಹ ಜೀವ ವೈವಿಧ್ಯವನ್ನು ನಾವು ಪ್ರಾದೇಶಿಕವಾಗಿ ಸ್ಥಳೀಯವಾಗಿ ಅದನ್ನು ಸಂರಕ್ಷಿಸ್ತಾ ಹೋದರೆ ಅದು ಜಾಗತಿಕವಾಗಿ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಈ ಒಂದು ಘೋಷವಾಕ್ಯವನ್ನು ಈ ಬಾರಿಯ ಜೀವ ವೈವಿಧ್ಯ ದಿನದ ಅಂಗವಾಗಿ ವಿಶ್ವಸಂಸ್ಥೆ ನೀಡಿದೆ.

ಇಲ್ಲಿ ಜೀವ ವೈವಿಧ್ಯ ಅಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿ ಕಾಣುವಂಥ ಗಿಡ ಮರಗಳು, ಸೂಕ್ಷ್ಮಾಣುಜೀವಿಗಳು, ಪ್ರಾಣಿ ಪಕ್ಷಿಗಳು, ಜಲಚರಗಳು, ಹೀಗೆ ಎಲ್ಲವೂ ಕೂಡ ಒಳಗೊಂಡಿರುತ್ತವೆ. ಇದರಲ್ಲಿ ಯಾವುದಾದರೂ ಒಂದು ಕೊಂಡಿ ತಪ್ಪಿತು ಅಂತ ಹೇಳಿದ್ರೆ ಪರಿಸರದಲ್ಲಿ ಅಸಮತೋಲನ ಕಾಣುತ್ತೆ. ಇವತ್ತಿನ ದಿನ ಅಂದರೆ ನಿನ್ನೆ ಮೇ 20ರಂದು ವಿಶ್ವ ಜೇನುನೊಣಗಳ ದಿನವನ್ನು ಕೂಡ ಆಚರಣೆ ಮಾಡಿದರು. ನಮ್ಮ ಪರಿಸರವನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ಈ ಜೇನುನೊಣಗಳು ವಹಿಸ್ತಾ ಇದ್ದಾವೆ. ಪರಾಗಸ್ಪರ್ಶ ಇರಬಹುದು ಅಥವಾ ಪ್ರತಿಯೊಂದು ನಮ್ಮ ಕೃಷಿ ಚಟುವಟಿಕೆ ಕೂಡ ಈ ಪರಾಗಸ್ಪರ್ಶದಿಂದ ಬಹಳಷ್ಟು ಉಪಯೋಗಗಳು ಆಗ್ತಾ ಇದೆ. ಹೀಗೆ ಏನಾದರೂ ಜೇನುನೊಣಗಳು ವಿನಾಶಕ್ಕೆ ಹೋಯಿತು ಅಂತ ಹೇಳಿದ್ರೆ ಅಲ್ಲಿಂದ ಮಾನವನ ವಿನಾಶ ಪ್ರಾರಂಭವಾಗುತ್ತೆ ಅಂತ ಹೇಳಿ ಹಿರಿಯ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆ ಇವತ್ತು ಬಹಳಷ್ಟು ಕಡೆ ಮಾಲಿನ್ಯಗಳಾಗ್ತಿದೆ. ಜಲಮಾಲಿನ್ಯ ಆಗಿರಬಹುದು, ವಾಯು ಮಾಲಿನ್ಯ ಆಗಿರಬಹುದು ಅಥವಾ ಅರಣ್ಯ ನಾಶದಂತಹ ಈ ಒಂದು ಕಾರಣಗಳಿಂದ ಇವತ್ತಿನ ನಮ್ಮ ಜೀವ ವೈವಿಧ್ಯತೆಯಲ್ಲಿ ಏರುಪೇರನ್ನ ಕಾಣ್ತಾ ಇದ್ದೀವಿ. ಇದನ್ನ ನಾವು ಸಮತೋಲನದಲ್ಲಿ ಇಟ್ಟುಕೊಂಡು ನಮ್ಮ ಪರಿಸರವನ್ನ ನಾವು ಉಳಿಸಬೇಕಾಗಿದೆ. ಹಾಗೆ ಈ ದಿನದ ಅಂತಾರಾಷ್ಟ್ರೀಯ

ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಇಂದು ಸಂಜೆ 6:50 ನಮ್ಮ ನಿಲಯದಿಂದ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಜೀವ ವೈವಿಧ್ಯತೆ ಪ್ರಾಮುಖ್ಯತೆ ಮತ್ತು ಆಹಾರ ಉತ್ಪಾದನೆಯಲ್ಲಿ ಇದರ ಮಹತ್ವ, ಈ ದಿನದ ಈ ಒಂದು ಮಹತ್ವದ ಕುರಿತು ನಮಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಸಿಜೆ ಕುಶಾಲಪ್ಪ ಅವರು. ಈ ಒಂದು ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳುತ್ತಾ ಈ ದಿನದ ಪ್ರಚಲಿತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಮತ್ತು ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತೆರಿಗೆ ಏರಿಸಿದರೆ ನಾವು ಕಡಿಮೆ ಮಾಡಬೇಕಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ ಅವರು, ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಪೆಟ್ರೋಲ್ 70 ರೂಪಾಯಿ, ಡೀಸೆಲ್ 48 ರೂಪಾಯಿ ಇತ್ತು. ಅಡುಗೆ ಅನಿಲ ಬೆಲೆ 414 ರೂಪಾಯಿ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಬಳಿಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯಭೂಮಿ ಎಂದು ಬಣ್ಣಿಸಿದ್ದಾರೆ. ಇಂದು ಭಯೋತ್ಪಾದನಾ ವಿರೋಧಿ ದಿನ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹುತಾತ್ಮ ದಿನದ ಅಂಗವಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಸೇರಿದಂತೆ ಸಚಿವಾಲಯದ ಸಿಬ್ಬಂದಿ ಹಾಜರಿದ್ದರು. ದ್ವೇಷ, ಹಿಂಸಾಚಾರ ಮತ್ತು ಉಗ್ರವಾದದ ವಿರುದ್ದ ಒಗ್ಗಟ್ಟಿನಿಂದ ನಿಲ್ಲುವ ಮಹತ್ವವನ್ನು ನಾವು ಇಂದು ಒತ್ತಿ ಹೇಳಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಷ್ಟೀಯ ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವು ಪ್ರಗತಿಪರ ಮತ್ತು ಸುರಕ್ಷಿತ ರಾಷ್ಟ್ರದ ಬಲವಾದ ಆಧಾರಸ್ತಂಭಗಳಾಗಿವೆ. ಭಾರತದ ಏಕತೆ ಮತ್ತು ಸ್ಥಿತಿಸ್ಥಾಪಕತ್ವದ ನಿರಂತರ ಮನೋಭಾವವು ಸಮಾಜವನ್ನು ವಿಭಜಿಸಲು ಪ್ರಯತ್ನಿಸುವ ಶಕ್ತಿಗಳ ಮೇಲೆ ಜಯ ಗಳಿಸುತ್ತಲೇ ಇದೆ ಎಂದು ಹೇಳಿದ್ದಾರೆ. ಭಯೋತ್ಪಾದನಾ ವಿರೋಧಿ ದಿನದ ಅಂಗವಾಗಿ ಕೊಪ್ಪಳ ಜಿಲ್ಲಾಡಳಿತದ ವತಿಯಿಂದ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ ಪ್ರಮಾಣವಚನ ಬೋಧಿಸಿದರು. ಅಪರ ಜಿಲ್ಲಾಧಿಕಾರಿಗಳಾದ ಸಿದ್ದರಾಮೇಶ್ವರ, ಜಿಲ್ಲಾ ಖಜಾನಾಧಿಕಾರಿಗಳಾದ ಕೆ ಸುರೇಶ್ ಸೇರಿದಂತೆ ವಿವಿಧ ಇಲಾಖೆಗಳ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿತು. ದೇಶಾದ್ಯಂತ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಕ್ರಮಗಳು ಮತ್ತು ಹಗರಣಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನೀಟ್ ಪರೀಕ್ಷೆಗಳನ್ನು ರದ್ದುಗೊಳಿಸುವಂತೆ ಹಾಗೂ ತಪ್ಪಿತಸ್ಥರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಕಾಂಗ್ರೆಸ್ ರಾಜಭವನ ಚಲೋ ಹಮ್ಮಿಕೊಂಡಿದ್ದು ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ.

0: ರಾಜ್ಯದ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು ಕರ್ನಾಟಕ ಭ್ರಷ್ಟಾಚಾರದ ಪಟ್ಟಿಯಲ್ಲಿ 5ನೇ ಸ್ಥಾನ ಪಡೆದಿದೆ. ಈ ಪಿಡುಗನ್ನು ತಡೆಯದೇ ಹೋದಲ್ಲಿ ಭವಿಷ್ಯದಲ್ಲಿ ಭೀಕರ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಎಚ್ಚರಿಕೆ ನೀಡಿದ್ದಾರೆ. ಮಳವಳ್ಳಿ ತಾಲೂಕಿನಲ್ಲಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಮತ್ತು ವಿಲೇವಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಪ್ರಕರಣಗಳನ್ನು ಅಧಿಕಾರಿಗಳು ವಿಲೇವಾರಿ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡಿದ್ದು, ಎಲ್ಲ ಅಧಿಕಾರಿಗಳು ಸಂವಿಧಾನ ಬದ್ದವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಸುರಕ್ಷತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಬದಲು ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಅಭಿವೃದ್ಧಿಪಡಿಸುವಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ ಎಂದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೋರಿಸಿರುವ ಆಸಕ್ತಿಯನ್ನು ಸಾರ್ವಜನಿಕ ಸುರಕ್ಷತೆಗೆ ತೋರಿಸಿದ್ದರೆ ಬೆಂಗಳೂರು ಅಪರಾಧಗಳ ನಗರವಾಗುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಹಿರಿಯ ನಾಗರಿಕರು ಸುರಕ್ಷಿತವಾಗಿಲ್ಲ, ಬಾಲಾಪರಾಧ ಪ್ರಕರಣಗಳ ಸಂಖ್ಯೆಯೂ ಹೆಚ್ಚಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದೆ ಎಂದು ದೂರಿದ್ದಾರೆ. ದ್ವಿತೀಯ ಪಿಯುಸಿ ಪರೀಕ್ಷೆ 2ರ ಫಲಿತಾಂಶವನ್ನು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ಫಲಿತಾಂಶವನ್ನು kar.nic.in ಅಥವಾ ಕರ್ನಾಟಕ 1 ಅಪ್ಲಿಕೇಶನ್ ಮೂಲಕ ಪರಿಶೀಲಿಸಬಹುದಾಗಿದೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ 2013 ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಆಂತರಿಕ ದೂರು ನಿವಾರಣಾ ಸಮಿತಿಗಳನ್ನು ಕಡ್ಡಾಯವಾಗಿ ರಚಿಸಬೇಕು ಎಂದು ಬಳ್ಳಾರಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ರಾಮಕೃಷ್ಣ ನಾಯಕ್ ತಿಳಿಸಿದ್ದಾರೆ. ಸಮಿತಿಗಳಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. June 9 ಒಳಗಾಗಿ ಈ ಕುರಿತಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಶಿ ಬಾಕ್ಸ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡದಿದ್ದರೆ 50,000 ರೂಪಾಯಿ ದಂಡ ವಿಧಿಸುವುದರ ಜೊತೆಗೆ ಖಾಸಗಿ ಕಚೇರಿಗಳ ಪರವಾನಗಿ ರದ್ದು ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೋಲಾರದಲ್ಲಿ ಮನೆಗಳಿಂದ ಸಂಗ್ರಹಿಸುವ ಕಸವನ್ನು ಮೂಲದಲ್ಲೇ ವಿಂಗಡಣೆ ಮಾಡದಿದ್ದರೆ ಪೌರ ಕಾರ್ಮಿಕರು ಅಂತಹ ಕಸವನ್ನು ಸ್ವೀಕರಿಸಬಾರದು ಎಂದು ಜಿಲ್ಲಾಧಿಕಾರಿ Dr. MR Ravi ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವ ಹಾಗೂ ಸುಪ್ರೀಂಕೋರ್ಟ್ ಆದೇಶಗಳನ್ನು ಕಡ್ಡಾಯವಾಗಿ ಪಾಲಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿದರೆ ತಿಂಗಳ ವೇತನವನ್ನು ತಕ್ಷಣವೇ ತಡೆಹಿಡಿಯುವುದಾಗಿ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಇನ್ನು ಮುಂದೆ ಕಡ್ಡಾಯವಾಗಿ 4 ಹಂತಗಳಲ್ಲಿ ಕಸ ವಿಂಗಡಣೆ ಮಾಡಬೇಕು. ಹಸಿ ಕಸ, ಒಣಕಸ, ಸ್ಯಾನಿಟರಿ ಕಸ ಮತ್ತು ವಿಶೇಷ ಕಾಳಜಿಯ ಕಸ ಎಂದು ಪ್ರತ್ಯೇಕಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾದ 2026-27 ಸಾಲಿನ 10ನೇ ವರ್ಷದ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗುವುದು ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರಾದ ಕೃಷ್ಣ ಸಿ ಉಕ್ಕುಂದ ತಿಳಿಸಿದ್ದಾರೆ. ರೈತರು ಹಾಗೂ ಗ್ರಾಹಕರ ಒತ್ತಾಯದ ಮೇರೆಗೆ ಮಾವು ಮಾರಾಟ ಮೇಳವನ್ನು ಇನ್ನೂ 5 ದಿನಗಳ ಕಾಲ ಮುಂದುವರೆಸಲಾಗಿದೆ. ರೈತರು ಹಾಗೂ ಜಿಲ್ಲೆಯ ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಗೃಹ ರಕ್ಷಕ ದಳ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಿಂದ ತಾಲೂಕಿನ ಅಮರಾಪುರ ಗ್ರಾಮದಲ್ಲಿ ವಿಪತ್ತು ನಿರ್ವಹಣೆ ಕುರಿತು ಅಣಕು ಪ್ರದರ್ಶನ ನಡೆಯಿತು. ಗಾಯಗೊಂಡವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಪ್ರಥಮ ಚಿಕಿತ್ಸೆ ನೀಡುವುದು, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಮತ್ತು ಆರೋಗ್ಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಪ್ರಾಯೋಗಿಕವಾಗಿ ಪ್ರದರ್ಶಿಸಲಾಯಿತು. ಈ ವೇಳೆ ಮಾತನಾಡಿದ ಬಳ್ಳಾರಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ DSP GM ತಿಪ್ಪೇಸ್ವಾಮಿ, ಕಡಿಮೆ ಸಮಯದಲ್ಲಿ ಕನಿಷ್ಠ ನಷ್ಟದೊಂದಿಗೆ ಜನರನ್ನು ರಕ್ಷಿಸುವುದು

0: ಅಣಕು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ. ವಿಪತ್ತು ಸಂದರ್ಭದಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ಇಲಾಖೆಗಳ ಸಮನ್ವಯತೆಯು ಅಗತ್ಯ ಎಂದು ತಿಳಿಸಿದ್ದಾರೆ. ಇದು ಕೇವಲ ಒಂದು ತಾಲೀಮು ಅಲ್ಲ, ದೇಶದ ರಕ್ಷಣೆ ಮತ್ತು ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ஆகாஷவாணி பெங்களூர் வணக்கம் நேயர்களே இன்றைய ஸ்னேகபா

0: ಕಡಿತವಿಲ್ಲ, ರಾಜ್ಯ ಸರ್ಕಾರ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್ ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭಯೋತ್ಪಾದನಾ ವಿರೋಧಿ ದಿನ, ವಿಧಾನಸೌಧದಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಜ್ಞಾವಿಧಿ ಬೋಧನೆ. ಬೆಂಗಳೂರಿನ ಸುರಕ್ಷತೆಗಿಂತ ರಿಯಲ್ ಎಸ್ಟೇಟ್ ಬಗ್ಗೆ ಸರ್ಕಾರಕ್ಕೆ ಒಲವು, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ஆகாஷவாணி பெங்களூர் வணக்கம் நேர்களே, இன்றைய ஸ்னேக பாரதி தமிழ் நிகழ்ச்சிக்கு உங்களை அன்புடன் வரவேற்கிறோம். இன்றைய ஸ்னேக பாரதி தமிழ் நிகழ்ச்சியில் நாம் முதலாவதாக கேட்கப் போவது
2: ஞாபகம் இருக்குதா?

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4 ಗಂಟೆ ಆಗಲಿದೆ. ಪ್ರಿಯ ಶ್ರೋತೃಗಳೇ, ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಪಾವಡಂಡ ಡೇಸಿ ರೋಷನ್.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
5: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
6: ಇಲ್ಲ, ಏನಿದೆ ಅಂತದ್ದು?
5: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್

0: ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
1: ಹೌದಾ, ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 feet ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900 1282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.

0: ಗಾದೆಗಳ ಕುರಿತಾಗಿ ಪತ್ರಾಧಾರಿತ
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
2: ಕೈ ಕೆಸರಾದ್ರೆ ಬಾಯಿ ಮೊಸರು.

ಪ್ರಿಯ ಕೇಳುಗರೆ, ಈಗ ಕೊಡಗಿನ ಜಾನಪದ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಬಟ್ಟೆಪಾಟು, ಕಂಗಂಡ ಮಿಟ್ಟು ಪೂವಯ್ಯ ಮತ್ತು ಸಂಗಡಿಗರಿಂದ.

0: ಈಗ ಸಮಯ 4:35. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ,
2: ನೆನಪುನಿನಾದ
1: ನೆನಪುನಿನಾದ
2: ನೆನಪುನಿನಾದ
1: ಕಾರ್ಯಕ್ರಮ ನೆನಪುನಿನಾದ
3: ನೆನಪುನಿನಾದ
1: ಕಾರ್ಯಕ್ರಮ ನೆನಪುನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಿನಾದ
1: ನೆನಪುನಿನಾದ.
0: ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಸಾಕ್ಷಾತ್ಕಾರ ಚಿತ್ರಕ್ಕಾಗಿ ಪಿ ಸುಶೀಲಾ ಅವರು ಹಾಡಿರುವ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಕಣಗಲ್ ಪ್ರಭಾಕರ ಶಾಸ್ತ್ರಿ, ಸಂಗೀತ ಸಂಯೋಜನೆ ಮಾಡಿದ್ದವರು ಎಂ ರಂಗರಾವ್.

0: ನನ್ನೆದೆಯ ಹಾಡು
1: ನನ್ನ ಹೃದಯ ನನ್ನ ಹೃದಯ ತುವಿ ತುವಿ ಅನ್ನೋ ಸಮಯ
2: ಹಲೋ.
0: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
3: ಹಲೋ ಹಲೋ ಹಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು
0: 2285558 ಮತ್ತೊಂದು ದೂರವಾಣಿ ಸಂಖ್ಯೆ 2281129 ಕೋಡ್ ಸಂಖ್ಯೆ 08272 ಕರೆ ಮಾಡ್ತಿರಲ್ಲ
4: ನನ್ನೆದೆಯ ಮಾತು ಇದೆ.
0: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
5: ಹಲೋ ನಮಸ್ತೆ.
0: ಹಲೋ
6: ಹಲೋ ಮಡಿಕೇರಿ ಆಕಾಶವಾಣಿನಾ?
0: ನನ್ನ ನೆನೆಯ ಹಾಡು.
6: ನನಗೊಂದು ಹಾಡು ಬೇಕಾಗಿತ್ತು.
0: ಹಲೋ.

ಪ್ರಿಯ ಕೇಳುಗರೇ, ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಪ್ರಿಯ ಕೇಳುಗರೇ, ಇವತ್ತು ಮೇ 21 ಭಾರತದಾದ್ಯಂತ ಭಯೋತ್ಪಾದನಾ ವಿರೋಧಿ ದಿನವನ್ನು ಆಚರಿಸಲಾಗ್ತಾ ಇದೆ. ಸಮಾಜದಲ್ಲಿ ಶಾಂತಿ ಸಾಮರಸ್ಯವನ್ನು ಕಾಪಾಡಲು ಮತ್ತು ಯುವ ಪೀಳಿಗೆಯನ್ನು ಹಿಂಸಾಚಾರದಿಂದ ದೂರವಿಡಲು ಈ ದಿನದಂದು ಜಾಗೃತಿ ಮೂಡಿಸಲಾಗುತ್ತೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು 1991 ಮೇ 21 ತಮಿಳುನಾಡಿನ ಶ್ರೀಪೆರಂಬುದೂರಿನಲ್ಲಿ ಭಯೋತ್ಪಾದಕ ದಾಳಿಗೆ ಬಲಿಯಾಗ್ತಾರೆ. ಅವರ ನೆನಪಿನಲ್ಲಿ ಮತ್ತು ಭಯೋತ್ಪಾದನೆಯ ಭೀಕರತೆಯನ್ನು ಸಾರಲು ಕೇಂದ್ರ ಸರ್ಕಾರ ಈ ದಿನವನ್ನು ಭಯೋತ್ಪಾದನಾ ವಿರೋಧಿ ದಿನ ಅಂತ

ಘೋಷಿಸಿದೆ. ಈಗ ಕೇಳಿ ಎರಡು ರೇಖೆಗಳು ಚಿತ್ರಕ್ಕಾಗಿ ಪಿ ಸುಶೀಲ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆಯನ್ನು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದ್ದು, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ಎಸ್ ವಿಶ್ವನಾಥನ್.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ನೆನಪು ನಿನಾದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪ್ರಿಯ ಶ್ರೋತೃಗಳೇ, ಭಯೋತ್ಪಾದನಾ ವಿರೋಧಿ ದಿನದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಅಂದರೆ ಮಾನವೀಯತೆಯನ್ನು ರಕ್ಷಣೆ ಮಾಡೋದು. ಹಿಂಸಾಚಾರ ಮತ್ತು ಭಯೋತ್ಪಾದನೆ ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ ಅಂತ ಹೇಳೋದನ್ನು ಜನರಿಗೆ ತಿಳಿಸಿ ಹೇಳೋದು, ಹಾಗೆಯೇ ಯುವ ಪೀಳಿಗೆ ಯಾವುದೇ ರೀತಿಯ ತೀವ್ರಗಾಮಿ ಆಲೋಚನೆಗಳಿಗೆ ಬಲಿಯಾಗದಂತೆ ತಡೆಯೋದು, ದೇಶದ ಆಂತರಿಕ ಭದ್ರತೆ ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಸೌಹಾರ್ದತೆಯನ್ನು ಎತ್ತಿ ಹಿಡಿಯೋದೇ ಭಯೋತ್ಪಾದನಾ ವಿರೋಧಿ ದಿನದ ಮುಖ್ಯ ಉದ್ದೇಶವಾಗಿದೆ. ಇನ್ನು ಕೇಳೋಣ ಹೊಂಬಿಸಿಲು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ರಾಗ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ ಅವರು, ಗೀತೆಯನ್ನು ಬರೆದವರು ಗೀತಾಪ್ರಿಯಾ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನೀನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನೀನಾದ. ನೆನಪು ನೀನಾದ
2: ಭಯೋತ್ಪಾದನಾ ವಿರೋಧಿ ದಿನದ ಬಗ್ಗೆ ಮಾತನಾಡ್ತಾ ಇದ್ವಿ ಶ್ರೋತೃಗಳೇ. ಹಿಂಸೆ ಕೇವಲ ವಿನಾಶವನ್ನ ತರುತ್ತೆ, ಆದರೆ ಶಾಂತಿ ಪ್ರಗತಿಯನ್ನ ತರುತ್ತೆ. ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಕೇವಲ ಗಡಿ ಕಾಯುವ ಸೈನಿಕರದಷ್ಟೇ ಅಲ್ಲ, ಅದು ದೇಶದ ಪ್ರತಿಯೊಬ್ಬ ಜವಾಬ್ದಾರಿಯುತ ಪ್ರಜೆಯ ಕರ್ತವ್ಯವೂ ಕೂಡ. ನಮ್ಮ ಆಲೋಚನೆಗಳಲ್ಲಿ ಸೌಹಾರ್ದತೆ ಇರಲಿ, ನಮ್ಮ ನಡೆನುಡಿಗಳಲ್ಲಿ ದೇಶಪ್ರೇಮವಿರಲಿ ಅಂತ ಹೇಳ್ತಾ ಈಗ ಕೇಳೋಣ ಪ್ರೇಮದ ಕಾಣಿಕೆ ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಗೀತೆಯನ್ನು ಬರೆದವರು ವಿಜಯ ನರಸಿಂಹ, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಪಾವನಗಂಗಾ ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರದ್ದು.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:22.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್

0: ಫರ್ನಿಚರ್ ವಿರಾಜಪೇಟೆ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
4: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು. ಇದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಎಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು. ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು. ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತರ ಸರಿ ಹೊರಟೋಯ್ತು. ಏನು ಇಲ್ಲಪ್ಪ, ಚೆನ್ನಾಗಿದ್ದೀನಿ ಅಂತ ಇರಬೇಡಿ. ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900092
2: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಮುಂದಿನ ಕಾರ್ಯಕ್ರಮ ಇದೀಗ
8: ಆಕಾಶವಾಣಿ ಮಡಿಕೇರಿ.

0: ಅಂತವಾ ಮರ್ಯಾದಲ್ಲಿ ನಡ ದುಡ್ಡನ್ನ ಬೆಚ್ಚಿರಡು, ಇಲ್ಲಿ ಹಿಂಗ ಕತೆ ಬದಲಾಯಿ ಪೋಕುಂದಿಲ್ಲ. ರೂ ಪುಟ್ಟದ್ ನಾಕು
1: ನಲ್ಲ ಕತೆ ಆಚಲ್ಲಪ್ಪ ಇದು. ನೀನ್ ದಾರನ್ ಕೇಟಿರ್ಲಿಯಾ? ನೀನು
0: ಕೇಟ ಮಾಚು, ನಾನು ನೀಡ ಅಪ್ಪೋ ಮುಂಡತೆ ಎಣ್ಣಚಕನ ಕೇಳು. ನೀಡ ಅಧಿಕ ಪ್ರಸಂಗ ಬುದ್ಧಿ ನನ್ನ ನಾಡ ಕೂಡ ಕಾಟತೆ. ಒಂದೆಲ್ಲ ಜೋರಿಟ್ಟತಮ
1: ದಾರ ಐತಿ ಕೂನು ಅಂತವ.
0: ದಾರನ್ನ ಆಕೇನ ಗೊತ್ತು ಮಾಚು, ನೀಕೆ ಗೊತ್ತು. ದಾಡ ಕೂಡ ಎಲ್ಲ ಸಾಲ ಸೋಲ ಮಾಡಿದ್ದಿಪ್ಪಿಯೋ, ನೀಕೆ ಗೊತ್ತು. ಅಂತ ಇಂತು ನಡ ಮಾನ ಮರ್ಯಾದಿನ ಹರಾಜಿಡುವ ಜನ.
1: ಅಲ್ಲ ಪೂಯಿ, ಸಾಲ ಇಲ್ಲತ್ತೋ ದಾರ ಎಣ್ಣು ನೋಟಣ್ಣ. ನಂಗಡ ಭಾರತ ಸರ್ಕಾರಕ್ಕೆ 1000 ಗಟ್ಟಲೆ ಕೋಟಿ ಸಾಲ ಉಂಟಲ್ಲ, ಅಂತಲ್ಲಿ ನಾಡ್ದು ಇದು ಲೆಕ್ಕ?
0: ಸಾಲ ಇಪ್ಪದಲ್ಲ ನೇರೆ ಮಾಚು, ಆಚೆಂಗ ಜನ ನೋಟಿತ್ತು ಸಾಲ ಮಾಡೋಣ. ಸಾಲ ಕೊಡ್ತವ ದುಡಿ ಎಡ್ತಂಡು ಕೊಟ್ಟಿ ಎಂಡು ಸಾರಿ ಎಂಡು ಪೋಪಂತಮ ಆಯ್ತಿಪ್ಪಕ್ಕಾಗ ಎಡ್ತಂಡ ಅವಂಡ ಮಾನ ಮರ್ಯಾದಿನ ಹರಾಜಿಡ್ಲಿ ಅವ.
1: ಓಹೋ, ಇವ್ರದ ಸಜೆಷನ್ ಸಾಲ ಕಟ್ಟೋದೇ ಬಂಡ ಹೊಡ್ತು, ಅದನ್ನ ಚಾಯ್ಸ್ ಬರೋ ಕೇಡು ಅಂತ ಕಂತೆಡೆ ಕೂಡ ಸಾಲ ಮಾಡ್ತಿಲ್ಲ ನಾನು, ಗೊತ್ತಾಚ?
0: ಓಹೋ, ಅದ ನೀನ್ ಹೇಳ ಮಾಚು, ಇದು ಗ್ಯಾರಂಟಿ ಅವಂಡದೆ ಫೋನ್.
1: ನೀನೇ ಹೇಳಪ್ಪು, ಈ ದಾರದ ಗೊತ್ತಪ್ಪಲ್ಲ, ಅಲ್ಲಿಂಜ ನಾಕ್ತಾ ನೋಟಂಗ.
0: ಹಲೋ ಹಲೋ ಹಲೋ ಹಲೋ, ಇದೆ ಮಾಚು ತಕ್ಕೆ ಪರ್ನಂಡಿಲ್ಲೇ ದಾರೋ ದಾಕೊತ್ತು. ನಾಡ ಅಂದಾಜ್ ಅವನೇ ಆಯ್ತಿರುಂಡು.
1: ಬಿಡು ತಾಯಿಲಿ, ಅವಂಡ ಮಾನ ಮರ್ಯಾದಿನ ಹರಾಜು ಇಡು ಈ ಕುರಿ.
0: ಇದ
1: ಹಲೋ ಹಲೋ, ಏಯ್ ಅಪ್ಪ ಚತ್ತವನೇ, ದಾರ ನೀನು? ನೀಕ್ ಮಾನ ಮರ್ಯಾದೆ ಉಂಡು ದಾಚಂಗಿ ಎದಕ್ಕೆ ಬಂದು ತಕ್ಕ ಬರೀರಾ? ಫೋನ್ ಎಂತ ನೀಡ?
0: ಏ ಅವನೇ ಅಕ್ಕೋ ಬಾರೇದಾರು ಹಿಂಗು.
1: ಏ ಸೈತಾನ್ ಸಾಂಬ್ರಾಣಿ, ನಾಡ ಎದಕ್ಕೆ ಕಟ್ಟೋಣ ನೀನು? ಒರೇ ಪೊಯ್ತಕ್ಕೆ ನೀಡ ಮುಸುಣ್ಣಿನ ಮೈದಾನ ಮಾಡ್ರಿ, ಎಚ್ಚರ. ಇಕ್ಕೆಲ್ಲಿ ಬುದ್ಧಿ ಹೋಯ್ತರ ನೀಡ? ನಾವು ತೊಂಡೆ ದಮ್ಮೊಂಡಿಗೆ ತಕ್ಕ ಬರೀರಾ? ನೀಡೋದಕ್ಕೆ ಕಾರೈ ಗುಟ ಬಡಿತದ ನೀಡೋದಕ್ಕೆ?
0: ತುತು ಎಂತ ಮಾಚು ಇದೆ, ಚರಿಯ ಮಕ್ಕಳನಕ್ಕೆ ನೀಡ ಕಳಿ, ಬಾಣದ ಭಾಷೆಲ್ಲೆಲ್ಲ ಬೈಯತೆ ಆಗ ಅದು.
1: ನಿನ್ ಚೆನ್ನ ಮುಂಡ ತಿಪ್ಪಿಯ ಪೂಯಿ, ಪಿಂಗಂತ ಅಣ್ಣನೆಲ್ಲ ತಕ್ಕ ಪರಿ ಉಂಟು ಅವನು ನೀಡ ಕೊಡೆ. ದಮ್ಮೊಂಡಿಂಗ್ ಇಕ್ಕ ನಾಡ ಕೊಡೆ ಪರಿಯೋಲ್ಲ.
0: ಉಯ್ಯ್ ನಾನ್ ಎಂತಂಗ ಅಣ್ಣನ ನೀಕ್ ಬೀಯಮ್ಮ ಫೋನ್ನ ಐಂಡ ಐಂಡ ಕರ್ಮಕ ಉಪೋಪ. ನಾಯಿ ಕಡಿಚತಂದು ನಾಯಿರ ಕಾಲ್ಕ ನಂಗ ಕಡಿಪಕಪ್ಪ ಮಾಚು.
1: ನೀ ಗೊತ್ತಲೆ ಪೂಯಿ, ಎಚ್ಚಂಗ ತಾಂದಣಿಪೋ ವಾರಮ್ಮ ಸರೀಕ್ ಕಾಚಿರ್ತಂಗಿ ಇನ್ನ ನಂಗಡ ಸುದ್ದಿ ಬಪ್ಲ ಮುಂಡತೆ ಉಂಡಂಗಿ ಮೂಕರ್ತ ಪಕ್ಕೊಂದು ಗಾದೆ ಕಟ್ಟಿಲ್ಯಾ?
0: ಎರಡು ಬಿಡು ಮಿನ್ಯ ರಿಸೀವರ್ ನಮ್ಮ ಬೇಯಿ ಪಾಳಾಯಿ ಪುಡವ.
1: ಫೋನ್ ನೀನೇ ಎಡಿಂದ ಅನ್ನೋದು ಅವಳೆ, ಈಗ ಬೇಯಿಂದ ಅನ್ನೋದು ಅವಳೆ. ಕೊಟ್ಟು ಪಾಠ ದಂಡು ನೀಡದೆ ಆಯೋಚಲ ಈ ಮನೇಲಿ.
0: ಎಂತ ಮಾಡೋ ಮಾಚು, ನಾಡ ಪಾಠಕ್ಕೆ ನೀನು ಕೊಟ್ಟಿಲ್ಲ ಎಂದು ಕಂಡಕ ನಾಡದೆ ಪಾಠ ನಾಡದೆ ಕೊಟ್ಟು ಪಿಂಜೆಂತ ಮಾಡೋಕಪ್ಪ ಅಣ್ಣೆ?
1: ಎಂತ ಇಕ್ಕ ನೀಡ ಪಾಠಕ್ಕೆ ನಾನು ಕೊಟ್ಟದೆ ಇಂಜಿ?
0: ಅಲ್ಲಿಂಗ್ ಮಾತ್ರ ಎಂತ, ಒರೇ ಒರು ತಕ್ಕು ಪರೆಯತವಂಗ ನೀನ್ ಅನ್ನನೆಲ್ಲ ಬಜ್ಜಿಟಕ್ಕ ದಾರು ಯಾಲೆ ಎತ್ತಿನ ಒಂದು ಅರಂಜುವತ್ತೆ.
1: ಓಹೋಹೋ, ಹೆಚ್ಚೆ ಬೇರೆ ಪ್ಲೇಟ್ ಉಲ್ಟಾ ತಿರ್ಕಿರ್ತ ನೋಟಿವ? ಅವನೇ ಆಯ್ತಿರೋಂದು ನೀನೇ ಇಲ್ಲ ಅಣ್ಣೆ.
0: ಆಯ್ತಿಕ್ಕು ಕಮ್ಮ ನಣ್ಣ, ಅವನೇ ಗ್ಯಾರಂಟಿ ಅಂದ ನಾನಣ್ಣನ.
1: ಅವನೇ ಆಯ್ತಿಕ್ಕು, ಇಲ್ಲಂಗೆ ಅಂತ ಬ್ಲಾಂಕ್ ಅಲ್ಲಿ ಮಾಡ ದಾರಂಗಿ ಆಡು. ಹಿಂದೆ ಕಾವಂಡ ಖರ್ಚಿಗೆ ಮದಿ ಕೆಲ ತುಂಬ ಬೈಗಳವು ರಾಂಗ್ ನಂಬರ್ ಕಾರಂಗ ಇಂದನೇ ಮಾಡೋಣ.
0: ಅಲ್ಲ ಮಾಚು, ಅವ ಅಲ್ಲದೆ ಪೋಯ್ತುಂಡಂಗ.
1: ಅಲ್ಲದೆ ಪೋಯ್ತುಂಡಂಗೆ ದಾರ್ ಫೋನ್ ಮಾಡಿಸೋ ಅವಂಡ ಸನ್ನಿದೇಶ ಅಚ್ಚಕೆ ರಾಂಗ್ ನಂಬರ್ ಕತೆ ಬೆರ್ತ ಚಾಯ್ಪು ಹೊರ ಪಡ್ಬೇಕು.
0: ಓಹೋಹೋ, ಇವಂಗ್ ತೊಳಿ ಬಂದಿರ್ತು. ಎಂತ ಎಣ್ಣೆ ಒಬ್ಬನೇ ತೊಳಿಪಿಯಲ್ಲ.
1: ಒಂದೊಂದು ಪೇಪರ್ ನೋಡ್ ಜೋಕ್ ಓದ್ನ ತೊಳಿಬಾತ ಅಚ್ಚಿಗೆ.
0: ಹಣ್ಣು ಮಾಚು ನಾನು ಕೋಪಿ
1: ಪೊರ್ಮೆ ದೂರತ್ರ ಊರ್ಕ ಟೂರ್ ಪೋಯ್ತಿಂಚದಲ್ಲ ಒಬ್ಬ ಮನೆಕಂದು ಫೋನ್ ಮಾಡಿಸಲೋ ಪೊಂಡ್ರ ಬದಲಕ್ಕೆ ಮನೆ ಪಣಿಕಾರತಿ ಫೋನ್ ಹೊಡ್ತಲೋ.
0: ಅದ್ಲೆಂತವಳು
1: ಇವಂಗ ಆಶ್ಚರ್ಯ ಹಚ್ಚಲೋ, ಪರವಾಗಿಲ್ಲ ನಾಡ ಫೋನ್ ಅಚ್ಚಿಗೆ ಬರೀ ಅವ್ರು ಪಣಿಕಾರ್ತಿನ ಮಾಡಿ ಅಂತಲ್ಲ ಅಂದ್.
0: ಓಹೋ, ಇವ ಪೋಪಕ ಪಣಿಕಾರ್ತಿ ಇಂಜಿತಿಲ್ಲ ಮನೇಲಿ ಅಂದಕ
1: ಇಂಜಿತ್ಲ ಅಲ್ಲಿಂಜ ಪಣಿಕಾರ್ತಿರ ಕೂಡ ನಾಡ ಪೊಣ್ಣು ಅಣ್ಣಕ ನೀಡ ಸಾವುಕಾರ್ತಿನ ಕಾಕಂದು ಅಣ್ಣು ಚಲೋ
0: ಕಾಕಚಾವ
1: ಅವ ಅಣ್ಣು ಚಲೋ ಹಿಂಗ ದಂಡಾಳು ಮಾಡಿಲ್ಲ ಬುದ್ದಣಿತು ಕಾಕಚಂಗ್ ಬೈಯೋ ಎನ್ನೋ ಅಂದ್.
0: ಹಿಂಗ ದಂಡಾಳಂದ ಅಣ್ಣಕ
1: ಸಾವುಕಾರ್ತಿಯು ಸಾವುಕಾರನ ಬುದ್ದಣಿತು ಕಾಕನಕ ಬೈಯೋ ಎನ್ನೋ ಅಂದ್ ಪುನಾದಿ ಅಣ್ಣು ಚಲೋ. ಈ ಒಂಗ್ ಚಡಿ ಬಂತು ತಡಪಗಯ್ಯಲೋ.
0: ಎಂತ ಚಡಿ ಬಂದಿ ಇವಂಗ?
1: ಅಚ್ಚಗ್ ಗೊತ್ತಾಪ್ಲೆ ಪೂಯಿನೀಕ್ ವಡಿಯ ಟೂರ್ ಪೋಚಿಂದು ಆಳನ ಹಾಕಿದೇನೋ ಮಾಫ್ ಮಾಡೋಲು ದಾಡ್ದ ಸಾವುಕಾರನ ಕೂಡ ಮಾಡಿಲ್ಲ ಬುದ್ಧಣಿತು ನನಗ ಚಡಿ ಬಪ್ಲೆ ವಡಿಯಂಗ.
0: ಅಯ್ಯಯ್ಯೋ ಗ್ರಾಚಾರವೇ ಅಲ್ಲಿಂಜ
1: ವಡಿಯಂಗ್ ಚಡಿ ತಡಪ ಕಂಜಿಲ್ಲಲ್ಲೋ. ಅವ ಹಿಂಗ ಪಣಿ ಪಡಿಸಿಡಿ ಜ್ಞಾನ ಮಾಡಿತ್ತು ಪಣಿ ಕಾರ್ತಿಗೆ ಇಂದ ನೆನ ಚಲೋ.
0: ಎಂತಂದು
1: ಹಿಂಗ ದಂಡಾಳನ ಬುದ್ಧಂಡಲಿಕ್ಕೆ ಶೂಟ್ ಮಾಡಿರಂದು
0: ಉಯ್ ರಾಮ
1: ಅಚ್ಚಗಣಿತು ಚೆನ್ನ ನೇರಕ ದಂಡು ಬೊಡಿಸದ್ದು ಕಟ್ತಾನೋ. ಅಲ್ಲಿಂಜ ಆಯಿಂದ ಚಾವನ ಮನೆಯ ಬೆಂಬರ ತೊಗೊಳ ಕಣತಿರೋಳಗ ಕಟ್ರು ನೀಕ್ ನಾನು ಮನೆಗೆ ಬಂದನ್ನಕ್ಕೆ 1 ಲಕ್ಷ ರೂಪಾಯಿ ದುಡ್ಡು ತಂದ್ರು ಇನ್ನು ಅಣಿಸಿ.
0: ಎಂತ ಜನ ಆಯ್ತಿಕ್ಕೊಂದು ಮಾಚು, ಕೊಂದುಟ್ಟಿಯದ ಹಿಂಗಳ
1: ಪಿಂಗ ಬೆಪ್ಪಕಾಕು ಅಂತ ಹಿಂಗಳ ಕತೆ ಅದೆಲ್ಲ ರಸ ಚೆನ್ನ ನೇರಕ ಪಣಿಗಾರ್ತಿ ಇವಾಗ ಅಣಿಸೋನು ಇಲ್ಲಿ ಪಕ್ಕಲ್ಲಿ ಇಲ್ಲಿ ಕಣತರೇ ಕಂಡಿಲ್ಲ ಅಂದ್.
0: ಅಲ್ಲಿಂಜ

0: ಅಯ್ಯೋ ಮಾರೇತಿ, ಗಂಟೆ ದಂಡಾಕಿ ನಂಗ ಇಲ್ಲೇ ಆಯ್ತಕ್ಕ. ಪೈಪೋಟಿಗೆ ನೇರಕ ಇಂಗಿ ಪೋಪ, ಬಾಬಾ ಪೋಕ.
1: ಅಲ್ಲ, ಈ ಮನೇಲಿಟ್ಟ ಬಟ್ಟೆಲೆ ಪೋಪದ?
0: ಅದು ನೇರಲ್ಲ, ಬೇರೆ ಅಳಮ್ಮ. ಕುಪ್ಪಿಯ ಚಾಲ, ಪೊಡಿಯ ಜಾಕೆಟ್, ವಸ್ತ್ರ ಆಯ್ತು ಪೋಕ. ಚಾಯಿಲ ಅಡ್ತ ಪೋಚಿಂಗ್ಯು, ನಂಗಡ ಚಾಯಿರು ನೋಟಿತು ನಂಗ ಒಂದೇನೆ ಏನೇ ತಂದ್ರು.
1: ಸರಿ ಸರಿ ಹೇಳಿ ಪೋಕ.
0: ಏ ಚೂಂದು,
1: ಎಂತ
0: ಅದ ಇದು ಮಣ್ಣು ಮಸಿ ಅಣ್ಣಿಂಡು ಪೊಟ್ಟು ಉಳಿಯೋಕೆ ನಿಂಗ್ ತಡ ಮಾಡ್ಯ? ನಿನ್ನ ಬುಟ್ಟಿದ್ ಹೋಗೋದಂತೂ ಗ್ಯಾರಂಟಿ.
1: ಓಹೋ, ಬುಟ್ಟಿದ್ ಪೋಯ್ರೋಂಜಿ ಅಲ್ಲಿ ಒಬ್ಬನೇ ಅಂತ ಪೀಲಿ ಆಟ ಆಡುವಿರಾ? ಪೈಪೋಟಿ ಉಳ್ಳ ಒಡಿಯ ಪೊಣ್ಣಕ್ಕಂದ್ ಗ್ಯಾನ ಇರಡೆ.
0: ಓಹೋ, ಅಚ್ಚ ಬೇರೆಯ ನಾವು ನುಟ್ಟೋಕ್ ಶುರು ಮಾಡಿಟ್ಟಿಯ? ಅಂದ ಕಚೆ ಪೋಪದೆ ಬಾಂಡ.
1: ಅಯ್ಯೋ, ಮಾಪು ಮಾಡಿ, ಏನೋ ಅಭ್ಯಾಸ ಬಲತ್ತು ನಾಳೆ ನಾವು ಪೊಡ್ತಿರ್ತು. ಹೇಳಿ ಹೇಳಿಯಪ್ಪ ಪೋಕ.
0: ದಂಡು ನಿಮಿಷತ್ತು ಪೊಟ್ಟಿಯ ಸರಿ.
2: ಚಾಯುಳ್ಳ ಕೊಡುವ ಉಡುಪು ಮಾಲು ಮಟ್ಟತ್ತು ಎಲಂಗೇಂಡು ಚಂಗು ಪೆಂಜ ಚೋಂದು ಆತುರತ್ತು ಮೇಳ ಪೈಪೋಟಿಗೆ ಪೋಯಿನುಂಡು. ಪಾದಿ ಬಟ್ಟೆಗೆ ಎತ್ತಿತ್ತು.
1: ಅಯ್ಯೋ,
0: ಎಂತ ಎಂತ ಚಿಚೋಂದು?
1: ಅಯ್ಯೋ, ಪೊರಡು ಆತುರತ್ತು ಮನಕ್ಕೆ ಬೀಗಿಟ್ಟು ರಂಜಿ ಕೀಲ ಪಕ್ಕಲ ಮನೇಲಿ ಕೊಡ್ಪಕ್ಕೇ ಮರಂದು ಪೋನ. ಬೈಟ ಪಕ್ಕ ಮಕ್ಕ ಸ್ಕೂಲ್ ಇಂಚಿ ಬಂದಿತ್ತು, ಪಕ್ಕಲ ಮನೇಲಿ ಕೀ ಕಟ್ಟಕ.
0: ಅಯ್ಯಯ್ಯೋ, ನಿಡ ಮರ್ಪು ರೋಗ ಒಂದಂದು ನನ್ನ ಕೊಂದ್ರುವ. ತಾಮರೈತಿಯೋ ಮಕ್ಕಿ, ಜಾಸ್ತಿ ಒಂದಿಲ್ಲ, ಒರ್ ಮೈಲ್ ದೂರ ಬಂತಿಕ್ಕು ಅಚ್ಚಿಗೆ. ಕೀನ ಪಕ್ಕಲು ಮನೆಗೆ ಕೊಡ್ತಿತ್ತು ಬಪ್ಪಿ, ನೀನ್ ಇಲ್ಲೇ ಇರು.
1: ಸದ್ಯ ಬೆರಿಯ ಬಂದಿಟ್ಟಿರಲ್ಲ,
0: ಹೇಳು ಪೋಕ.
1: ಅಯ್ಯೋ, ಪೊರಡು ಆತುರತ್ತು ಗ್ಯಾಸ್ ಸ್ಟೌವ್ ಸ್ವಿಚ್ ಆಫ್ ಮಾಡೋಕೆ ಮರೆದಿಟ್ಟು ಒಲೆಲು ಪಂದಿ ಕರಿ ಕೊತ ಕೊತ್ತ ಅಂತ ಕೊತ್ತ ನಿಂತತ್ತು. ಎಂತ ಮಾಡಡಿಕ್ಕ?
0: ಮರ್ಪು ಮಾರಿ, ನಿನ್ನ ಕಟ್ಟಿಕೊಂಡು ನಾ ಉದ್ಧಾರ ಅನ್ನಕ್ಕೆ.
1: ಅಯ್ಯೋ, ಎಂತ ಮಾಡಡಿಕ್ಕ?
0: ಚೋಂದು ಐಡಿಯಾ ಐಡಿಯಾ.
1: ಎಂತ ಎಂತ ಮಾಡಂಗ ಅಣ್ಣಿ?
0: ಮಾಡು ಎಂತ ಅಳ್ ಬಯ ಪೋಕ.
1: ಅಲ್ಲ, ನಿಂಗೆ ಇನ್ನೇ ಚಡಿ ಕಳ್ಸಕ್ಕೆ ಎನ್ನನೆ ಈಗ ಮೊರಟಿದ್ದು ನಡ ಮೂಡು ಪಾಳ ಇರ್ತೇಂಗಿ. ನಾಕ್ ಪೈಪೋಟಿಗೆ ಚಾಯಿಲ ಆಡುವ ಕೈ.

0: ಕನ್ನಡದ ಹಬ್ಬ
1: ಸಂಕಲ್ಪವೇ ಗೆಲುವು
2: ಒಂಥರ ಖುಷಿ ಆಗ್ತಾ ಇದೆ.
0: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
3: ಕನ್ನಡ ಕಾವೇರಿ
2: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
0: ಪ್ರಸಾರದ ಸಮಯ ಮೇ 24 ಭಾನುವಾರದಂದು ಬೆಳಗ್ಗೆ 9:35
2: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.

0: ಕನ್ನಡದ ಹಬ್ಬ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ 9:35.
1: ಕನ್ನಡ ನಾಡಿನ ಈ ನೆಲ,
0: ಇದು ಕನ್ನಡದ ಹಬ್ಬ.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಪ್ರೀತಿಯ ಕೇಳುಗರಿಗೆಲ್ಲರಿಗೂ ಕೂಡ ಚಿತ್ರಕಾವೇರಿ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಪೌಡಂಡ ಡೇಸಿ ರೋಷನ್. ಶ್ರೋತೃಗಳೇ, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಲಿಸಬಹುದು. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222285558. ಬನ್ನಿ, ಮೊದಲ ಕರೆ ಇದೆ, ಸ್ವೀಕರಿಸೋಣ. ಯಾರಿದ್ದಾರೆ ಲೈನಲ್ಲಿ ಅಂತ ಮಾತಾಡಿಸೋಣ. ಹಲೋ ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ನಾನು ಪುಷ್ಪರಾಜ್ ಮಾತಾಡೋದು ಮೇಡಮ್, ಹಗ್ಗೋಡ್ಲು ಹೂಕಾಡು ಪೈಸಾಗಿಂದ ಮೇಡಮ್.
0: ಪುಷ್ಪರಾಜ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ ಮೇಡಮ್?
0: ನಾವು ಆರಾಮಿದ್ದೀವಿ. ಕಾಫಿ ಆಯ್ತಾ?
1: ಆಯ್ತು ಮೇಡಮ್. ನಿಮ್ಮ ಆಯ್ತಾ ಮೇಡಮ್?
0: ಆಯ್ತು. ಯಾವ ಚಿತ್ರದ ಗೀತೆ ಬೇಕು ನಿಮ್ಗೆ
1: ಮೇಡಮ್? ಶ್ರೀರಾಮ್ ಚಿತ್ರದಲ್ಲಿ ಸುರೇಶ್ ವಾಡ್ಕರ್ ಹಾಗೂ ಸವಿತಾ ಕೃಷ್ಣಮೂರ್ತಿ ಅವರು ಆಡಿರುವ ಪ್ರೇಮ ಬಾಣ ಹೂಡು ಜಾನ ಹೂದುಂಡಿಗೆ ರವಿ ಭೂಮಿಗೆ ಆಗಿದೆ ಮೇಡಮ್.
0: ಓಕೆ, ಆ ಗೀತೆಯನ್ನ ಪ್ರಸಾರ ಮಾಡ್ತೀವಿ. ನಿಮ್ಗೊಂದು ಪ್ರಶ್ನೆ.
1: ಓಕೆ ಮೇಡಮ್.
0: ಭಾರತದಲ್ಲಿ ಪ್ರತಿ ವರ್ಷ ಭಯೋತ್ಪಾದನಾ ವಿರೋಧಿ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ ಅಂತ?
1: ಭಯೋತ್ಪಾದನಾ ವಿರೋಧಿ ದಿನ ಮೇಡಮ್?
0: ಹೌದು.
1: ಇವತ್ತಲ್ಲ ಮೇಡಮ್?
0: ಹೌದು, ಇವತ್ತೇ. ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ. ಮೇ 21. ಹೌದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಬರ್ತಾ ಇದೆ, ಕೇಳಿ.
1: ನಮಸ್ತೆ ಮೇಡಮ್.
0: ನಮಸ್ತೆ.

0: ಮುಂದಿನ ಕಾಲರನ್ನು ಮಾತಾಡಿಸೋಣ. ಹಲೋ,
1: ಮೇಡಮ್
0: ನಮಸ್ತೆ. ಯಾರು, ಎಲ್ಲಿಂದ
1: ನಾವು
0: ಕಾಲ್ ಮಾಡ್ತಾ ಇದ್ದೀರಾ?
1: ನಾವು ವಿಜಯಪುರದಿಂದ ಶಿವಶರಣ ಅಂತ. ಮೇಡಮ್
0: ಹೇಗಿದ್ದೀರಾ? ಶಿವಶರಣ ಅವರೇ,
1: ಆರಾಮಿದ್ದೀರಿ?
0: ನಾವೆಲ್ಲರೂ ಆರಾಮಾಗಿದ್ದೀವಿ. ಕಾಫಿ ಆಯ್ತಾ?
1: ಕಾಫಿ ಆಯ್ತು ಮೇಡಮ್, ಈಗ ಕಾಫಿ ಕುಡಿದ ಈ ಕಡೆ ಬಂದಿರಿ.
0: ಓಕೆ. ಹೇಗಿದೆ ವಿಜಯಪುರ ಕಡೆ ಬಿಸಿಲು?
1: ಏ ಆಗಲಿ, ಮಾತಾಡಬೇಡ್ರಿ ಮೇಡಮ್.
0: ಅಷ್ಟು ಬಿಸಿಲು?
1: ಅಷ್ಟು ಬಿಸಿಲಿದೆ ಮೇಡಮ್. ಈಗ ನಾವು ಈಗ ಹೊರಗೆ ಬರ್ತೀವಿ ನೋಡ್ರಿ. ಈಗ
0: ಓಕೆ, ಸಂಜೆ ಆಗುವಾಗ ಹೊರಗಡೆ
1: ಹತ್ತು
0: ಬರ್ತೀರಾ?
1: ಗಂಟೆಗೆ ಗಂಟೆ ಬಿಟ್ಟು ಹೊರಡಿ ನಾಳೆ ಮೇಡಮ್. ಸಾಯಂಕಾಲ 4:30 5 ಗಂಟೆಗೆ ಹೊರಗೆ ಬರುದು.
0: ಅಷ್ಟು ಬಿಸಿಲಿನ ಉರಿ ಇದೆ.
1: ಹೌದು ಹೌದು ಮೇಡಮ್, 40, 41, 42 ಇದೆ ಮೇಡಮ್.
0: ಹೌದು ಹೌದು, ಅಷ್ಟಿರುತ್ತೆ ಆ ಕಡೆ.
1: ಹೌದು ಹೌದು ಮೇಡಮ್.
0: ಯಾವ ಗೀತೆ ಬೇಕು ನಿಮ್ಗೆ?
1: ನಮ್ಗೆ ಬಹದ್ದೂರ್ ಗಂಡದಿಂದ ಮೇಡಮ್. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು ಅಂತ ಒಂದು ಹಾಡು ಐತೆ ಮೇಡಮ್.
0: ಆ ಹಾಡನ್ನ ಪ್ರಸಾರ ಮಾಡ್ತೀವಿ. ಅದಕ್ಕೂ ಮುಂಚೆ ನಿಮ್ಗೊಂದು ಪ್ರಶ್ನೆ.
1: ಕೇಳ್ರಿ ಮೇಡಮ್. ಹೇಳ್ಬಿಡು
0: ಅಷ್ಟೇ, ಎಲ್ರಿಗೂ ಎಲ್ಲ ಗೊತ್ತಿರಬೇಕು ಅಂತ ಏನು ಇಲ್ಲ ಅಲ್ವಾ? ಗೊತ್ತಿದ್ರೆ ಹೇಳೋದು. ಯಾವ ಮಾಜಿ ಪ್ರಧಾನಿಯವರ ಪುಣ್ಯ ಸ್ಮರಣೆಯ ಅಂಗವಾಗಿ ಭಯೋತ್ಪಾದನಾ ವಿರೋಧಿ ದಿನವನ್ನ ಆಚರಣೆ ಮಾಡಲಾಗುತ್ತೆ?
1: ಅಟಲ್ ಬಿಹಾರಿ ವಾಜಪೇಯಿ?
0: ಇಲ್ಲ ಇಲ್ಲ ಇಲ್ಲ ಅಲ್ಲ ಅಲ್ಲ. ಭಯೋತ್ಪಾದನಾ ವಿರೋಧಿ ದಿನ ಅಂದ್ರೆ ಅವ್ರನ್ನ ಭಯೋತ್ಪಾದಕರು ದಾಳಿ ಮಾಡಿ ಕೊಂದಿರ್ತಾರೆ 1991ರಲ್ಲಿ. ಸ್ವಲ್ಪ ಕ್ಲೂ ಸಿಕ್ಕಿದ್ಯಾ ನಿಮ್ಗೆ ಈಗ?
1: ಅದು ಮನಮೋಹನ್ ಸಿಂಗ್.
0: ಇಲ್ಲ ಇಲ್ಲ, ರಾಜೀವ್ ಗಾಂಧಿ ಅವರು. ನಿಮ್ ಇಷ್ಟದ ಗೀತೆ ಬರ್ತಾ ಇದೆ, ಕೇಳಿ.
1: ಓಕೆ ಮೇಡಮ್,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದ ಮೇಡಮ್, ಧನ್ಯವಾದ.

ಕರ್ಮವೇ ತನ್ನ ಉಸಿರೆಂದೆನುವ ಸಜ್ಜಕ್ಕೆ ಎಂದು ತಲೆ ಬಾಗಿಸುವ ಧರ್ಮದ ತನ್ನ ಉಸಿರೆಂದೆನುವ ದ್ರೋಹಿಗಳ ದಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ್ತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ್ತ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ
4: ಮುಂದಿನ ಕಾಲರ್ ನ ಮಾತಾಡ್ಸೋಣ ಶ್ರೋತೃಗಳೇ ಹಲೋ
5: ಹಲೋ ನಮಸ್ತೆ ಮೇಡಮ್
4: ನಮಸ್ತೆ ಹೇಳಿ ನಿಮ್ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ
5: ಶ್ರೀಧರ ಕೊಯಿಂಗಾದಿ ಅಂತ
4: ಶ್ರೀಧರ್ ಅವರು ಎಲ್ಲಿಂದ ಕಾಲ್
5: ಮಾಡ್ತಾ
4: ಸುಳ್ಯದಿಂದ ಕಾಲ್ ಮಾಡ್ತಾ ಇದ್ದೀರಾ
5: ಹೌದು ಮೇಡಮ್
4: ಯಾವ ಚಿತ್ರದ ಗೀತೆ ಬೇಕು
5: ನನಗೆ ಇವತ್ತು ಶ್ರೀನಿವಾಸ ಕಲ್ಯಾಣದಿಂದ ನಾನೇ ಭಾಗ್ಯವತಿ ಇಂದು
4: ಹಾಡಂತ ಸರ್ ಮಾಡಿ ಮೇಡಮ್ ಹಾಡ್ತೀರಾ ನೀವು
5: ಇಲ್ಲ ಹಾಡ್ತೇವೆ

0: ಏನೇ ಅದಿದೆಲ್ಲ ಆಡ್ತೇವೆ ಮೇಡಮ್.
1: ಸರಿ ಶ್ರೀಧರ್ ಅವರೇ, ನಿಮಗೊಂದು ಪ್ರಶ್ನೆ
0: ಕೇಳಿ ಮೇಡಮ್.
1: ಭಯೋತ್ಪಾದನೆಯನ್ನು ತಡೆಗಟ್ಟಲು ಭಾರತದಲ್ಲಿ ಸಕ್ರಿಯವಾಗಿರುವ ಪ್ರಮುಖ ಕೇಂದ್ರೀಯ ಸಂಸ್ಥೆ ಯಾವುದು ಅಂತ, ತನಿಖಾ ಸಂಸ್ಥೆ?
0: ಅದು ಯಾವುದು ನಿಗ್ರಹ ದಳ ಯಾವ್ದು ಗೊತ್ತಾಗ್ತಾ ಇಲ್ಲ ಮೇಡಮ್.
1: ಯಾವ ನಿಗ್ರಹ ದಳ?
0: ಭಯೋತ್ಪಾದನಾ ನಿಗ್ರಹ ದಳ
1: ಅಲ್ಲ, ಕರೆಕ್ಟ್ ಆಗಿ ಹೇಳಬೇಕು. ಹತ್ರ ಇದ್ದೀರಾ, ಆದ್ರೆ ಕರೆಕ್ಟ್ ಆದ ಆನ್ಸರ್ ಬೇಕು.
0: ನನಗಿದು
1: ನೋಡೋಣ, ಮುಂದಿನ ಕಾಲರ್ಗೆ ಈ ಪ್ರಶ್ನೆಯನ್ನ ಪಾಸ್ ಮಾಡೋಣ. ನಿಮ್ಮ ಇಷ್ಟದ ಗೀತೆ ಬರ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೇಗೆ ಕಾಲ್ ಮಾಡ್ತಾ ಇರಿ.
0: ಥ್ಯಾಂಕ್ ಯು,
1: ಧನ್ಯವಾದ.

0: ಮುಂದಿನ ಕಾಲರ್. ಹಲೋ, ನಮಸ್ತೆ. ನಮಸ್ತೆ,
1: ನಾನು ಪುತ್ತೂರಿನಿಂದ ಸರಸ್ವತಿ ಕುಮಾರ್ ಮಾತಾಡುದು ಮೇಡಮ್.
0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೇವೆ. ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮೊದಲಿಗೆ ಯಾವ ಚಿತ್ರದ ಗೀತೆ ಬೇಕು ನಿಮಗೆ?
1: ನನಗೆ ಸಮಯದ ಚಿತ್ರದಿಂದ ಹೋಗಿಗೆ
0: ಸರಸ್ವತಿ ಅವರೇ, ಸಮಯದ ಅಭಾವ ಇದೆ, ಹಾಗಾಗಿ ನಿಮಗೆ ಪ್ರಶ್ನೆ ಕೇಳ್ಬಿಡ್ತೀನಿ. ಭಯೋತ್ಪಾದನೆಯನ್ನು ತಡೆಗಟ್ಟಲು ನಮ್ಮ ದೇಶದಲ್ಲಿರುವ ಕೇಂದ್ರೀಯ ತನಿಖಾ ಸಂಸ್ಥೆ ಯಾವುದು ಅಂತ?
1: ಭದ್ರತಾ ಪಡೆ ಗಡಿ ಭದ್ರತಾ ಪಡೆ.
0: ಇಲ್ಲ ಇಲ್ಲ, ನಾನೇ ಆನ್ಸರ್ ಹೇಳ್ಬಿಡ್ತೀನಿ. ರಾಷ್ಟ್ರೀಯ ತನಿಖಾ ದಳ, NIA ಅಂತ ಹೇಳ್ತೀವಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಸರಿಯಾದ ಉತ್ತರ. ನಿಮ್ಮ ಇಷ್ಟದ ಗೀತೆ ಬರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ನಮಸ್ತೆ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಈಗ ನಿಲಯದಿಂದ ಈ ಸಂಜೆ, ಇಂದು ರಾತ್ರಿ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ. ಇಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯತೆ ಪ್ರಾಮುಖ್ಯತೆ ಮತ್ತು ಆಹಾರೋತ್ಪಾದನೆಯಲ್ಲಿ ಇದರ ಮಹತ್ವ ಕುರಿತು ಡಾ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ ಹಾಗೂ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಸಿರಿಗಂಧ, ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:30 ಕನ್ನಡ ಭಾರತಿ, ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜಾನಪದ ವಿದ್ವಾಂಸರಾದ ಡಾ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ. 10:00 ಆರೋಗ್ಯ ಕಾರ್ಯಕ್ರಮ, ಇದರಲ್ಲಿ ಆಯುರ್ವೇದ ಅಂದು ಇಂದು ಈ ಕುರಿತು ಡಾ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಪ್ರಸ್ತುತಿ ದಿವಾಕರ ಡೊಂಗ್ರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ 8:35 ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ಡಿಎಂ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ. 8:50 ಕಾಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್. 9:05 ಒಂದೇ ಮಾತರಂಗೆ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ನಾಗರಾಜ್ ಕೆ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಚಿತ್ರಚಿತ್ತಾರ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ 9:30. 10:05 ಅಂತಾರಾಷ್ಟೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜಿ ಕುಶಾಲಪ್ಪ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಗದೀಶ್ ಪಿಎಂ. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ

ಸಂಬಂಧದ ಕೊಡುಗೆ. 10:30ಕ್ಕೆ ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00ಗೆ ಗಾನಡಂಗುರ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 12:05ಕ್ಕೆ ವನಿತಾ ವಿಹಾರ, ಆಹಾರ ತಜ್ಞರಾದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ಚರ್ಮದ ಕಾಳಜಿ, ಈ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ನಾಳೆ ಪಿಎಂ ಅಗ್ನಿಪಥ ಯೋಜನೆಯ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. 1:20ಕ್ಕೆ ದೇಶಭಕ್ತಿ ಗೀತೆಗಳು ಪ್ರಚಲಿತ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 1:30ಕ್ಕೆ ನಾಳೆ ಸಂಜೆ 4:00ಗೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾ ಸಿಜೆ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್. 4:45ಕ್ಕೆ ಯುವವಾಣಿ, ಇದರಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ಪ್ರಸ್ತುತಿ ಸಂತೋಷ್ ಕೆಎನ್. 5:00ಗೆ ಮಹಿಳಾ ಲೋಕ, ವಿಚಾರಲಹರಿ, ಒಳಿತು ಕೆಡುಕುಗಳ ಮೂಲ ನಮ್ಮ ಮನಸ್ಸು, ಒಂದು ಚಿಂತನೆ, ಪ್ರಸ್ತುತಿ ರೇಷ್ಮಾ ತೀರ್ಥರಾವ್, ನಿರ್ವಹಣೆ ಪಿಎಂ ಜಗದೀಶ್. 5:45ಕ್ಕೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಪ್ರಾಯೋಜಿಸುವ ಕಾರ್ಯಕ್ರಮ ಮನೋಚಿಂತನ, ಭಾಗವಹಿಸುತ್ತಾರೆ ನಿಮ್ಯಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾ ಸುಂದರ್ ನಾಗ್. 6:50ಕ್ಕೆ ಕೃಷಿರಂಗ, ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡಕೊರಕ ಕೀಟ ಮತ್ತು ಅದರ ನಿಯಂತ್ರಣ ಕುರಿತು ಡಾ ಎಂಎಸ್ ಉಮಾ ಅವರೊಂದಿಗಿನ ಸಂದರ್ಶನ ಹಾಗೂ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಚೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. ಸುದ್ದಿ ಸಮಾಚಾರ 7:29ಕ್ಕೆ ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, 8:00ಗೆ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ, 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30ಕ್ಕೆ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಿಲಯದಿಂದ ಈ ಸಂಜೆ, ಈ ರಾತ್ರಿ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:15.
1: ನಮ್ ಜೊತೆ ಇದ್ದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: This information is brought to you by Manipal Hospital, Mysuru, Lives On. For any health emergency, call 0821-255-000. Save the number, save the life.
4: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ

0: ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
0: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
4: ಹೈಟೆಕ್ ಫರ್ನಿಚರ್ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
12: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
13: ಅದಕ್ಕೆ ತಾನೆ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
14: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
15: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
16: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
8: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
17: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
8: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0826-298-777, ಮೊಬೈಲ್ 9364881641.
18: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
19: ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು.

0: ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ಬಿಟ್ಟಂದಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
2: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
1: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಎಲ್ಲಿದೆ ಅಂತದ್ದು?
3: ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ?
5: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900092
3: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್. ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
8: May 11 ಮರಣಪಟ್ಟ ವಿರಾಜಪೇಟೆ ಕೊಟ್ಟೋಳಿ ಗ್ರಾಮ ಗುಂಬೀರ ಶಾಂತಕುಮಾರ ಇಂಡ ಪೊಣ್ಣು ಜಯಲಕ್ಷ್ಮಿ ಪ್ರೇಮ ಇಂಡ ಮಾದಕಾರ್ಯ ಇದೇ ಇರೋ ದಂಡಾಂಗ ಬುಳ್ಯಾಚ ಪೊಲಕ 11 ಕೊಟ್ಟೋಳಿ ಗ್ರಾಮತ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರನುಂದು ಗುಂಬೀರ ಶಾಂತಕುಮಾರ್ ಮಕ್ಕ ಮೈಮಕ್ಕ ಕರುಮೋವ ಪಿಂಜ ಸಂಸಾರ ಕಾರ ಕಟ್ಟಣಿತ.
7: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
9: ಕೊಡಗು ಜಿಲ್ಲಾ ಗೊಲ್ಲ ಸಮಾಜದ 2025-26 ಸಾಲಿನ ವಾರ್ಷಿಕ ಕ್ರೀಡಾಕೂಟ ಇದೆ. May 23 and 24 ಶನಿವಾರ ಭಾನುವಾರ ನಾಪೋಕ್ಲು ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಗೊಲ್ಲ ಸಮಾಜ ಬಾಂಧವರು ಕುಟುಂಬದೊಡಗೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರುತ್ತಾ ಸರ್ವರಿಗೂ ಸ್ವಾಗತ ಕೋರುತ್ತಿದ್ದಾರೆ ಕೊಡಗು ಜಿಲ್ಲಾ ಗೊಲ್ಲ ಸಮಾಜದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು.
8: ನೆಲಜಿ ಗ್ರಾಮ ಮಾಳೆಂಡ ಒಕ್ಕಕಾರ ಗುರುಕರ್ಣಂಗ ಮೀದಿವೆಪ್ಪ ಕಾರ್ಯತ್ನ ಇದೇ ಇರೋ ಮೂಂದಾಂಗ ಚೆನ್ನಿಯಾಚ ಪೊಲಕ 11 ನೆಲಜಿಲುಳ್ಳ ಒಕ್ಕ ಗುರುಮನೆಯಲ್ಲಿ ಬೆಚ್ಚಂಡಿತು. ಒಕ್ಕಕಾರ ತಾಮನ ಪೊಮ್ಮಕ ಬೆಂದು ಚಂಗಾದಿಯಲ್ಲ ಬಂತು ಗುರುಕಾರ್ನಂಡ ಆಶ್ವದ ಪಡೆದೋಣಂದು ಮಾಳೆಂಡ ಒಕ್ಕಕಾರ ಕಟ್ಟಣಿತು.
10: ಅಭಿಲಾಷ್ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್.
6: ಮಡಿಕೇರಿಯ MI ಸ್ಟೋರ್ ಈಗ GP ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೊಂದಿಗೆ ಶುಭಾರಂಭಗೊಂಡಿದೆ. MI, ರೆಡ್ಮಿ ಮೊಬೈಲ್, ಶೋಮಿ, ಸ್ಯಾಮ್ಸಂಗ್, ವೋಲ್ಟಾಸ್, ಬಾಷ್, ಇಂಟೆಕ್ಸ್ ಬ್ರ್ಯಾಂಡ್ ಗಳ ರೆಫ್ರಿಜರೇಟರ್, LED TV, ವಾಷಿಂಗ್ ಮಿಷಿನ್, ಸುಜಾತ, ಪ್ರೆಸ್ಟೀಜ್, ಫಿಲಿಪ್ಸ್ ಬ್ರ್ಯಾಂಡ್ ನ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಲಭ್ಯ. ಬೆಸ್ಟ್ ಡಿಸ್ಕೌಂಟ್ ರೇಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ EMI ಸೌಲಭ್ಯದೊಂದಿಗೆ ಖರೀದಿಸುವ ಅವಕಾಶ. ಪ್ರತಿ ಖರೀದಿಗೂ ಫ್ರೀ ಗಿಫ್ಟ್. GP ಮೊಬೈಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕೊಯ್ನೂರ್ ರೋಡ್, ಮಡಿಕೇರಿ.
11: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
12: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
13: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ಮಡಿಕೇರಿಯ D2InTech ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. D2InTech ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ್ 9834-81919.
15: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
16: ಹೊಸ ಕಾರ್ ತಗೊಳ್ಳೋಣ ಅಂತ

0: ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
2: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
0: ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
0: ಜಾಗ್ವಾರ್, ಸೆರಾ, ಪ್ಯಾರಿವೇರ್, ಸ್ಯಾನಿಟರಿ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಗೂ ಗ್ರಾನೈಟ್ ಇದೀಗ ಗೋಣಿಕೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ, ಅದು ಅತಿ ಕಡಿಮೆ ಬೆಲೆಯಲ್ಲಿ.
4: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲು.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಗ್ವಾರ್ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾರ್ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
6: ಗರ್ವಲ ಗ್ರಾಮತ್ಲು ಓಡಿಯಂಡ ಒಕ್ಕಕಾರ ಪುದಿದಾಯ್ತು ಕಟ್ಟಿನ ಐನು ಮನೆರ ಗೃಹ ಪ್ರವೇಶ ಕಾರ್ಯಕ್ರಮ ಇದೇ ಇರೋತ್ ಮೂಂದಾಂಗ್ ಚೆನಿಯಾಚ ಪೊಲಕ ನಡ್ಪ. ಒಕ್ಕಕಾರ ತಾಮನ ಪೊಮ್ಮಕ ಬಿಂದು ಚಂಗಾದಿಯಲ ಬಂತು ಕೂಡಿಯಾಡುಣುಂದು ಓಡಿಯಂಡ ಒಕ್ಕಕಾರ ಕಟ್ಟಂಡಿತು.
7: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
8: ಏನ್ ರವಿ, ವಿರಾಜಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ.
0: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲಾ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
10: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟಂಗಾಲ.
6: ಕೊಟ್ಟೂರು ಗ್ರಾಮ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 23ರಂದು ಶನಿವಾರ ಬೆಳಿಗ್ಗೆಯಿಂದ ವಿವಿಧ ಪೂಜಾ ಕಾರ್ಯ, ಮಧ್ಯಾಹ್ನ ಮಹಾಪೂಜೆ, ನಂತರ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ತಕ್ಕ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಆಡಳಿತ

0: ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
2: ಬಿಂದು ಪ್ರೀಮಿಯಂ ನೋಡಿದ್ಯಾ?
1: ಇಲ್ಲ, ಯಾಕೆ?
2: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
3: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
2: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
3: ಕಾಲ್ 9164753608, ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
4: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಶಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್. ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
5: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
6: ಕಲಿಯಂಡ ಒಕ್ಕಡ ಮ್ಯೂಚುವಲ್ ಬೆನಿಫಿಟ್ ಫಂಡ್ ರ ಕಾಲತರ ಮಾಸಬಿನ ಇದೇ ಮೇ ತಿಂಗತ್ರ ನಾಳಂಕೆ 23 ಚೆನ್ನಿಯಾಚೆ ಪೋಲು 12 ನಾಲಡಿಲುಳ್ಳ ಒಕ್ಕ ಗುರುಮನೆಲು ಸಂಘತರ ಅಧ್ಯಕ್ಷ ಕಲಿಯಂಡ ವಿಜಯ ವಿಜು ಐಂಡ ಕೊರವ ಕಾರ್ಯಕ್ರಮ ನಡೆದೋಕ್ಕ ಏರ್ಪಾಡು ಮಾಡಿತ್ತು. ಅದನ್ನ ಉಂಡು ಒಕ್ಕತ್ರ ಎಲ್ಲಾ ಸದಸ್ಯಂಗ ಸಂಸಾರ ಕುಂಜಿ ಮಕ್ಕ ಬಂದಿತ್ತು ಕೂಡಿ ಅರಿತು ಕಾರಬಾರ್ನ ಚಾಯೋಡೆ ನಡೆತಿತ್ತರೋನದು ಕಟ್ಟಡಿತು ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ.
7: ಮುಳಿಯಾ ಶೋರೂಮ್, ಮಹದೇವ ಪೇಟೆ, ಮಡಿಕೇರಿ.
8: ಟೈಮ್ ನೋಡೋದಕ್ಕೆ ಮಾತ್ರ ಅಲ್ಲ, ನಿಮ್ಮ ಸ್ಟೈಲ್ ಹೇಳೋದಕ್ಕೂ ಒಂದು ಬ್ರಾಂಡೆಡ್ ವಾಚ್ ಬೇಕೇ ಬೇಕು.
7: ಹೌದು, ಈಗ ಮಡಿಕೇರಿಯ ಮಹದೇವಪೇಟೆಯಲ್ಲಿರುವ ಮುಳಿಯಾ ಶೋರೂಮ್ನ ಮೊದಲ ಮಹಡಿಯಲ್ಲಿ ಅಪಾರ ಸಂಗ್ರಹದ ಬ್ರಾಂಡೆಡ್ ವಾಚ್ಗಳು ನಿಮ್ಮನ್ನು ಕಾಯುತ್ತಿವೆ.
8: ಸ್ಟೈಲಿಷ್ ಡಿಸೈನ್, ಪ್ರೀಮಿಯಂ ಬ್ರ್ಯಾಂಡ್ಸ್, ಪ್ರತಿ ವಯಸ್ಸಿನವರಿಗೂ ಸೂಕ್ತವಾದ ಅದ್ಭುತ ಕಲೆಕ್ಷನ್.
7: ಗಿಫ್ಟ್ ಕೊಡಬೇಕಾ ಅಥವಾ ನಿಮ್ಮ ಲುಕ್ಗೆ ಹೊಸ ಕ್ಲಾಸ್ ಸೇರಿಸಬೇಕಾ?
9: ಒಮ್ಮೆ ಭೇಟಿ ನೀಡಿ ಮುಳಿಯಾ ಶೋರೂಮ್, ಮೊದಲ ಮಹಡಿ, ಮಹದೇವಪೇಟೆ, ಮಡಿಕೇರಿ.
7: ಮುಳಿಯಾ ವಾಚ್ ಕಲೆಕ್ಷನ್, ಟೈಮ್ಗೆ ಸ್ಟೈಲ್ ಸೇರಿಸುವ ಆಯ್ಕೆ. ಪ್ರಸಿದ್ಧ ಬ್ರ್ಯಾಂಡ್ಗಳಾದ ಫಾಸ್ಟ್ ಟ್ರ್ಯಾಕ್, ಸೊನಾಟಾ, ಟೈಟಾನ್ ವಾಚ್ಗಳ ಅಮೋಘ ಸಂಗ್ರಹ.
8: ಹಿಂದೆ ಭೇಟಿ ನೀಡಿ ಮತ್ತು ನಿಮ್ಮ ನೆಚ್ಚಿನ ಬ್ರ್ಯಾಂಡೆಡ್ ವಾಚ್ ಆಯ್ಕೆ ಮಾಡಿ.
10: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಂಡ್ಯ ಜಿಲ್ಲಾ ವಾರ್ತಾಪತ್ರ, ಬರೆದವರು ಎಂಕೆ ಮೋಹನ್ರಾಜ್, ಓದುತ್ತಿರುವವರು ಸುಗುಣ ಸತೀಶ್. ಬೇಸಿಗೆಯ ಅವಧಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಬೇಕು ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಸಕಾಲ ಯೋಜನೆಯಡಿ ಸ್ವೀಕರಿಸಿದ ಎಲ್ಲ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಗೊಳಿಸಿ ಸಾರ್ವಜನಿಕರಿಗೆ ಸಮರ್ಪಕವಾಗಿ ಸಕಾಲ ಯೋಜನೆಯ ಸೇವೆಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಬೇಸಿಗೆಯ ಸಂದರ್ಭದಲ್ಲಿ ಕುಡಿಯುವ ನೀರಿನ ಪೂರೈಕೆ, ಜಲಜೀವನ್ ಮಿಷನ್ ಯೋಜನೆಗಳ ಪ್ರಗತಿ ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ ಮಾತನಾಡಿ, ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಒಟ್ಟು 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದೆಂದು ಅಂದಾಜಿಸಲಾಗಿದ್ದು, ಈಗಾಗಲೇ 15 ಗ್ರಾಮಗಳಲ್ಲಿ ಖಾಸಗಿ

0: ಕೊಳವೆ ಬಾವಿಗಳ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಳಿದ ಗ್ರಾಮಗಳಲ್ಲಿಯೂ ಅಗತ್ಯವಿರುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸ್ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ನೂತನವಾಗಿ ಸ್ಥಾಪಿಸಿರುವ ಮಿಡ್ವೈಫರಿ ಆಧಾರಿತ ಆರೈಕೆ ಘಟಕ ಮತ್ತು ತಾಯಿ ಹಾಲು ಸಂಗ್ರಹಣಾ ಕೇಂದ್ರ ಶಿಶು ಸಂಜೀವಿನಿ ಘಟಕಗಳ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ನಮ್ಮ ಸರ್ಕಾರ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಕಲ್ಪಿಸಿಕೊಂಡು ಬರುತ್ತಿದೆ. ತಾಯಿ ಮಗುವಿನ ಆರೋಗ್ಯ ಕಾಪಾಡುವುದು ಮುಖ್ಯವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಶಿಶು ಸಂಜೀವಿನಿ ಯೋಜನೆ ಮಹತ್ವದ್ದಾಗಿದೆ. ಶಿಶು ಸಂಜೀವಿನಿ ಯೋಜನೆಯಿಂದ ಮುಂಚಿತವಾಗಿ ಹೆರಿಗೆ ಆಗುವ ಮಕ್ಕಳಿಗೆ ಮತ್ತು ಪೌಷ್ಟಿಕಾಂಶ ಕೊರತೆ ಇರುವ ಮಕ್ಕಳಿಗೆ ಉಪಯುಕ್ತವಾಗುತ್ತದೆ. ತಾಯಂದರಿಗೆ ಹಾಲು ಸಂಗ್ರಹಿಸಿ ಇಟ್ಟುಕೊಳ್ಳುವುದರಿಂದ ಅನಾನುಕೂಲ ಉಂಟಾಗುತ್ತದೆ ಹಾಗೂ ಎದೆಹಾಲನ್ನು ಕೊಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿ ಹೇಳಬೇಕು ಎಂದು ಹೇಳಿದರು. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಹಾಗೂ ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಡ್ಯ ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದರು. ಮುಂಗಾರು ಬಿತ್ತನೆಗೆ ರೈತರು ಸಕಲ ರೀತಿಯಲ್ಲಿ ಸಿದ್ದತೆ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಬಿತ್ತನೆ ಬೀಜದ ಗುಣಮಟ್ಟ ಖಾತ್ರಿಪಡಿಸಿಕೊಂಡು ರೈತರಿಗೆ ವಿತರಿಸಬೇಕು. ಕಳಪೆ ಬೀಜ ಮತ್ತು ಗೊಬ್ಬರ ಮಾರಾಟವಾಗದಂತೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸುವುದು, ಜಿಲ್ಲೆಯ ಎಲ್ಲ ರಸಗೊಬ್ಬರ ಪರಿವೀಕ್ಷಕರು ಕಡ್ಡಾಯವಾಗಿ ತಮ್ಮ ವ್ಯಾಪ್ತಿಯಲ್ಲಿ ಬರುವ ರಸಗೊಬ್ಬರ ಮಳಿಗೆಗಳಿಗೆ ಭೇಟಿ ನೀಡಿ ರಸಗೊಬ್ಬರ ದಾಸ್ತಾನು ಪರಿಶೀಲಿಸಬೇಕು ಹಾಗೂ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು. ಗುಣಮಟ್ಟದ ಬಿತ್ತನೆ ಬೀಜ ವಿತರಣೆ ಆಗಬೇಕು. ರಸಗೊಬ್ಬರಕ್ಕೆ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರ ಉಪಯೋಗಿಸುವಂತೆ ರೈತರಿಗೆ ಜಾಗೃತಿ ಮೂಡಿಸಬೇಕು ಎಂದು ಅವರು ತಿಳಿಸಬೇಕು. ರೈತರಿಗೆ ಸಮಯಕ್ಕೆ ತಕ್ಕಂತೆ ಬೀಜ, ಗೊಬ್ಬರ ಮತ್ತು ಕೀಟನಾಶಕ ಸೇರಿದಂತೆ ಇತರೆ ಕೃಷಿ ಸಾಮಗ್ರಿಗಳು ದೊರಕುವಂತೆ ವ್ಯವಸ್ಥೆ ಮಾಡಬೇಕು ಎಂದು ಅವರು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಗೃಹಲಕ್ಷ್ಮಿ ಹಣವನ್ನು ಫೆಬ್ರವರಿವರೆಗೆ ಫಲಾನುಭವಿಗಳಿಗೆ ಹಣವನ್ನು ಪಾವತಿಸಲಾಗಿದ್ದು, ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಪಾವತಿಗಾಗಿ ಖಜಾನೆಗೆ ಬಿಲ್ಲನ್ನು ಸಲ್ಲಿಸಿದ್ದು, ಮುಂದಿನ 2 ದಿನಗಳ ಫಲಾನುಭವಿಗಳ ಖಾತೆಗೆ ಪಾವತಿಸಲಾಗುವುದು ಎಂದು ಮಂಡ್ಯ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ತಿಳಿಸಿದ್ದಾರೆ. ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅನ್ನಭಾಗ್ಯ ಯೋಜನೆಯಡಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವವರ ಮೇಲೆ ಕ್ರಮ ವಹಿಸಬೇಕು ಹಾಗೂ ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಕಾನೂನು ಅಪರಾಧ ಎಂಬ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ಈ ಸಂಬಂಧ ಕಾನೂನು ಕಾಯ್ದೆಯ ಬಗ್ಗೆ ನಾಮಫಲಕಗಳಲ್ಲಿ ಅಳವಡಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹೆರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರೂವಾರಿ ಅಂಕೇಗೌಡ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ದೊರೆತಿರುವ ಹಿನ್ನೆಲೆಯಲ್ಲಿ ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಮೇ 25 ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ವಾರ್ತಾ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:30.
2: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
3: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6:00 to 6:00 PM. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.

0: ಇದೀಗ ಮಡಿಕೇರಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಆರೋಗ್ಯ ಮತ್ತು ಗರ್ಭಿಣಿ ಸ್ತ್ರೀಯರ ಪರೀಕ್ಷೆಯ ಕಾಳಜಿಯೊಂದಿಗೆ ಸಮಗ್ರ ಆರೋಗ್ಯ ಸೇವೆಗಾಗಿ ಮಹಿಳಾ ವೈದ್ಯರಿಂದಲೇ ಕಾರ್ಯನಿರ್ವಹಿಸುತ್ತಿದೆ. ಸ್ತ್ರೀ ಡಯಾಗ್ನೋಸ್ಟಿಕ್ ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, 3D 4D ಸ್ಕ್ಯಾನಿಂಗ್, ಗರ್ಭಿಣಿಯರ ಸೇವೆಗಳು, ಸಂಪೂರ್ಣ ಲ್ಯಾಬೋರೇಟರಿ ಪರೀಕ್ಷೆಗಳು ಹಾಗೂ ತಡೆಗಟ್ಟುವ ಮತ್ತು ಸಮಗ್ರ ಆರೋಗ್ಯ ತಪಾಸಣಾ ಪ್ಯಾಕೇಜ್ಗಳು ಲಭ್ಯವಿದೆ. ಅಲ್ಲದೆ ಇಲ್ಲಿ ನಿಖರ ವರದಿ, ವ್ಯವಸ್ಥಿತ ಪರೀಕ್ಷಾ ವಿಧಾನಗಳು ಹಾಗೂ ರೋಗಿಯ ಅನುಕೂಲತೆ ಮತ್ತು ನೈತಿಕತೆಗೆ ಆದ್ಯತೆ ನೀಡಲಾಗುವುದು. ಭೇಟಿ ನೀಡಿ ಸ್ತ್ರೀ ಡಯಾಗ್ನೋಸ್ಟಿಕ್, ರೇಸ್ ಕೋರ್ಸ್ ರೋಡ್, LIC ಸಮೀಪ, ಮಡಿಕೇರಿ. ಕಾಲ್ 9353-95-1177.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ
2: ಆಕಾಶವಾಣಿ. ಇದೀಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
3: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
4: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.
5: ಹನಿ ಹನಿಗೂಡ್ರೆ ಹಳ್ಳ, ತೆನೆ ತೆನೆಗೂಡ್ರೆ ಬಳ್ಳ.
6: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
7: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
8: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
9: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಜಾಣ ಕೇಳಣ್ಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ವಾರ್ತೆಗಳ ವಿವರ. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನಡೆಸುವ ಸಿಇಟಿ ಪರೀಕ್ಷೆಯನ್ನು ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಖಂಡಿಸಿ ಯುವ ಕಾಂಗ್ರೆಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾದ ಅವರು, ಪ್ರಧಾನಿ ನೀಟ್ ವಿದ್ಯಾರ್ಥಿಗಳ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಿಜೆಪಿಯ ಯಾವ ಸಚಿವರಿಗೂ ತಿಳಿವಳಿಕೆ ಇಲ್ಲ. ದೇಶದ ಭವಿಷ್ಯದ ಕುರಿತು ಬಿಜೆಪಿ ಗಂಭೀರವಾಗಿಲ್ಲ ಎಂದು

ದೂರಿದ್ದಾರೆ. 2016ರಲ್ಲಿ ನೀಟ್ ವ್ಯವಸ್ಥೆ ಬಂದ ಬಳಿಕ ವೈದ್ಯಕೀಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು 5 ಬಾರಿ ಸೋರಿಕೆಯಾಗಿವೆ. ಕರ್ನಾಟಕವು ಅತ್ಯುತ್ತಮವಾದ ಸಿಇಟಿ ಪರೀಕ್ಷೆ ನಡೆಸಿ ಮಕ್ಕಳನ್ನು ಮೆಡಿಕಲ್ ಕೋರ್ಸ್ಗಳಿಗೆ ಆಯ್ಕೆ ಮಾಡುತ್ತಿತ್ತು. ಆದರೆ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯನ್ನು ಹಾಳುಗೆಡವಿ ನೀಟ್ ವ್ಯವಸ್ಥೆ ಜಾರಿಗೆ ತಂದಿದೆ ಎಂದು ಕೇಂದ್ರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳನ್ನು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಧಾರವನ್ನು ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಾಗ ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು

0: ಅವರಿಗೆ ಯಾವುದೇ ಅಧಿಕಾರದ ಅವಧಿಯನ್ನು ನಿಗದಿಪಡಿಸಲಾಗಿಲ್ಲ. ಹೈಕಮಾಂಡ್ ಇಲ್ಲವೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು, ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಪಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದಗಳ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು, ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದಂತಹ ಶಿವಮೊಗ್ಗದ ಸಕ್ರೆಬೈಲು ಆನೆಬಿಡಾರಕ್ಕೆ ನಾಳೆಯಿಂದ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆ ಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವಂತಹ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಅರಣ್ಯ ಇಲಾಖೆಯ ಈ ನಿರ್ಧಾರಕ್ಕೆ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದು, ದೂರದಿಂದ ಆನೆಗಳನ್ನು ನೋಡಲು ಆಗಮಿಸುವವರಿಗೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಇಂದು ಪ್ರಕಟಿಸಿದ್ದು, ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ಕಾರದ ಹಲವು ವಿದ್ಯಾರ್ಥಿ ಸ್ನೇಹಿ ಕ್ರಮಗಳ ಮೂಲಕ ರಾಜ್ಯದ ಒಟ್ಟು ಕ್ರೋಢೀಕೃತ ಫಲಿತಾಂಶವು ಶೇಕಡ 92.25ಕ್ಕೆ ಏರಿಕೆಯಾಗಿದೆ ಎಂದು ಪತ್ರಿಕಾ ಪ್ರಕಟಣೆಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಾ ವಿಭಾಗದಲ್ಲಿ ಶೇಕಡ 83.31, ವಾಣಿಜ್ಯ ವಿಭಾಗದಲ್ಲಿ ಶೇಕಡ 92.84, ವಿಜ್ಞಾನ ವಿಭಾಗದಲ್ಲಿ ಶೇಕಡ 96.1ಕ್ಕೆ ಫಲಿತಾಂಶ ಏರಿಕೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರ ಫಲಿತಾಂಶವನ್ನು ಇಂದು ಪ್ರಕಟಿಸಿದೆ. ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ಪಕ್ಷದ ಸಂಘಟನಾ ಸಭೆ ನಡೆಯಿತು. ರಾಷ್ಟೀಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಶಿವಪ್ರಕಾಶ್, ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಮಾರ್ಗದರ್ಶನ ನೀಡಿದ್ದಾರೆ. ಸಭೆಯಲ್ಲಿ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು ಮತ್ತು ಶಾಸಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ ಆರಂಭ ಮಾಡುತ್ತಿರುವಂತಹ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಪರಿಣಾಮಗಳ ಕುರಿತು ಮರು ಪರಿಶೀಲನೆಯ ಅಗತ್ಯವಿದೆ ಎಂದು ಪ್ರಗತಿಪರ ಲೇಖಕ ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿದಂತಹ ಅನ್ನದ ಭಾಷೆಯಾಗಿ ಕನ್ನಡ ರಾಷ್ಟೀಯ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಹೊಸ ಯೋಜನೆಯಿಂದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳು ಮುಚ್ಚುವ ಗಂಭೀರ ಬಿಕ್ಕಟ್ಟು ಸೃಷ್ಟಿಯಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ 15 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಕುರಿತಂತೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಆಹಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3ನೇ ವರ್ಷದ ಸಮಾವೇಶ ಯಶಸ್ವಿಯಾಗಿ ನಡೆದಿದ್ದು, 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಸರ್ಕಾರ ಜನರಿಗೆ ಮತ್ತಷ್ಟು ಹತ್ತಿರವಾಗಿದೆ ಎಂದು ಹೇಳಿದ್ದಾರೆ. ದೇಶದಾದ್ಯಂತ ಇಂಧನ ಮತ್ತು ಎಲ್ಪಿಜಿ ಕೊರತೆಯ ಬಗ್ಗೆ ಸಾರ್ವಜನಿಕರು ವದಂತಿಗಳನ್ನು ನಂಬದಂತೆ ಭಾರತದ ಪ್ರಮುಖ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳು ಮನವಿ ಮಾಡಿವೆ.

0: ಇಂಧನ ಕೊರತೆಯ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುತ್ತಿರುವಂತಹ ವದಂತಿಗಳನ್ನು ತಳ್ಳಿಹಾಕಿರುವ ಸಂಸ್ಥೆ ಕರ್ನಾಟಕದಲ್ಲಿ ಇಂಧನ ಮತ್ತು ಎಲ್ಪಿಜಿ ಸರಬರಾಜು ಸ್ಥಿರವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸರ್ಕಾರವು ಈವರೆಗೆ 1,874 ಎಲ್ಪಿಜಿ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದು ಪ್ರಕರಣ ದಾಖಲಿಸಿದೆ ಎಂದು ಮಾಹಿತಿ ನೀಡಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂಥ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40ರಷ್ಟು ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಶ್ವ ಜೇನು ನೊಣಗಳ ದಿನಾಚರಣೆಯನ್ನು ಜನರ ಮತ್ತು ಭೂಮಿಗ ಒಳಿತಿಗಾಗಿ ಜೇನು ನೊಣಗಳು ನಮ್ಮೆಲ್ಲರನ್ನು ಉಳಿಸಿ ಬೆಳೆಸುವ ಸಹಭಾಗಿತ್ವ ಎಂಬ ಧ್ಯೇಯ ವಾಕ್ಯದಡಿ ಆಚರಣೆ ಮಾಡಲಾಯಿತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ವಿಜ್ಞಾನಿ ಡಾ ಜಿ ಈಶ್ವರಪ್ಪ ಮಾತನಾಡಿ, ಜೇನು ನೊಣಗಳು ಉತ್ತಮ ಪರಾಗಸ್ಪರ್ಶ ಕೀಟಗಳಾಗಿದ್ದು ಅನೇಕ ಆಹಾರ ಮತ್ತು ತೋಟಗಾರಿಕೆ ಬೆಳೆಗಳ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಹಾವೇರಿ ಜಿಲ್ಲೆಯಾದ್ಯಂತ ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ ಹಾಗೂ ಗುಡುಗು ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನೂತನ ಜಿಲ್ಲಾಧಿಕಾರಿಯಾಗಿ ರಾಹುಲ್ ಪಾಂಡ್ವೆ ತುಕಾರಾಮ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಹೋಂಸ್ಟೇ ನಡೆಸುವವರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಎಚ್ಚರಿಕೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಇದು 30ರಂದು ನಗರದ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಒಂದು ದಿನದ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ಸಿಇಟಿ ನಡೆಸಲು ರಾಜ್ಯಗಳಿಗೆ ಅವಕಾಶ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹ ತಳ್ಳಿಹಾಕಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಅರಣ್ಯ ಭೂಮಿಯ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ. ಬೆಂಗಳೂರಿನಲ್ಲಿ ಬಿಜೆಪಿ ಮಹತ್ವದ ಸಭೆ, ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪರಿಕಲ್ಪನೆಯ ಮರುಚಿಂತನೆ ಅಗತ್ಯ, ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:15. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ.

0: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನವು ಹೇಳಿ.
1: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
0: ಅದು ಹೇಗೆ?
1: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
2: ಇದು ಯಾರ ನಂಬರ್?
1: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
0: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
1: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
2: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
1: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದು ಕೇಳಿ, ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯತೆ ಪ್ರಾಮುಖ್ಯತೆ ಮತ್ತು ಆಹಾರೋತ್ಪಾದನೆಯಲ್ಲಿ ಇದರ ಮಹತ್ವ ಕುರಿತು ಡಾ. ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಪ್ರತಿ ವರ್ಷ ಮೇ 22ನ್ನು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತಾ ದಿನ ಅಂತ ಆಚರಿಸ್ತೀವಿ. ಇಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ವೈವಿಧ್ಯತೆ ಅಂದ್ರೇನು, ಈ ಜೈವಿಕ ವೈವಿಧ್ಯತೆಯ ಪಾತ್ರ ಏನು, ಮತ್ತು ಈ ಜೈವಿಕ ವೈವಿಧ್ಯತೆಗೆ ತೊಂದರೆ ಆಗುವಂತಹ ಅಂಶಗಳು ಯಾವ್ಯಾವು, ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಯ ಅವಶ್ಯಕತೆ, ಮತ್ತು ಈಗ ಅನುಸರಿಸ್ತಾ ಇರುವಂತಹ ವಿಧಾನಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿ ಜಿ ಕುಶಾಲಪ್ಪ ಅವರು. ನಮಸ್ಕಾರ ಡಾಕ್ಟರ್ ಕುಶಾಲಪ್ಪ ಅವರೇ.
1: ನಮಸ್ಕಾರ.
0: ಈಗ ಮೊದಲಿಗೆ ಡಾಕ್ಟರ್ ಕುಶಾಲಪ್ಪ ಅವರೇ, ಜೈವಿಕ ವೈವಿಧ್ಯತೆ ಅಂದ್ರೇನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ?
1: ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ರೀತಿಯ ಜೀವರಾಶಿಗಳು, ಅದು ನೆಲದಲ್ಲಿರ್ಬೋದು, ನೀರಿನಲ್ಲಿರ್ಬೋದು, ಆಕಾಶದಲ್ಲಿರ್ಬೋದು, ಒಂದು ಪ್ರದೇಶದಲ್ಲಿ ಕಾಣಸಿಗ್ತಕ್ಕಂತಹ ಎಲ್ಲ ಜೀವಜಾತಿಗಳು, ಅದು ದೊಡ್ಡದು ಇರ್ಬೋದು, ಕಣ್ಣಿಗೆ ಕಾಣತಕ್ಕಂಥದ್ದು, ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಇವೆಲ್ಲವನ್ನೂ ಸೇರಿ ಜೀವ ವೈವಿಧ್ಯತೆ ಅಥವಾ ಬಯೋಡೈವರ್ಸಿಟಿ ಅಂತ ಹೇಳ್ತಕ್ಕಂಥದ್ದು ನಾವು ಕಾಣಸಿಗ್ತೆ.
0: ಅದೊಂದು ರೀತಿ ಒಕ್ಕೂಟ ಅಂತ ಹೇಳಿದ್ರೆ
1: ಒಕ್ಕೂಟ
0: ಎಲ್ಲ ಸೇರಿಕೊಂಡು ಆಗುವಂಥದ್ದು,
1: ಒಂದು ದೊಡ್ಡ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅದು ಒಂದು ಪ್ರದೇಶದಲ್ಲಿ ಅದರಲ್ಲಿ ಮಾನವರು ಕೂಡ ಸೇರಿಕೊಂಡಿದ್ದಾರೆ. ಅದು ಕೂಡ ನಾವು ಕೂಡ ಅದನ್ನು ಮರಿಬಾರ್ದು. ನಾವು ಕೂಡ ಈ ಜೀವ ವೈವಿಧ್ಯತೆಯ ಒಂದು ಅತಿ ಮುಖ್ಯವಾದಂತಹ ಕೊಂಡಿ ಅಥವಾ ಭಾಗ ಅಂತ ಹೇಳ್ತಕ್ಕಂಥ.
0: ಈಗ ಮೇ 22ರಂದು ನಾವು ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆಯ ದಿನ ಅಂತ ಆಚರಿಸ್ತೀವಿ.
1: ಹೌದು.
0: ಇದಕ್ಕೆ ಏನು ಕಾರಣ, ಮತ್ತು ಮೊದಲು ಆಚರಿಸಿದ್ದು ಯಾವಾಗ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಜಾಗತಿಕ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಅವರೊಂದು ಜಾಗತಿಕ ಸಂಸ್ಥೆಯಾಗಿರೋದ್ರಿಂದ ಅಲ್ಲಿ ನಡೀತಕ್ಕಂಥ ಚರ್ಚೆಗಳಲ್ಲಿ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೋತಾರೆ. ಹಾಗಾಗಿ ಇದನ್ನು ಮೊದಲು ಮೇ 22 ಆಗಿರಲಿಲ್ಲ ಅಂತಾರಾಷ್ಟ್ರೀಯ ಜೈವಿಕ ದಿವಸ, ಅದು ಡಿಸೆಂಬರ್ 29 ಆಗಿತ್ತು. ಪ್ರಾರಂಭವಾಗಿದ್ದು 1993 ಅಂದರೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ಈ ಅರ್ಥ್ ಸಮಿಟ್ ಏನು ರಿಯೋದಲ್ಲಿ ನಡೆಯಿತು, ಆ ಒಂದು ಸಮಿಟ್ನ ಒಂದು ಸಂದರ್ಭದಲ್ಲಿ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಜೈವಿಕ ಬಗ್ಗೆ ಆಚರಣೆ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ತಗೊಂಡು ಮೊದಲು ಅಂದರೆ 1993 ಡಿಸೆಂಬರ್ 29 ಆಚರಿಸ್ತಾ ಇದ್ರು. 2000 ಅದನ್ನು ಬದಲಾಯಿಸಿ ಮೇ 22 ಬಂದರು. ಯಾಕೆ ಅಂತ ಹೇಳಿದರೆ, ಏನು ರಿಯೋದಲ್ಲಿ ಜೂನ್ 5
0: ವಿಶ್ವ ಪರಿಸರ
1: ದಿವಸ ಆಚರಣೆ, ಅದು 1992 ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ಮೇ 22 ಈ ಡ್ರಾಫ್ಟ್ ಅನ್ನ ಮಾಡ್ತಾರೆ. ಏನು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆಗಾಗಿರ್ತಕ್ಕಂತಹ ಡ್ರಾಫ್ಟ್ ತಯಾರಿಯಾಗಿದ್ದು ಮೇ 22, 1992. ಅದು ಅಡಾಪ್ಟ್ ಆಗಿದ್ದು ಜೂನ್ 5 ಆ ಐತಿಹಾಸಿಕ ಸಮ್ಮೇಳನದಲ್ಲಿ. ಹಾಗಾಗಿ ಆ ಒಂದು ದಿನವನ್ನ ಯಾವ ರೀತಿ ಅಂತಾರಾಷ್ಟ್ರೀಯ ಎಲ್ಲ ವಿಜ್ಞಾನಿಗಳು ಕೂತ್ಕೊಂಡು ಒಂದು ಡ್ರಾಫ್ಟ್ ತಯಾರಿ ಮಾಡ್ತಾರೆ, ಈ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂದ್ರೆ

0: ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಇದೆ, ಅದರ ರೂಪುರೇಷೆಗಳನ್ನ ಮೇ 22 ರಿಯೋದಲ್ಲಿ ಮಾಡಿದ್ರಿಂದ ಆ ಒಂದು ದಿನವನ್ನ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಜೀವವೈವಿಧ್ಯತಾ ದಿನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೇವೆ.
1: ಇನ್ನು ಈ 2026 ಅಂದರೆ ಈ ವರ್ಷದ ಆಚರಣೆಯ ವಿಷಯ ಅಥವಾ ಘೋಷವಾಕ್ಯ ಏನು ಅಂತ?
0: ಮೊಟ್ಟ ಮೊದಲು ಇದು ನಡೆದಿದ್ದು ಬಹಾಮಾಸ್ನಲ್ಲಿ 94
1: 1994
0: ಮೊಟ್ಟ ಮೊದಲು
1: ಬಹಾಮಾಸ್
0: ಅಂತ ಹೇಳ್ತಕ್ಕಂತಹ ದೇಶ, ಅದು ವೆಸ್ಟ್ ಇಂಡೀಸ್ ಹತ್ರ ಬರುತ್ತೆ. 2024 ಕೊಲಂಬಿಯಾದಲ್ಲಿ ನಡೀತು
1: ಜೀವವೈವಿಧ್ಯತ
0: ಒಂದು ದಿವಸ. ಈಗ 26 ನಡೀತಾ ಇದೆ. ಈಗ ಈ ವರ್ಷದ ಘೋಷವಾಕ್ಯ ಏನಿದೆ ಅಂತ ಹೇಳಿದ್ರೆ, ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಅಂದ್ರೆ ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯ ಕಾರ್ಯಯೋಜನೆಗಳ ಬಗ್ಗೆ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ವರ್ಷದ ಆಚರಣೆಯನ್ನು ಮಾಡಲಿಕ್ಕೆ ಮೇ 22 ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂತಹ ಒಂದು ಆಚರಣೆ. ಪ್ರತಿಯೊಂದು ದೇಶ ರಾಜ್ಯ ಅವರು ಕೂಡ ಅವರವರಿಗೆ ಈ ಘೋಷವಾಕ್ಯವನ್ನು ಇಟ್ಕೊಂಡು ಅವರವರ ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬಹುದು.
1: ಈಗಾಗಲೇ ತಾವು ತಿಳಿಸಿದ್ರಿ ಜೈವಿಕ ವೈವಿಧ್ಯತೆಯ ಬಗ್ಗೆ. ಇನ್ನು ಈ ಜೈವಿಕ ವೈವಿಧ್ಯತೆಯ ಪ್ರಾಮುಖ್ಯತೆ ಏನು ಅಂತೀರ?
0: ಇವತ್ತು ಗಾಂಧೀಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ,
1: ಹೌದು,
0: ಮಾನವನ ಎಲ್ಲ ಬೇಡಿಕೆಗಳನ್ನ
1: ಆಸೆಗಳನ್ನ
0: ಪರಿಸರ ಮತ್ತು ಅರಣ್ಯ ನೀಡಬಲ್ಲದು, ಆದರೆ ಅವನ ದುರಾಸೆಗಳನ್ನಲ್ಲ ಅಂತ ಹೇಳುವಂಥದ್ದನ್ನ ನಮ್ಮ ಗಾಂಧೀಜಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ. ಹಾಗಾಗಿ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತಾಡೋದಿದ್ರೆ ಇವತ್ತು ಮುಖ್ಯವಾಗಿ ಹೆಲ್ತಿ ಎನ್ವೈರನ್ಮೆಂಟ್ ಅಂದರೆ ಆರೋಗ್ಯಕರವಾದಂಥ ಪರಿಸರಕ್ಕಾಗಿ, ಹೆಲ್ತಿ ಹ್ಯೂಮನ್ಸ್. ಪರಿಸರ ಆರೋಗ್ಯಕರವಾಗಿದ್ದರೆ ಅಲ್ಲಿರ್ತಕ್ಕಂತಹ ಮನುಷ್ಯ ಅಥವಾ ಜೀವಜಾತಿಗಳೆಲ್ಲ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಆರೋಗ್ಯಕರ ಸಮುದಾಯ. ಕೊನೆಯದಾಗಿ ಹೆಲ್ತಿ ಎಕನಾಮಿಕ್ಸ್, ಅಂದರೆ ಎನ್ವೈರನ್ಮೆಂಟ್ ಹೆಲ್ತಿ ಆಗಿದ್ದರೆ ಅಲ್ಲಿರ್ತಕ್ಕಂತಹ
1: ಜನಗಳು
0: ಹೆಲ್ದಿ ಆಗಿರ್ತಾರೆ. ಇವರೆಲ್ಲ ಚೆನ್ನಾಗಿದ್ರೆ ಆ ಒಂದು ಎಕನಾಮಿಕ್ಸ್ ಅಂದ್ರೆ ನಮ್ಮ ಒಂದು ಆರ್ಥಿಕತೆಗೆ ಕೂಡ, ಹಾಗಾಗಿ ಈ 3 ಲಿಂಕ್ ಅನ್ನ ಇಟ್ಟುಕೊಂಡು ಇವತ್ತು ಜೀವಜಾತಿಯ ಒಂದು ಪ್ರಾಮುಖ್ಯತೆ. ಯಾಕೆಂತ ಹೇಳಿದ್ರೆ ನೀವತ್ತು ನೋಡಿದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಪರಿಸರ ಮತ್ತು ಅರಣ್ಯ ಉತ್ತಮವಾಗಿದೆ ಅಲ್ಲಿ ಎಲ್ಲಾ ರೀತಿಯ ಸಮೃದ್ಧಿಯನ್ನು ನೋಡ್ತೀವಿ. ಆಫ್ರಿಕಾದ ದೇಶಗಳಲ್ಲಿ ನಾವು ಇವತ್ತು ಕಾಣ್ತಾ ಇರತಕ್ಕಂಥ ತೊಂದರೆಗಳು, ಅದು ಅವರಲ್ಲಿ ಬಡತನ ಇರಬಹುದು ಅಥವಾ ಅಲ್ಲಿ ನಡೀತಾ ಇರತಕ್ಕಂಥ ಯುದ್ಧಗಳಿರ್ಬೋದು, ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವರು ಪರಿಸರವನ್ನ ಅವರ ಬಯೋಡೈವರ್ಸಿಟಿಯನ್ನ
1: ಕಾಪಾಡ್ಕೊಳ್ಳಿಲ್ಲ.
0: ನಮ್ಮಷ್ಟೇ ವೈವಿಧ್ಯಮಯವಾಗಿದ್ದಂತಹ ದೇಶಗಳವೆಲ್ಲವೂ ಕೂಡ. ಹಾಗಾಗಿ ಪ್ರಾಮುಖ್ಯತೆಗಳನ್ನ ನಾವು ಹೇಳೋದಿದ್ರೆ ಎಲ್ಲಿ ತೊಂದರೆ ಆಗಿದೆ ಅದನ್ನ ನಾವು ನೋಡಿ ಅರಿತುಕೊಂಡ್ರೆ ನಾವು ಅದ್ರ ಬಗ್ಗೆ ನಾವು ಅದರಿಂದ ಪಾಠವನ್ನ ಕಲ್ತ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಒಂದು ಇದು. ಹಾಗಾಗಿ ಬಯೋಡೈವರ್ಸಿಟಿ ಬಗ್ಗೆ ನಾವು ಸುಮ್ಮನೆ ಅದನ್ನ ರಕ್ಷಣೆ ಮಾಡಿ ಪೋಷಣೆ ಮಾಡಿ ಅಂತ ಹೇಳೋದಲ್ಲ, ಅದು ನಮ್ಮ ಉಳಿವಿಗಾಗಿ ಯಾತಕ್ಕಾಗಿ ಬೇಕು, ಮುಂದಿನ ಜನಾಂಗಗಳಿಗಾಗಿ ಯಾತಕ್ಕೆ ಬೇಕು ಅಂತ ಹೇಳುವಂಥದ್ದನ್ನ ನಾವು ಅರಿತುಕೋಬಹುದು.
1: ಇನ್ನು ಈ ಜೀವ ವೈವಿಧ್ಯತೆಯ ವಿಧಗಳು ಯಾವ್ಯಾವು ಅಂತೀರಿ?
0: ಆಗಲೇ ನಾವು ಮಾತಾಡ್ತಾ ಹೇಳಿದ್ವಿ, ಸಣ್ಣ ಕಣ್ಣಿಗೆ ಕಾಣದಂತಹ ಕ್ರಿಮಿ ಅಂದ್ರೆ ಮೈಕ್ರೋಬ್ಸ್ ಇಂದ ಹಿಡಿದು ಸೂಕ್ಷ್ಮಾಣುವಿಂದ ಹಿಡಿದು ದೊಡ್ಡದಾಗಿ ಅಂತ. ಹಾಗಾಗಿ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಅನುವಂಶನೀಯ ವೈವಿಧ್ಯತೆ. ಎರಡನೇದಾಗಿ ಸ್ಪೀಷೀಸ್ ಡೈವರ್ಸಿಟಿ ಅಂದ್ರೆ ಜೀವರಾಶಿಗಳ ವೈವಿಧ್ಯತೆ, ಪ್ರಭೇದಗಳ ವೈವಿಧ್ಯತೆ. ಮೂರನೆಯದಾಗಿ ಇಕೋಸಿಸ್ಟಮ್ ಅಂದ್ರೆ ಏನು ಪರಿಸರಗಳಿದೆ,
1: ಜೀವ ಪರಿಸರ.
0: ಇದು 3 ಮುಖ್ಯವಾದಂತಹ ವಿಧಾನ. ಅಂದ್ರೆ ಸಣ್ಣದಾಗಿ ಜೀನ್ಸ್ ಇಂದ ಹಿಡಿದು ಎಕೋಸಿಸ್ಟಮ್ಸ್ ವರ್ಗೂ ಕೂಡ ಎಲ್ಲವೂ ಸೇರ್ಕೊಂಡು 3 ಮುಖ್ಯವಾದಂತಹ ವಿಧಾನಗಳು. ಹಾಗಾಗಿ ಒಂದು ಪ್ರದೇಶದಲ್ಲಿ ಜೀವವೈವಿಧ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಜೆನೆಟಿಕ್ ಡೈವರ್ಸಿಟಿನು ಜಾಸ್ತಿ ಇರುತ್ತೆ, ಸ್ಪೀಷೀಸ್ ಡೈವರ್ಸಿಟಿನು ಜಾಸ್ತಿ ಇರುತ್ತೆ, ಇಕೋಸಿಸ್ಟಮ್ ಡೈವರ್ಸಿಟಿ ಜಾಸ್ತಿ. ಒಂದೇ ಉದಾಹರಣೆಗೆ ಏನಿದ್ರೆ ಕೊಡಗು. ಕೊಡಗಿನಲ್ಲಿ ನಾವು ವೈವಿಧ್ಯಮಯವಾದಂತಹ ಪರಿಸರವನ್ನ ಕಾಡುಗಳನ್ನ ಅದನ್ನ ಎಲ್ಲಾ ರೀತಿಯ ಕಾಡುಗಳನ್ನ ನೋಡ್ತೀವಿ. ಹಾಗೆ ಭತ್ತದ ಗದ್ದೆಗಳು, ನಮ್ಮ ಕಾಫಿ ತೋಟಗಳನ್ನ ನೋಡ್ತೀವಿ, ದೇವರ ಕಾಡುಗಳನ್ನ ನೋಡ್ತೀವಿ. ಈ ರೀತಿ ಬೇರೆ ಬೇರೆ ಪರಿಸರಗಳು ಇರೋದ್ರಿಂದ ಅಲ್ಲಿ ಈ ಜೀವಜಾತಿಗಳು ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ. ಆ ಸ್ಪೀಷೀಸ್ಗಳಲ್ಲಿ ನೀವು ಜೆನೆಟಿಕ್ ತಗೊಂಡು ಹೋದ್ರೂ ಕೂಡ ಈಗ ಭತ್ತವನ್ನು ತಗೊಂಡ್ರೆ
1: ವಿವಿಧ ತಳಿಗಳಿದ್ದಂಗೆ.
0: ಹಾಗಾಗಿ ಇದು 3 ಸೇರಿ ಒಂದು ಪ್ರದೇಶ ಜೈವಿಕವಾಗಿ ಅದು ಸಂಪದ್ಭರಿತವಾಗಿದೆ ಅಂತ ಹೇಳಿದ್ರೆ ಪರಿಸರ, ಜೀವರಾಶಿಗಳು ಮತ್ತು ಅನುವಂಶನೀಯ ಅಂದ್ರೆ ಜೆನೆಟಿಕ್, ಇವು 3 ಕೂಡ ಸೇರ್ಕೊಂಡಾಗ ಅದು ಒಂದು

0: ಉತ್ತಮವಾದಂಥ ವ್ಯವಸ್ಥೆ ಆಗಿದೆ.
1: ಅಂದರೆ ಪರಸ್ಪರ ಇವು ಸಂಬಂಧವನ್ನು ಹೊಂದಿದ್ದಾವೆ.
0: ಹೊಂದಿದೆ.
1: ಇನ್ನು ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತ ನಾವೇನು ಕರಿತೀವಲ್ಲ,
0: ಹೌದು,
1: ಇದೇನಾದರೂ ಕಡಿಮೆಯಾಗಿ ಇಳಿಮುಖ ಆಯಿತು ಅಂದರೆ ಏನು ತೊಂದರೆಗಳಾಗ್ಬೋದು ಅಂತೀರಿ?
0: ಮುಖ್ಯವಾಗಿ ಆಫ್ರಿಕಾದ ಒಂದು ನಿರ್ದೇಶನ ಹೇಳಿದೆ ನಾನು, ಏನಾಗುತ್ತೆ ಅಂತ ಹೇಳಿದರೆ ಆಹಾರದ ಬದ್ಧತೆಯನ್ನು ಮೊದಲು ಕಳ್ಕೊತೀವಿ. ಏನು ಜೀವ ವೈವಿಧ್ಯತೆ ಅಂದರೆ ಬರೀ ಕಾಡಿನಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಆಹಾರದಲ್ಲಿ ಅಂದರೆ ನಮ್ಮ ಭತ್ತದಲ್ಲಿ, ಈಗ ಯೋಚನೆ ಮಾಡಿ, ಭಾರತದಲ್ಲಿ ಒಂದು ಸಮಯದಲ್ಲಿ ಸುಮಾರು 100,000 ಭತ್ತದ ಪ್ರಭೇದಗಳಿದ್ದವು. ಇವತ್ತು ಅದರಲ್ಲಿ ಎಲ್ಲಿಗೆ ಬಂದಿದೆ? 6,000 ಇಳಿದೋಗಿದೆ. ಅಂದರೆ ಎಷ್ಟೊಂದನ್ನ
1: ನಾವು ಕಳ್ಕೊಂಡಿದ್ದೀವಿ
0: ಅಲ್ವಾ. ಮುಖ್ಯವಾಗಿ ಆಹಾರದ ಭದ್ರತೆಗೆ ದೊಡ್ಡ ತೊಂದರೆ ಆಗುತ್ತೆ. ಎರಡನೇದು ನೀರಿನ ಭದ್ರತೆ. ಈಗ ನಾವು ನೋಡ್ತಾ ಇದ್ದೀವಿ ಎಲ್ಲಾ ಕಡೆ ನೀರಿಗಾಗಿ ಹಾಹಾಕಾರ ಅಲ್ವಾ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಕಳ್ಕೊಂಡ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಕಾವೇರಿಯಿಂದನೇ ನೀರು ಬೇಕು. ಕೊಡಗಿನಲ್ಲೂ ಕೂಡ ನಾವು ಭತ್ತದ ಗದ್ದೆಗಳನ್ನ ಕಳ್ಕೊಂಡ್ರೆ ನೀರಿಗೆ ಹೊಡೆತ ಬಿದ್ದೇ ಬಿತ್ತು. ಹಾಗಾಗಿ ಆಹಾರದ ಭದ್ರತೆ ಇರಲಿ, ನೀರಿನ ಭದ್ರತೆ ಇರಲಿ, ಇವೆಲ್ಲವೂ ಕೂಡ ನಮ್ಮ ಜೀವ ವೈವಿಧ್ಯತೆಗೆ
1: ಸಂಬಂಧ ಹೊಂದಿದೆ.
0: ಇದಿಷ್ಟೇ ಅಲ್ಲ, ನಮ್ಮ ಜೀವಜಾತಿಗಳ ವಿನಾಶ. ಯಾವಾಗ ಬಯೋಡೈವರ್ಸಿಟಿಯನ್ನು ಕಳ್ಕೊತೀವಿ ನಾವು ಅಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನ ಕೂಡ ಕಳ್ಕೊತೀವಲ್ಲ, ಇದು ಕೂಡ ಒಂದು ದೊಡ್ಡ ಪೆಟ್ಟು. ಹಾಗಾಗಿ ಏನಾಗಿದೆ ಇವತ್ತು, ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ
1: ಅದು
0: ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ನಾವು ಈ ಪರಿಸರವನ್ನ, ಅರಣ್ಯವನ್ನ, ನಮ್ಮ ಗದ್ದೆಗಳನ್ನ ಕಳ್ಕೊಂಡಿರೋದ್ರಿಂದ ಈ ರೀತಿಯ ಎಲ್ಲ ನಾವು ಇದು ನೋಡ್ತಾ ಇವೆ. ಇದೆಲ್ಲವೂ ಕೊನೆಗೆ ಎಲ್ಲಿ ಕಾಣುತ್ತೆ ಅಂದ್ರೆ ಆರ್ಥಿಕ ಅಸಮತೋಲನ. ಅಂದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಾರತದ ಈ ರೀತಿಯ ಒಂದು ಏನು ಜೈವಿಕ ವೈವಿಧ್ಯತೆಯನ್ನು ಕಳ್ಕೊಂಡು ಹೋಗ್ತಾ ಇರ್ತದ ಹೋದ್ರೆ ನಮ್ಮ ದೇಶದ GDP 5.7% ಕಡಿಮೆ ಆಗುತ್ತೆ ಅಂತ ಹೇಳುವಂತದ್ದು ಪ್ರಿಡಿಕ್ಟ್ ಮಾಡಿದ್ದಾರೆ ಮುಂದಕ್ಕೆ. ಹಾಗಾಗಿ ಈ ಜೀವಿಕ ವೈವಿಧ್ಯತೆಯನ್ನು ಕಳೆದುಕೊಂಡ್ರೆ ನಮಗೆ ಆರ್ಥಿಕ ಅಸಮತೋಲನ ಕೂಡ ಕಾಣುತ್ತೆ ಅಂತ ಹೇಳುವಂತದ್ದು. ಇದೆಲ್ಲ ಮೊದಲು ನಾವು ಬರೀ ಹೇಳ್ತಾ ಇದ್ವಿ, ಆದರೆ ಇವತ್ತು ನಾವು ಸ್ವತಃ ಇದನ್ನ ಅನುಭವಿಸ್ತಾ ಇದ್ವಿ, ಕಾಣ್ತಾ ಇದ್ದೀವಿ, ಎಲ್ಲವೂ ಕೂಡ ಇವತ್ತು ನಮಗೆ ಕಂಡು ಬರ್ತಾ ಇದೆ.
1: ಈ ಜೀವ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಏನು ಕಾರಣಗಳಿರ್ಬೋದು ಅಂತೀರಿ?
0: ಪ್ರಪಂಚದಾದ್ಯಂತ ನಾವು ಕಾಣ್ತಾ ಇರತಕ್ಕಂಥ ವ್ಯವಸ್ಥೆ ಒಂದು ದೇಶದಲ್ಲಿ ಸೀಮಿತವಾಗಿಲ್ಲ. ಇಲ್ಲಿ ವಾಸಸ್ಥಾನಗಳ ನಷ್ಟ ಅಂದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂತ ಹೇಳ್ತೀವಿ. ನಾನು ಆಗ್ಲೇ ಒಂದು ನಿದರ್ಶನವನ್ನು ಕೊಟ್ಟೆ, ಬೆಂಗಳೂರಿನ ಕೆರೆಗಳನ್ನ ಕಳ್ಕೊಂಡ್ವಿ ವಾಸಸ್ಥಾನಗಳು ಅಲ್ವಾ. ಅದು ಬರೀ ನೀರು ಮಾತ್ರ ಹೋಗ್ಲಿಲ್ಲ, ಅದರೊಂದಿಗೆ
1: ಜಲಚರಗಳು
0: ಕೂಡ ಕಳ್ಕೊಂಡ್ವಿ,
1: ಮತ್ತೆ ಈ ಜಲಸಸ್ಯಗಳು
0: ಹಾಗಾಗಿ ವಾಸಸ್ಥಾನದ ಒಂದು ಲಾಸ್ ಮುಖ್ಯವಾದಂತಹ ಕಾರಣ. ಅದು ಭಾರತದಂತಹ ದೇಶದಲ್ಲಿ ಯಾತಕ್ಕಾಗಿ ಅಂತ ಹೇಳಿದ್ರೆ, ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ ಯಾವುದು?
1: ಭಾರತನೇ
0: ಅಲ್ವಾ. ಅತಿ ಹೆಚ್ಚು ನಮ್ಮ ದನಗಳು ಮತ್ತೆ ಇವುಗಳ
1: ಜಾಸ್ತಿ
0: ಜನ ಧನ ಎರಡರದು ಕೂಡ ಡಿಪೆಂಡೆನ್ಸಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಮೇಲಿದೆ. ಹಾಗಾಗಿ ನಮ್ಮ ಈ ವಾಸಸ್ಥಾನಗಳು ಅಥವಾ ಅರಣ್ಯಗಳನ್ನ ನಾವು ಕಳ್ಕೊಳ್ತಾ ಇರತಕ್ಕಂಥದ್ದು ಅತಿ ಮುಖ್ಯವಾದಂತಹ ಕಾರಣ.
1: ಇವತ್ತು ಆನೆಗಳು ನಮ್ಮ ನಾಡಿಗೆ ಬರ್ತಾ ಇದಾವೆ ಅಂದ್ರೆ ಅದು ಕೂಡ ವಾಸಸ್ಥಾನದ ನಷ್ಟನೇ.
0: ಹೌದು. ಹಾಗೆ ಮುಖ್ಯವಾದಂತಹ ಕಾರಣ ಈ ಅವುಗಳ ವಾಸಸ್ಥಾನ. ಅದು ದೊಡ್ಡ ಆನೆಯಿಂದ ಹಿಡಿದು ಸಣ್ಣ ಜಲಚರಗಳವರೆಗೂ ಕೂಡ ಅವುಗಳೊಂದು ವಾಸಸ್ಥಾನ ತಿರುತ್ತಲ್ಲ, ಅವುಗಳ ಮನೆಗಳನ್ನ ಕಳ್ಕೊಂಡ ಮೇಲೆ ಅವುಗಳು ಹೋದು ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಇದು ಮುಖ್ಯವಾದಂತಹ ಕಾರಣ. ಎರಡನೇದು ಅತಿ ಹೆಚ್ಚಿನ ಬಳಕೆ. ನಾವು ಈ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಂಡು ಹೋದಾಗ ಇದ್ದಾಗೆ ಅದು ನಮಗೆ ನಿಸರ್ಗ ಕೊಟ್ಟಂತ ಕೊಡುಗೆ ಅಲ್ವಾ, ಅದನ್ನ ಯಾವಾಗ ಕಳ್ಕೊತೀವಿ ಆಗ ಈ ಬಳಕೆಯಿಂದಾಗಿ ಕೂಡ ಆಗುತ್ತೆ.
1: ಇಲ್ಲಿ ಮತ್ತೆ ನಾವು ಗಾಂಧೀಜಿಯವರ ಒಂದು ವಾಕ್ಯವನ್ನ ಜ್ಞಾಪಿಸ್ಕೋಬೇಕಾಗುತ್ತೆ,
0: ಜ್ಞಾಪಿಸ್ಕೊಳ್ಳೇಬೇಕಲ್ವಾ.
1: ಆಸೆಗಳನ್ನು ಪೂರೈಸಿದ ಹೊರತು
0: ದುರಾಸೆಗಳನ್ನಲ್ಲ ಅಂತಲ್ಲ,
1: ನಮ್ಮ ಭೂಮಿ ಮತ್ತೆ ಪರಿಸರ.
0: ಹೌದಲ್ವಾ, ಅದು ಎರಡನೇದು. ಮೂರನೇದು ಈ ಹವಾಮಾನದ ಬದಲಾವಣೆ, ಅಂದ್ರೆ ಈ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ ಇದ್ವಿ, ಇದು ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಲ್ವಾ. ನಿಮ್ಮ ಏನು ಮಳೆಗಳಾಗ್ತಕ್ಕಂತಹ ವ್ಯತ್ಯಾಸ ಅಥವಾ ನಮ್ಮ ಈ ಟೆಂಪರೇಚರ್ನಲ್ಲಿ ಕಾಡ್ತಕ್ಕಂತಹ ವ್ಯತ್ಯಾಸಗಳು, ಇದನ್ನು ನಾವು ಮೊದಲು ಎಲ್ಲ ಏನೋ ಒಂದು ಪರ್ಸೀವ್ ಆಗ್ತಾ ಇತ್ತು, ಆದರೆ ಇವತ್ತು ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಇದಲ್ಲದೆ ವಾಯುಮಾಲಿನ್ಯ, ಡೆಲ್ಲಿ ನಮ್ಮ ರಾಜಧಾನಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಏನಾಗುತ್ತೆ, ಉಸಿರಾಡಕ್ಕಾಗದೇನೆ ಶಾಲೆಗಳನ್ನ ಇಂಡಸ್ಟ್ರೀಸ್ ಅನ್ನ ಕ್ಲೋಸ್ ಮಾಡುವಂತಹ ಪರಿಸರಕ್ಕೆ ಬಂದಿದೆ.
1: ವಾಯುಮಾಲಿನ್ಯ ಆಗ್ಬೋದು, ಜಲಮಾಲಿನ್ಯ ಆಗ್ಬೋದು.
0: ಹೌದು. ಸೊ ಮಾಲಿನ್ಯಗಳು ಕೂಡ ಅದೇ ರೀತಿಯಲ್ಲಿ

0: ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈ ಹೊರದೇಶದಿಂದ ಬಂದಿರತಕ್ಕಂಥ ಸಸ್ಯಗಳು ನಾವು ಏಲಿಯನ್ಸ್ ಅಥವಾ ಇನ್ವೇಸಿವ್ಸ್ ಅಂತ ಹೇಳ್ತೀವಿ. ನಮ್ಮ ಕಾಡಿನ ಕತೆ ಇವತ್ತು ನೀವು ನೋಡಿದ್ರೆ
1: ನುಸುಳು ಪ್ರಭೇದಗಳು,
0: ಹೌದು, ಲಾಂಟನಾ ಇರ್ಬೋದು, ಯುಫಟೋರಿಯಂ ಇರ್ಬೋದು, ಮೈಕೀನಿಯಾ, ಇವೆಲ್ಲ ಬಂದು ನುಸುಳುಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಕಡಿಮೆ ಮಾಡಿ ನಮ್ಮ ಅರಣ್ಯದಲ್ಲಿ ಈ ಪ್ರಾಣಿಗಳಿಗೆ ಆಹಾರ ಇಲ್ಲದೆ ಆಗೋಗಿದೆ. ಲಾಂಟಾನಾ ಬಂದ ಮೇಲಂತೂ ಕೆಳಗಡೆ ಏನು ಬರ್ತಾ ಇಲ್ಲ. ಅದೇ ರೀತಿ ಯುಫಟೋರಿಯಂ ಮತ್ತು ಕ್ರೊಮಲಿನ್ ಅದು ಅಷ್ಟೇ. ಪಾರ್ಥೀನಿಯಂ ನಗರ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ. ಹೌದು, ಇನ್ನೊಂದು ಮುಖ್ಯವಾಗಿ ಇವತ್ತು ಈ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಕಾಣ್ತಾ ಇರೋದು ಮೈಕೀನಿಯಸ್ ಕ್ಯಾಂಡನ್ಸ್ ಅಂತ ಹೇಳ್ತಕ್ಕಂತ ಒಂದು ಬಳ್ಳಿ. ಇದು ಹಬ್ಬಿಕೊಂಡು ಕಾಫಿ ತೋಟದಲ್ಲೂ ಕಾಣಿಸ್ತಾ ಇದೆ ಇವತ್ತು. ಇದು ಹಬ್ಬಿಕೊಂಡು ಮುಂದಿನ ದಿವಸದಲ್ಲಿ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇಂಥ ಹೊರದೇಶದಿಂದ ಬಂದಂತ ಅದು ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಹೊರಗಿನ ಪ್ರಭೇದಗಳು ಬಂದು ಇಲ್ಲಿಯ ಸ್ಥಳೀಯ ಜೀವ ವೈವಿಧ್ಯತೆಯನ್ನು ತೊಂದರೆ ಮಾಡ್ತಕ್ಕಂಥ ನಿದರ್ಶನಗಳು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ.
1: ವಿಶೇಷವಾಗಿ ಕಾಡಿನಲ್ಲಿ ನುಸುಳಿರುವಂಥ ಸಸ್ಯಗಳಂತೂ ಬಹಳ ತೊಂದರೆ ಕೊಡ್ತಾ ಇದ್ದಾವೆ.
0: ಹೌದು,
1: ನಮ್ಮ ಸ್ಥಳೀಯ ಒಂದು ಪ್ರಭೇದಗಳಿಗೆ ಬೆಳೆಯೋದಕ್ಕೆ ಆಗ್ತಾ ಇಲ್ಲ.
0: ಹೌದು,
1: ಅಷ್ಟರ ಮಟ್ಟಿಗೆ
0: ಯಾಕೆಂದರೆ ಅವು ಭಾಳ ಬೇಗ ಬೆಳೀತಕ್ಕಂಥ ಸಸ್ಯಗಳು.
1: ಹೌದು,
0: ಹಾಗಾಗಿ ಅವುಗಳನ್ನು ತಡ್ಕೊಳ್ಳೋದೇ ಕಷ್ಟ.
1: ಇನ್ನು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಇರುವಂಥ ಜೀವ ವೈವಿಧ್ಯತೆಗೆ ಇರುವಂಥ ತೊಂದರೆಗಳೇನು ಅಂತೀರಿ ಮುಖ್ಯವಾಗಿ?
0: ಈಗ ನಾನು ಆಗಲೇ ಹೇಳಿದೆ, ಭಾರತ ಇಂದು ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ರಾಷ್ಟ್ರ.
1: ಹೌದು, 140 ಕೋಟಿ ದಾಟಿಬಿಟ್ಟಿದೆ
0: ಅಲ್ವಾ. ಹಾಗೆ ಈ ದನಗಳ ಸಂಖ್ಯೆಯಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅಲ್ವಾ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ರಾಷ್ಟ್ರ ಭಾರತ. ಹಾಗಿದ್ದಾಗ ಜನ ದನ ಎರಡೂ ಇದ್ದಾಗ ಏನಾಗುತ್ತೆ, ಅವುಗಳು ಅವಲಂಬನೆ ಈ ಪರಿಸರದ ಮೇಲೆ ಇರುತ್ತೆ,
1: ಆಹಾರ ಮತ್ತು ಮೇವಿಗಾಗಿ.
0: ಅದರ ಜೊತೆಗೆ ಇವತ್ತು ಭಾರತ ಪ್ರಪಂಚದಲ್ಲಿ ಇಟ್ಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೆವಲಪಿಂಗ್ ನೇಷನ್ ಅಲ್ವಾ.
1: ಅತಿ ಹೆಚ್ಚು ವೇಗವಾಗಿ ಬೆಳೀತಾ ಇರುವಂತಹ ಆರ್ಥಿಕತೆ
0: ಹಾಗಾಗಿ ಏನಾಗುತ್ತೆ, ಆರ್ಥಿಕ ಒಂದು ಬೆಳವಣಿಗೆ ಪರಿಸರದ ಮೇಲೆ ಪ್ರಭಾವ ಬೀಳಲೇಬೇಕಲ್ವಾ.
1: ಹೌದು,
0: ನಮ್ಮ ಕಾಡುಗಳನ್ನು ತೆಗೆದು ನಾವು ಅಲ್ಲೊಂದು ಇಂಡಸ್ಟ್ರಿ ಹಾಕೋದಿರಲಿ, ರೋಡ್ಸ್ ಹಾಕೋದಿರಲಿ. ಹಾಗಾಗಿ ಜನಸಂಖ್ಯೆ ಧನಸಂಖ್ಯೆಯೊಂದಿಗೆ ನಮ್ಮ ಆರ್ಥಿಕತೆ ಕೂಡ ಬೆಳೀತಾ ಇರೋದ್ರಿಂದ ಇವತ್ತು ಇದು ದೊಡ್ಡ ಚಾಲೆಂಜ್ ಆಗಿ ಭಾರತದ ಮಟ್ಟದಲ್ಲಿ ನಾವು ಕಾಣ್ತಾ ಇರತಕ್ಕಂಥ ಒಂದು ಮುಖ್ಯವಾದಂತಹ ಒಂದು
1: ತೊಂದರೆ. ಜೀವ ವೈವಿಧ್ಯತೆಗೆ ತೊಂದರೆ ಕೊಡುವಂತ ಅಂಶ.
0: ಹೌದು, ಆದರೆ ನಾವು ಏನ್ ಮರ್ತು ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಪರಿಸರ ಮತ್ತು ಅಭಿವೃದ್ಧಿ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿದ್ದಂಥ ಒಂದು ವಿಷಯ ಇದು.
1: ಹೌದು,
0: ಸೊ ಅದನ್ನು ಇವತ್ತು ನಾವೆಲ್ಲೋ ಒಂದು ಕಡೆ ಮರಿತಾ ಇದ್ದೀವಾ, ಬಟ್ ಈ ಚಿಂತನೆಗಳು ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥದ್ದು ಒಂದು ಹೆದರಿಕೆ. ಹಾಗಾಗಿ ಇದು ಇವತ್ತಿನ ದೊಡ್ಡ ಒಂದು ಭಾರತದ ಮಟ್ಟದಲ್ಲಿ ಇರತಕ್ಕಂತಹ ಒಂದು ಸಮಸ್ಯೆ ಅಂತಲೂ ಹೇಳೋದಕ್ಕಿಂತ ನಾವು ಚಿಂತನೆ ಮಾಡಬೇಕಾದಂತಹ ಒಂದು ವಿಷಯ ಅದು. ಈ ದಿವಸದೊಂದು ಅಂತಾರಾಷ್ಟ್ರೀಯ ಬಾಡಿಗೆಷ್ಟು ಇದೆ ಅಂದ.
1: ಹೌದು, ಮತ್ತೆ ನಮ್ಮಲ್ಲಿ ವ್ಯಾಪಕವಾದಂತ ಒಂದು ಕೈಗಾರಿಕೀಕರಣ ಆಗ್ತದೆ.
0: ಹೌದು ಅಲ್ವಾ.
1: ಹೌದು,
0: ಅದು ಸ್ಪೆಷಲಿ ನೀವು ಈ ಹಾಟ್ ಸ್ಪಾಟ್ಸ್ ಅಂತ ಇದೆ.
1: ಹೌದು,
0: ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ನಾರ್ತ್ ಈಸ್ಟ್ ಇರ್ಬೋದು. ಈ ನಾರ್ತ್ ಈಸ್ಟ್ ಅಲ್ಲಂತೂ ಈಗ ಹೆಚ್ಚಿನ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಕಷ್ಟು ಅರಣ್ಯ ಪ್ರದೇಶವನ್ನು, ನೈಸರ್ಗಿಕ ಅರಣ್ಯ ಪ್ರದೇಶವನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳುವಂಥದ್ದನ್ನು ನಮ್ಮ ಫಾರೆಸ್ಟ್ ಸರ್ವೆ ಮತ್ತೊಂದರ ಎಲ್ಲ ಮುಖಾಂತರ ಅದು ಮಾಹಿತಿಗಳು ಹೊರಬಂದಿದೆ. ಇವತ್ತು ಏನಾಗಿದೆ ಅಂದರೆ, ನಮಗೆ ಸಾಕಷ್ಟು ಡೇಟಾ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಯಾವುದನ್ನು ನಾವು ಹಾಗೆ ಮಾತಾಡ್ತಕ್ಕಂಥದ್ದು ಬೇಡ. ಅದು ನಾವು ಸ್ಯಾಟಲೈಟಿಂದ ಇರ್ಬೋದು, ಜಿ ಎಸ್ ಇಂದ ಇರ್ಬೋದು, ನಮ್ಮ ಹತ್ರ ಮಾಹಿತಿ ಇದೆ. ಎಲ್ಲ ಕಡೆಗೂ ಮಾಹಿತಿ ಅವಲಭ್ಯ ಇರೋದ್ರಿಂದ ಎಷ್ಟು ಲಾಸ್ ಆಯಿತು, ಅದಕ್ಕೆ ಎಷ್ಟು ಕಾಂಪೆನ್ಸೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಇವೆಲ್ಲವೂ ಮಾಹಿತಿ ಇದೆ. ಹಾಗಾಗಿ ಪರಿಸರ ಮತ್ತು ಅಭಿವೃದ್ಧಿ ಇದು ಎರಡನ್ನೂ ಕೂಡ ಮುಂದಕ್ಕೆ ತಗೊಂಡೋಗ್ತಕ್ಕಂಥದ್ದು ದೇಶಕ್ಕೆ ದೊಡ್ಡ ಚಾಲೆಂಜ್.
1: ಸಮತೋಲನ ರೀತಿಯಲ್ಲಿ ಮಾಡೋದು ಬಹಳ ಕಷ್ಟ.
0: ಬಹಳ ಕಷ್ಟ.
1: ಮತ್ತೆ ಈ ಜೈವಿಕ ವೈವಿಧ್ಯತಾ ಹಾಟ್ಸ್ಪಾಟ್ಸ್ ಅಂತೀವಿ ನಾವು.
0: ಹೌದು,
1: ಈ ರೀತಿ ಅಂದ್ರೆ ಏನು, ಉದಾಹರಣೆ ಸಹಿತ ಏನಾದರೂ ಹೇಳ್ಬೋದಾ ನಮ್ಗೆ?
0: ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1988 ನಾರ್ಮನ್ ಮೈರ್ಸ್ ಅಂತ ಹೇಳ್ತಕ್ಕಂತಹ ಒಬ್ಬ ಬ್ರಿಟಿಷ್ ಎಕಾಲಜಿಸ್ಟ್ ಅವರೊಂದು ಕಾನ್ಸೆಪ್ಟಿಗೆ ಬಂದರು. ಪ್ರಪಂಚದಲ್ಲಿ ನಮಗೆ ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಅಷ್ಟು ಹಣವೂ ಇಲ್ಲ, ನಮ್ಮಲ್ಲಿ ಆ ಮ್ಯಾನ್ ಪವರು ಇಲ್ಲ. ಹಾಗಾಗಿ ಕೆಲವು ಪ್ರದೇಶಗಳನ್ನ ನಾವು ಗುರುತಿಸೋಣ, ಅಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಈ ಹಾಟ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಎರಡು ಮುಖ್ಯವಾದಂತಹ ಒಂದು ಪ್ಯಾರಾಮೀಟರ್ಸನ್ನು ಇಟ್ಕೊಂಡಿದ್ದಾರೆ. ಒಂದು, ಆ ಪ್ರದೇಶದಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆ ಅದರಲ್ಲಿ ಎಷ್ಟು

0: ಪರ್ಸೆಂಟ್ ಎಂಡಮಿಕ್ ಅಂದ್ರೆ ಅಲ್ಲಿ ಮಾತ್ರ ಸಿಗುತ್ತೆ, ಬೇರೆಲ್ಲೂ ಸಿಗೋದಿಲ್ಲ ಅಂದ್ರೆ ಅದಕ್ಕೆ ಎಂಡಮಿಕ್ ಪ್ಲಾಂಟ್ಸ್ ಅಥವಾ ಎಂಡಮಿಕ್ ಬಯೋಡೈವರ್ಸಿಟಿ ಅಂತ
1: ಆ ಒಂದು ಪ್ರದೇಶಕ್ಕೆ ಸೀಮಿತ ಆಗಿರ್ಬೇಕು
0: ಅದು. ಅದು ಮೊದಲನೇದು. ಎರಡನೇದು, ಆ ಪ್ರದೇಶದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಇದ್ದು ಅದರದ್ದು ಇಂಪ್ಯಾಕ್ಟ್ ಆಗ್ತಾ ಇರಬೇಕು. ಅಂದ್ರೆ ಈ ಜನರ ಸಂಖ್ಯೆ ಹೆಚ್ಚಾಗಿ, ಈಗ ಭಾರತ ನಮ್ಮಲ್ಲಿ ಜೀವ ವೈವಿಧ್ಯತೆಯು ಜಾಸ್ತಿ ಇದೆ, ಅಲ್ಲಿ ಜನಸಂಖ್ಯೆಯೂ ಜಾಸ್ತಿ ಇರೋದ್ರಿಂದ ಅದರದ್ದು ಇಂಪ್ಯಾಕ್ಟ್ ಆಗುತ್ತೆ. ಈ ಎರಡೂ ಕಾರಣಗಳನ್ನ ತಗೊಂಡು ಗುರುತಿಸಲಾಗಿದೆ. ಪ್ರಪಂಚದಲ್ಲಿ 38 ಈ ರೀತಿಯ ಪ್ರದೇಶಗಳನ್ನ ಗುರುತಿಸಲಾಗಿದೆ, ಅದರಲ್ಲಿ ಭಾರತದಲ್ಲಿ 4 ಇದೆ.
1: ಯಾವ್ಯಾವು?
0: ಅದರಲ್ಲಿ ನಮ್ಮ ನಾರ್ತ್ ಈಸ್ಟ್ ಇಂಡೋ ಬರ್ಮಾ ರೀಜನ್ ಅಂತ ಹೇಳ್ತೀವಿ, ಅದು ಒಂದು
1: ಈಶಾನ್ಯ ಭಾರತದಲ್ಲಿ.
0: ಎರಡನೇದು ಹಿಮಾಲಯ ಪ್ರದೇಶಗಳು. ಮೂರನೇದು ನಮ್ಮ ಪಶ್ಚಿಮ ಘಟ್ಟಗಳು, ನಮ್ಮ ನೆಲೆ ಇರತಕ್ಕಂತ ಪಶ್ಚಿಮ ಘಟ್ಟಗಳು. ನಾಲ್ಕನೇದು ಸುಂದರ್ಲ್ಯಾಂಡ್ ಅಂತ ಹೇಳಿದ್ರೆ ನಮ್ಮ ನಿಕೋಬಾರ್ ದ್ವೀಪ ಸಮೂಹಗಳು. ಇವು 4 ಕೂಡ ಜಾಗತಿಕ ಮಟ್ಟದಲ್ಲಿ ಹಾಟ್ಸ್ಪಾಟ್ಸ್ ಅಂದ್ರೆ ಜೀವ ವೈವಿಧ್ಯತಾ ತಾಣಗಳು ಅಂತ ಗುರುತಿಸಲಾಗಿದೆ.
1: ಇನ್ನು ಈ ಜೀವ ವೈವಿಧ್ಯತೆಯ ಸಂರಕ್ಷಣೆ ಹೇಗೆ ಅಂತಿದೆ?
0: ಈ ಸಂರಕ್ಷಣಾ ವಿಧಾನದಲ್ಲಿ ಇವತ್ತು 3 ಮುಖ್ಯವಾದಂತಹ ಅಂಶಗಳು ಬರುತ್ತೆ.
1: ಯಾವ್ಯಾವು ಅಂತೀರ?
0: ಒಂದು ಸಂರಕ್ಷಣೆ, ಇನ್ನೊಂದು ಸುಸ್ಥಿರ ಬಳಕೆ.
1: ಹೌದು,
0: ಬರೀ ಸಂರಕ್ಷಣೆಯಿಂದ ಆಗೋದಿಲ್ಲ,
1: ವಿವೇಚನಾತ್ಮಕವಾಗಿ ಬಳಕೆ ಮಾಡ,
0: ಸಸ್ಟೈನಬಲ್ ಯೂಸ್ ಅಂತ ಹೇಳ್ತೀವಿ ನಾವು, ಸುಸ್ಥಿರವಾದಂತಹ ಬಳಕೆ ನಮ್ಮಲ್ಲಿ ಇರತಕ್ಕಂತಹ ರಿಸೋರ್ಸಸ್.
1: ಹೌದು.
0: ಮೂರನೇದು ಜೈವಿಕ ವೈವಿಧ್ಯತೆಯ ಸಮಾನ ಹಂಚಿಕೆ. ಇದು 3 ಕೂಡ ಕನ್ಸರ್ವೇಷನ್ ಲಾಜರ್. ಮೊದಲು ಏನಾಗಿತ್ತು, ಪ್ರೊಟೆಕ್ಷನ್ ಅಂತ ಹೇಳ್ತಕ್ಕಂಥದ್ದು ಒಂದು ಕಾಂಪೋನೆಂಟ್ ಅಷ್ಟೇ ಕನ್ಸರ್ವೇಷನ್ದು. ಕನ್ಸರ್ವೇಷನ್ ಅಂತ ಹೇಳ್ತಕ್ಕಂಥದ್ದು ಲಾರ್ಜರ್ ಟರ್ಮ್, ಅದರಲ್ಲಿ ಪ್ರೊಟೆಕ್ಷನ್ ಒಂದು ಭಾಗ. ಅದರೊಂದಿಗೆ ಸುಸ್ಥಿರ ಬಳಕೆ, ಮತ್ತು ಯಾರು ಸುಸ್ಥಿರವಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಅವರಿಗೆ ಅದರಿಂದ ಒಂದು ಪ್ರಯೋಜನ ಕೂಡ ಆಗ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಇವತ್ತಿನ ಕನ್ಸರ್ವೇಷನ್ನಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಸಂರಕ್ಷಣೆಯಲ್ಲಿ ಇನ್ಸಿಟು ಎಕ್ಸಿಟು ಅಂತೇಳಿ 2 ಮೆಥಡ್ಸ್ ನ ಮುಖ್ಯವಾಗಿ ಮಾಡ್ತೀವಿ.
1: ಸ್ಥಳದಲ್ಲೇ
0: ಸಂರಕ್ಷಣೆ ಮಾಡೋದು, ಅದು ನಮ್ಮ ನೈಸರ್ಗಿಕವಾದಂತಹ ಕಾಡುಗಳು, ಅದರ ಜೊತೆಗೆ ನಮ್ಮ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಟೈಗರ್ ರಿಸರ್ವ್ಸ್, ಇವೆಲ್ಲ ಸ್ಥಳದಲ್ಲೇ ಸಂರಕ್ಷಣೆ ಮಾಡತಕ್ಕಂತಹ ವಿಧಾನಗಳು. ಯಾವಾಗ ಒಂದು ಪ್ರಾಣಿ ಅಥವಾ ಒಂದು ಸಸ್ಯಕ್ಕೆ ಆ ಒಂದು ಸ್ಥಳದಲ್ಲಿ ತೊಂದರೆ ಆಯಿತು, ಆಗ ಅದನ್ನು ಹೊರತಂದು ಒಂದು ಬೊಟಾನಿಕಲ್ ಗಾರ್ಡನ್ ಇರ್ಬೋದು, ಅಥವಾ ನಿಮ್ಮ ಜೀನ್ ಪಾರ್ಕ್ ಇರ್ಬೋದು, ಅಥವಾ ಸೀಡ್ ಸ್ಟೋರಿಂಗ್ ಫೆಸಿಲಿಟಿ ಇರ್ಬೋದು,
1: ಜುವಾಲಜಿಕಲ್ ಪಾರ್ಕ್,
0: ಅಲ್ಲಿ ಸಂರಕ್ಷಣೆ ಮಾಡತಕ್ಕಂಥದ್ದು ಎಕ್ಸಿಟು. ಇದೆರಡು ಮುಖ್ಯವಾದಂತಹ
1: ವಿಧಾನಗಳು.
0: ಇದು ಇನ್ಸಿಟು ಮತ್ತು ಎಕ್ಸಿಟು ಅಂದರೆ ನಾವು ಇದು ಸರ್ಕಾರದಿಂದ ಮಾಡತಕ್ಕಂಥ ಒಂದು ಮುಖ್ಯವಾದ. ಇದು ಅಲ್ಲದೆ ಸಮುದಾಯಗಳು, ಏನು ದೇವರ ಕಾಡುಗಳು ಅಲ್ವಾ, ಇದು ಇನ್ಫಾರ್ಮಲ್ ಅಂತ ಹೇಳ್ತೀವಿ, ಫಾರ್ಮಲ್ ಮತ್ತೆ ಇನ್ಫಾರ್ಮಲ್. ಅಂದ್ರೆ ಇದು ಸಂಸ್ಥೆಗಳು ಸೇರ್ಕೊಂಡು ಹಳೆ ಕಾಲದಿಂದ
1: ಪಾರಂಪರಿಕವಾಗಿ ಬಂದ
0: ಕೊಡಗಿನಲ್ಲೇ 1214 ದೇವ್ರ ಕಾಡುಗಳು, ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ದೇವರು ಅಲ್ವಾ. ಹಾಗಾಗಿ ಸಂರಕ್ಷಣೆಯಲ್ಲಿ ನಮಗೆ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಎರಡೂ ವಿಧಾನಗಳಿದೆ. ಹಾಗಾಗಿ ಈ ಸಂರಕ್ಷಣೆಗಳನ್ನ ಮಾಡತಕ್ಕಂಥದ್ದು ಇಂದು ನಮ್ಮ ಜಗತ್ತಿನಾದ್ಯಂತ ಈ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ.
1: ಮತ್ತೆ ಸಂರಕ್ಷಣೆ ಮಾಡ್ಕೊಂಡ ಮೇಲೆ ಅದನ್ನ ವಿವೇಚನಾತ್ಮಕವಾಗಿ ನಾವು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಎಲ್ರಿಗೂ ಅದು ಸಿಗಬೇಕು.
0: ಹೌದು,
1: ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತೀವಿ.
0: ಹೌದು,
1: ಕೆಲವರೇ ಬಲಶಾಲಿಗಳು ಬಳಸ್ಕೊಳ್ಳೋದಲ್ಲ, ಎಲ್ಲರಿಗೂ ಅದು ಸಿಗಬೇಕು.
0: ಹೌದು.
1: ಆತ್ಮೀಯ ಕೇಳಿದರೆ, ತಮಗೆ ಈ ಜೈವಿಕ ವೈವಿಧ್ಯತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ CG ಕುಶಾಲಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9845098685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845098685. ತುಂಬ ಸಂತೋಷ ಡಾಕ್ಟರ್ ಕುಶಾಲಪ್ಪ ಅವರೇ, ತಾವು ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ಜೀವ ವೈವಿಧ್ಯತೆಯ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ಮತ್ತು ಇದರ ವಿವಿಧ ಮುಖಗಳನ್ನು ಪರಿಚಯಿಸಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಕೊನೆಯ ಮಾತು, ನೇಚರ್ ಕಲ್ಚರ್ ಆ್ಯಂಡ್ ಫ್ಯೂಚರ್ ಮುಂದಿನ ಘೋಷವಾಗ್ಯ ಆಗಬೇಕು ದೇಶದಲ್ಲಿ. ಯಾಕೆಂತ ಹೇಳಿದ್ರೆ ನೇಚರ್ ಇದ್ರೆ ಕಲ್ಚರ್, ಕಲ್ಚರ್ ಇದ್ರೆ ಫ್ಯೂಚರ್, ಇದು 3 ಕೂಡ ಇದ್ರೆ ಮಾತ್ರ ಸುಸ್ಥಿರ ಅಂತ ಅಭಿವೃದ್ಧಿ ಆಗುತ್ತೆ. ಈ ನಿಟ್ಟಿನಲ್ಲಿ ಏನು ನಮ್ಮ ಭಾರತದಲ್ಲಿ ಈ ಸಂಸ್ಕೃತಿ ಅಂದರೆ ಪರಿಸರವನ್ನು ಪೂಜೆ ಮಾಡಿ ಅದನ್ನು ಉಳಿಸ್ಕೊಂಡಂಥ ಒಂದು ಸಂಸ್ಕೃತಿ ಮತ್ತೆ ಹಿಂದಕ್ಕೆ ಬರಲಿ, ಇದರಿಂದ ದೇಶ ಮತ್ತು ನಾವು ಯಾವತ್ತೂ ಪ್ರಪಂಚದ

0: ಚಿಂತನೆಯನ್ನು ಮಾಡಿದಂತಹ ರಾಷ್ಟ್ರ, ವಸುದೈವ ಕುಟುಂಬಕಂ ಅಂತ ಯೋಚನೆ ಮಾಡಿದಂತಹ ರಾಷ್ಟ್ರ
1: ಒಂದು ಕುಟುಂಬ ಅಂತ.
0: ಹೌದು, ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪರಿಸರದ ಪ್ರಜ್ಞೆ ಎಲ್ಲ ಕಡೆಗೆ ಬರಲಿ ಅಂತ ಹೇಳ್ತಾ ಈ ಅಂತಾರಾಷ್ಟ್ರೀಯ ಜೀವವೈವಿಧ್ಯತೆ ದಿವಸದ ಶುಭಾಶಯಗಳನ್ನು ಸಮಸ್ತ ಕೇಳುಗರೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ನಾನು ಸಂತೋಷಪಡ್ತಾ ಇದ್ದೇನೆ.
1: ನಮಸ್ಕಾರ.
0: ನಮಸ್ಕಾರ.

0: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
1: ಇದುವರೆಗೆ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನದ ಸಂದರ್ಭದಲ್ಲಿ ಜೀವ ವೈವಿಧ್ಯತೆ ಪ್ರಾಮುಖ್ಯತೆ ಮತ್ತು ಆಹಾರ ಉತ್ಪಾದನೆಯಲ್ಲಿ ಇದರ ಮಹತ್ವ ಕುರಿತು ಡಾ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,300 ರೂಪಾಯಿಯಿಂದ 23,000 ರೂಪಾಯಿಗಳು, ಅರೇಬಿಕಾ ಚೆರಿ 12,000 ರೂಪಾಯಿಯಿಂದ 14,400 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 17,300 ರೂಪಾಯಿಯಿಂದ 18,000 ರೂಪಾಯಿಗಳು, ರೊಬಸ್ಟಾ ಚೆರಿ 9,200 ರೂಪಾಯಿಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
4: ಅಪರಿಚಿತ ಆಪ್ ನಿಂದ ಬಚಾವಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಧನ ಸುದ್ದಿ. ಹಾಲುಗುಂದ ಗ್ರಾಮದ ಮಡಿವಾಳರ ಚಂಗಪ್ಪ ಮಣಿ ಅವರು ಇಂದು ನಿಧನರಾಗಿದ್ದಾರೆ. 70 ವರ್ಷದ ಮಡಿವಾಳರ ಚಂಗಪ್ಪ ಮಣಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಹಾಲುಗುಂದದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ಚಿಕ್ಕ ಕಣಗಾಲು ಗ್ರಾಮದ ತುಂತಜೆ ಕಾವೇರಪ್ಪ ಗಪ್ಪು ಅವರು ಇಂದು ನಿಧನರಾಗಿದ್ದಾರೆ. 68 ವರ್ಷದ ತುಂತಜೆ ಕಾವೇರಪ್ಪ ಗಪ್ಪು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ.
7: ಆಕಾಶವಾಣಿ ಮಡಿಕೇರಿ, ಸುದ್ದಿ ಜೊಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
8: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾ ಮಾಡಲಿ. ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ತಯಾರಿನ ಕುರಿತು ಸಭೆ ನಡೆದ. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ, ಜಿಲ್ಲೆಯಲ್ಲಿ ಜೂನ್ 28ರಿಂದ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡೆದಿದೆ. ಇದನ್ನ ಸರಿಯಾಗಿ ನಡೆಸಿಕೆ ಎಲ್ಲಾ ಇಲಾಖೆನವು ಸಂಘ ಸಂಸ್ಥೆಗ ಕೈ ಜೋಡಿಸೋಕು. ಇದೊಂದು ರಾಷ್ಟೀಯ ಕಾರ್ಯಕ್ರಮ ಆಗಿದ್ದು ಸರಿಯಾದ ತಯಾರಿನ ಮಾಡಿಕೊಡೋಕು. ಜೂನ್ 28ರಿಂದ ಜುಲೈ 1ಕ್ಕೆ ಮುಟ ಈ ಲಸಿಕೆನ ಹಾಕಿಕೆ ಸರಿಯಾದ ತಯಾರಿನ ಮಾಡಿಕೊಂಡು ತಯಾರಾಗಿತ್ತ. ಸಂಬಂಧಪಟ್ಟವಕ್ಕೆ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರು ಮಾತಾಡಿ, ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 32,702 ಮಕ್ಕಳು ಲಸಿಕೆನ ಹಾಕಿಬೇಕಾದ ಎಲ್ಲಾ ವ್ಯವಸ್ಥೆಗಳ ಸರಿಗೆ ಮಾಡಿಕೊಂಡು ಸಭೆಗೆ ಮಾಹಿತಿನ ಕೊಟ್ಟು. ಸಭೆಯಲ್ಲಿ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದು. ಜಿಲ್ಲೆನ ಸುಂಟಿಕೊಪ್ಪನಾಡಲ್ಲಿ ಬರುವ

0: ತಾರೀಕು 29 ಮತ್ತು 30ಕ್ಕೆ ಎರಡು ದಿನ ನಡೆಯುವ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಆಕಾಶವಾಣಿ ಕೇಂದ್ರದ ನಿವೃತ್ತ ನಿಲಯ ನಿರ್ದೇಶಕ, ನಾಡಿನ ಹೆಸರು ಪಡೆದ ಸಾಹಿತಿ, ಕವಿ, ಕತೆಗಾರ ಹಾಗೆ ಅಂಕಣಕಾರ ಅಬ್ದುಲ್ ರಶೀದವು ಇಂದು ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಮಾತುಕತೆಗಾಗಿ ಬಂದಿದ್ದು ಈ ಹೊತ್ತುಲಿ ಕೇಂದ್ರದ ಕಡೆಯಿಂದ ಇವಕ್ಕೆ ಮೈಸೂರು ಪೇಟ, ಶಾಲು, ಹಾರ, ಹಣ್ಣು ಹಂಪಲನ್ನ ಕೊಟ್ಟು ಸನ್ಮಾನ ಮಾಡಿ ಗೌರವನ ಕೊಟ್ಟು ಅಲ್ಲಿಂದ ಸನ್ಮಾನ ತಕೊಂಡು ಅವು ಮಾತಾಡಿ, ನನಗೆ ತುಂಬ ಖುಷಿಯಾಟು, ನಾನು ಕೊಡಗುವನಾಗಿ ಖುಷಿ ಪಡೆದ ಇರಿಕಾನೆ, ಯಾಕೆ ಅಂತ ಹೇಳಿದ್ರೆ ನಾನು ಹುಟ್ಟಿ ಆಡಿ ಬೆಳೆದ ಈ ಸುಂಟಿಕೊಪ್ಪ ನಾಡಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇರೋದು ತುಂಬ ಖುಷಿನ ವಿಚಾರ ಅಂತ ಹೇಳ್ದು ಇವರೊಟ್ಟಿಗೆ ನಡೆಸಿದ ಮಾತುಕತೆನ ಪ್ರಸಾರ ಮಡಿಕೇರಿ ಆಕಾಶವಾಣಿಯಿಂದ ಇದೇ ತಾರೀಕು 24ಕ್ಕೆ ಬೆಳಿಗ್ಗೆ 9:05 ಪ್ರಸಾರ ಆದೆ. ಇದೇ ಹೊತ್ತುಲಿ ಕೇಂದ್ರದ ಮುಖ್ಯಸ್ಥರಾದ ಪಿಎಂ ಜಗದೀಶ್, ಕಾರ್ಯಕ್ರಮ ನಿರ್ವಾಹಕರಾದ ಎಂ ಶಕುಂತಲಾ ಹಾಗೆ ತಾಂತ್ರಿಕ ವಿಭಾಗದ ಅಧಿಕಾರಿಗ ಸೇರಿದಂಗೆ ಕೇಂದ್ರದ ಎಲ್ಲ ಸಿಬ್ಬಂದಿಗ ತುಂಬಾ ಖುಷಿಯಲ್ಲಿ ಕೂಡಿಯಾಡಿದ್ದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಾಗೆ ಗೌಡ ಸಮಾಜ ಮರಗೋಡು ಇವರ ಕೂಡು ಕೂಟಲಿ ಇದೇ ತಾರೀಕು 26ಕ್ಕೆ ಬೆಳಿಗ್ಗೆ 9:30 ಅಕಾಡೆಮಿನ ಅಧ್ಯಕ್ಷ ಸದನದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಅರೆಭಾಷೆ ಗ್ರಾಮೋತ್ಸವ ಜಂಬರ ಏರ್ಪಾಡಾಟು. ಅಂದು ಬೆಳಿಗ್ಗೆ 9:30 ಮೆರವಣಿಗೆ, 10:30 ಸಭಾ ಕಾರ್ಯಕ್ರಮ, ಮಧ್ಯಾಹ್ನ 2:00 ಸಾಂಸ್ಕೃತಿ ಕಾರ್ಯಕ್ರಮ, ಸಾಯಂಕಾಲ 5:30 ಆಕೇರಿ ಜಂಬರ ನಡೆದಿದೆ. ಜಿಲ್ಲೆಯಲ್ಲಿ ಮುಂಗಾರು ಮಳೆ ಗಾಳಿ ಸುರಾಗ್ತಾ ಇದ್ದು ಕರೆಂಟ್ ಹಂಚುವಲ್ಲಿ ತುಂಬಾ ತಾಪತ್ರೆಗಾದೆ. ಸಾರ್ವಜನಿಕರು ಕರೆಂಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ಪುಕಾರುಗ ಕಂಡು ಬಂದರೆ ಇಲಾಖೆನ 1800509061 ಈ ಸಂಖ್ಯೆಗೆ ತಿಳಿಸಕ್. ವೈರ್ಗ ತುಂಡಾಗಿದ್ದರೆ, ಕಂಬಗ ಮುರಿದು ಬಿದ್ದಿದ್ದರೆ, ಬೀಳಿಕೆ ಆಗಿದ್ದರೆ ತಾವೇ ಸ್ವಂತ ಕ್ರಮ ತಗೊಳ್ಳದೆ ತಕ್ಷಣ ಇಲಾಖೆಗೆ ತಿಳಿಸಕುತ್ತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೋ. ಶ್ರೀ ಭಗವತಿ ಗೌಡ ಯುವಕ ಸಂಘ ಕುಯ್ಯಂಗೇರಿ ಇವರ ಕಡೆಯಿಂದ ಗೌಡ ಜನಾಂಗ ಬಾಂಧವಕ್ಕೆ ಇದೇ ತಾರೀಕು 24ಕ್ಕೆ ಕುಯ್ಯಂಗೇರಿಲಿ ವಾಲಿಬಾಲ್ ಆಟ ಏರ್ಪಾಡಾಟು. ಅಂದು ಬೆಳಿಗ್ಗೆ 8:00 ಉದ್ಘಾಟನಾ ಜಂಬರ ನಡೆದಿದೆ. ಆನಿಮಲ್ ರಿಲೀಫ್ ಕೊಡಗು ಸಂಸ್ಥೆಯ ಕಡೆಯಿಂದ ಇದೇ ತಾರೀಕು 23 ಮತ್ತು 24ಕ್ಕೆ ಎರಡು ದಿನ ಕಡಗದಾಳು ಸರ್ಕಾರಿ ಪ್ರೌಢ ಹೈಸ್ಕೂಲ್ ಅಂಗಳಲ್ಲಿ ಬೀದಿ ನಾಯಿಗಳಿಗೆ ಪುಕ್ಸಟೆ, ಸಂತಾನ ಹರಣ, ಚಿಕಿತ್ಸೆ ಹಾಗೆ ರೇಬಿಸ್ ವಿರೋಧಿ ಲಸಿಕೆ ಹಾಕುವ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಕೊಡಗು, ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ, ಚಿತ್ತ ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಹಾಗೆ ಮೇಜರ್ ಡಾಕ್ಟರ್ ಖುಷ್ವಂತ್ ಕೋಳಿಬೈಲು ಅವರ ಜನತಾ ಕ್ಲಿನಿಕ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಭಾಗಮಂಡಲ, ಗ್ರಾಮ ಪಂಚಾಯಿತಿ ಭಾಗಮಂಡಲ ಈ ಎಲ್ಲವರ ಕೂಡು ಕೂಟಲಿ ನಾಡಿದ ತಾರೀಕು 23ಕ್ಕೆ ಭಾಗಮಂಡಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಮುಟ ಪುಕ್ಸಟೆ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
8: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
9: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
10: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
11: ಸರ್ಪ್ರೈಸ್ ಗಿಫ್ಟ್?
10: ಓಪನ್ ಮಾಡು.
11: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
10: ಮುಳಿಯಾದಿಂದ.
12: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
14: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮಷೀನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
13: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
14: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
15: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
16: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕು.

0: ಬೇಕಾಗಿಲ್ಲ, ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
4: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
1: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
4: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
5: ಸಾಂದೀಪನಿ ವಿದ್ಯಾಪೀಠ ಚಟ್ಟಿಮನಿ ಶಾಲೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅನ್ನು ಇಂಗ್ಲಿಷ್ ನಲ್ಲಿ ಬೋಧಿಸಲು ನುರಿತ ಶಿಕ್ಷಕಿಯರು ಬೇಕಾಗಿದ್ದಾರೆ. ಇಲ್ಲಿ ಪಿಕೆಜಿಯಿಂದ 8ನೇ ತರಗತಿವರೆಗೆ ದಾಖಲಾತಿ ಆರಂಭಗೊಂಡಿದೆ. ಶಾಲಾ ವಾಹನದ ಸೌಲಭ್ಯವಿದೆ. 5ನೇ ತರಗತಿಗೆ ನೂತನವಾಗಿ ಸೇರುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ನೀಡಲಾಗುವುದು. ಹಿಂದೆ ಸಂಪರ್ಕಿಸಿ 7599525995 ಅಥವಾ 8277550101.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
8: ಸುದ್ದಿ ಸಮಾಚಾರ ಓದೇನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಜಿಲ್ಲರ ಎಲ್ಲಲ್ಲಿ June 28 ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ನಡಪ. ಇಂಡ ಯಶಸ್ಸುಕ್ಕೆ ಎಲ್ಲಾ ಇಲಾಖೆಯ ಸಂಘ ಸಂಸ್ಥೆಯ ಕೈಕೂಟುವನಿಕೆ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ ಉಕಟಂಡಿತು. ಮಡಿಕೇರಿಯ ಜಿಲ್ಲಾಧಿಕಾರಿಯ ಕಚೇರಿ ಸಭಾಬಾಡಲು ಇಂದು ನಡೆದ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮತ್ರ ಪೂರ್ವಭಾವಿ ಸಭೆರ ಕೊರವು ಕಾರ್ಯಕ್ರಮ ವಹಿಸಿಕೊಂಡು ಔತಕ್ ಬಂದತ್ತು. ಪಲ್ಸ್ ಪೋಲಿಯೋ ಲಸಿಕೆ ರಾಷ್ಟೀಯ ಕಾರ್ಯಕ್ರಮ ಆಯ್ತುಂಡು ಬೋಂಚುಳ್ಳಂತ ಸಿದ್ಧತೆ ಮಾಡಿಯಂಡು June 28 July 1 ಲಸಿಕಾ ಕಾರ್ಯಕ್ರಮ ನಡಪ. ಅಗತ್ಯ ಸಿಬ್ಬಂದಿಯಡ ನಿಯೋಜನೆ, ವಾಹನ ನಿಯೋಜನೆ, ವಿದ್ಯುತ್ ಸಂಪರ್ಕ ಕೂಡುದನಿಕೆ ಬೋಂಚುಳ್ಳಂತ ಮುಂಜಾಗ್ರತಾ ಕ್ರಮ ಎಡತಂಡು ಪೋಲಿಯೋ ಹನಿ ಕೊಡಪ ಕಾರ್ಯಕ್ರಮತನ ಯಶಸ್ವಿ ಪಡತುವನಿಕೆ ಜಿಲ್ಲಾಧಿಕಾರಿ ಅವು ಸಲಹೆ ಕೊಡತತ್ತು. ಕೊಡಗರ ಸುಂಟಿಕೊಪ್ಪ ನಾಡಲು ನಾಳಾಂಕ 29 ಪಿಂಜಾನುಪ್ಪದಾಂಗು ನಡಪ 14ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನತ್ರ ಸರ್ವಾಧ್ಯಕ್ಷಗಳಾಯಿತು ಆಯ್ಕೆ ಆಯಿತುಳ್ಳ ನಾಡರ ಖ್ಯಾತ ಸಾಹಿತಿ ಕವಿ ಕತೆಗಾರ ಪಿಂಜಾ ಅಂಕಣಕಾರ ಪಿಂಜಾ ಆಕಾಶವಾಣಿ ಕೇಂದ್ರತ್ರ ನಿವೃತ್ತ ನಿಲಯ ನಿರ್ದೇಶಕಗಳಾದ ಅಬ್ದುಲ್ ರಶೀದ್ ಅಯ್ಯಂಗಾ ಇಂದು ಪೊಲಾಕ 11 ಗಂಟೆಗೆ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ ಸಂದರ್ಶನಕ್ಕಾಯಿತು ಬಂದಿತಿಂಜತ್ತು. ಈ ಸಂದರ್ಭದ ಕಚೇರಿರ ಆದನೆಯಲ್ಲಿ ಮೈಸೂರು ಪೇಟ ಶಾಲು ಮಾಲೆ ಪಣ್ಣು ಪಲ ಕೊಡ್ತಿತ್ತು ತೊಮ್ಮಾನ ಕಾಟಿಸಿ ತೊಮ್ಮಾನ ಮಾಡಿದ ತಕ್ಕ ಪರಂದ ಅವು ನಾಲ್ಕು ತುಂಬ ಖುಷಿಯಾಯಿತು ನಾನು ಕೊಡಗರವನೆ ಆಯಿತು ಇದು ನಾಲ್ಕು ಪೆರಮರ ವಿಷಯ ಕಳಚಿ ತಳಚಿ ಬಂದ ಈ ನಾಡಲು ಸಾಹಿತ್ಯ ಸಮ್ಮೇಳನ ನಡೆದನುಳ್ಳದು ತುಂಬ ಖುಷಿರ ವಿಷಯ ಆಯಿತುಂಡು ಎಂದು ಅಣಚಿ. ಇಂಗಡ ಸಂದರ್ಶನ ನಾಳಾಂಕ 24 ಪೊಲಕ 9:05 ಪ್ರಸಾರ ಅಪ್ಪ. ಆನಿಮಲ್ ರಿಲೀಫ್ ಕೊಡಗು ಸಂಸ್ಥೆ ನಾಳಾಂಕ 23 ಪಿಂಜಾ 24 ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಡಗದಾಳ್ ಗ್ರಾಮತ್ರ ಸರ್ಕಾರಿ ಹೈಸ್ಕೂಲ್ ಆವರಣತ್ತು ಬೀದಿ ನಾಯಿಯಕ್ಕೆ ಬಣ್ಣ ಜನನ ನಿಯಂತ್ರಣ ಚಿಕಿತ್ಸೆ ಪಿಂಜಾ ರೇಬಿಸ್ ವಿರೋಧಿ ಲಸಿಕೆ ಕೊಡಪು ಶಿವರತ್ನ ಬೆಚ್ಚಂಡಿತು. ಇರಾದೆ ಉಳ್ಳವು ಇಂಡ ಪ್ರಯೋಜನ ಪಡೆದುವನಿಕೆ ಕಟ್ಟಂಡಿತು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ವ್ಯಾಪ್ತಿರ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಪಿಂಜಾ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಪಿಂಜಾ ರೇನೋರೆಸ್ಟ್ ಅಲಯನ್ಸ್ ಪಿಂಜಾ ಬೈಫ್ ಸಭ ಯೋಜನೆರ ಕೂಡುಕೂಟತ್ತು. ನಾಳಾಂಕ 23 ಪೊಲಕ 10:30 ಅರಣ್ಯ ಮಹಾವಿದ್ಯಾಲಯ ಹತ್ರ ಸಭಾಬಾಡಲು ವಿಶ್ವ ಜೇನುನೊಣ ದಿನಾಚರಣೆ ನಡಪ. ಕರ್ನಾಟಕ ಕೊಡುವ ಸಾಹಿತ್ಯ ಅಕಾಡೆಮಿರ ಆದನೆಯಲ್ಲಿ ಪತ್ತನೆ ಕೊಡುವ ಪುಸ್ತಕ ಪತ್ತಾಯತನ ಅಕಾಡೆಮಿರ ಅಧ್ಯಕ್ಷಗಳಾದ ಅಜ್ಜಿನಕಂಡ ಸಿ ಮಹೇಶ್ ನಾಚಯ್ಯಂಗಡ ಅಧ್ಯಕ್ಷತೆಯಲ್ಲಿ ನಾಳೆ ಮಜ್ಜಾನ 12 ಚೇರಂಬಾಣೆರ ಬೇಂಗನಾಡು ಕೊಡುವ ಸಮಾಜದ ಶುರು ಮಾಡುವುದುಂಡು. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ರ ಆದನೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಜಾ ತೋಟಗಾರಿಕಾ ಇಲಾಖೆ ಇಂಗಡ ಸಹಕಾರತ್ತು ಮಾಂಗೆ ಪಿಂಜಾ ಚಕ್ಕೆರ ಮೇಳ ನಾಳೆಂಜಿ ನಾಳಾಂಕ 24 ಹಾಪ್ಕಾಮ್ಸ್ ಆವರಣತ್ತು ನಡಪ. ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಆವರಣತ್ತು ನಾಳೆ ಪೊಲಕ 10 ಈ ಮೇಳಕ್ಕೆ ಮುಖ್ಯಪಟ್ಟ ಬಿಂದುವ ಚಾಲನೆ ಕೊಡಪದುಂಡು. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಗಾಳಿ ಶುರುವಾಯಿತು.

0: ಕಳೆರಗುಂಡೆ ಕರೆಂಟ್ ಸಂಪರ್ಕತ್ತು ಏರ ಪ್ರಮಾಣದ ತೊಂದರೆ ಆಯನುಂಡು. ವಿದ್ಯುತ್ ಅವಘಡ ಆಪಂತ ಸಾಧ್ಯತೆ ಜಾಸ್ತಿ ಉಂಡು. ಸಾರ್ವಜನಿಕಂಗ ಏದೇ ತರತ್ರ ವಿದ್ಯುತ್ ಜಾಲತ್ರ ತಂತಿ ಕಂಬತ್ತುಂಡಾನ ಕಂಡಲಿ ಸ್ವಂತವಾಯಿತು ಏದೇ ಕ್ರಮಗಳತ್ತೋತೆ ಕೂಡನೆ 1800050 9906 ಇಲ್ಲಿ ಈ ನಂಬರ್ಗೆ ಸಂಪರ್ಕ ಮಾಡಿತು ದೂರಿನ ದಾಖಲೆ ಮಾಡುವನಿಗೆ ಕೇಟಂಡಿತು. ಕೊಡಗು ಜಿಲ್ಲೆರ ಎಲ್ಲಲ್ಲಿ ಗ್ರಾಹಕಂಗ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ವಿದ್ಯುತ್ ಸಂಪರ್ಕತ್ರ ಏದೇ ತೊಂದರೆ ಇಂಜಲಿ ಈ ಟೋಲ್ ಫ್ರೀ ನಂಬರ್ಗೆ ಸಂಪರ್ಕ ಮಾಡುವನಿಗೆ ಚೆಸ್ಕಾಂರ ಕಾರ್ಯಪಿಣ್ಯ ಪಾಲನಾ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಇವು ಕಟ್ಟಂಡಿತು. ಮಡಿಕೇರಿರ ಜಿಲ್ಲಾಧಿಕಾರಿ ಎಂಗಡ ಕಚೇರಿ ಸಭಾಬಾಡಿಲು ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾತಿಮಾನಿ ಎಂಗಡ ಉಪಸ್ಥಿತಿಲು ಇಂದು ಭಯೋತ್ಪಾದನಾ ವಿರೋಧಿ ದಿನಾಚರಣೆ ರಮೀದ ಪ್ರತಿಜ್ಞಾವಿಧಿನ ಸ್ವೀಕಾರ ಮಾಡುವ ಕಾರ್ಯಕ್ರಮ ನಡೆದಿತು. ಪ್ರತಿಜ್ಞಾವಿಧಿನ ಜಿಲ್ಲಾಧಿಕಾರಿ ಎಂಗಡ ಆಪ್ತ ಸಹಾಯಕಗಳಾದ ಜೆ ಷಣ್ಮುಖ ಅವು ಬೋಧನೆ ಮಾಡಿ ಅಹಿಂಸೆ ಪಿಣ್ಯ ಸಹನೆಕ್ಕೆ ಪೆದ ಪೂರ್ಣ ಭಾರತ ರಾಷ್ಟ್ರ ಭವ್ಯ ಪರಂಪರೆಯಲ್ಲಿ ದೃಢ ವಿಶ್ವಾಸ ತುಂಜ ಎಲ್ಲ ಬಗೆರ ಭಯೋತ್ಪಾದನಾ ಪಿಣ್ಯ ಹಿಂಸೆನ ನಂಗಡೆಲ್ಲ ಶಕ್ತಿ ಸಾಮರ್ಥ್ಯ ತುಂಜ ದಾಟಿಯಂಡ್ ಬಪ್ಪಂತ ಪ್ರತಿಜ್ಞಾವಿಧಿನ ಬೋಧನೆ ಮಾಡಿ ಕರ್ನಾಟಕ ನಾಟಕ ಅಕಾಡೆಮಿ ರಾಧನೆಲು ರಂಗಭೂಮಿ ಕ್ಷೇತ್ರ ಕಲಾವಿದಗಳ ಪರಿಚಯ ಮಾಡುವಂತ ಬೃಹತ್ ರಂಗ ಸಂಪುಟತ್ನ ಪೊರ್ಮೆಯಡ್ತ ಬಪ್ಪಕ್ಕೆ ತೀರ್ಮಾನ ಮಾಡಿತು. ಈ ಸಂಬಂಧ ರಂಗಭೂಮಿಯಲ್ಲಿ ಕೆಲಸ ಮಾಡಿಯನ್ನುಳ್ಳಂತ ಕಲಾವಿದಂಗ ನಿರ್ದೇಶಕಂಗ ನಾಟಕಕಾರಂಗ ಸಂಗೀತ ತಜ್ಞಂಗ ರಂಗ ಕುಶಲಕಾರ್ಮಿಯ ಪಿಣ್ಯ ಎಲ್ಲರನ್ನೂ ಇಂಗ ಕಲಾವಿದಂಗ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಇಂಗಡಲ್ಲಿ ತಂಗಡ ವಿವರತ್ನ ಕೊಡ್ಪನ್ನಿಕೆ ಅವರ ಮಾಹಿತಿಗೂ 0800024416 ಇಲ್ಲಿ ಸಂಪರ್ಕ ಮಾಡಲು. ಇಲ್ಲಿಗೆ ಇಂದೇತರ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
4: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಇದೇ ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಂದರ್ ನಾಗ್, ತಾಯಿಯ ಮಾನಸಿಕ ಆರೋಗ್ಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ 6.5% ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್. ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್. ವಾರ್ತೆಗಳ ವಿವರ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ 6.5% ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ತಿಳಿಸಿದ್ದಾರೆ. ಇದು 1.4 ಶತಕೋಟಿ ಭಾರತೀಯರ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಮೆರಿಕ ಚೇಂಬರ್ ಆಫ್ ಕಾಮರ್ಸ್ನ ವಾರ್ಷಿಕ ನಾಯಕತ್ವ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತವು ವಿಶ್ವದೊಂದಿಗೆ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತಿರುವುದನ್ನು ಈ ಸಾಧನೆಯು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಚಾಲ್ತಿ ಖಾತೆ ಕೊರತೆಯ ಕುರಿತು ಮಾತನಾಡಿದ ಅವರು, ಸರ್ಕಾರವು ಈ ನಿಟ್ಟಿನಲ್ಲಿ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಯುರೋಪ್, ಪೂರ್ವ ಮೆಡಿಟರೇನಿಯನ್, ಗಲ್ಫ್ ಮತ್ತು ಉತ್ತರ ಆಫ್ರಿಕಾದ ಮಾರುಕಟ್ಟೆಗಳಿಗೆ ಪ್ರವೇಶ ಬಯಸುವ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ಮತ್ತು ಸ್ಪರ್ಧಾತ್ಮಕ ಲಾಂಚ್ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸೈಪ್ರಸ್ ಸಿದ್ಧವಾಗಿದೆ ಎಂದು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಡೌಲಿಡಸ್ ಇಂದು ಹೇಳಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಸೈಪ್ರಸ್ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ ವರ್ಷ ಸೆಪ್ಟೆಂಬರ್ 1 ಮುಂಬೈನಲ್ಲಿ ಸೈಪ್ರಸ್ ವ್ಯಾಪಾರ ಕೇಂದ್ರ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇಂತಹ ಪಾಲುದಾರಿಕೆಯು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸುತ್ತದೆ.

0: ಿರುತ್ತದೆ ಎಂದು ಅವರು ಹೇಳಿದ್ದಾರೆ. ಹೂಡಿಕೆ, ವ್ಯಾಪಾರ ಮತ್ತು ಜಂಟಿ ವ್ಯಾಪಾರ ಅವಕಾಶಗಳ ಮೂಲಕ ಬಲವಾದ ರಾಜಕೀಯ ಸಂಬಂಧಗಳನ್ನು ಆಳವಾದ ಆರ್ಥಿಕ ಸಹಕಾರವಾಗಿ ಪರಿವರ್ತಿಸುವ ಅಗತ್ಯವನ್ನು ಮತ್ತು ಉಭಯ ದೇಶಗಳ ನಡುವಿನ ಆರ್ಥಿಕ ತೊಡಗಿಸಿಕೊಳ್ಳುವಿಕೆಯನ್ನು ಹೆಚ್ಚಿಸುವಲ್ಲಿ ಖಾಸಗಿ ವಲಯದ ಪಾತ್ರವನ್ನು ಅವರು ಇದೇ ವೇಳೆ ಪ್ರತಿಪಾದಿಸಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವ್ಯಾಪಾರ, ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸಹಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಪ್ರಮುಖ ಉದ್ಯಮ ಸಂಸ್ಥೆಗಳು ಮತ್ತು ಕಂಪನಿಗಳ ನಡುವೆ 6 ತಿಳಿವಳಿಕಾ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಜಗತ್ತು ಇಂದು ಭಾರತವನ್ನು ವಿಶ್ವಾಸಾರ್ಹ ಪಾಲುದಾರನನ್ನಾಗಿ ನೋಡುತ್ತಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ 5 ರಾಷ್ಟಗಳ ಭೇಟಿಯ ಕುರಿತು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭೇಟಿಯು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಅನುಕೂಲಗಳನ್ನು ಖಾತರಿಪಡಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಭೇಟಿಯು ಜಾಗತಿಕ ವೇದಿಕೆಯಲ್ಲಿ ಭಾರತದ ಬಲವಾದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಪ್ರವಾಸದ ಸಮಯದಲ್ಲಿ ಭಾರತದಲ್ಲಿ 75-100 ಬಿಲಿಯನ್ ಡಾಲರ್ ಹೂಡಿಕೆ ಮಾಡುವ ಯುಎಇಯ ಬದ್ದತೆ ಸೇರಿದಂತೆ 57 ಮಹತ್ವದ ಒಪ್ಪಂದಗಳಿಗೆ ಈ ಸಂದರ್ಭದಲ್ಲಿ ಸಹಿ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ, ಆಹಾರ ಭದ್ರತೆಯನ್ನು ಬಲಪಡಿಸುವ ಮತ್ತು ಲಕ್ಷಾಂತರ ರೈತರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಮೂಲಕ ಜಗತ್ತಿಗೆ ಹೊಸ ಮಾದರಿಯನ್ನು ಪ್ರಸ್ತುತಪಡಿಸಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ರೋಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒ ಅಗ್ರಿಕೋಲಾ ಪದಕವನ್ನು ನೀಡಲಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ ಅವರು, ಈ ಗೌರವವು ನವಭಾರತದ ಬೆಳೆಯುತ್ತಿರುವಂತಹ ಪ್ರತಿಷ್ಠೆಯ ಸಂಕೇತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೋವಿಡ್ ಸಾಂಕ್ರಾಮಿಕ ರೋಗದ ನಂತರ ಸರ್ಕಾರವು ಸುಮಾರು 80 ಕೋಟಿ ಜನರಿಗೆ ವಿಶ್ವದ ಅತಿದೊಡ್ಡ ಆಹಾರ ಭದ್ರತೆಯನ್ನು ಒದಗಿಸಿದೆ. ಪ್ರಧಾನಿ ಮೋದಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ರೈತರನ್ನು ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಸಚಿವರು ಒತ್ತಿ ಹೇಳಿದ್ದಾರೆ. ಶಾಲಾ ನಿರ್ವಹಣಾ ಸಮಿತಿ ಮಾರ್ಗಸೂಚಿಗಳು 2026 ಖಾಸಗಿ ಅನುದಾನರಹಿತ ಶಾಲೆಗಳಿಗೆ ಅನ್ವಯಿಸುವುದಿಲ್ಲ ಎಂದು ಶಿಕ್ಷಣ ಸಚಿವಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಇಂತಹ ಸಂಸ್ಥೆಗಳು ತಮ್ಮ ವೆಚ್ಚಗಳನ್ನು ಭರಿಸಲು ಸರ್ಕಾರದಿಂದ ಅಥವಾ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ಅನುದಾನವನ್ನು ಪಡೆಯುವುದಿಲ್ಲ ಎಂದು ತಿಳಿಸಿದೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ವೊಂದರಲ್ಲಿ ಈ ಬಗ್ಗೆ ಮಾಹಿತಿ ನೀಡಿರುವ ಸಚಿವಾಲಯ, ಶಿಕ್ಷಣ ಎಂಬುದು ಸರ್ಕಾರ, ಶಾಲೆಗಳು, ಪೋಷಕರು ಮತ್ತು ಸಮುದಾಯದ ಜಂಟಿ ಜವಾಬ್ದಾರಿಯಾಗಿದೆ ಎಂದು ಹೇಳಿದೆ. ಪೋಷಕರು ಶಾಲೆಗಳು ಮತ್ತು ಇತರ ಪಾಲುದಾರರ ನಡುವಿನ ಸಹಯೋಗವನ್ನು ಬಲಪಡಿಸುವುದು ಶಾಲೆಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ಮಕ್ಕಳಲ್ಲಿ ಉತ್ತಮ ಕಲಿಕೆಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಅತ್ಯಗತ್ಯ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಆರಂಭಗೊಂಡು 80ಕ್ಕೂ ಹೆಚ್ಚು ದಿನಗಳಾಗಿದ್ದು, ದೇಶದ ಸಾಮಾನ್ಯ ನಾಗರಿಕರಿಗೆ ತೈಲ ಸಂಬಂಧಿತ ತೊಂದರೆಗಳನ್ನು ಅತಿ ಕನಿಷ್ಠ ಮಟ್ಟಕ್ಕೆ ಇಳಿಸಲು ಸರ್ಕಾರ ಸಕಲ ಕ್ರಮ ಕೈಗೊಂಡಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿಂದು ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಮತ್ತು ನೈಸರ್ಗಿಕ ಅನಿಲ ಸಂಪರ್ಕ ಪ್ರಮಾಣದಲ್ಲಿದ್ದು ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ. ತೈಲಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸಲಾಗಿದ್ದು, ದೇಶಾದ್ಯಂತ ಬೇಡಿಕೆ ಅನುಸಾರ ಇಂಧನ ಪೂರೈಕೆ ಮಾಡಲಾಗುತ್ತಿದೆ. ಗೃಹ ಬಳಕೆ ಅಡುಗೆ ಅನಿಲ ಬೇಡಿಕೆಯ 96%ನ್ನು ಪೂರೈಕೆ ಮಾಡಲಾಗಿದೆ. ಕಳೆದ 3 ದಿನಗಳಲ್ಲಿ 23,588 ಟನ್ ವಾಣಿಜ್ಯ ಸಿಲಿಂಡರ್ ಮತ್ತು 968 ಟನ್ ಇಂಧನ ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ತೈಲ ಲಭ್ಯತೆ ಬಗ್ಗೆ ಯಾವುದೇ ವದಂತಿ ಅಥವಾ ತಪ್ಪು ವದಂತಿಗಳನ್ನು ನಾಗರಿಕರು ಸ್ವೀಕರಿಸಬಾರದು ಮತ್ತು ವಿಚಲಿತರೂ ಕೂಡ ಆಗಬಾರದು ಎಂದು ಅವರು ಮನವಿ ಮಾಡಿದ್ದು, ಅವಶ್ಯಕತೆಗೆ ಅನುಸಾರವಾಗಿ ಮಾತ್ರ ಸಿಲಿಂಡರ್ ಬುಕಿಂಗ್ ಮಾಡುವಂತೆ ಹಾಗೂ ಸಾಧ್ಯವಾದಷ್ಟು ಮಿತವ್ಯಯ ಮಾಡುವಂತೆ ಅವರು ಕೋರಿದ್ದಾರೆ. ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಆರೋಗ್ಯ ಪರಿಸ್ಥಿತಿ ಬದಲಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇದೇ 28-31ರವರೆಗೆ ನಡೆಯಬೇಕಿದ್ದಂತಹ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದೂಡಲಾಗಿದೆ. ಭಾರತ ಆಫ್ರಿಕನ್ ಒಕ್ಕೂಟದ ಅಧ್ಯಕ್ಷರು ಮತ್ತು ಆಫ್ರಿಕನ್ ಒಕ್ಕೂಟದ ಕಮಿಷನ್ ನಡುವೆ ಸಮಾಲೋಚನೆಗಳನ್ನು ನಡೆಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಸಮಾಲೋಚನೆಗಳ ನಂತರ 4ನೇ ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯನ್ನು ಮುಂದಿನ ದಿನಾಂಕದಂದು ಆಯೋಜನೆ ಮಾಡಲಾಗುವುದು ಸೂಕ್ತ ಎಂಬ ನಿರ್ಧಾರಕ್ಕೆ ಬರಲಾಯಿತು. ಶೃಂಗಸಭೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಭೆಗಳ ನೂತನ ದಿನಾಂಕಗಳನ್ನು ಪರಸ್ಪರ ಸಮಾಲೋಚನೆಗಳ ಮೂಲಕ ಅಂತಿಮಗೊಳಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆ 2026 ಯಾತ್ರಿಕರ ಆಯ್ಕೆಗಾಗಿ ಗಣಕ

ಕೃತ ಡ್ರಾವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನಡೆಸಿದರು. 2026ರ ಈ ವರ್ಷದ ಯಾತ್ರೆಯು ಜೂನ್ನಲ್ಲಿ ಪ್ರಾರಂಭವಾಗಿ ಆಗಸ್ಟ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಮುಕ್ತ, ಕಂಪ್ಯೂಟರ್ ಆಧಾರಿತ ಮತ್ತು ಲಿಂಗ ಸಮಾನತೆಯ ಸಮತೋಲನವನ್ನು ಒಳಗೊಂಡ ಆಯ್ಕೆ ಪ್ರಕ್ರಿಯೆ ಮೂಲಕ ಒಟ್ಟು 1,000 ಯಾತ್ರಿಕರನ್ನು ಆಯ್ಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಆಯ್ಕೆಯಾದ ಯಾತ್ರಿಕರು ಲಿಪುಲೇಖ್ ಮತ್ತು ನಾಥುಲಾ ಪಾಸ್ಗಳ ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡು ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ ಎಸ್ಎಂ

0: ಮೂಲಕ ತಲಾ 50 ಯಾತ್ರಿಕರನ್ನು ಒಳಗೊಂಡಂತಹ 20 ಬ್ಯಾಚ್ಗಳಲ್ಲಿ ಪ್ರಯಾಣ ಮಾಡಲಿದ್ದಾರೆ. ಈ ಎರಡು ಮಾರ್ಗಗಳು ಈಗ ಸಂಪೂರ್ಣವಾಗಿ ವಾಹನ ಸಂಚಾರಕ್ಕೆ ಯೋಗ್ಯವಾಗಿದ್ದು ಅತ್ಯಂತ ಕಡಿಮೆ ನಡಿಗೆಯನ್ನು ಒಳಗೊಂಡಿವೆ. ಮಾರ್ಗ ಮತ್ತು ಬ್ಯಾಚ್ಗಳ ವಿವರಗಳು ಯಾತ್ರೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿವೆ. ಆಯ್ಕೆಯಾಗಿರುವ ಕುರಿತಾದಂತಹ ಅಧಿಸೂಚನೆಗಳನ್ನು ಶಾರ್ಟ್ಲಿಸ್ಟ್ ಮಾಡಲಾದ ಯಾತ್ರಿಕರಿಗೆ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕಳುಹಿಸಲಾಗಿದೆ. ಯಾತ್ರಿಕರು ತಮ್ಮ ಆಯ್ಕೆಯ ಸ್ಥಿತಿಯನ್ನು ಪರಿಶೀಲಿಸಲು ಯಾತ್ರೆಯ ವೆಬ್ಸೈಟ್ಗೆ ಲಾಗಿನ್ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ 011-230-88-214ಕ್ಕೆ ಕರೆಯನ್ನು ಕೂಡ ಮಾಡಬಹುದಾಗಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಟಾಸ್ ಗೆದ್ದ ಚೆನ್ನೈ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಸಮಾರಂಭದಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅನುವಂಶಿಕ ಅಸ್ವಸ್ಥತೆಗಳ ನಿರ್ವಹಣೆಯ ವಿಶಿಷ್ಟ ವಿಧಾನಗಳ ನೆಟ್ವರ್ಕ್ ಉಮೀದ್ ಅನ್ನು ದೇಶಕ್ಕೆ ಸಮರ್ಪಣೆ ಮಾಡಿದರು. ಇದು ಅನುವಂಶಿಕ ಜೀನ್ ಅಸ್ತವ್ಯಸ್ತಗಳನ್ನು ಎದುರಿಸಲು ಜೈವಿಕ ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಒಂದು ರಾಷ್ಟೀಯ ಉಪಕ್ರಮವಾಗಿದೆ. ಅನುವಂಶಿಕ ಜೀನ್ ಅಸ್ವಸ್ಥತೆಗಳನ್ನು ರೋಗ ನಿರ್ಣಯ, ಆಪ್ತ ಸಮಾಲೋಚನೆ, ತಡೆಗಟ್ಟುವಿಕೆ, ತರಬೇತಿ ಮತ್ತು ಸಾರ್ವಜನಿಕ ಆರೋಗ್ಯ ಜಾಗೃತಿಯನ್ನು ಒಳಗೊಂಡ ಒಂದು ಸಮಗ್ರ ವಿಧಾನದ ಮೂಲಕ ಪರಿಹರಿಸಲು ಭಾರತ ಕೈಗೊಂಡ ಮೊದಲ ರಾಷ್ಟೀಯ ಪ್ರಯತ್ನವನ್ನು ಈ ಉಪಕ್ರಮ ಪ್ರತಿನಿಧಿಸುತ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಜನರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಸುಲಭವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಉಮೀದ್ ಯೋಜನೆಯು ಜನರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಮತ್ತು ಇದರ ಚೌಕಟ್ಟಿನಲ್ಲಿ ಜೀನ್ ರೋಗ ನಿರ್ಣಯ, ಪ್ರಸವ ಪೂರ್ವ ತಪಾಸಣೆ, ಜೀನ್ ಆಪ್ತ ಸಮಾಲೋಚನೆ ಮತ್ತು ವೈದ್ಯರ ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಹೂಡಿಕೆದಾರರಿಂದ ಒಟ್ಟಾರೆ 49 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 7 ರಾಜ್ಯಗಳಲ್ಲಿ ಬಾಕಿ ಇರುವ 53 ಎಫ್ಐಆರ್ಗಳನ್ನು ಒಂದೇ ಕಡೆ ಸೇರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡಾ 6.5ಕ್ಕೆ ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಸೈಪ್ರಸ್ ಭಾರತೀಯ ಉದ್ಯಮಗಳಿಗೆ ವಿಶ್ವಾಸಾರ್ಹ ವೇದಿಕೆಯಾಗಿ ಕಾರ್ಯನಿರ್ವಹಿಸಲು ಸಿದ್ಧ, ಸೈಪ್ರಸ್ ಅಧ್ಯಕ್ಷರಾದಂಥ ಕ್ರಿಸ್ಟೋ ಡೌಲಿಡಸ್. ಕೃಷಿ ಉತ್ಪಾದನೆಯಲ್ಲಿ ಜಗತ್ತಿಗೆ ನವ ಮಾದರಿ ಪ್ರಸ್ತುತಪಡಿಸಿದ ಭಾರತ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟಾನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಂತಹ ಚೆನ್ನೈ ಸೂಪರ್ ಕಿಂಗ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:23.
2: ಮೇ 11 ಮರಣಪಟ್ಟ ವಿರಾಜಪೇಟೆ ಕೊಟ್ಟೋಳಿ ಗ್ರಾಮ ಗುಂಬೀರ ಶಾಂತಕುಮಾರ್ ಐಂಡ ಪೊಣ್ಣು ಜಯಲಕ್ಷ್ಮಿ ಪ್ರೇಮ ಐಂಡ ಮಾದಕಾರ್ಯ ಇದೇ ಇರು ದಂಡಾಂಗ್ ಬುಳ್ಯಾಚ ಪೊಲಾಕ 11 ಕೊಟ್ಟೋಳಿ ಗ್ರಾಮತ್ಲುಳ್ಳ ಸ್ವಂತ ಮನೆಯಲ್ಲಿ ನಡಪ ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ್ದು ಬರನುಂದು ಗುಂಬೀರ ಶಾಂತಕುಮಾರ್ ಮಕ್ಕ ಮೈಮಕ್ಕ ಕರುಮೋವ ಪಿಂಜ ಸಂಸಾರ ಕಾರ ಕಟ್ಟಣಿತ.
1: ಕನ್ನಡದ ಹಬ್ಬ
3: ಸಂಕಲ್ಪವೇ ಗೆಲುವು
4: ಒಂಥರ ಖುಷಿ ಆಗ್ತಾ ಇದೆ.
1: ಕೊಡಗಿನ ಸುಂಟಿಕೊಪ್ಪ ನಾಡಿನಲ್ಲಿ ಇದೇ 29 ಹಾಗೂ 30 ನಡೆಯಲಿರುವಂತಹ 17ನೇ ಕೊಡಗು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಖ್ಯಾತ ಸಾಹಿತಿ, ಕವಿ, ಕತೆಗಾರ ಹಾಗೂ ಅಂಕಣಕಾರರಾದಂತಹ ಶ್ರೀಯುತ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂದರ್ಶನ ನಿಮಗಾಗಿ.
5: ಕನ್ನಡ ಬೇಕಾವೇರಿ
4: ಇಷ್ಟಪಟ್ರೆ, ಕುತೂಹಲ ಇದ್ರೆ, ಆಸಕ್ತಿ ಇದ್ರೆ, ನಿಮ್ಮಲ್ಲಿ ಸೃಜನಶೀಲತೆ ಇದ್ರೆ, ಕನಸು ಕಾಣುವ ಮನಸ್ಸಿದ್ರೆ ಯಾರೂ ಕೂಡ ಬರೆಯುವಂತ ಸಾಹಿತ್ಯ.
1: ಪ್ರಸಾರದ ಸಮಯ ಮೇ 24 ಭಾನುವಾರದಂದು ಬೆಳಗ್ಗೆ 9:05.
4: ಪಾಡದನ ಹೇಳುವವರು, ಕೊಡವ ಹಾಡುಗಳ ಹಾಡುಗಾರರು ಎಲ್ಲ ಬಂದು ಹಾಡ್ತಾರಲ್ಲ, ಅದೆಲ್ಲ ಸಾಹಿತ್ಯವೇ.
1: ಕನ್ನಡದ ಹಬ್ಬ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಮತ್ತೊಮ್ಮೆ ಭಾನುವಾರ ಬೆಳಗ್ಗೆ 9:05.
6: ಕನ್ನಡ ನಾಡಿನ ಈ ನೆಲ,
1: ಇದು ಕನ್ನಡದ ಹಬ್ಬ.
6: ಪ್ರತಿಫಲ.
1: ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆ, ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರೆ ಬೇಗ ಸಖಿ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಈಗ ಕೆಎಸ್ ನರಸಿಂಹಸ್ವಾಮಿ ಅವರ ರಚನೆ ಸಂಜೆಯನ್ನ ಪಯಣವೆಂದು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಕೊನೆಯಲ್ಲಿ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ರಚನೆ ಇರುಳ ಸಮಯ ಸುರಿಮಳೆಯೊಳಗೆ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆಯಾಗಲಿದೆ. ಇನ್ನು ಸಿರಿಗಂಧ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಇನ್ನೀಗ ಕೇಳಿ ಚೈತ್ರಾ ಹಾಗೂ ಸಂಜೀವ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಜರ್ನಿ ಚಿತ್ರದ ಗೀತೆ. ಹರಿಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿರುವುದು ಎ ಸಂಜೀವ್.

ಸ್ನೇಹಿತರೆ, ಚಹಾ ಗಿಡಗಳಿಗೆ ವರ್ಷ ಪೂರ್ತಿ ಹದವಾಗಿ ಸಮಾನವಾಗಿ ಮಳೆ ಬೀಳ್ತಾನೇ ಇರಬೇಕು. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಏನಂತೀರಾ? ಚಹಾ ಗಿಡಕ್ಕೆ ನೀರು ಸದಾ ಸಿಗ್ತಾ ಇರಬೇಕು ನಿಜ, ಆದರೆ ಅದರ ಬೇರುಗಳ ಹತ್ತಿರ ಒಂದು ಹನಿ ನೀರೂ ಕೂಡ ನಿಲ್ಲಬಾರ್ದಂತೆ. ನೀರೇನಾದರೂ ನಿಂತರೆ ಬೇರುಗಳು ಕೊಳೆತು ಹೋಗ್ಬಿಡ್ತವೆ. ಅದಕ್ಕಾಗಿಯೇ ಸಮತಟ್ಟಾದ ಗದ್ದೆಗಳಲ್ಲಿ ಹೊಲಗಳಲ್ಲಿ ಚಹಾ ಬೆಳೆಯೋದಿಲ್ಲ. ನೀರು ಬಿದ್ದ ತಕ್ಷಣ ಸರಾಗವಾಗಿ ಹರಿದು ಹೋಗಬೇಕಂತೆ ಪ್ರಕೃತಿ ಇದನ್ನು ಇಳಿಜಾರು ಬೆಟ್ಟ ಪ್ರದೇಶಗಳಲ್ಲಿ ಬೆಳೆಯೋ ಥರ ಮಾಡಿದೆ. ಇಳಿಜಾರುಗಳಲ್ಲಿ ಬಿದ್ದ ಮಳೆ ನೀರು ಗಿಡದ ಬೇರುಗಳನ್ನು ಸವರುತ್ತಾ ಕೆಳಗೆ ಹರಿದು ಹೋಗುತ್ತೆ. ಇದರ ಜೊತೆಗೆ ಈ ಚಹಾ ಎಲೆಗಳು ತುಂಬ ಸೂಕ್ಷ್ಮ. ಸೂರ್ಯನ ನೇರವಾದ ಕಿರಣಗಳು ಬಿದ್ದರೆ ಆ ಎಲೆಗಳ ಮೃದುತ್ವ ಹೊರಟೋಗುತ್ತಂತೆ. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಚಹಾ ತೋಟಗಳ ಮಧ್ಯೆ ಅಲ್ಲಲ್ಲಿ ದೊಡ್ಡ ದೊಡ್ಡ ನೆರಳು ಕೊಡುವ ಮರಗಳನ್ನು ಬೆಳೆಸ್ತಾರೆ. ಆ ಮರಗಳು ಸೂರ್ಯನ ಬಿಸಿಲನ್ನು ತಡೆದು ಚಹಾ ಗಿಡಗಳಿಗೆ ಒಂದು ಪ್ರೀತಿಯ ಛತ್ರಿ ತರಹ ನೆರಳು ಕೊಡುತ್ತಂತೆ. ಇವುಗಳ ಜೊತೆಗೆ ಸಾವಯವ ಗುಣಗಳನ್ನು ಹೊಂದಿರತಕ್ಕಂಥ ಆಮ್ಲೀಯ ಗುಣವಾದ ಮಣ್ಣು ಸಿಕ್ಕರೆ ಹುಟ್ಟಿಕೊಳ್ಳುತ್ತೆ ನೋಡಿ ಅಸಲಿ ಚಹಾದ ಪರಿಮಳ. ಹೀಗೆ ಪ್ರಕೃತಿಯ ವಿಸ್ಮಯ, ರೈತರ ಕಠಿಣ ಶ್ರಮ ಒಟ್ಟಿಗೆ ಸೇರಿದಾಗ ಮಾತ್ರ ಆ ಅದ್ಭುತ ಚಹಾ ಪುಡಿ ನಮ್ಮ ಕೈ ಸೇರೋದು. ಇಂತಹ ಚಹಾ ದಿನದಂದು ನಿಮ್ಮ ನೆಚ್ಚಿನ ಚಹಾ ನೆನಪುಗಳು ಯಾವುದಾದರೂ ಇದೆಯಾ? ಇದ್ದರೆ ಈಗಲೇ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಇನ್ನೀಗ ಕೇಳಿ ಅರ್ಮನ್ ಮಲ್ಲಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮುಂಗಾರು ಮಳೆ 2 ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿರುವುದು ಅರ್ಜುನ್ ಜನ್ಯ.

ಸ್ನೇಹಿತರೆ, ಇವತ್ತು ನಾವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವಂತಹ ಈ ಟೀ ಮೊದಲ ಬಾರಿಗೆ ಜಗತ್ತಿಗೆ ಹೇಗೆ ಪರಿಚಯ ಆಯಿತು ಅಂತ ಗೊತ್ತಾ? ಅದರ ಹಿಂದೆ ಒಂದು ತುಂಬ ಮಜವಾದ ಕಥೆ ಇದೆ. ಸುಮಾರು 5000 ವರ್ಷಗಳ ಹಿಂದೆ ಚೀನಾ ದೇಶದಲ್ಲಿ ಶೆನ್ ನುಂಗ್ ಅಂತ ಒಬ್ಬ ರಾಜನಿರ್ತಾನೆ. ಆತನಿಗೆ ಆರೋಗ್ಯದ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ. ಅದಕ್ಕೆ ಆತ ಯಾವಾಗ್ಲೂ ನೀರನ್ನ ಚೆನ್ನಾಗಿ ಕಾಯಿಸಿ ಕುದಿಸಿ ಆಮೇಲಷ್ಟೇ ಕುಡಿತಿರ್ತಾನೆ. ಒಂದಿನ ಏನಾಯ್ತಂದ್ರೆ, ಸ್ವತಃ ರಾಜ ತನ್ನ ಅರಮನೆ ತೋಟದಲ್ಲಿ ಕೂತು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಕುದಿಯಲು ಇಟ್ಟಿರ್ತಾನೆ. ನೀರು ಕುದಿತಿರ್ಬೇಕಾದ್ರೆ ಜೋರಾಗಿ ಒಂದು ಗಾಳಿ ಬೀಸುತ್ತೆ. ಆ ಗಾಳಿಗೆ ಪಕ್ಕದಲ್ಲೇ ಇದ್ದಂತಹ ಒಂದು ಕಾಡು ಗಿಡದ ಕೆಲವು ಎಲೆಗಳು ಹಾರಿ ಬರ್ತವೆ. ಹಾರಿ ಬಂದು ನೇರವಾಗಿ ಕುದಿತಿದ್ದಂತಹ ನೀರಿನೊಳಗೆ ಬೀಳ್ತವೆ. ರಾಜನಿಗೆ ತಕ್ಷಣ ಅದನ್ನು ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡ್ತಿದ್ದಾಗೆ ಆ ಎಲೆಗಳು ನೀರಿನಲ್ಲಿ ಬೆರೆತು ಇಡೀ ನೀರಿನ ಬಣ್ಣ ಬದಲಾಗಿ ಹೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿಂದ ಒಂದು ಅದ್ಭುತವಾದ ಸುವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆ ಪರಿಮಳಕ್ಕೆ ಮನಸೋತ ರಾಜ ಕುತೂಹಲ ತಡೆಯೋಕ್ಕಾಗದೆ ಆ ನೀರನ್ನು ಸ್ವಲ್ಪ ಕುಡಿದು ನೋಡ್ತಾನೆ. ಅದರ ರುಚಿ ಅದ್ಭುತವಾಗಿರುತ್ತೆ. ಅದನ್ನು ಕುಡಿದ ತಕ್ಷಣ ರಾಜನಿಗೆ ಮೈಯಲ್ಲಿದ್ದ ಆಯಾಸ ಎಲ್ಲ ಕರಗಿ ಹೋಗಿ ಏನೋ ಒಂಥರ ಹೊಸ ಚೈತನ್ಯ, ಹೊಸ ಹುರುಪು ಬಂದಂತಾಗುತ್ತೆ. ಹಾಗೆ ಆಕಸ್ಮಿಕವಾಗಿ ಬಿದ್ದ ಆ ಎಲೆಗಳೇ ನಮ್ಮ ಇವತ್ತಿನ ಚಹಾ ಎಲೆಗಳು. ನೋಡಿ, ಅಂದು ಗಾಳಿಗೆ ಹಾರಿಬಿದ್ದ ಆ ಸಣ್ಣ ಎಲೆಗಳು ಇವತ್ತು ಇಡೀ ಜಗತ್ತಿನ ಜನರ ಮನಸ್ಸನ್ನು ಹೇಗೆ ಕಟ್ಟಾಕಿದೆ ಅಲ್ವಾ?

ಚಹಾ ಪ್ರೇಮಿಗಳೇ, ನಿಮಗೊಂದು ಆಶ್ಚರ್ಯದ ವಿಷಯ ಗೊತ್ತಾ? ಇವತ್ತು ಈ ಅಂತಾರಾಷ್ಟ್ರೀಯ ಚಹಾ ದಿನ ಇದೆಯಲ್ಲ, ಇದು ಹೇಗೆ ಶುರುವಾಯಿತು ಅಂತ ಕೇಳಿದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಿ. ನಿಮಗೆಲ್ಲ ಅನಿಸಿರಬಹುದು ವಿಶ್ವಸಂಸ್ಥೆಯವರು ಯಾವಾಗಲೂ ಕುಳಿತು ಯೋಚನೆ ಮಾಡಿ ಈ ದಿನವನ್ನು ಪ್ರಕಟಣೆ ಮಾಡಿರಬೇಕು ಅಂತ. ಆದರೆ ಅಸಲಿ ಕಥೆನೇ ಬೇರೆ. ವಿಶ್ವಸಂಸ್ಥೆ ಅಧಿಕೃತವಾಗಿ ಒಪ್ಕೊಳ್ಳೋದಕ್ಕಿಂತ ಎಷ್ಟೋ ವರ್ಷಗಳ ಮುಂಚೆ, ಅಂದರೆ 2005 ಇದಕ್ಕೆ ನಾಂದಿ ಹಾಡಲಾಗಿತ್ತು. ಅದು ಬೇರೆಲ್ಲೂ ಅಲ್ಲ, ನಮ್ಮ ಭಾರತದ ನವದೆಹಲಿಯಲ್ಲಿ. ಚಹಾ ಬೆಳೆಯುವ ಪ್ರಮುಖ ದೇಶಗಳಾದ ನಮ್ಮ ಭಾರತ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ ಮತ್ತು ಕೀನ್ಯಾ, ಹೀಗೆ ಎಲ್ಲರೂ ವಿವಿಧ ಕಾರ್ಮಿಕ ಸಂಘಟನೆಗಳ ಜೊತೆ ಕೈ ಜೋಡಿಸಿ ನಮಗೂ ಒಂದಿನ ಇರಬೇಕು ಅಂತ ಈ ಆಚರಣೆಯನ್ನು ಮೊದಲು ಪ್ರಾರಂಭ ಮಾಡ್ತಾರೆ. ಆಗ ಅವರು ಆರಿಸ್ಕೊಂಡಿದ್ದು 15 ಡಿಸೆಂಬರ್. ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಜಾಗತಿಕ ಮಟ್ಟದಲ್ಲಿ ಚಹಾ ಉದ್ಯಮಕ್ಕೆ ಇನ್ನಷ್ಟು ಶಕ್ತಿ ತುಂಬಲೇಬೇಕು, ಹಾಗೆ ನಮ್ಮ ಲಕ್ಷಾಂತರ ಕಾರ್ಮಿಕರ ಬದುಕನ್ನು ಸುಧಾರಿಸಬೇಕು ಅನ್ನೋ ದೊಡ್ಡ ಕನಸು ಎಲ್ಲರದಾಗಿರುತ್ತೆ. ಜೊತೆಗೆ ವರ್ಷದ ಮೇ ತಿಂಗಳಲ್ಲಿ ಚಹಾ ಉತ್ಪಾದನೆ ಬೇರೆ ಅತಿ ಹೆಚ್ಚಾಗಿರುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಭಾರತ ಸರ್ಕಾರ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಗೆ ಒಂದು ಪ್ರಮುಖ

ಪ್ರಸ್ತಾವನೆಯನ್ನು ಸಲ್ಲಿಸುತ್ತೆ. ಅದೇನೆಂದರೆ ಮೇ ತಿಂಗಳಲ್ಲಿ ಚಹಾ ದಿನ ಆಚರಿಸೋಣ ಅಂತ. ಭಾರತದ ಈ ವಿಶಿಷ್ಟ ಸಲಹೆಯನ್ನು ವಿಶ್ವಸಂಸ್ಥೆ ತಕ್ಷಣವೇ ಒಪ್ಪಿಕೊಂಡ್ಬಿಡುತ್ತೆ. 2019 ಡಿಸೆಂಬರ್ನಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಸಹ ಹೊರಡಿಸ್ತಾರೆ. ಅದರ ಫಲವಾಗಿ 2020 May 21 ಇಡೀ ಜಗತ್ತು ತನ್ನ ಮೊದಲ ಅಧಿಕೃತ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಸಂಭ್ರಮದಿಂದ ಆಚರಿಸುತ್ತೆ. ಅಲ್ಲಿಂದ ಇವತ್ತಿನವರೆಗೂ ಪ್ರತಿ ವರ್ಷ May 21 ಬಂತೆಂದರೆ ಜಗತ್ತಿನಾದ್ಯಂತಹ ಚಹಾ ಕಪ್ಗಳ ಸದ್ದು ಜೋರಾಗಿಯೇ ಇರುತ್ತೆ.

ಸ್ನೇಹಿತರೆ, ಅಷ್ಟಕ್ಕೂ ಈ ಚಹಾ ದಿನವನ್ನ ಯಾಕೆ ಶುರು ಮಾಡಿದ್ರು ಅಂತ ಗೊತ್ತಾ? ಇದರ ಅಸಲಿ ಉದ್ದೇಶ ಏನು ಅಂತ ಗೊತ್ತಾ? ಈ ದಿನವನ್ನ ಕೇವಲ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಮಾತ್ರ ತರಲಿಲ್ಲ. ಇದರ ಹಿಂದೆ ಮೂರು ಅತ್ಯಂತ ಪ್ರಮುಖವಾದ, ಹೃದಯಕ್ಕೆ ಮುಟ್ಟುವಂತಹ ದೊಡ್ಡ ಉದ್ದೇಶಗಳಿವೆ. ಅವು ಯಾವುದು ಅಂತ ಹೇಳಿದ್ರೆ, ನೋಡಿ,

ಚಹಾ ಪುಡಿ ತಯಾರಾಗಬೇಕಾದ್ರೆ ಚಹಾ ತೋಟಗಳಲ್ಲಿ ದಿನವಿಡೀ ಕಡು ಬಿಸಿಲು ಮಳೆ ಅಂತ ಲೆಕ್ಕ ಹಾಕದೆ ಕಷ್ಟಪಡುವಂತಹ ಲಕ್ಷಾಂತರ ಬಡ ಕಾರ್ಮಿಕರಿದ್ದಾರೆ. ಅವರಿಗೆ ಸರಿಯಾದ ಸಂಬಳ ಸಿಗಬೇಕು, ಅವರು ಕೆಲಸ ಮಾಡುವ ಜಾಗದಲ್ಲಿ ಅವರಿಗೆ ಸುರಕ್ಷಿತ ವಾತಾವರಣ ಇರಬೇಕು, ಮತ್ತು ಅವರ ಆರೋಗ್ಯಕ್ಕೆ ಭದ್ರತೆ ಇರಬೇಕು ಅಂತಹ ಜಾಗತಿಕ ಮಟ್ಟದಲ್ಲಿ ಇಡೀ ಪ್ರಪಂಚದ ಗಮನ ಸೆಳೆಯೋದು ಈ ಚಹಾ ದಿನದ ಅತ್ಯಂತ ದೊಡ್ಡ ಮತ್ತು ಮೊದಲ ಉದ್ದೇಶ. ಇಡೀ ಜಗತ್ತಿನಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಒಟ್ಟು ಚಹಾದಲ್ಲಿ ಶೇಕಡ 60%ಕ್ಕಿಂತ ಹೆಚ್ಚು ಪಾಲನ್ನು ಬೆಳೆಯೋದು ದೊಡ್ಡ ದೊಡ್ಡ ಕಂಪನಿಗಳಲ್ಲ, ಬದಲಿಗೆ ನಮ್ಮ ಸಣ್ಣ ಸಣ್ಣ ರೈತರು. ಹಗಲು ಇರುಳು ಮಣ್ಣಲ್ಲಿ ದುಡಿದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಹಾ ಬೆಳೆಯುವಂತಹ ಈ ಸಣ್ಣ ರೈತರಿಗೆ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆನೇ ಸಿಗ್ತಿರಲಿಲ್ಲ, ಮಧ್ಯವರ್ತಿಗಳ ಕಾಟ ಬೇರೆ. ಹಾಗಾಗಿ ಈ ಸಣ್ಣ ರೈತರ ಕಷ್ಟಕ್ಕೆ ಬೆಲೆ ಸಿಗಬೇಕು, ಮತ್ತು ಅವರು ಬೆಳೆದಂತಹ ಬೆಳೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ನ್ಯಾಯಯುತವಾದಂತಹ ಬೆಲೆ ಸಿಗುವಂತಾಗಬೇಕು ಅನ್ನೋದು ಇದರ ಮತ್ತೊಂದು ಗುರಿ. ಇವತ್ತು ಜಗತ್ತಿನಲ್ಲಿ ಎಷ್ಟೋ ಅಭಿವೃದ್ಧಿಶೀಲ ರಾಷ್ಟ್ರಗಳಿವೆ, ನಮ್ಮ ಭಾರತವೂ ಸೇರಿದಂತೆ. ಇಂತಹ ದೇಶಗಳ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಜನರಿಗೆ ಜೀವನ ನಡೆಸೋದು ದೊಡ್ಡ ಉದ್ಯೋಗಗಳಿಲ್ಲ. ಅಲ್ಲಿ ಆರ್ಥಿಕತೆಗೆ ಮತ್ತು ಈ ಚಹಾ ಉದ್ಯಮವೇ ಅಸಲಿ ಬೆನ್ನೆಲುಬು ಆಗಿರುತ್ತೆ. ಲಕ್ಷಾಂತರ ಕುಟುಂಬಗಳು ಬದುಕ್ತಿರುವುದೇ ಈ ಚಹಾದಿಂದ. ಈ ಉದ್ಯಮವನ್ನು ನಾವು ಜಾಗತಿಕವಾಗಿ ಪ್ರೋತ್ಸಾಹಿಸಬೇಕು. ಪ್ರೋತ್ಸಾಹಿಸಿದರೆ ಹಳ್ಳಿ ಹಳ್ಳಿಗಳಲ್ಲೂ ವ್ಯಾಪಾರ ಚೆನ್ನಾಗಿ ನಡೆದು ಅಲ್ಲಿನ ಬಡತನ ಮತ್ತು ಹಸಿವು ದೂರ ಆಗುತ್ತೆ. ಗ್ರಾಮೀಣ ಭಾಗದ ಜನರ ಕೈಗೆ ಕಾಸು ಸಿಕ್ಕರೆ ದೇಶವೇ ಮುನ್ನಡೆಯುತ್ತೆ ಅನ್ನುವಂತಹ ದೂರದೃಷ್ಟಿ ಇದರ ಹಿಂದೆ ಇತ್ತು. ನೋಡಿದ್ರ, ಒಂದು ಕಪ್ ಚಹಾದ ಹಿಂದೆ ಇಷ್ಟೆಲ್ಲ ಸಮಾಜಮುಖಿ ಯೋಚನೆಗಳು ಇವೆ ಅಂತ.

ಸ್ನೇಹಿತರೆ, ಕೊನೆಯದಾಗಿ ಹೇಳೋದು ಇಷ್ಟೇ, ಚಹಾ ಆಗಲಿ ಅಥವಾ ನಮ್ಮ ಬದುಕಾಗಲಿ ಮಿತಿಯಲ್ಲಿದ್ದರೇ ಚೆಂದ. ಲೋಟ ಯಾವುದೇ ಇರಲಿ, ಅದರಲ್ಲಿರೋ ಚಹಾ ಎಷ್ಟು ಬಿಸಿಯಾಗಿರುತ್ತೋ ಅಷ್ಟು ಹಿತವಾಗಿರುತ್ತೆ. ಅದೇ ಥರ ನಮ್ಮ ನಡುವಿನ ಅಂತಸ್ತು ಸನ್ನಿವೇಶಗಳ ಲೋಟದಲ್ಲಿ ಏನೇ ಇರಲಿ, ಅದರೊಳಗಿರುವ ಸ್ನೇಹ, ಪ್ರೀತಿ ಮತ್ತು ಬಾಂಧವ್ಯದ ಬಿಸಿ ಯಾವತ್ತೂ ಆರಿಹೋಗದಿರಲಿ. ಅತಿಯಾದ ಸಕ್ಕರೆಯ ಸಿಹಿಯಿಂದ ಆರೋಗ್ಯದ ಸಮತೋಲನ ಕೆಡಿಸಿಕೊಳ್ಳೋದ್ರ ಬದಲು ಹಿತವಾದ ಮಿತಿಯೊಂದಿಗೆ ಚಹದ ಅಸಲಿ ಆನಂದವನ್ನು ನಮ್ದಾಗಿಸ್ಕೊಳ್ಳೋಣ. ಬನ್ನಿ, ಇವತ್ತಿನ ಈ ದಿನದಂದೇ ಒಂದು ಪಣ ತೊಡೋಣ, ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ, ಜೊತೆಗೆ ಪ್ರತಿಯೊಂದು ಗುಟುಕಿನಲ್ಲೂ ಪ್ರೀತಿಯನ್ನು ಸವಿಯುತ್ತಾ ನಮ್ಮವರೊಂದಿಗಿನ ಸಂಬಂಧವನ್ನು ಗಟ್ಟಿಯಾಗಿಸ್ಕೊಳ್ಳೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಚಹಾ ದಿನದ ಪ್ರೀತಿಯ ಶುಭಾಶಯಗಳು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಾಯಿತು. ಮತ್ತೆ ನಾಳೆ ಇದೇ ಸಮಯಕ್ಕೆ ಹೊಸ ವಿಷಯದೊಂದಿಗೆ ಸಿರಿಗಂಧ ಕಾರ್ಯಕ್ರಮ ಮೂಡಿಬರುತ್ತೆ. ಈಗ ಕೇಳಿ ಕಾರ್ಯಕ್ರಮದ ಕಡೆಯ ಗೀತೆ. ಇದುವರೆಗೂ ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇದ್ದದ್ದು ನಾನು, ನಿಮ್ಮ ಬಾನಲಿ ಮಿತ್ರ ಕಿರಣ್ GMS.

ಆಕಾಶವಾಣಿ ಇದೀಗ ಸಮಯ 8:45 ಇನ್ನು ಮುಂದೆ ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು ಕಾರ್ಯಕ್ರಮ ಭಾವಗೀತೆಗಳು. ಹಾಡಿದ್ದಾರೆ ಅರ್ಚನಾ ಕುಲಕರ್ಣಿ. ಆರಂಭದಲ್ಲಿ ಕೇಳಿ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ ತುಂಬಿ ಹರಿಯುವ ಹೊಳೆಯ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ, ಹಿರಿಯ ಸಾಹಿತಿ, ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣೇಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಅಧ್ಯಯನ, ಅಧ್ಯಾಪನ, ಸಾಹಿತ್ಯ, ಜಾನಪದ, ಭಾಷಣ, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದವರು ಹೊನ್ನಾವರದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರು. ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನ ನೀಡಿ ಹಲವಾರು ಪುಸ್ತಕಗಳ ಮೂಲಕ ಅವರು ಚಿರಪರಿಚಿತರಾಗ್ಯಾರ. ಅವರು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಕೃತಿಗಳನ್ನ ರಚಿಸ್ಯಾರ. ಕವನ ಸಂಕಲನಗಳು, ವಿಮರ್ಶಾ ಗ್ರಂಥಗಳು, ಹೀಗೆ ಹಲವಾರು ರೀತಿಯಲ್ಲಿ ಅವರು ತಮ್ಮದೇ ಆದ ಕೊಡುಗೆಯನ್ನ ನೀಡ್ಯಾರ. ಅದರಲ್ಲೂ ವಿಶೇಷವಾಗಿ ಅಂಕೋಲಾದ ಚುಟುಕು ಬ್ರಹ್ಮ ಅಂತಾನೆ ಹೇಳಬೇಕು. ದಿನಕರ ದೇಸಾಯಿ ಅವರ ಮೇಲೆ ತಮ್ಮ ಮಹಾಪ್ರಬಂಧವನ್ನ ಮಂಡಿಸಿ PhD ಪದವಿಯನ್ನು ಕೂಡ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಅವರು ಪಡೆದಿದ್ದಾರೆ. ನಮಸ್ಕಾರ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ.
3: ನಮಸ್ಕಾರ ಮೇಡಮ್.
2: ಶ್ರೀಪಾದ್ ಶೆಟ್ಟಿ ಅವರ, ತಾವು ಮೂಲತಃ ಹೊನ್ನಾವರದವರು. ತಮ್ಮ ಓದು, ವಿದ್ಯಾಭ್ಯಾಸ, ಬಾಲ್ಯ ಎಲ್ಲಾ ಕಳೆದದ್ದು ಹೊನ್ನಾವರದಲ್ಲಿನೇ. ಈ ಸಾಹಿತ್ಯದಲ್ಲಿ ಆಸಕ್ತಿ ಯಾವಾಗಿಂದ ತಮಗೆ ಮೂಡ್ತು? ಒಂದು ಸಾಹಿತ್ಯಿಕ ಬರವಣಿಗೆಗಳನ್ನ ಬರೀಬೇಕು ಅಂತ ಯಾವಾಗ ಅನಿಸ್ಲಿಕ್ಕೆ ಶುರು ಆಯ್ತು?
3: ನಾನು PUC ಓದ್ತಾ ಇರುವಾಗ ಈ ಪತ್ರಿಕೆಗಳನ್ನೆಲ್ಲ ಹೆಚ್ಚು ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗೆ PUC ಇಂಗ್ಲಿಷ್ ಕಲಿಸ್ಲಿಕ್ಕೆ ಜಯರಾಮ್ ಹೆಗ್ಡೆ ಅಂತ ಒಬ್ರು ಸಿದ್ದಾಪುರದವರು, ಅವರು ಈಗ ಸಿರ್ಸಿಯಲ್ಲಿ ನೆಲೆಗೊಂಡಿದ್ದಾರೆ, ಅವರು ನಮಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ಬಹಳ ಹೊಸ ಹುರುಪಿನ ಕವಿ, ಇಲ್ಲಿ ಸಿದ್ಲಿಂಗ್ ದೇಸಾಯಿ ಅಂತ ನನ್ನ ಗೆಳೆಯರೊಬ್ರು ಇದ್ರು, ಅವರು ಕ್ಲಾಸ್ಮೇಟ್ ಅವರು. ಅವರು ನಮಗೆ ಪಾಠ ಮಾಡ್ತಾ ಇರುವಾಗ ಕೆಲವು ಕವಿತೆಗಳ ಪರಿಚಯ ಮಾಡ್ತಿದ್ರು. ಅವ್ರದ್ದೊಂದು ಮುಕ್ತ ಅಂತ ಒಂದು ಕವನ ಸಂಕಲನ ಮೊದಲು ಬಿಡುಗಡೆ ಆಗಿತ್ತು. ಅದು ತಗೊಳ್ಳಿ ಅಂತ ಹೇಳಿದ್ರು, ನಾನು 5 ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಿದ್ದೆ. ಆಮೇಲೆ ಸಾಹಿತ್ಯದ ಒಂದು ಹುಚ್ಚು ಹಿಡಿತು, ಎಲ್ಲ ಬರೆಯುವುದು, ಹೋಗುದು, ಮನಸ್ಸಿಗೆ ಬಂದದ್ದು ಗೀಚುದು, ಬರೆಯುವುದು, ಆಮೇಲೆ ಆ ಮೂಲಕವಾಗಿ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳೋದು, ಹೀಗೆಲ್ಲ. ಹಾಗಾಗಿ ಒಂದು ಪಂಜ್ ಹಚ್ಚಿದವರು ನಮ್ಮ ಗುರುಗಳು ಜಯರಾಮ್. ಆ ನಂತರ ಅದು ಮುಂದುವರಿತಾ ಹೋಯ್ತು. ನಾನು ಅದಕ್ಕೂ ಮೊದಲೇನೆ ಸ್ವಲ್ಪ ಬರೀತಾ ಇದ್ದೆ ಎಲ್ಲೋ ಕೂತ್ಕೊಂಡಾಗ. ನಾನು ಬಿಡದೆ ಕವಿತೆಗಳನ್ನ, ದಾಸರ ಹಾಡುಗಳನ್ನ, ವಚನಗಳನ್ನ ಎಲ್ಲ ಓದ್ತಾ ಬಂದವನು. ಈ ಓದು ನನ್ನೊಳಗೆ ಎಲ್ಲೋ ಒಂದು ರೀತಿಯಲ್ಲಿ ಒಳಸುಳಿಯಾಗಿ, ಆಮೇಲೆ ಅದೆಲ್ಲೋ ಬುದ್ಧುವಾಗಿ, ತೆರೆಯಾಗಿ, ತೊರೆಯಾಗಿ, ಸಾವಕಾಶವಾಗಿ ಉಕ್ಕಲಿಕ್ಕೆ ಶುರುವಾಯಿತು. ಆ ಉಕ್ಕಂದ ನನಗೆ ಒಂದು ಕವಿತೆಯ ಚಕ್ಕಂದಕ್ಕೆ ಕಾರಣ.
2: ಇದನ್ನು ಕೂಡ ಒಂದು ಬಹಳ ಕಾವ್ಯಾತ್ಮಕವಾಗಿ ತಾವು ಹೇಳಿದ್ರಿ. ಈ ಶ್ರೀಪಾದ ಶೆಟ್ಟಿ ಅವರ ಅಂದ್ರೆ ಕೌಟುಂಬಿಕ ಹಿನ್ನೆಲೆ ಏನಿರಲಿಲ್ಲ ತಮ್ಮ ಸಾಹಿತ್ಯ ಕೃಷಿ.
3: ಆದ್ರೆ ನನ್ನ ದೊಡ್ಡಪ್ಪ ಯಕ್ಷಗಾನ ಕಲಾವಿದ ಆಗಿದ್ದ. ಅವನು ಬಹಳ ಮೇಳಗಳಲ್ಲೆಲ್ಲ ಗುಂಡುವಾಳದಲ್ಲಿ ಒಂದು 40 ವರ್ಷ ಕೆಲಸ ಮಾಡಿದ್ದ. ಹಾಗಾಗಿ ಅವನು ಕೆಲವೊಮ್ಮೆ ಊಟ ಮಾಡಾದ್ಮೇಲೆ ಈ ರಾಮಾಯಣ ಮಹಾಭಾರತ ಕಥೆಗಳನ್ನೆಲ್ಲ ನನಗೆ ಹೇಳ್ಕೊಡ್ತಿದ್ದ. ಹಾಗಾಗಿ ಎಲ್ಲೋ ಪುರಾಣ ಪ್ರಜ್ಞೆ ಮತ್ತು ಅದು ಮತ್ತು ಅವನು ಯಕ್ಷಗಾನದಲ್ಲಿ ಅರ್ಥ ಹೇಳುವಾಗ ಈ ಸಮಯ ಸೂಚಕತೆ ಅಂತ ಯಾವಾಗ ಹೇಗೆ ಉತ್ತರಿಸ್ಬೇಕು, ಅರ್ಥಕ್ಕೆ ಪ್ರತಿ ಅರ್ಥ ಕೊಡಬೇಕು ಅನ್ನೋದೆಲ್ಲ ತಿಳಿಸಿದ. ಹಾಗಾಗಿ ನನಗೆ ತಿಳಿದೇನೆ ಅದು.

0: ಒಂದು ಕುತೂಹಲದಿಂದ ಅದು ನನ್ನ ಒಳಗೆ ಸೇರ್ಕೊಳ್ತು.
1: ಈಗ ನಿಮ್ಮ ಒಂದು ಪ್ರಕಟಣೆಗಳತ್ತ ನಾವು ಗಮನ ಹರಿಸಿದ್ರೆ, ಪ್ರಿಯ ಶರಾವತಿ ಅನ್ನೋದು ತಮ್ಮ ಕವನ ಸಂಕಲನ.
0: ಹೌದು, ಮೊದಲ ಕವನ ಸಂಕಲನ.
1: ನಿಸರ್ಗ ಜಲಪಾತಗಳು,
0: ಅದೊಂದು ಇದು ನವಸಾಕ್ಷರಿಗೆ ಬರೆದಂತ ಒಂದು ಅಧ್ಯಯನ ಗ್ರಂಥ.
1: ಕಡಲ ಒಡಲಲ್ಲಿ
0: ಬಿತ್ತು
1: ಮೌನ ಕಣಿವೆಯ ಒಡಲು. ಅಂದ್ರೆ ಈ ಒಂದು ಟೈಟಲ್ಗಳನ್ನ, ನಿಮ್ಮ ಪುಸ್ತಕದ ಟೈಟಲ್ಗಳನ್ನ ನೋಡಿದ್ರೆ, ತಾವು ಒಬ್ಬ ಅಪ್ಪಟ ನಿಸರ್ಗ ಪ್ರೇಮಿ, ಪ್ರಕೃತಿಯ ಆರಾಧಕರು, ಮತ್ತೆ ತಮ್ಮ ಹೊನ್ನಾವರ ಇರುವುದು ಕೂಡ ಅತ್ಯಂತ ಸುಂದರವಾದ, ಅದಕ್ಕೆ ಭೂಲೋಕದ ಸ್ವರ್ಗ ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಿಮ್ಮ ಈ ಕವನಗಳ ಮೇಲೆ ಒಂದು ಪ್ರಕೃತಿ, ನಮ್ಮ ಒಂದು ಪರಿಸರ, ಇದು ಕೂಡ ಪ್ರಭಾವ ಬೀರುತ್ತೆ.
0: ಖಂಡಿತ ಹೌದು, ಯಾಕಂದ್ರೆ ಪ್ರಕೃತಿ ನಮ್ಮ ಬದುಕಿನ ಒಂದು ಅಂಗ, ಅಥವಾ ಪ್ರಕೃತಿಯ ಕೂಸು. ನಾವು ಆ ಪ್ರಕೃತಿಯ ಒಳಗಿದ್ದೆ ಅದರ ಒಳಗನ್ನು ಕಾಣುವ ಒಂದು ಪ್ರಯತ್ನ ಇದೆಯಲ್ಲ, ಅದು ಬಹಳ ದೊಡ್ಡದಾದದ್ದು. ಯಾಕಂದ್ರೆ ಪ್ರಿಯ ಶರಾವತಿ ಹಾಗೆ, ಒಂದ್ಸಲ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಮತ್ತು ನಾನು ನಮ್ಮ ಶರಾವತಿಯ ಬ್ರಿಡ್ಜ್ ಮೇಲೆ ಸಂಜೆ ಮುಂದೆ ಒಂದು ನಡೆದಾಡ್ಲಿಕ್ಕೆ ಹೋಗ್ತಿದ್ವಿ. ಆಗ ಅವ್ರು ಶ್ರೀಪಾದ, ಇಂಥ ಶರಾವತಿ ಮಡ್ಲಲ್ಲಿದ್ಯಾ ನೀನು, ನಿನ್ನೂರಿನಲ್ಲಿ ಇಷ್ಟು ದುಮ್ಮಾನಗಳಿವೆ, ದುಃಖಗಳಿವೆ, ಇದ್ಯಾವುದು ನಿನ್ನನ್ನು ತಟ್ಟುದಿಲ್ವೇನು ಅಂತ ಕೇಳಿದ್ರು. ನನಗೆ ಕೆನ್ನೆ ಮೇಲೆ ಹೊಡೆದಂಗಾಯ್ತು. ಆ ಕ್ಷಣದಲ್ಲೇ ಆ ಶರಾವತಿಗೆ ಮಹಾಪುರ ಬರುವುದು, ಬಡವರು ಮನೆಗಳು ಕೊಚ್ಚಿಕೊಂಡು ಹೋಗುವುದು, ಆಮೇಲೆ ಪರಿಹಾರದ ನಾಟಕ ನಡೆಯುವುದು, ಆಮೇಲೆ ಏನಾಗುತ್ತೆ, ಈ ಯಾರಿಗೆ ಈಗ ಒಂದು ಬ್ರಿಡ್ಜ್ ಅಥವಾ ಒಂದು ಡ್ಯಾಮ್ ಕಟ್ಟಿದ್ರೆ ಅದರಲ್ಲಿ ಕಷ್ಟಪಡೋರು ಬಡವರು, ಬಳ್ಕೊಂಡು ಹೋಗೋರು ಅವರು, ಶ್ರೀಮಂತರೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ ಮಹಲ್ಗಳಲ್ಲಿ ಇರ್ತಾರೆ, ಕಾರ್ನಲ್ಲೇ ತಿರುಗಾಡ್ತಾರೆ, ಅವ್ರಿಗೆ ಯಾವ ಅಪಾಯ ಇರುವುದಿಲ್ಲ. ಅವರ ಕರುಳು ಕೂಗುವ ಆಕ್ರಂದವನ್ನು ಕಂಡು ನಾನು ಬರೆದೆ, ಶರಾವತಿ ನಿನ್ನೊಡಲಿನಲ್ಲಿ ಮೀನುಗಳು ಮಿಡುಕಾಡಿದಾಗ ಕಾವ್ಯದ ಗರಿ ಮುರಿದು ಬೀಳುತ್ತದೆ ಅಂತಲೇ ಬರೆದವನು. ನಿನ್ನ ನೊರೆ ತೆರೆಯಾಗಿ ಹೆಣಗಳೆಲ್ಲ ಬುರುಗಾಗಿ ಬಟ್ಟೆಗಳು ಕೊಚ್ಚಿಕೊಂಡು ಹೋದಾಗ ಶರಾವತಿ ನಿನ್ನ ಹೆಂಡತನ ಅರಳುವುದಿಲ್ಲವೇನು ಅಂತಲೇ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತೇನೆ. ಹೀಗೆ ಒಂದು ಶರಾವತಿ ನಮ್ಮ ತಾಯಿ, ಅವಳು ಮಡಿಲಲ್ಲಿ ಅವಳು ಉಡಿಯಲ್ಲಿ ಬೆಳೆದವರು ನಾವು. ಅವಳು ಹಾಗೆ ಮಾಡೋದಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ, ಶರಾವತಿ ನದಿಯನ್ನು ಒತ್ತುವರಿ ಮಾಡಿದ್ದಾರೆ. ಒತ್ತುವರಿ ಮಾಡಿಕೊಂಡು ಯಾವ್ಯಾವನೋ ತನ್ನ ತೆಂಗಿನ ಗಿಡ ಇಲ್ಲ ಇಟ್ಟುಕೊಂಡು ಆ ನದಿ ವಿಸ್ತಾರವಾಗಿ ಹರಿತಾ ಇದ್ರೆ ಎಲ್ಲರಿಗೂ ಸುಖ. ಈ ನಮ್ಮ ಸ್ವಾರ್ಥ ಏನಿದೆ ಅಂದ್ರೆ, ಈ ಅಡವಿಯಂತೂ ಅತಿಕ್ರಮಣ ಮಾಡಿ ಒಂದು ಮರಗಳು ಉಳಿಲಿಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಎನಿ ಫೂಲ್ ಕ್ಯಾನ್ ರೈಟ್ ಪೊಯೆಟ್ರಿ ಬಟ್ ನೋ ಒನ್ ಮೇಕ್ಸ್ ಎ ಟ್ರೀ ಅಂತ. ಯಾವ ಮೂರ್ಖನೂ ಕಾವ್ಯ ಬರೆಯಬಲ್ಲ, ಆದ್ರೆ ಯಾರು ಮರವನ್ನು ಮಾಡಲಾರ ಅಂತ. ಆ ಮರಗಳನ್ನೆಲ್ಲ ಮಾರಣ ಹೋಮ ಮಾಡಿದ್ದಾರೆ. ಹಾಗೇನೆ ನದಿಗಳಲ್ಲಿಯೂ ಸಹ ಎಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರೆ ಅಲ್ಲಿ ಸ್ವಲ್ಪ ಏನೋ ಕೃತಕ ಮಣ್ಣು ಹಾಕಿ ಇದು ಮಾಡಿ ಒಂದಿಷ್ಟು ಸಸಿ ನೆಟ್ಕೊಂಡ್ಬಿಡು, ಒಂದಿಷ್ಟು ತೆಂಗೋ ಅಡಿಕೆನೋ ಹಾಕಿ. ಇವನು ಸ್ವಾರ್ಥ ಅದು, ಅವನು ಒಬ್ಬನಿಗೆ ನಾಲ್ಕು ತೆಂಗಿನಕಾಯಿ ಒಂದಿಷ್ಟು ಅಡಿಕೆ ಸಿಕ್ಬಹುದು, ಆದ್ರೆ ಬಡವರಿಗೆ ಎಷ್ಟು ಕಷ್ಟ. ಅಲ್ಲಿ ನೀರು ನಿಲ್ತದೆ, ಪ್ರವಾಹ ಬರ್ತದೆ, ಕಷ್ಟ ಆಗ್ತದೆ. ಈ ಪ್ರಕೃತಿಯ ಒಳಗೆ ಇಂಥದ್ದೆಲ್ಲ ಇದೆ ಮೇಡಮ್.
1: ಹೌದು, ಈಗ ಅಂದ್ರೆ ನಿಮ್ಮ ಕಾವ್ಯಕ್ಕೆ ಸ್ಫೂರ್ತಿ ನೀಡಿದ್ದು ನಿಮ್ಮ ಸುತ್ತಮುತ್ತಲಿನ ಪರಿಸರ, ಪ್ರಕೃತಿ, ಇದು ಕೂಡ ಒಂದು ಹೆಚ್ಚಿನ ಒಂದು ಪ್ರಭಾವ ಬೀರಿದೆ ಅಂತ ಹೇಳಿ. ಅಂದ್ರೆ ಒಬ್ಬ ಕವಿಗೆ ಅವನ ಲೇಖನಿಯಿಂದ ಕಾವ್ಯ ಹೊರಹೊಮ್ಮಬೇಕಾದಾಗ ಒಂದು ಕಲ್ಪನಾ ಶಕ್ತಿ ಗರಿಗೆದಿರುತ್ತದೆ. ಆ ಕಲ್ಪನಾ ಶಕ್ತಿ ಅಂದ್ರೆ ನಿಮಗೆ ನಿಮ್ಮ ಒಂದು ಇರುವಂತ ಪರಿಸರ ಅಂತ ಹೇಳ್ಬೋದು.
0: ಅದರ ಜೊತೆಗೆ ನನ್ನ ಓದು ನನಗೆ ಜಾಗೃತಿ ಮೂಡಿಸಿದೆ. ಸರ್ವಜ್ಞಂದು ಈ ಸರ್ವಜ್ಞ, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯೇನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ನಲ್ಲ. ಜಾತಿಹೀನನ ಮನೆಯ ಜ್ಯೋತಿ ಅದು ಹೀನ ಅಲ್ಲ, ಅದು ನಮ್ಮಲ್ಲಿ ಜಾತಿಯನ್ನು ಮಾಡಿದ್ರು. ನಮ್ಮಲ್ಲೊಂದು ಮಾತಿದೆ, ಅಲ್ಪರು ಜಾತಿಯನ್ನು ಕಟ್ಟುತ್ತಾರೆ, ಮಹಾತ್ಮರು ಸಮಾಜವನ್ನು ಕಟ್ಟುತ್ತಾರೆ. ನಾವು ಇಷ್ಟು ಸಣ್ಣವರಾಗಿದ್ದೀವಿ ಅಂದ್ರೆ ಒಂದು ಏನೋ ಒಂದು ಆಕ್ಸಿಡೆಂಟ್ ಆಗಿ ಯಾರು ಸತ್ತೋ, ನಮ್ಮ ಜಾತಿಯವರು ಸತ್ತೋದ್ರ ಕೇಳ್ತಾರೆ. ಸಾಯುವರೆಲ್ಲ ಮನುಷ್ಯರು, ಮಾನವೀಯತೆ ದೊಡ್ಡದು. ನನಗೆ ವಚನಕಾರರು ನನಗೆ ಬಹಳ ಗಾಢವಾದ ಪ್ರಭಾವ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳ ನೇನೆಂಬೆ ಕಾಣ ರಾಮನಾಥ ಅಂತ ಜೇಡರದಾಸಿಮಯ್ಯ ಕೇಳ್ತಾರೆ. ಯಾರ್ಯಾರನ್ನು ಹೊಗಳ್ತಾರೆ ಒಂದೊಂದು ಸಣ್ಣ ಸಣ್ಣ ಲಾಭಕ್ಕಾಗಿ. ಅದಕ್ಕೆ ನನಗೆ ದಿನಕರ್ ದೇಸಾಯಿ ನನಗೆ ನನ್ನ ಬರವಣಿಗೆ ಪಂಜು ಹಚ್ಚಿದವರು. ಅವ್ರ ಬಗ್ಗೆ PhD ಮಾಡು ಅಂತೇಳಿ ನನ್ನ ಗುರುಗಳಾದ MB ಕೊಟ್ರ ಶೆಟ್ಟಿಯವರು, ಮಹಾದೇವ್ ಕೊಟ್ರ ಶೆಟ್ಟಿಯವರು ಬಹಳ ಎಳೆ ವಯಸ್ಸಿನಲ್ಲಿ ತೀರೋದ್ರು, ಬಹಳ ದೊಡ್ಡ ಪುಣ್ಯವಂತರು. ಅವರು ನನಗೆ ದಿನಕರ್ ದೇಸಾಯಿ ಬದುಕು ಬರ PhDಗೆ ಟೈಟ್ಲ್ ಕೊಟ್ಟು ರಜಿಸ್ಟ್ರೇಷನ್ ಮಾಡಿಸಿ ನನಗೆ ಇಲ್ಲಿ ಬಂದು ನಂದೆಲ್ಲ ಬರವಣಿಗೆ ಓದ್ತಾ ಇದ್ರು. ಏ ನೀ ಇಲ್ಲಿ ಇರಬಾರ್ದು, ನೀನ್ ವಿಶ್ವವಿದ್ಯಾಲಯದಲ್ಲಿ ಇರಬೇಕಾದವನು, ನಿಮ್ಗೆ ವ್ಯವಸ್ಥೆ ಮಾಡ್ತೇನೆ ಅಲ್ಲೋಲ್ಲಿ ವಿಧಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಬಿಟ್ಟೆ. ನನಗೆ ಬಹಳ ಅಂತ ಈಗ GK ರವೀಂದ್ರ ಕುಮಾರ್ ನನ್ನ ಗೆಳೆಯರಾಗಿದ್ರು, ಕಳ್ಕೊಂಡ್ವಿ. LG ಶಿವಕುಮಾರ್ ಅಂತ ದೂರದರ್ಶನದಲ್ಲಿ ಮೋಡಿ ಮೋಡಿ ಮಾತಿನ ಮೋಡಿ ಅಂತ ಒಂದು ಕಾರ್ಯಕ್ರಮವನ್ನು ನಮಗಾಗಿ ಸೃಷ್ಟಿ ಮಾಡಿದ್ರಿ. 6 ತಿಂಗಳು ಅವರೆಲ್ಲ 50 ತುಂಬುವ ಮೊದಲು ಹೊರಟೋದ್ರು ಮೇಡಮ್. ಈಗ ಅವರೆಲ್ಲ ಕೊಟ್ರ ಶೆಟ್ಟಿಯವರು ಇರ್ಬೋದು, GK ರವೀಂದ್ರ ಕುಮಾರ್ ಜಸ್ಟ್ ಇನ್ನೇನು ನಿವೃತ್ತಿ ಅಂಚಿನಲ್ಲಿ ಬಂದಾಗಲೂ ಅನಾಯಾಸವಾಗಿ ಅಂದ್ರೆ ಮಾಡ ಅದೆಲ್ಲ ನೋವು ಎಲ್ಲೋ ಗಾಯವಾಗಿ

0: ಅನ್ಕೊಂಡ್ ಬಿಟ್ಟಿವಿ ಮೇಡಮ್. ಆದ ದಿನಕರ್ ದೇಸಾಯಿ ಮಾತ್ರ ನನಗೆ ಪಂಜ್ ಹಚ್ಚಿದವರು, ಬದುಕಿದಂತೆ ಬರೆದವರು. ಅವರು ಹೇಳ್ತಾರೆ, ನನ್ನ ಚುಟುಕದ ನನ್ನದೇ ಇವನು ಅಂಕೋಲೆಯವ ಮುದುಕಾಗಿ ಸತ್ತ, ಇವನ ಕೈಯೊಳಗಿತ್ತು ಚೌಪದಿಯ ಬೆತ್ತ. ಆ ಬೆತ್ತದ ಮೂಲಕವಾಗಿ ಎಲ್ಲರನ್ನ ಎಚ್ಚರಿಸ್ತಾ ಇದ್ರು. ಅಂದ್ರೆ ಈ ರೀತಿಯಲ್ಲಿ ಯಾರಿಗೂ ಅವರು ಮುಲಾಜ್ ಮಾಡೋದಿಲ್ಲಾಗಿತ್ತು. ಅವರು ಎಷ್ಟು ನೇರ ಅಂದ್ರೆ ಅಷ್ಟೇ ನೇರ, ಅಷ್ಟೇ ಸರಳ, ಅಷ್ಟೇ ಸಹಜ. ಬಡವರು ಕಂಡ್ರೆ ಅವ್ರ ಕರುಳು ಮಿಡಿತಾ ಇತ್ತು ಅಂತ ಅಪರೂಪದ ವ್ಯಕ್ತಿ.
1: ಅಂದ್ರೆ ಬರೀ ನಾಲ್ಕು ಸಾಲಿನ ಚೌಪದಿಯ ಮೂಲಕ ಅವರು ಸಮಾಜಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ರು. ಅಂದ್ರೆ ಎಲ್ಲಾ ಸ್ತರದಲ್ಲೂ ಅವರು ಚೌಪದಿಗಳನ್ನ ರಚನೆ ಮಾಡಿದ್ದಾರೆ. ಒಂದು ಸ್ವಾತಂತ್ರ್ಯಕ್ಕಾಗಿ ಇರಬಹುದು, ಸಬಲೀಕರಣಕ್ಕಾಗಿ ಇರಬಹುದು, ಸಾಕ್ಷರತೆಗಾಗಿ ಇರಬಹುದು, ಎಲ್ಲದರಲ್ಲೂ ಚೌಪದಿಗಳು.
0: ಬಾಪೂಜಿ ನಿನ್ನ ಕೈಯೊಳಗಿತ್ತು ಕಾಂಚನದ ಸೂಚಿ, ಚಿಂದಿಯಾದರೂ ಪೃಥ್ವಿ ಹೋರಾಟದಿಂದ ಅದನ್ನು ಹೊಲಿಯುವ ಶಕ್ತಿ ನಿನಗಿತ್ತು ತಂದೆ ಅಂತ ಹೇಳ್ತಾರೆ ಗಾಂಧಿ ಬಗ್ಗೆ. ಆಮೇಲೆ ಗಾಂಧಿ ಬಗ್ಗೆ ಒಂದು ಕವನ, ನಿನ್ನ ಪ್ರತಿಮೆ ನಿಲ್ಲಿಸಿ ನಾವು ಮೆರೆಯುವುದು ವ್ಯರ್ಥ, ನಿನ್ನ ಮರಣದೊಳಗಿರಲಿ ಅದರ ಅರ್ಥ, ನಿನ್ನ ಭಸ್ಮಕ್ಕೆ ಬೇಕಿಲ್ಲ ಕಾಶಿ ಗೋಕರ್ಣ, ಲೋಕವನೆ ಬೆಳಗುತ್ತಿದೆ ನಿನ್ನ ಎಲುಬಿನ ಜ್ವಾಲೆ.
1: ನೋಡ್ರಿ
0: ಎಂತ ಮಾತು ಗಾಂಧಿ ಬಗ್ಗೆ ಅವರು ಬರೆದಿರುವಂತ ಒಂದು.
1: ನಿಜವಾಗ್ಲು
0: ಹೌದು.
1: ಈಗ ತಾವು ದಿನಕರ್ ದೇಸಾಯಿ ಅವರ ಒಂದು ಬದುಕು ಬರಹ, ಅದರ ಮೇಲೆ ತಾವು ಮಹಾಪ್ರಬಂಧವನ್ನು ಕೂಡ ಬರೆದಿದ್ದೀರಿ. ಅದರ ಜೊತೆಗೆ ದಿನಕರ ದೇಸಾಯಿ ಅವರ ಚೌಪದಿಗಳಲ್ಲಿ ಏನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಅದ, ಒಂದು ಸಾಮಾಜಿಕ ಬದಲಾವಣೆ ಆಗಬಹುದು, ಈ ತರದಲ್ಲಿ ಹಲವಾರು ಪ್ರಕಟಣೆಗಳನ್ನ ತಾವು ತಗೊಂಡ್ ಬಂದಿದ್ದೀರಿ.
0: ತೋರಣ ಅಂತ ನಾನು ರವೀಂದ್ರ ಕುಮಾರ್ ಅವರೇ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ನನಗೆ ಬೆಂಗಳೂರು ಆಕಾಶವಾಣಿ ವೃತ್ತಿಯಿಂದ ಚುಟುಕ ಚಿಂತನ ಅಂತಲೇ ಒಂದು ಕಾರ್ಯಕ್ರಮ ಕೊಟ್ಟು ದಿನಕರ್ನ ಚುಟುಕುಗಳ ಬಗ್ಗೆ ಮಾತನಾಡಿಸಿದ್ರು. ಅದರಲ್ಲಿಯೂ ಸಹ ಒಂದೊಂದು ಚುಟುಕ ಹೇಗಿದೆ ಅಂತ ಅದರ ಅರ್ಥವನ್ನು ಹುಡುಕ್ತಾ ಹೋಗಿದ್ದೆ. ಅದು ಹೇಗೆ ಅಂದ್ರೆ, ಕಿರಿದರೋಳು ಪಿರಿದರ್ಥದ ಚಳಕ ಅಂತೇಳಿ, ಅತ್ಯಂತ ಸಣ್ಣ ವಾಕ್ಯದಲ್ಲಿ ಗಹನವಾದ ಗಂಭೀರವಾದ ಬದುಕಿಗೆ ಪೂರಕವಾದ ಸತ್ಯವನ್ನ ಸಾತತ್ಯವಾಗಿ ನುಡಿದವರು ದಿನಕರ್ ದೇಸಾಯಿ. ಯಾಕಂದ್ರೆ ಅವರ ರೀತಿನೇ ಹಾಗೆ. ಅದಕ್ಕೆ ಅವರು ಚುಟುಕ, ಅವರು ಬರೆದ ಕವಿತೆಗಳು ಸಹ ಚುಟುಕದ ರೀತಿಯಲ್ಲೇ ಇರ್ತವೆ. ನನ್ನ ದೇಹದ ಬೂದಿ ಗಾಳಿಯನ್ನು ತೂರಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಅಂದ್ರೆ ತನ್ನ ಬದುಕನ್ನ ಸಾವು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಅನ್ನುವ ಇದನ್ನು ಇಟ್ಕೊಂಡವರು.
1: ಈಗ ಶ್ರೀಪಾದ್ ಶೆಟ್ಟಿ ಅವರ, ನಿಮ್ಮ ಈ ಒಂದು ಪ್ರಕಟಣೆಗಳನ್ನ ನಾವು ನೋಡ್ತಾ ಹೋದ್ರೆ ನಿಮ್ಮ ಓದುವಿಕೆಯ ಬಗ್ಗೆ ನನಗೆ ಬಹಳಷ್ಟು ಅಗಾಧತೆ ಅನಿಸ್ತದೆ. ಅಂದ್ರೆ ಯಾವ ವ್ಯಕ್ತಿ ನಿರಂತರ ಓದುಗ ಆಗಿರ್ತಾರೆ ಅವರ ಲೇಖನಿಯಿಂದ ಮಾತ್ರ ಪುಸ್ತಕಗಳು ಹೊರಗೆ ಬರಲಿಕ್ಕೆ ಸಾಧ್ಯ?
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಂಜುಳಾ ಮೇಡಮ್ ಅವರೇ. ಯಾಕಂದ್ರೆ ಜನ್ನ ಕಾವ್ಯದಲ್ಲಿ ಒಂದು ಮಾತು ಕೇಳ್ತಾನೆ, ಕಟ್ಟಿಯು ಮೇನೋ ಮಾಲೆಗಾರನು ಪೊಸ ಬಾಸಿಂಗಮಂ, ಮುಡಿಯುವ ಬೋಗಿಗಳಿಲ್ಲದೆ ಪೋಕುಮೆ ಅಂತ. ಒಬ್ಬ ಮಾಲೆಗಾರ, ಮಾಲೆ ಕಟ್ಟೋನು ಹೊಸ ಹೊಸ ಹೂ ಮಾಲೆ ಕಟ್ತಾನೆ, ಮುಡಿಯೋರು ಇಲ್ದ ಹೋದ್ರೆ ಹೇಗೆ? ಆ ಹೂ ಮಾಲೆ ಕಟ್ಟುವ ಕೆಲಸ ಮಾಡಿದೀವಿ ಹೇಗಾಗಿದೆ ಅಂದ್ರೆ ನನ್ನ ಓದು. ನಾನು ಬಾಲ್ಯದಿಂದಲೂ ನನಗೆ ಪುರುಷೋತ್ತಿದ್ರೆ ನಾನು ಓದ್ನಲ್ಲೆ, ನಾನು ಕೆಲವೊಮ್ಮೆ ಪುಸ್ತಕ ಹಿಡ್ಕೊಂಡೇ ನಿದ್ದೆ ಮಾಡ್ಬಿಡ್ತೀನಿ, ಮತ್ತೆ ಕೆಲವೊಮ್ಮೆ ಪುಸ್ತಕ ಎದ್ದಾಗ್ಲೂ ಪುಸ್ತಕ ಜೊತೆಗೆ ಇರ್ತದೆ. ಜಿ ಎಫ್ ಅಥರ್ಟನ್ ಅಂತ ಒಬ್ಬ ಮೇಧಾವಿ ಹೇಳ್ತಾನೆ, ಮೈ ಮೇಲೆ ಹರಕು ಬಟ್ಟೆ ಇದ್ರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕ ಇರ್ಲಿ ಅಂತ. ನಾವು ಪುಸ್ತಕವನ್ನು ಓದ್ತಾ ಇದ್ರೆ ಅದೊಂದು ಧ್ಯಾನ, ಅದು ನಾವು ಮತ್ತೇನು ನೋಡ್ಲಿಕ್ಕೆ ಆಗೋದಿಲ್ಲ, ಆ ಪುಟಗಳಲ್ಲೇ ಸೇರ್ ಹೋಗ್ತೀವಿ, ಅಲ್ಲಿ ಸೃಷ್ಟಿಯಾಗುವಂತ ಜಗತ್ನಲ್ಲಿ ನಾವು ಒಂದಾಗ್ಬಿಡ್ತೀವಿ, ಅದು ದೊಡ್ಡದು. ಉದಾಹರಣೆಗೆ ಒಮ್ಮೆ ತಿಪ್ಪೇರುದ್ರಸ್ವಾಮಿ ಅವರು ನಮ್ಮ ಶಿಕ್ಷಕರ ಶಿಬಿರ ಉದ್ಘಾಟನೆ ಮಾಡ್ತಾ ಹೇಳಿದ್ರು, ಶಿಕ್ಷಕ ವೃತ್ತಿ ಅಂದ್ರೆ ಕಬ್ಬು ಕೊಟ್ಟು ದುಡ್ಡು ಕೊಟ್ಟಂಗೆ ಅಂತ. ಅವ್ನು ಪಾಠ ಮಾಡುದು ಅಂದ್ರೆ ಅವನಿಗೆ ಕಬ್ಬು ತಿನ್ನಂಗೆ, ಅವನಿಗೆ ತಿಂಗಳ ವೇತನ ಇದೆಯಲ್ಲ ಆ ಕಬ್ಬು ತಿಂದದಕ್ಕೆ ಸಿಕ್ಕ ಪಗಾರು ಅದೊಂದು ರೀತಿ. ಅದೇ ರೀತಿ ನಾನು ದಿನಕರ್ ದೇಸಾಯಿ ಬಗ್ಗೆ ಬರಿತಾ ಹೋದಾಗ ನನ್ನನ್ನ ನಾನು ಕಳ್ಕೊಂಡೆ, ನಾನು ಅವರ ಬೆಳವಣಿಗೆಯಲ್ಲಿ ನಾನು ಒಂದು ಅವರ ಜೊತೆಗೂಡಿದೆ. ಅವರ ಆದರ್ಶಗಳು, ಅವರ ಆಶಯಗಳು, ಅವರ ಬದುಕಿನ ರೀತಿಗಳು, ಅವರ ನೀತಿಗಳು, ಇವೆಲ್ಲವೂ ನನ್ನನ್ನ ದಿನದಿಂದ ದಿನಕ್ಕೆ ಬೆಳೆಸಿದೆ. ಕೆಲವೊಮ್ಮೆ ಪಿ ಎಚ್ ಡಿ ಬಗ್ಗೆ ಹಾಮೆ ನಾಯಕರು ಒಂದ್ಸಲ ಹೇಳಿದ್ರು, ಪಿ ಎಚ್ ಡಿ ಅಂದ್ರೆ ಪೀಕ್ ಅವರ್ ಡಿಗ್ರಿ ಅಂತ. ಆ ಡಿಗ್ರಿ ನಮ್ ಗರೀಶ್ ಕಾಕಿಣಿ ಅವರು ನನ್ನ ಥೀಸಿಸ್ಗೆ ಚಂದ ಬೆನ್ನುಡಿ ಬರ್ದಾರೆ. ಆ ಸಂದರ್ಭದಲ್ಲಿ ಒಂದು ಮಾತನ್ನ ಅವ್ರು ಹೇಳಿದ್ರು, ಶ್ರೀಪಾದ್ ಶೆಟ್ಟರ್ ಇಷ್ಟೆಲ್ಲ ನೀವು ಹೆಂಗ್ ಬರೀತೀರಿ, ಇಷ್ಟ ಹೆಂಗ್ ಓದ್ತೀರಿ, ನಂಗೆ ಆಶ್ಚರ್ಯ. ನಮ್ ಬಹಳ ಜನ ಲೆಕ್ಚರ್ಸ್ ಪಾಸ್ಬುಕ್ ಓದ್ತಾರೆ, ಮತ್ತೆ ಚೆಕ್ ಬುಕ್ ಮಾತ್ರ ಬರೀತಾರೆ ಅಂತ. ಅವ್ರು ಹೇಳದ ಮಾತು ಕಾಯ್ಕಿಣಿಯನು ಹಂಗೆ, ಅವ್ರು ಇಡೀ ದಿನ ಓದ್ತಾ ಇದ್ರು. ನಿಜವಾಗ ಅವ್ರಿಗೆ ಪಂಪ ಪ್ರಶಸ್ತಿ ಸಿಗ್ಲಿಲ್ಲ, ಅವ್ರಿಗೆ ಏನೇನೆಲ್ಲ ಸಿಗ್ಬೇಕಿತ್ತರಿ, ಆ ಮನುಷ್ಯ ಉತ್ತರ ಕನ್ನಡದಲ್ಲಿ ಹುಟ್ಟು ಕಾರಣಕ್ಕಾಗೇ ಸಿಗ್ಲಿಲ್ವೇನೆ. ನಮ್ಗೆಲ್ಲರ ಕತೆ ಅದೇ. ಈಗ ನಮ್ ಜಯಂತ ಈಗ ಬೆಂಗಳೂರಿಗೆ ಹೋಗಿ ಅವಷ್ಟು ಸುದ್ದಿ ಆದ, ಮತ್ತೆ ಆತ ಒಂದು ರೀತಿಯಲ್ಲಿ ಶೈನ್ ಆದ, ಅದು ಇಲ್ಲೇ ಉತ್ತರ ಕನ್ನಡದಲ್ಲಿ ಇದ್ರೆ. ನಮ್ಮ ನಾಗೇಶ್ ಹೆಗಡೆ ಬಕ್ಕೆ ಮನೆ ಬಾಳ ಚಂದ ಹೇಳ್ತಿದ್ರು, ದೊರೆಸ್ವಾಮಿ, ವ್ಯಾಸರಾವ್ ನಿಂಜೂರು ಮತ್ತು ಮಾಧವ್ ಗಾಡುವಿಳೆ ಎಲ್ಲ 84ರಲ್ಲಿ ಅಂಕೋಲೆಗೆ ಬಂದಿದ್ರು. ಅವರಿಗೆಲ್ಲ ಆತಿಥ್ಯ ನೋಡ್ಲಿಕ್ಕೆ ಕಾಲೇಜಿನ ಆಡಳಿತ ನನಗೆ ಒದಗಿಸಿತ್ತು. ಆವತ್ತು ನಾಗೇಶ್ ಹೆಗಡೆ, ಶ್ರೀಪಾದ್ ಶೆಟ್ಟರೇ, ನಮ್ದು ಉತ್ತರ ಕನ್ನಡ ಜಿಲ್ಲೆ ಅಲ್ರ, ನಮ್ದು ಉತ್ತರ ಕನ್ನಡ ಜಿಲ್ಲೆ.

ಯಾವ್ದ್ರಲ್ಲಿ ಬಂದ್ರು ಕೊನೆಗೆ ಬರುವ ಹೆಸರೇ ಅದೇ, ನಮ್ಮ ಜಿಲ್ಲೆ ಹೆಸರೇ ಅದು, ಮೊದ್ಲು ಬರುವುದಿಲ್ಲ. ಆಮೇಲೆ ನಮ್ಮಲ್ಲಿ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ಈಗ ನೋಡ್ರಿ, ಕೆಲವರು ಯಾವ್ದೊಂದು ಪುಸ್ತಕ ಬರೆದ್ರೆ ಅದಕ್ಕೆ ಯಾವ ಪ್ರಶಸ್ತಿಗೆ ಎಲ್ಲಿಗೆ ಯಾವಾಗ ಯಾರಿಗೆ ಕಳಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಎಲ್ಲಿ ಸೆಮಿನಾರ್ ಮಾಡಿಸ್ಬೇಕು ಅಂತ ಮಾಡಿರ್ತಾರೆ, ಅದಕ್ಕೆ ಯಾವ ಕಮ್ಮಟ ಮಾಡಿಸ್ಬೇಕು ಮಾಡ್ತಾರೆ, ಅದು ಯಾರಿಂದ ಎಲ್ಲಿ ಪ್ರಶಸ್ತಿ ಬರ್ತಾ ಅಂತ ಅಲ್ಲಿ ಮೊದ್ಲು ಅವ್ರ ಜನ ಕಳ್ಸ್ ಮಾಡಿಸ್ತಾರೆ. ನಾವು ಅಂಥದ್ದೇನು ಮಾಡಲೇ ಇಲ್ಲ ಮೇಡಮ್. ಅದು ಬಹಳ ಚಂದವಾಗಿ ಕುವೆಂಪು ಹೇಳುದು, ಕವಿ ಗರಸು ಗಿರಸುಗಳ ಋಣವಿಲ್ಲ ಅವನ ಅಗ್ನಿಮುಖಿ. ಯಾವ್ದು ಯಾರೇನು ಕೊಡುದು ಬೇಡ, ನಂಗೆ ಈ ಪ್ರಕೃತಿ ಕೊಟ್ಟಿದೆ, ನಿಮ್ಮಂತೂ ಪ್ರೀತಿ ನನಗೆ ಕೊಟ್ಟಿದೆ. ಯಾರೋ ಓದ್ತಾರಲ್ಲ, ಓದಗ್ರು ಒಂದು ಪ್ರೀತಿಯಿಂದ ನಾನು ಹೇಳುದು ನನ್ನ ಆತ್ಮಕ್ ಶಾಂತಿ ಸಿಕ್ತು ಅಂತ. ಈ ಸತ್ತೋದ್ಮೇಲೆ ಆತ್ಮಕ್ ಶಾಂತಿ ಸಿಕ್ತು ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ಬದುಕಿದ್ದಾಗ

0: ನಿಮಗೆ ಮತ್ತೆ ಆಕಾಶವಾಣಿಗೆ ಒಂದು ಅವಿನಾಭಾವ ಸಂಬಂಧ. ಎಷ್ಟೋ ವರ್ಷಗಳಿಂದ ತಾವು
1: 70 ದಶಕದಿಂದ MSK ಪ್ರಭು ಅವರು ನನ್ನನ್ನು ಕರೆಸಿ ಮಾತಾಡ್ತಿದ್ರು. ಆಗ ಇಲ್ಲಿ ಬರ್ತಾ ಇದ್ವಿ. ಆಗ ಇವರಿದ್ರು ಬಹಳ ಹಿರಿಯರೊಬ್ರು, ನಮ್ಮ ಬೆಳ್ಳಕ್ಕೆ ಅವ್ರ ತಂದೆ ಇದ್ರು,
0: ಯು ಬಿ ಬೆಳ್ಳಕ್ಕೆ
1: ಅವರಿದ್ರು. ಆಮೇಲೆ ಹಿರಿಯರೆಲ್ಲ ಇದ್ರು ಮೇಡಮ್. ಆಗ ಹಾಗೆ MSK ಪ್ರಭು ಅವರು ನನಗೆ ಒಂದು ರೇಡಿಯೋ ಟಾಕ್ ಕೊಟ್ಟಿದ್ರು, ಚಿಲ್ಡ್ರನ್ಸ್ ಮೇ ನಾಟ್ ಬಿ ಪ್ಯಾಂಪರ್ಡ್ ಟು ಬಿ ಮೇಡ್ ವರ್ಕ್ ಹಾರ್ಡ್ ಅಂತ. ಅದ್ರ ಇಂಗ್ಲಿಷ್ ಅನ್ನ ಕನ್ನಡದಲ್ಲಿ ನೀವು ಒಂದು ಭಾಷಣ ಮಾಡಿದೆ, ಬಹಳ ಚೆನ್ನಾಗಿ. ಮಕ್ಕಳನ್ನ ಮುದ್ದಿಸಬಾರ್ದು, ಅವ್ರನ್ನ ಚೆನ್ನಾಗಿ ಬೆಳೆಸಬೇಕು ಅಂತ. ಇಷ್ಟೆಲ್ಲ ಮಾಡುವ ಮಕ್ಕಳನ್ನ ಕೆಲವೇ ನಾವು ಮುದ್ದಿಸಿ ಅವ್ರು ಕೆಲವೇ ಯಾವ ಟ್ರ್ಯಾಕ್ ನಲ್ಲಿ ಹೋಗ್ತಾರೋ ಹೋಗ್ಲಿ, ಅಥವಾ ನಮಗೆ ಈ ಸಬ್ಜೆಕ್ಟ್ ಯಾಕೆ ಬರ್ತದಪ್ಪ ಅನ್ನುವಂಗೂ ಆಗಿರ್ತದೆ.
0: ಈಗ ಅಂದ್ರೆ ಅಷ್ಟು ನೀವು 70ರ ದಶಕದಿಂದ ಆಕಾಶವಾಣಿಗೆ ಬರ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಕೂಡ ತಮ್ಮ ಹಲವಾರು ಭಾಷಣಗಳು, ಚಿಂತನೆಗಳು,
1: ರಾಷ್ಟ್ರೀಯ ಕವಿಗೋಷ್ಠಿ
0: ಅದನ್ನೇ ನ್ಯಾಷನಲ್ ಸಿಂಪೋಸಿಯಂ ಆಫ್ ಪೋಯೆಟ್ಸ್ ಅದರಲ್ಲಿ ಕೂಡ ಭಾಗವಹಿಸಿದಿರಿ, ಯುಗಾದಿ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ, ಯುವ ಕವಿಗೋಷ್ಠಿಯಲ್ಲಿ ಬಂದಿದ್ದೀರಿ. ಅಂದ್ರೆ ಆಗಿನಿಂದ ನೀವು ಈ ಬಾನುಲಿಯ ಒಂದು ಒಡನಾಟದಲ್ಲಿ ಇದ್ದೀರಿ. ಇವತ್ತು ನಮ್ಮ ಬಾನುಲಿ
1: ಬೆಳೆಸದ್ದು ಧಾರವಾಡದ ಬಾನುಲಿ, ಅದಕ್ಕೆ ಆಮೇಲೆ ಕಾರವಾರ ಆಯ್ತು ಬಿಡಿ. ಅದಕ್ಕೆ ನಾನು ನಿಜವಾಗಿ ನತಮಸ್ತಕನಾಗ್ತಾ ಇದ್ದೇನೆ. ನನ್ನ ಏನಿಲ್ರಿ, ನನ್ನ ಅಪರಂಪಾರವಾದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೆ. ಇಲ್ಲಿ ಬಂದವರೆಲ್ಲರೂ ಹಾಗೆ ಒಳ್ಳೆಯವರು. ಈ ಆಕಾಶವಾಣಿಯಲ್ಲಿ ಬಂದವರೆಲ್ಲ ಮಾಸ್ತಿ ತಮ್ಮ ಚನ್ನಬಸವ ನಾಯಕ ಕಾದಂಬರಿ ಮಾತಾಡ್ತಾರೆ, ಉತ್ತಮರ ಬದುಕು ಎಂದರೆ ಶ್ರುತಿ ಮಾಡಿಟ್ಟ ವೀಣೆಯಂತೆ, ಅದು ಸದಾ ಸುಸ್ವರವನ್ನು ಮಿಡಿಯುತ್ತದೆ ಹೊರತು ಅಪಸ್ವರವನ್ನಲ್ಲ. ಹಾಗೆ ಇಲ್ಲಿ ಬಂದು ಎಲ್ಲರೂ ನನ್ನನ್ನು ಪ್ರೀತಿ ನೋಡ್ಕೊಂಡಿದ್ದಾರೆ. ಇವನಾರವ ಎನ್ನದಿರಯ್ಯ, ಇವನಮ್ಮವ ಇವನ ಅನ್ನುವಂತೆ ನನ್ನನ್ನು ಆಕಾಶವಾಣಿಯವರೆಲ್ಲ ಬರಮಾಡ್ಕೊಂಡಿದ್ದಾರೆ. ಅದು ನನಗೆ ಬಹುಶಃ ಇಷ್ಟು ವರ್ಷ ಬದುಕಲಿಕ್ಕೂ ಕಾರಣ ಆಗಿರ್ಬೋದು.
0: ಅಲ್ಲ, ಅದು ಹೇಗೆ ಅಂದ್ರೆ ಸರ್, ಎರಡು ಕೈಗಳ ಚಪ್ಪಾಳೆ ಇದ್ದಾಗೆ. ತಾವು ಸಾಕಷ್ಟು ಕವನಗಳನ್ನು ಬರೆದಿದ್ದೀರಿ, ನಮ್ಮ ಕೇಳುಗರಿಗಾಗಿ ಒಂದು ಕವನ ಓದಬಹುದಾ?
1: ಹೌದು, ಖಂಡಿತ. ಕುಗಿದಿಟ್ಟ ಮೌನ ಅಂತೇಳಿ ಅದು ಕೊರೋನಾ ಸಂದರ್ಭದಲ್ಲಿ ಬರೆದದ್ದು. ಅದು ಆ ಸಂದರ್ಭದಲ್ಲಿ ಬರೆದಿರುವಂತಹ ಒಂದು ಕವಿತೆಯನ್ನ ಓದ್ತಾ ಇದ್ದೀನಿ. ಆಮೇಲೆ ನಂದು ಸತ್ಯದ ದೀಪಗಳು ಅಂತ ಒಂದು ಕವನ ಸಂಕಲನ, ಒಂದು ಎರಡು ಸಣ್ಣ ಕವಿತೆ ನಿಮ್ಮ ಎದುರು. ಬೀ ಜನ ನಿಂತೇ ಇದ್ದಾರೆ ಅಂತ ಶೀರ್ಷಿಕೆ. ಬೀದಿಯುದ್ದಕ್ಕೂ ಜನ ನಿಂತೇ ಇದ್ದಾರೆ. ಯಾಕೆ ನಿಂತಿದ್ದಾರೋ ಅವರು, ಹೊಟ್ಟೆಯ ಹಸಿವನ್ನು ಮೀರಿ ನಿಂತವರು, ಬಟ್ಟೆಯ ಹಸಿವನ್ನೂ ತೀರಿಸಿದವರು, ವಸತಿಗೆಂದು ಸೌಧವನ್ನು ಕಟ್ಟಿಸಿಕೊಂಡವರು, ಮನ್ನಣೆಯ ದಾಹದಲ್ಲಿ ಬಾಯಾರಿದವರು, ಯಾರದೋ ಮಾತಿಗೆ ಇನ್ನು ಯಾರದೋ ಭರವಸೆಗೆ ಹಾದಿಹೋಕನೊಬ್ಬ ಒಡ್ಡಿದ ಪ್ರಲೋಭನೆಗೆ ಮೂಗಿಗೆ ತುಪ್ಪ ಹಚ್ಚಿದವರಂತೆ ಬೀದಿಯುದ್ದಕ್ಕೂ ಜನ ನಿಂತೇ ಇದ್ದಾರೆ. ಸುಡುವ ಬಿರುಬಿಸಿಲು, ಸುರಿವ ಬೆವರು, ನಿಂತು ನಿಂತೂ ಸೋತ ಕಾಲುಗಳು, ಜೋಣು ಹಿಡಿದರೂ ಅವರು ನಿಂತೇ ಇದ್ದಾರೆ, ಜೋಮು ಹಿಡಿದರು ಅವರು ನಿಂತೇ ಇದ್ದಾರೆ. ಯಾಕೆ ನಿಂತಿರುವರು ಇವರು? ಅಕ್ಷಯಾಂಬರಕ್ಕೆ ಕಾದ ದ್ರೌಪದಿಯಂತೆ ಇವರು, ರೇಷನ್ನು ಅಂಗಡಿಯ ಸರತಿ ಸಾಲಿನವರಲ್ಲ, ನೋಟುಗಳ ಬದಲಾವಣೆಗೆ ಬ್ಯಾಂಕಿಗೆ ಬಂದವರಲ್ಲ, ಮಂತ್ರಿ ಮಾನ್ಯರ ಭರವಸೆ ಹಾರೈಸಿ ಬಂದವರಲ್ಲ, ಸ್ವಾಮಿ ಪೀಠಾಧಿಪತಿಗಳ ಕಾಣ ಬಂದವರಲ್ಲ, ಸರ್ಕಸ್ಸಿನ ಚಮತ್ಕಾರವನ್ನು ನೋಡ ಬಂದವರಲ್ಲ, ಬೀದಿ ಜಗಳವ ಕಾಣಲೆಂದು ಬಂದವರೂ ಇವರಲ್ಲ. ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಬೀದಿಯುದ್ದಕ್ಕೂ ಮೌನವನ್ನು ಹುಗಿದಿಟ್ಟು ನಿಂತಿಯರು, ಸ್ಫೋಟಗೊಳ್ಳದ ಬಾಂಬಿನಂತೆಯವರು, ಇರುವುದೆಲ್ಲವ ಬಿಟ್ಟು ಇಲ್ಲದುದಕ್ಕೆ ಕಾದು ನಿಂತವರು, ಇನ್ನು ನಿಂತೇ ಇಹರು, ಅರ್ಥಕ್ಕೆ ದಕ್ಕದ ಯಕ್ಷ ಪ್ರಶ್ನೆಯಂತೆ, ಸಂಭವಾಮಿ ಎಂದರೆ ಏನೆಂದು ಅರಿಯದವರು, ನಿಂತೇ ಇದ್ದಾರೆ ಜನ, ಬೀದಿಯುದ್ದಕ್ಕೂ ನಿಂತೇ ಇದ್ದಾರೆ, ಪ್ರಶ್ನಾರ್ಥಕದಂತೆ, ಉದ್ಘಾರ ವಾಚಕದಂತೆ. ಈ ಜನ ಎಂಬುದು ನಪುಂಸಕ ಲಿಂಗಂ ಅಂತಾನೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ. ಈ ಜನ ಎಲ್ಲ ನಪುಂಸಕ, ಅದ ಅವನು ಜನ ಬಂದುದು, ಜನ ನಿಂದುದು, ಜನ ಹೋದುದು ಅಂತಾನೆ. ಬಹಳ ಜನ ಹಂಗೆ ಬದುಕ್ತಾ ಇದ್ದಾರೆ. ಹಾಗೆ ನಮ್ ಜನ ಬೀದಿಯುದ್ದಕ್ಕೂ ಪ್ರಶ್ನಾರ್ಥಕಂತೆ ಉದ್ಘಾರ ನಿಂತೇ ಇದ್ದಾರೆ ಅಂತ. ಇದು ಈ ನನ್ನ ಹುಗಿದಿಟ್ಟ ಮೌನ ಸಂಕಲನದಿಂದ. ಇನ್ನೊಂದು ಕವಿತೆ ಬಾಡದ ಹೂವು ಅಂತ. ಹೂವು ಬಾಡಬಾರದು. ಬಾಡದ ಹೂವು ಸಾಮಾನ್ಯ ಪ್ಲಾಸ್ಟಿಕ್ ಹೂವು ಅಂತೀವಿ ಅಥವಾ
0: ಆರ್ಟಿಫಿಷಿಯಲ್
1: ಹೂವು ಅಂತ ಹೇಳ್ತು. ಇದು ಬಾಡದ ಹೂವು ಅಂದ್ರೆ ಬಾಡದ ಊರಿನ ಹೂವು. ಕನಕದಾಸರು
0: ಬಾಡ
1: ಎಲ್ಲಿಯೂ ಇರದವನ, ಎಲ್ಲಿಯೂ ಇರದವನ, ಇಲ್ಲೇ ಒಳಗೆ ಇರುವವನ, ಹುಡುಕಿದವನೇ ಎಂತ ಜಾಣನಯ್ಯ ನೀನು. ಅಂದ್ರೆ ದೇವ್ರ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ, ಇಲ್ಲೇ ಇದ್ದಾನೆ ಅಂತ ಬಾಳೆಹಣ್ಣು ಕೊಟ್ಟು. ಹಾಗೆ ಗುರುವಿತ್ತ ಬಾಳೆಹಣ್ಣನು ತಿನ್ನದೆ ತಂದು ತಿರುಗಿ ಕೊಟ್ಟವನೇ ಬಾಳೆಯ ಹಣ್ಣಾಯಿತೇನು, ಬಾಳೆ ಹಣ್ಣಾಯಿತೇನು, ಪಕ್ವವಾಗದೆ ಬದುಕು ಪರಮತತ್ವದ ಕೂದೇ, ಎಂದರಿತ ಪರತತ್ವವನ್ನು ಬಲ್ಲಿದನು ನೀನು, ಹರಿಭಕ್ತಿ ಸಾರವನ್ನು ಸಾರಿದವನೇ, ಮೋಹನ ತರಂಗಿಣಿಯಲ್ಲಿ ಮಿಂದವನೇ, ರಾಮಧ್ಯಾನ ಚರಿತೆಯಲ್ಲಿಯೂ ಬಡವರ ಬಾಳಿನ ಜೀವಧ್ವನಿ ರಾಗಿಗೆ ಮತವ ನೀಡಿದ ಮಹಿಮನೆ, ನಳಚರಿತೆಯನ್ನು ನಿರೂಪಿಸಿದ ಕವಿಕುಲದ ರನ್ನಮಣಿಯೇ, ಕನಕನಾಗುವ ತಿಮ್ಮಪ್ಪ ಬಂಗಾರದಾಸೆಯ ಬದಿಗೊತ್ತಿ ಬೆಳಕಿನ ಹಾದಿ ತೋರಿದ ನಮ್ಮಪ್ಪ, ವರಕವಿಗಳೆದುರು ನರಕವಿಗಳ

0: ತೋರಬಾರದು ಎಂದ ದಾಸವರೇಣ್ಯನೆ. ಜನಮನದ ಮಾತಿಗೆ ಮಾತ ಕೊಟ್ಟವನೇ. ಆರು ಹಿತವರು ಎಂದು ನಂಬಬೇಡ. ಆರಿಗಿಲ್ಲ ಆಪತ್ತು ಬಂದೊಡಗಿದೊಡೆ ಎಂದೆ. ಜಾತಿ ಮತ ಪಂಥಗಳ ಕೋಳವನ್ನು ಕಳಚಿ ಮನುಕುಲದ ಏಕತೆಗೆ ಸರ್ವರ ಸಮಾನತೆಗೆ ಅನುದಿನವೂ ತುಡಿದಂತ ಬಾಡದಹುವೆ ಕನಕನಿಗೊಲಿದ ಉಡುಪಿಯ ಶ್ರೀಕೃಷ್ಣ ಎಂಬ ಸ್ತುತಿ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರೋ? ಜಾತಿ ಭೂತ ಬಡಿದು ಜ್ವರ ಹಿಡಿದ ದೂರ್ತರು? ಕನಕನ ಕಿಂಡಿ ತೆರೆದವರಾರು? ಆಸ್ಥಾನ ಪುರೋಹಿತರೋ? ಜಾತಿ ಭೂತ ಬಡಿದು ಜ್ವರ ಹಿಡಿದ ದೂರ್ತರು?
1: ನಾವು ಇನ್ನೊಂದು ಮಾತು ಕೇಳ್ತಿರ್ತೀವಿ ಶ್ರೀಪಾದ ಶೆಟ್ಟಿ ಅವರೇ, ಇತ್ತೀಚೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತಿಗಳು ಬರಹಗಾರರು ಬರಿತಾನೆ ಇದ್ದಾರೆ, ಆದ್ರೆ ಓದುಗರ ಸಂಖ್ಯೆ ಕಡಿಮೆ ಆಗಿದೆ ಅಂತಾರೆ ತಮ್ಮ ಅನುಭವದಲ್ಲಿ.
0: ಇದು ನಿಜವಾಗ ಹೌದು. ಆಮೇಲೆ ಯಾರು ಗಂಭೀರವಾಗಿ ಓದ್ತಾ ಇಲ್ಲ. ಓದೋರೆಲ್ಲ ವಾಟ್ಸಪ್ ಓದೋರು. ಕವಿತೆ ಬರೆದು ವಾಟ್ಸಪ್ ಓದಲ್ಲೇ ಕಾವ್ಯ. ಆಮೇಲೆ ನಾವು ಅವರಿಗೆಲ್ಲ ಇನ್ ಮುಂದೆ ವಾಟ್ಸಪ್ ಜ್ಞಾನಪೀಠ ಪ್ರಶಸ್ತಿನೇ ಕೊಡಬೇಕಾಗ್ಬಹುದು. ಯಾಕಂದ್ರೆ ಜನ ಎಲ್ಲೋ ಬರೀತಾರೆ ಏನೋ ಮಾಡ್ತಾರೆ, ಅರ್ಥ ಇರುವುದಿಲ್ಲ. ಯಾವಾಗಲೂ ಕಾವ್ಯ ಬರಿಬೇಕಿದ್ರೆ ಹೇಳ್ತಾರೆ ಸತತಾಭ್ಯಾಸಂ, ವೃದ್ಧ ಸೇವಾನುರಾಗಂ, ಆಮೇಲೆ ಕೃತಿ ಅವಲೋಕನ, ಇವೆಲ್ಲ ಕವಿತೆಗೆ ಕಾವ್ಯ ಪರಿಚಯಕ್ಕಿದು ಕಾರಣಂ ಅಂತ ಹೇಳ್ತಾರೆ ಕವಿಶಿಕ್ಷ ಅನ್ನೋ ಗ್ರಂಥದಲ್ಲಿ. ಸತತಾಭ್ಯಾಸ ಬೇಕು, ವೃದ್ಧ ಸೇವಾನುರಾಗ. ಅವನಿಗೊಂದು ದಿನಚರಿ ಇರ್ತದೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ, ಅವನು ಹೀಗೀಗೆ ಮಾಡಬೇಕು, ಅವನು ಕಾವ್ಯ ಓದಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು, ಬರ್ದನ್ನ ಇನ್ನೊಬ್ಬರಿಗೆ ತೋರಿಸ್ಬೇಕು, ಅನುಸಂಧಾನ ಆಗ್ಬೇಕು. ಹಾಗೆ ಮಾಡ್ ಈಗ ಬರ್ದದ್ದೆಲ್ಲ ಕಾವ್ಯ ಆಗ್ತದೆ.
1: ಅದು ಯಾರು ಹೇಗಿದೆ ಅಂದ್ರೆ ಎಲ್ರಿಗೂ ರೆಡಿಮೇಡ್ ಆಗಿ ಒಂದೇ ದಿನದಲ್ಲೇ ಕವಿ ಆಗ್ಬೇಕು,
0: ಕೂಡಲೇ ಪ್ರಶಸ್ತಿ ಬರಬೇಕು,
1: ಪ್ರಶಸ್ತಿ ಬರಬೇಕು, ಬೇಗಲೇ ತನ್ನ ಪುಸ್ತಕಗಳು ಪ್ರಕಟ ಆಗ್ಬೇಕು.
0: ಹೌದು
1: ಅನ್ನೋದು ಅಂದ್ರೆ ಆ ಒಂದು ಪರಿಶ್ರಮ ಪಡ್ಲಿಕ್ಕೆ
0: ಇವತ್ತು
1: ಜನ ಸಿದ್ಧರಾಗಿಲ್ಲ.
0: ಅಂದ್ರೆ ಎಲ್ಲ ಹುಟ್ಟ ಕವಿಗಳು.
1: ಹೌದು,
0: ಅವ್ರು ಕುಣಿಯೋಣುಬಾರ ಆಕಾಗಿ, ಈಕಾಗಿ, ಯಾಕಾಗಿ, ಬೇಕಾಗಿ, ಸಾಕಾಗಿ ಕುಣಿಯೋಣುಬಾರ. ಅಲ್ಲಿಗೆ, ಇಲ್ಲಿಗೆ, ಎಲ್ಲಿಗೆ, ಮಲ್ಲಿಗೆ ಕುಣಿಯೋಣ, ಶಬ್ದಗಳನ್ನೇ ಕುಣಿಸ್ತಾ ಇದ್ರು. ಅವರು ವರಕವಿ, ಶಬ್ದಗಾರುಡಿಗ. ಹಾಗೆ ಕುವೆಂಪು ಹಾಗೆ ಅವರು ಬ್ರಹ್ಮ ಮಾನಸ ಮಹದ್ ಗರ್ಭ ಸಂಭವೆ ಭವ್ಯಾನಂದ ಪ್ರಭವೆ ವಿಭವೆ ಶಾರತೆ ಭಾವಚಿಂತಾಕನಿ ಹೇಳು ವೀಣೆ ಹೇಳು ಹೇಳು ಮುಂದಣ ಕಥಾ ವಿಸ್ತರಮಂ ಅಂತ ಚಿತ್ರಾಂಗದ ಕಾವ್ಯದಲ್ಲಿ ಕೇಳ್ತಾರೆ. ಇದೆ ಅವರೆಲ್ಲ ಕವಿಗಳಾಗೇ ಇದ್ದವರು. ಯಾಕಂದ್ರೆ ಈ ಎರಡ್ ರೀತಿ ಕವಿಗಳು, ನರ ಕವಿಗಳು ಬೇರೆ, ವರಕವಿಗಳು ಬೇರೆ. ಈಗ ಮಾಡೋರೆಲ್ಲ ನರಕವಿಗಳು ಬರೆದಿದ್ದೆಲ್ಲ, ಆದ್ರೆ ಅವರು ವರಕವಿಗಳು.
1: ಬಹಳ ಸುಂದರವಾಗಿ ಮಾತಾಡ್ತೀರಿ ಸರ್.
0: ಥ್ಯಾಂಕ್ ಯು ಮೇಡಮ್.
1: ಶ್ರೀಪಾದ ಶೆಟ್ಟಿ ಅವರು, ತಮಗೆ ಎಷ್ಟು ವಯಸ್ಸು?
0: ನಂಗೀಗ 71, ಮೇಗೆ 72ಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೀನಿ.
1: ಈ 70ರ ವಯಸ್ಸಿನಲ್ಲಿ ಇಷ್ಟೊಂದು ಚುಟು ಚುಟು ಆಗಿ ಒಂದು ಜೀವನ ಪ್ರೀತಿ, ಉತ್ಸಾಹ, ಇವತ್ತಿಗೂ ಕೂಡ ನಿರಂತರ ಓದು, ಒಟ್ಟು ನಾನು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಇದೆಯಲ್ಲ, ಏನು ಇದರ ಗುಟ್ಟು?
0: ನನ್ನ ತಾಯಿ ನನಗೆ ದೀಪಸ್ತಂಭ. ನನ್ನ ತಾಯಿ ಎಲ್ಲ ಮಕ್ಕಳನ್ನೆಲ್ಲ ಕಳ್ಕೊಂಡು ಮಾನಸಿಕ ಅಸ್ವಸ್ಥಲಾಗಿ ಇಡೀ ದಿನ ಮಾತಾಡ್ತಿದ್ಲು, ಹಾಡು ಹೇಳ್ತಿದ್ಲು. ಅದು ಎಷ್ಟು ಜೀವನ ಪ್ರೀತಿ ಅಂದ್ರೆ ಅಡುಗೆ ಮಾಡ್ತಿದ್ಲು, ಆಮೇಲೆ ದೇವ್ರ ಪೂಜೆ ರಾತ್ರಿ ಮಧ್ಯಾಹ್ನ 3 ಗಂಟೆ ಆದ್ರೂ ಪೂಜೆ ಮಾಡ್ತಿದ್ಲು. ಒಂದ್ಸಲ ನಾನು ಅಂಕೋಲೆಯಿಂದ ಬರುವಾಗ ನಮ್ಮ ಮನೆ ಹತ್ರ ಕೋಡಿ ಇದೆ, ಬಾಳಕ್ಕೆ ಒಂದು ಆಳು ಆಳ, ಅದು ಅಲ್ಲಿಂದ ಮಣ್ಣು ತೆಗೆದು ಮ್ಯಾಲ ಹಾಕ್ತಿದ್ಲು. ನಿಜ, ಅವಳಿಗೆ ಎಷ್ಟು ಮೆಮರಿ ಅಂದ್ರೆ ಊರಿನಲ್ಲಿ ಯಾರು ಗರ್ಭಿಣಿಯರು, ಯಾರಿಗೆ ಎಷ್ಟು ಮಕ್ಕಳಾಗ್ರೆ, ಯಾರು ಹೆಂಗಿದ್ದಾರೆ, ಎಷ್ಟು ಜೀವನ ಪ್ರೀತಿ. ಬಹುಶಃ ಅದು ನನಗೆ
1: ಅಲ್ಲ, ನಿಮ್ಮ ಜ್ಞಾಪಕ ಶಕ್ತಿನೂ ಕೂಡ ನನಗೆ ಬಹಳಷ್ಟು ಆಗಾಧ ಅನ್ನಿಸ್ತದೆ. ಯಾಕಂದ್ರೆ ಈಗಲೇ ನಮ್ಮ ಸಂದರ್ಶನದಲ್ಲಿ ತಾವು ಎಲ್ಲ ಕವಿಗಳ ಕವನಗಳನ್ನು ಅಷ್ಟು ನಿರರ್ಗಳವಾಗಿ ಏನೂ ನೋಡ್ಲಾರ್ದನೆ ಹೇಳ್ತಾ ಇದ್ದೀರಿ.
0: ಏನೋ ಅದು ಖಂಡಿತ, ಅದು ದೈವಾನುಗ್ರಹ ಮತ್ತೆ ಶ್ರೀಧರ ಅನುಗ್ರಹನೂ ಇದೆ. ಯಾಕಂದ್ರೆ ನಮ್ಮ ತಾಯಿ ತಂದೆ ಎಲ್ಲ ರೈತರು, ಬಡವರು, ಮತ್ತೆ ಯಾರಿಗೂ ಹಾಳು ಮತ್ತು ಕೇಡ್ ಹಾರೈಸಿದವರೇ ಅಲ್ಲ. ಬಾಬಾ ಒಂದು ಮಾತು ಹೇಳ್ತಾರೆ, ಹೆಲ್ಪ್ ಎವರ್ ಅಂಡ್ ಹರ್ಟ್ ನೆವರ್ ಅಂತ. ಸಾಧ್ಯವಾದಷ್ಟು ಎಲ್ಲರಿಗೂ ಸಹಾಯ ಮಾಡಿ, ಯಾರಿಗೂ ನೋವು ಕೊಡಬೇಡಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಿದೆ ಅಂದ್ರೆ ಹರ್ಟ್ ಎವರ್ ಅಂಡ್ ಹೆಲ್ಪ್ ನೆವರ್. ಸಾಹಿತ್ಯಗಳಲ್ಲೂ ಇದೆ ಬಂದದೆ, ಇವ್ರ ಆ ಗುಂಪು, ಇವ್ ಈ ಗುಂಪು, ಇವ್ ಬಲ, ಇವ್ ಬೇಡ, ಇವನ್ ಇಲ್ಲಿ ಕರಿಬೇಡ, ಅವ್ನು ಎಷ್ಟೇ ವರ್ಷ ಬರೀಲಿ ಅವ್ನ ಅಂಪು ಪಂತದವನಲ್ಲ, ಇವನು ಕರೆ, ಇವನಮ್ಮ. ಹಾಗಾಗಿ ಎಷ್ಟೋ ಜನ ನಿಜವಾಗಿ ಯೋಗ್ಯತೆ ಇದ್ದವರು ಸಲ್ಲುವುದಿಲ್ಲ. ಈಗ ನಾನು ಒಂದ್ಸಲ ದಸರಾ ಕವಿಗೋಷ್ಠಿಯಲ್ಲಿ ಒಂದು ಕವಿತೆ ಓದು, ಮೊದಲು ಒಂದು ವಚನ ಸಾಲೆ, ಲಾಭಕ್ಕೆ ಲೋಭಿಸಿ ಆಶೆಗೆ ಜೋತು ಬಿದ್ದು ರಾಜದ್ವಾರದಲ್ಲಿ ಅತ್ತತ್ತ ಸುಳಿವರಲ್ಲದೆ ಇತ್ತ ಸುಳಿಯಲಾರೆ. ಹೀಗಾಗಿ ಬಹಳ ಜನ ರಾಜದ್ವಾರದಲ್ಲಿ ಅತ್ತತ್ತ ಸುಳಿಯುವುದು, ನಮಸ್ಕಾರ ಅನ್ನೋದು, ನಿಮ್ ಭಾಷಣ ಚೆನ್ನಾಗಿತ್ತು, ನಿಮ್ ಹೇಳಿಕೆ ಚೆನ್ನಾಗಿತ್ತು ಅಂತ ಹೇಳಿ ಅವ್ರು ಏನಾದ್ರು ಒಂದು ಬ್ರೆಡ್ ಒಗಿತಾರೆ. ಯಾವ್ದೊಂದು ಪ್ರಾಧಿಕಾರನೋ, ಮತ್ತೇನೋ, ಮತ್ತೆ ಯಾವ್ದೋ ವಿಮರ್ಶೆನೋ, ಯಾವ್ದೋ ಒಂದು ಕಮ್ಮಟ ಸಂಚಾಲಕನೋ, ಧನ್ಯೋಸ್ಮಿ ಅಂತ ಹೇಳಿ ಮತ್ತೆ ಅವ್ರ ಪಾದ ಪೂಜೆಗೆ ಮತ್ತು ಭಿಕ್ಷೆ ಮಾಡ್ಲಿಕ್ಕೆ ತಯಾರಾಗ್ತದೆ. ನಮ್ಮ ಅಧಿಕಾರಿಗಳು, ಅಧಿಕಾರದಲ್ಲಿರುವ ರಾಜಕಾರಣಿಗಳು ಹಾಗೆ, ಅವರು ಜಗದ್ಗುರುಗಳು, ಮಹಾಮಾನ್ಯರು, ಅಥವಾ ಇಡೀ ಜಗತ್ತೇ ನಮ್ದು ಹಂಗಾಗ್ತದೋ ಅಂತ. ಅದಕ್ಕೆ ಡಿ ವಿ ಜಿ ಬಹಳ ಚಂದ ಇದು, ಪದ ಕುಸಿಯೇ ನೆಲ ವಿಹುದು ಮಂಕುತಿಮ್ಮ. ಅವ್ರಿಗೆ ಇನ್ನು ನೆಲ ಇದೆ ಅಂತ ಗೊತ್ತಿಲ್ಲ, ಅವರಿಗೆ ಪದ ಮಾತ್ರ ಕಾಯಂ ಅಂತ ತಿಳ್ಕೊಂಡು. ಈಗ ಪದದ ಬಗ್ಗೆ ಎಷ್ಟು ಜಗಳ ನಡೀತದೆ, ಎಷ್ಟು ಹುನ್ನಾರಗಳು ನಡೀತವೆ, ಎಷ್ಟು ಚರ್ಚೆಗಳು ನಡೀತವೆ. ಆಮೇಲೆ ಪತ್ರಿಕೆ

0: ಅದ್ರ ಬಗ್ಗೆ ಎಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ತಾರೆ. ಇದೇ ನಡೆದದೆ ಹೊರತು ನಮ್ಮಲ್ಲಿ ನೀರು ನದಿ ಹೇಗ್ ಹರಿತಾ ಇದೆ, ಬಡವ ಹೇಗ್ ಬದುಕ್ತಾ ಇದ್ದಾನೆ, ಒಬ್ಬ ನೇಕಾರ ಹೇಗ್ ನೇಯ್ತಾ ಇದ್ದಾನೆ, ಒಬ್ಬ ಮಾಲಿ ತನ್ನ ತೋಟದಲ್ಲಿ ಹೇಗ್ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಯಾರು ನೋಡ್ತಾ ಇದಾರೆ ಮೇಡಮ್? ಯಾರಿಗೆ ಇಂತ ಹೃದಯಾಂತರ್ಗತವಾದ ಕಳಕಳಿ ಇದೆ? ಯಾವುದೂ ಇಲ್ಲ. ಎಷ್ಟು ಹಣ ಬರ್ತದೆ, ಯಾರ್ದೋ ದುಡ್ಡು, ಎಲ್ಲವನ್ನ ಜಾತ್ರೆ ಅದು ಮಾಡುವ ಕಾಲದಲ್ಲಿ ಇದ್ದೀವಿ ನಾವು. ಹಾಗಾಗಿ ಕವಿ ಆದವನಿಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು, ಅವನಿಗೆ ಇನ್ನೊಬ್ಬರನ್ನ ಅರಿತುಕೊಳ್ಳುವಂತ ಪರಯಂಗಿತ ಪ್ರಜ್ಞೆಯೂ ಇರಬೇಕು. ಪರಯಂಗಿತ ಪ್ರಜ್ಞೆ ಅಂತಲೇ ಒಂದು ನನ್ನ ಕವಿತೆ ಇದೆ, ಒಂದು ಪರಯಂಗಿತ ಪ್ರಜ್ಞೆಯ ಪಾತಳಿಗಳು ಅಂತ. ಇನ್ನೊಬ್ಬರ ಇಂಗಿತ ಏನು ಅಂತ ಅರ್ತುಕೊಂಡು ವರ್ತಿಸ್ಬೇಕು. ಏನು ನನಗಾಗೆ ನಾ ಇದ್ದೀನಿ, ನಮ್ಮಲ್ಲಿ ನಮ್ಮ ಗೆಳೆಯರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ಆಗೀಗ ಅವರು ಈ ನೆಲದಲ್ಲಿದ್ದಾರೋ ಅಥವಾ ಮ್ಯಾಲಿದಾರೋ, ಇವ್ರ ಕುರ್ಚಿಗೆ ಮತ್ತು ನೆಲಕ್ಕೆ ಏನು ಅಂತರ ಇದೆಯೋ, ಇವ್ರ ಆಕಾಶಕ್ಕೆ ಸಮೀಪನೋ ಅಥವಾ ಭೂಮಿಗೆ ಸಮೀಪನೋ ಅಂತ ಗೊತ್ತಾಗದೆ ಹೋದಂಗೆ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವ್ರನ್ನೆಲ್ಲ ಕಂಡ್ರೆ ಸುಮ್ಮನೆ ನಮಗೆ ಜೆಡಿಯರ್ ದಾಸಿಮಯನ ಮಾತು, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನೇನೆಂಬೆ ಕಾಣ ರಾಮನಾಥ. ಆ ಮಾತು ನಿಜ ಆಗ್ತದೆ ಮೇಡಮ್.
1: ಹೌದೌದು ಸರ್, ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬಂದಾವ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ತಾವು ಆಗಿದ್ದೀರಿ,
0: ನೀವು ಬಂದಿರಿ, ನಂಗೆ ಸಂತೋಷ ಮೇಡಮ್.
1: ಈ ಪ್ರಶಸ್ತಿಗಳು ಬಂದಾಗ ಏನ್ ಅನಿಸ್ತಿತ್ತು?
0: ಏನೂ ಅನಿಸ್ಲಿಲ್ಲ ನನಗೆ. ಒಬ್ಬ ಬಡವ ಕಾಣ್ತಾನೆ, ಒಬ್ಬ ರೈತ ಕಾಣ್ತಾನೆ, ಒಬ್ಬ ಕೂಲಿ ಕಾಣ್ತಾನೆ, ಆಸ್ಪತ್ರೆ ಯಾರು ನರಳುತ್ತಾ ಇರುವಂತ ತಾಯಿ ಕಾಣ್ತಾನೆ, ಅದು ಯಾವುದು, ಇದೆಲ್ಲ ಸುಳ್ಳುಗಳೇ. ಅದಕ್ಕೆ ಅದು ಈ ಕೆಲವೇ ಯಾರಿಗೆ ಪ್ರಶಸ್ತಿ ಬಂತು ಅಂದ್ರೆ ವಾಟ್ಸಪ್ನಲ್ಲಿ ನೋಡ್ರಿ ನೀವು, ಅಂಥವ್ರು ಇಂಥವ್ರು ಇಂದ್ರ ಚಂದ್ರ ಜದೀಚಿ ಅಂತೆಲ್ಲ ಎಷ್ಟು ಹೊಗಳುವವರು, ಇದು ಮಾಡೋರು, ಅವೆಲ್ಲ ಸುಳ್ಳುಗಳು. ಅದಕ್ಕೆ ಸರ್ವಜ್ಞ ತಾನೆ, ಕಚ್ಚೆ ಕೈ ಬಾಯಿಗಳು ತಾನಿಚ್ಛೆಯಲ್ಲಿರೆ ಅಜನಪ್ಪ ಅಚ್ಯುತನಪ್ಪ ಲೋಕದಲ್ಲಿ ಸರ್ವಜ್ಞ. ಕಚ್ಚೆ ಕೈ ಬಾಯಿ ಇದು ಮೂರು ನಮ್ದೇ ಆಗಿರ್ಬೇಕು, ಚಾರಿತ್ರ ಸರಿ ಇರಬೇಕು, ಕೈ ನಮ್ದೇ ಸರಿಯಾಗಿರ್ಬೇಕು, ಹೇಗಿರ್ಬೇಕು ಅಂತ ಬಾಯಿಯನ್ನು ಸರಿ ಇಟ್ಕೋಬೇಕು. ಅದಕ್ಕೆ ಬೇಂದ್ರೆ ಬಹಳ ಚಂದ ಹೇಳಿದ್ರು, ಮಾತು ಮೌನದ ಪ್ರತಿಮೆ, ಮೌನ ಮಾತಿನ ದೈವ ಅಂತ. ಎಷ್ಟು ದೊಡ್ಡ ಮಾತು ನೋಡಿ, ಮಾತು ಹೇಗೆ ಬರಬೇಕು ಅಂದ್ರೆ ಮೌನದ ಮೌನವೇ ಪ್ರತಿಮೆ ಆಕಾರ ತಾಳು ಬಂದ್ರೆ ಚಂದ ಇನ್ನೊಬ್ಬರಿಗೆ, ಆದ್ರೆ ಮೌನ ಇದೆಯಲ್ಲ ಅದು ಮಾತಿನ ದೈವವಾಗಿದ್ದಾಗ ಅದು ಸೈಲೆನ್ಸ್ ಹೇ ತೌಸಂಡ್ ಮೀನಿಂಗ್ಸ್ ಅಂತಾರೆ, ಹಾಗಿದ್ರೆ ಚಂದ.
1: ಖಂಡಿತ ಸರ್, ನಿಮ್ಮ ಮಾತನ್ನ ಕೇಳ್ತಾ ಕುತ್ಕೊಂಡ್ ಬಿಟ್ರೆ ನಾವು ಲೋಕನೇ ಮರೆತು ಬಿಡ್ತೀವೋ ಏನೋ.
0: ಅಲ್ಲ ಮಂಜುಳ ಅಂದ್ರೆ ಹೆಸರೇ ಹಂಗಾಕರ್ ನಿಮ್ಮ ಅಪ್ಪ ಅಮ್ಮ, ಆ ನಾದ ತರಂಗಿಣಿ ಮಂಜುಳ ಜುಳು ಜುಳು ಜುಳು ಜುಳು ನಾದಂಗ
1: ಅಷ್ಟು ಅಗಾಧ ಜ್ಞಾನ ಸಂಪತ್ತದ. ಮತ್ತೆ ಮತ್ತೆ ನಿಮ್ಮನ್ನ ಮಾತನಾಡಿಸೋದು ಮತ್ತೆ ನಿಮ್ಮ ಲೇಖನಿಯಿಂದ ಮೂಡಿ ಬಂದಂತ ಲೇಖನಗಳನ್ನ ನಮ್ಮ ಕೇಳುಗರಿಗೆ ತಲುಪಿಸುವತ್ತ ನಾವು ಪ್ರಯತ್ನಶೀಲರಾಗ್ತೀವಿ ಅಂತ
0: ಹೇಳ್ತಾ
1: ಸಂದರ್ಶನ.
0: ಬಟ್ಟೆಯಲ್ಲಿ ಎಷ್ಟು ಕಾಲ ಎಣ್ಣೆ ಇದೆಯೋ ಗೊತ್ತಿಲ್ಲ. ಅಷ್ಟು ದಿನ ನೀವು ಕರೀರಿ, ನಾ ಬರ್ತೀನಿ, ಅಲ್ಲಿವರೆಗೂ ನಮ್ ಕೆಲಸ ಮಾಡೋಣ, ನಾವು ಸಹಪಯಣಿಗರಾಗಿರೋಣ.
1: ಧನ್ಯವಾದಗಳು
0: ತುಂಬಾ ನಿಮಗೆ ಮತ್ತು ಧಾರವಾಡದ ಬಹಳ ಪ್ರತಿಷ್ಠಿತ ಬಾನುಲಿ ಆಕಾಶವಾಣಿಗೆ ನನ್ನ ವಂದನೆಗಳು, ಬಾನುಲಿಗೆ ನನ್ನ ನಮಸ್ಕಾರ.
2: ಇದುವರೆಗೆ ಹೊನ್ನಾವರದ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಸಂಕಲನ ರಾಖಿ ಹಾನಗಲ್. ಇಲ್ಲಿಗೆ ಕನ್ನಡ ಭಾರತಿ ಕಾರ್ಯಕ್ರಮ ಸಂಪನ್ನವಾಯಿತು. ಧಾರವಾಡ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
3: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
5: ಜ್ಞಾನಪೀಠ ಪ್ರಶಸ್ತಿ.
4: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
5: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
4: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
5: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
4: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
5: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
5: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
5: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
5: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
4: ಸಿರಿಗನ್ನಡಂ ಗೆಲ್ಗೆ,
5: ಸಿರಿಗನ್ನಡಂ ಬಾಳ್ಗೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾ

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲಾ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸಿಎ ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ತಾವು ಆಯುರ್ವೇದ ತಜ್ಞರು, ಆಯುರ್ವೇದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇತರ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ ಮತ್ತು ಒಳ್ಳೆ ಒಂದು ಗೌರವ ಇದೆ ನಿಮಗೆ. ಆದ್ರೆ ಈ ಆಯುರ್ವೇದದ ವಿಚಾರಗಳನ್ನು ನಾವು ತಿಳಿಸ್ತಾ ಹೋದಾಗ ಅದಕ್ಕೆ ಸ್ವಲ್ಪ ನಾವು ಈಗಿನ ಜನರಿಗೆ ತಿಳಿಸೋದು ಸ್ವಲ್ಪ ಭಿನ್ನ ಆಗತ್ತೆ. ಯಾಕಂದ್ರೆ ಹಳೆ ಕಾಲದ ಜನರಿಗೆ ಹಳೆ ವಿಚಾರಗಳು ಹೇಗಿದ್ವು, ಹಳೆ ಪದ್ಧತಿ ಏನಿತ್ತು, ಹಳೆ ಚಿಕಿತ್ಸಾ ರೀತಿ ಏನಿತ್ತು ಎಲ್ಲವನ್ನು ಅವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗಿನವ್ರು ಹೇಳಬೇಕಂದಾಗ ಹಳೆಯದು ಮತ್ತು ಹೊಸದು ಇದರ ಒಂದು ವ್ಯತ್ಯಾಸವನ್ನು ಹೇಳ್ತಾ ಹೇಳ್ತಾ ನಾವು ಆಯುರ್ವೇದದ ಕುರಿತಾದಂಥ ಒಂದು ಮಹತ್ವವನ್ನು, ಚಿಕಿತ್ಸಾ ಪದ್ಧತಿಯನ್ನು ನಾವು ತಿಳಿಸ್ತಾ ಹೋಗಬೇಕಾಗಿದೆ ಸರ್. ಈಗ ಹಳೆ ಆಯುರ್ವೇದ ಹೊಸ ಆಯುರ್ವೇದ ಅಂತ ಇರುತ್ತಾ ಸರ್?
2: ನೋಡಿ, ಅನಾದಿ ಮತ್ತು ಅನಂತಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಅದನ್ನು ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ತೂಗಿ ಹಾಕಿ ಪ್ರಸ್ತುತವಾಗಿ ಏನು ಪ್ರಚಲಿತವಾಗಿದೆ ಅದನ್ನು ಮಾತಾಡೋದಾದ್ರೆ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಅಂಡ್ ಮಾಡರ್ನ್ ಸೈನ್ಸ್ ಆಗಬೇಕು. ಆಗ ಹಿಂದಿನ ಶಾಸ್ತ್ರ ಮತ್ತು ಇಂದಿನ ತಂತ್ರಜ್ಞಾನದ ಸಮನ್ವಯದ ಜೊತೆಗೆ ಆಯುರ್ವೇದವನ್ನು ನಾವು ಉಣಬಡಿಸಿದ್ದೇ ಆದರೆ ಖಂಡಿತ ಅನಾದಿ ಮತ್ತು ಅನಂತ ಆವತ್ತಿನ ಆಯುರ್ವೇದ ಇಂದಿಗೆ ಮತ್ತು ಮುಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದು ತುಂಬ ಸ್ಪಷ್ಟವಾದಂತಹ ಸಂದೇಶ ಒಬ್ಬ ಶ್ರೀ ಸಾಮಾನ್ಯಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೇ ನಾವು ಆಧುನಿಕತೆ, ಮಾಡರ್ನೈಸ್ಡ್ ಎರಾ, ಸೂಡೋ ಮಾಡರ್ನೈಸ್ಡ್ ಎರಾ ಅಂತ ನಾನು ವಿತಿನ್ ಇನ್ವರ್ಟೆಡ್ ಕಾಮಾಸ್ ಕರಿತೀವಿ, ನಾವೆಲ್ಲ ವಿಜ್ಞಾನವನ್ನು ಅಜ್ಞಾನದ ಮುಸುಕಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಇದು. ವಿಜ್ಞಾನಕ್ಕೆ ನಿಜವಾದಂತಹ ಪರಿಭಾಷೆ ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸೊ ಸರಿಯಾದಂತಹ ರೀತಿಯಿಂದ ಜ್ಞಾನವನ್ನು ಪಡ್ಕೊಳ್ಳೋದಾದ್ರೆ, ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಮಾತು ಕೂಡ ಸಂಸ್ಕೃತದಲ್ಲಿದೆ, ನಾವು ಆ ಹಂತದಲ್ಲಿ ಜ್ಞಾನವನ್ನು ಪಡ್ಕೊಳ್ಳೋದಾದ್ರೆ ಖಂಡಿತ ಆಯುರ್ವೇದದಲ್ಲಿ ಆಗೇನು ಹೇಳಿದ್ರು ಲಾಘವಕರಂ ಲಂಘನಂ, ಒಂದು ಚಿಕ್ಕ ಉದಾಹರಣೆ, ಉಪವಾಸವನ್ನು ಮಾಡಿದ್ರೆ ಹಗರಾಗುತ್ತೆ ಮೈ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಪುರಾವೆಗಳು ಇವತ್ತಿಗೂ ಬೇಡ ಅಲ್ವಾ? ಇವತ್ತಿಗೂ ತುಂಬಾ ಊಟ ಹೊಟ್ಟೆ ತುಂಬ ತಿಂದ್ರೆ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ, ಚೈತನ್ಯ ರಹಿತವಾದಂತಹ ಬದುಕು ನಡೆಸಬೇಕಾಗುತ್ತೆ, ಆವತ್ತಿನ ದಿವಸ ನರಕ ಸದೃಶವಾಗುತ್ತೆ. ಆದ್ರೆ ಹಿಂದಿನ ಕಾಲದಲ್ಲಿ ಹಿತ ಬುಕ್, ಮಿತ ಬುಕ್, ಕಾಲ ಬುಕ್ ಅಂತ ಇತ್ತು. ಉಪವಾಸ ಅಂದ್ರೆ ಏನು? ಉಪವಸತಿ ಇತಿ ಉಪವಾಸಂ, ಯಾವುದು ನಮ್ಮ ಮನಸ್ಸಿಗೆ ನಮ್ಮನ್ನ ಹತ್ತಿರ ತಗೊಂಡೋಗುತ್ತೋ ಅದಕ್ಕೆ ಉಪವಾಸ ಅಂತ ಹೇಳ್ತೀವಿ. ನಾವು ಅತ್ಯಂತ ಕಡಿಮೆ ತಿಂದಾಗ ನಮ್ಮ ಚಿತ್ತೈಕಾಗ್ರತೆ, ಮನಸ್ಸು, ಶರೀರ ಸಮತೋಲನ ದೃಷ್ಟಿಕೋನದಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆವತ್ತಿನ ಉಪವಾಸದ ಮಹತ್ವ ಬರುತ್ತೆ. ಇವತ್ತು ಮಾಡರ್ನೈಸ್ಡ್ರದಲ್ಲಿ ನಾವು ಲೇಟ್ ಅಂಡ್ ಫಾಸ್ಟಿಂಗು, ಅನೇಕವಾದಂಥ ಬೇರೆ ಬೇರೆ ಬೇರೆ ಬೇರೆ ಫಾಸ್ಟಿಂಗ್ನ ಹೇಳ್ತೀವಿ. ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಜಾತಿ ತಗೊಳ್ಳಿ, ಯಾವುದೇ ಪ್ರಾಂತ್ಯ ತಗೊಳ್ಳಿ, ಸಂಕಷ್ಟಿಗೆ ಒಂದು ವರ್ಗ ಉಪವಾಸ ಮಾಡೋದಾದರೆ ಏಕಾದಶಿಗೆ ಮತ್ತೊಂದು ವರ್ಗ ಉಪವಾಸ ಮಾಡೋರು, ರಂಜಾನಿಗೆ ಒಂದು ವರ್ಷ ಉಪವಾಸ ಮಾಡೋದಾದರೆ ಈಸ್ಟರ್ ಹಿಂದಿನ ದಿವಸ ಉಪವಾಸ ಇರ್ತೀನಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು. ಅವರೆಲ್ಲರೂ ಯಾಕೆ ಮಾಡಿದರು? ಧರ್ಮಕ್ಕೆ ಅಥವಾ ದೇವರಿಗೆ ಇದನ್ನು ಕಟ್ಪಾಡು ಅಂತ ತಗಲು ಹಾಕಿದ್ರೆ ಶಿಷ್ಟಾಚಾರವನ್ನು ಆನೋಚಾನವಾಗಿ ಪರಿಪಾಲಿಸ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಅದಿತ್ತು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಹಿಂದಿನ ಕಾಲದಲ್ಲಿ ಮನೆಗೆ ಬರಬೇಕು ಅಂದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಬಟ್ಟೆ ಬದಲಾಯಿಸಿದ ನಂತರ ಮಕ್ಕಳನ್ನ ಮುಟ್ಟಬೇಕು, ಶ್ವಾನ ಪ್ರಾಣಿ ಇತ್ಯಾದಿಗಳನ್ನ ಮುಟ್ಕೊಂಡ್ ಬಂದ್ರೆ ಮನೆಗೆ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ವ್ಯಕ್ತಿ ಹಾಸ್ಪಿಟಲ್ ಐಸಿಯುಲಿ, ಒಂದು ಪುಟ್ಟ ಶಿಶು ಇರಲಿ ಅಥವಾ ವಯೋವೃದ್ಧ ಇರಲಿ ಅಥವಾ ಅನ್ಯ ಕಾರಣಗಳಿಂದ ಯಾರೇ ಹಾಸ್ಪಿಟಲ್ಗೆ ದಾಖಲಾಗಿರಲಿ, ಅವ್ರಿಗೆ ನೀವು ಉಟ್ಟು ಬಟ್ಟೆಯಲ್ಲಿ ಹೋಗಿ ನಿಮ್ಮ ಇಷ್ಟಪಟ್ಟವ್ರಿಗೆ ಸಂಬಂಧಿಕರಿಗೆ ಹೋಗಿ ಹಸ್ತಲಾಘವವನ್ನು ಮಾಡಿ ಮಾತಾಡಿಸ್ಲಿಕ್ಕೆ ಆಗ್ತದಾ?
1: ಇಲ್ಲ,
2: ಖಂಡಿತ ಇಲ್ಲ. ಯಾಕೆ ಅಂತೆ, ಅಲ್ಲಿ ಮಡಿ ಶುಚಿತ್ವ ಅಂತ ಹೇಳೋರು, ಇಲ್ಲಿ ಸ್ಟರ್ಲೈಸೇಷನ್ನು, ಹೈಜನ್ನು, ಪ್ರೋಟೋಕಾಲು ಅಂತ ಹೇಳ್ತೇವೆ. ಸೊ ಇವತ್ತಿನ ಜನಕ್ಕೆ ಆಯುರ್ವೇದವನ್ನು ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯೂ ಹೌದು. ಎರಡನೇದು, ಶ್ರೀಸಾಮಾನ್ಯ ತನ್ನ ತಿಳುವಳಿಕೆಯನ್ನು ತುಂಬ ಮೆಚ್ಯೂರ್ಡ್ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ, ಅದನ್ನು ಅರ್ಥೈಸ್ಕೊಂಡಿದ್ದಾನೆ, ಮುಂದಿನ ಪೀಳಿಗೆಗೆ ದಾಟಿಸ್ತಕ್ಕಂತಹ ಜವಾಬ್ದಾರಿಯನ್ನು ಅವನೇ ತಗೊಂಡಿದ್ದಾನೆ. ಇವತ್ತು ನೋಡಿ, ನಾವು ಒಂದೊತ್ತಿಂದ ಯೋಗಿ,

0: ಎರಡತ್ತಿಂದವನು ಭೋಗಿ, ಮೂರತ್ತಿಂದವನು ಹೊತ್ಕೊಂಡೋಗಿ ಅಂತ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡ್ತಾ ಇದ್ವಿ. ಇವತ್ತು ನೀವು ಎಷ್ಟೋ ಜನ ಇಂಟೆನ್ಷನಲಿ ಉದ್ದೇಶಪೂರ್ವಕವಾಗಿ ಒಂದೇ ಹೊತ್ತು ತಿಂತೀನಿ, ಸೂರ್ಯಾಸ್ತಮದ ಮುಂಚೆ ತಿಂತೀನಿ, ರಾತ್ರಿ ಲಘುವಾದಂಥ ಆಹಾರವನ್ನು ತಿಂತೀನಿ, ಇದೆಲ್ಲ ಪರಿಕಲ್ಪನೆ ಇವತ್ತಿನ ಮಾಡರ್ನೈಸೇಷನ್ಗೆ ಖಂಡಿತ ಅರಿವಾಗ್ತಾ ಇದೆ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೇವೆ, ಲಾಂಗರ್ ದ ಬೆಲ್ಟ್ ಲೆಸ್ಸರ್ ದ ಲೈಫ್. ಸೊಂಟದ ಸುತ್ತಳತೆ ಜಾಸ್ತಿ ಆದಾಗ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಇವತ್ತು ನೋಡಿ ಫಿಟ್ನೆಸ್, ಜಿಮ್ಮು ಅದೆಲ್ಲ ಒಂದು ಕಾಲಕ್ಕೆ ಪೀಕ್ ಹೋಗಿತ್ತು. ಇವತ್ತು ಯೋಗ, ಪವರ್ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಿದ್ದೆಯ ಮಹತ್ವ. ಇವತ್ತು ಎಷ್ಟು ಜನ ಬೇರೆ ಬೇರೆ, ನನ್ನನ್ನು ಸೇರಿಸಿ, ನಾನೇನು ಹೊರತಾಗಿಲ್ಲ, ವೈದ್ಯಕೀಯ ಪ್ರವೃತ್ತಿಯಲ್ಲಿ ಇರತಕ್ಕಂಥ ಪ್ರವೃತ್ತಿಯಲ್ಲಿರ್ತಕ್ಕಂಥ ನಾನು, ನನ್ನ ಡ್ರೈವಿಂಗ್ ಸ್ನೇಹಿತರು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಹೀಗೆ ಹತ್ತಾರು ಸಾಫ್ಟ್ವೇರ್ ಸ್ನೇಹಿತರು, ಹಗಲಿಗೆ ಇರಲು ಕೆಲಸ ಮಾಡೋದು, ಇರಲಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಗಲು ಕೆಲಸ ಮಾಡೋದು, ಯಾವುದೋ ದೇಶದ ಸೂರ್ಯ ಉದಯಕ್ಕೆ ನಮಗೆ ರಾತ್ರಿ ಇರ್ತದೆ, ನಮ್ಮ ಸೂರ್ಯೋದಯಕ್ಕೆ ಯಾವುದೋ ದೇಶದಲ್ಲಿ ಚಂದ್ರ ಕಾಣಿಸ್ತಾ ಇರ್ತಾರೆ. ಆ ದೇಶಕ್ಕೆ ಅನುಗುಣವನ್ನು ಕೆಲಸ ಮಾಡಿ ನಾಳಿನ ಸಂಪಾದನೆ ಇವತ್ತು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ನಾವಿದ್ದಾಗ ನಾಳಿನ ಅನಾರೋಗ್ಯವನ್ನ ಇವತ್ತೇ ಖರೀದಿ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ದಾಟಿಸಿ ರವಾನಿಸಿ ಆಗಿರುವುದರಿಂದ ಇವತ್ತಿನ ಜೆನ್ಜಿ, ಜನರೇಷನ್ ಝಡ್, ಜನರೇಷನ್ ಝಿ ಅಂತ ಏನ್ ಕರಿತೀವಿ, ಅವರು ಖಂಡಿತ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಈ ಮೇಲ್ಪಂಕ್ತಿಯನ್ನ ಏನು 70-90 ಆಸುಪಾಸನೆ ಹುಟ್ಟಿರತಕ್ಕಂತಹ ಶ್ರೀಸಾಮಾನ್ಯ ಅರಿತುಕೊಂಡು ಇವತ್ತಿನ ಸಮಾಜ ಜೊತೆ ಬೆರೆತುಕೊಂಡು ಈ ಮನವರಿಕೆ ಮಾಡುವಂತಹ ದೃಷ್ಟಿಕೋನದಿಂದ ಅಂದಿನ ಆಯುರ್ವೇದವನ್ನ ಇವತ್ತು ಪರಿಚಯಿಸತಕ್ಕಂತಹ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತೆ ಆಯುರ್ವೇದವನ್ನ ಮೇಲ್ದರ್ಜೆಗೆ ತಗೊಂಡು ಹೋಗ್ಲಿಕ್ಕೆ ಯಾವುದೇ ವೈದ್ಯಕೀಯ ಪರಂಪರೆ, ವೈದ್ಯಕೀಯ ವೃತ್ತಿ ಬಾಂಧವರು ಬೇಕಾಗಿಲ್ಲ, ಅವ್ರ ನೆರವು ಸಾಕು. ಆಯುರ್ವೇದ ಔಷಧಿಗೆ ಸೀಮಿತವಾದಂತಹ ಒಂದು ಪದ್ಧತಿ ಅಲ್ಲ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ ಅಂದ್ರೆ ಜೀವಿತ ಕಾಲಕ್ಕೆ ಆಯುಷ್ಯ ಅಂತೀವಿ. ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ ಉಸಿರು ನಿಲ್ಲಿಸ್ತಕ್ಕಂತಹ ಪ್ರಕ್ರಿಯೆ ಎಲ್ಲಿವರೆಗೂ ಮನುಷ್ಯ ಮಾಡ್ತಿರ್ತಾನೋ, ಅಟ್ಟ ಕಡೆಯ ಉಸಿರಿರೋವರೆಗೂ ಅದು ಜೀವಿತ ಕಾಲ ಅಂತ. ಅಲ್ಲಿನವರೆಗೂ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ವಿಚಾರ ಇಷ್ಟು ಸಮಗ್ರ ಸಮತೋಲನ ದೃಷ್ಟಿಕೋನದಲ್ಲಿದ್ದಾಗ ಇದು ಆರೋಗ್ಯದ ಸಂಕೇತವೇ ಹೌದು. ಇವತ್ತು ಯಾಕೆ ಅನಾರೋಗ್ಯ ಬಂದಿದೆ, ಎಲ್ಲಿ ಪ್ರಸನ್ನತೆ ಇದೆ? ದುಡ್ಡಿನ ದಾಹ, ಅಧಿಕಾರ ದಾಹ, ವೇಗ, ಹೋಗ, ಅತಿ ಹೆಚ್ಚಿನ ರೀತಿಯಲ್ಲಿ ನಾಳಿನ ಬದುಕನ್ನು ಇವತ್ತು ನಡೆಸಬೇಕು ಅಂತಕ್ಕಂತಹ ಚಿಂತನೆ ದೃಷ್ಟಿಕೋನದಲ್ಲಿ ಅತ್ಯಂತ ಜಿಜ್ಞಾಸೆ ಬದಲಿ ದುರಾಸೆ ಜಾಸ್ತಿ ಆಗಿದೆ, ಈರ್ಷೆ ಜಾಸ್ತಿ ಆಗಿದೆ, ಕಾಮ ಲಾಲಸೆಗಳು ಜಾಸ್ತಿ ಆಗಿದೆ. ಇದು ಯಾವುದು ಮನುಷ್ಯ ಹೋಗುವಾಗ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ, ತನ್ನ ಹೆಸರನ್ನು ಬಿಟ್ಟು ಹೋಗ್ತಾನೆ ಹೊರತು ಉಟ್ಟ ಬಟ್ಟೆಯನ್ನು ಕೂಡ ತಗೊಂಡು ಹೋಗದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ತುಂಬ ದನಪಿಶಾಚಿಗಳಾಗಿ ತುಂಬ ಆಶಾ ಭಾವನೆಗಳನ್ನ ಜಾಸ್ತಿ ಇಟ್ಕೊಂಡು ಬದುಕೋದು ಒಂದು, ದುರಾಸೆಯಿಂದ ಬದುಕನ್ನ ನಡೆಸ್ತಕ್ಕಂಥದ್ದು ಇನ್ನೊಂದು. ಈ ದೃಷ್ಟಿಕೋನದಲ್ಲಿ ನಾವು ಮಾಡಿದಾಗ ಡೆಫಿನೆಟ್ಲಿ ಸಮಸ್ಯೆಗಳು ನಮಗೆ ಎದುರಾಗ್ತದೆ ಅಂತ. ಹಾಗಾಗಿ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ, ಅಭಿಮಾನ ಮತ್ತೆ ಪುರಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ. ಇವತ್ತೇನು ಅನ್ಕೊಂಡಿದ್ದಾರೆ, ಅನೇಕ ಸಂದರ್ಭದಲ್ಲಿ ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇವೆಲ್ಲ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಇವೆಲ್ಲ ಒಂದು ವರ್ಗ ಬೇರೆ, ಅಲೋಪತಿ ಒಂದೇ ಜೀವನ ಅಂತ ಅರ್ಥ ಮಾಡ್ಕೋತಾರೆ. ಪ್ರಶ್ನೆ, ಒಬ್ಬ ಆಯುರ್ವೇದ ವೈದ್ಯನನ್ನು ನೀವು ಕೇಳಿದಾಗ ಯಾವ ಪತಿ ಒಳ್ಳೇದು ಅಂತ, ಪತಿಗೆ ಸತಿ, ಸತಿಗೆ ಪತಿ ಒಳ್ಳೇದು, ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್.
1: ಅನ್ಯೋನ್ಯವಾಗಿ ಬದುಕೋ ರೀತಿ,
0: ಬದುಕಿನಲ್ಲಿ ಅನ್ಯೋನ್ಯತೆ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಇರಬೇಕು. ಆಮೇಲೆ ಲೈಫ್ನಲ್ಲಿ ಎಂಪತಿ ಮತ್ತೆ ಸಿಂಪತಿ ಇರಬೇಕು, ಒಬ್ಬರ ಬಗ್ಗೆ ಸಹಾನುಭೂತಿ ಇದ್ದು, ಪ್ರೀತಿ ಇದ್ದು, ಆತ್ಮಾಭಿಮಾನದಿಂದ ಇನ್ನೊಂದು ವ್ಯಕ್ತಿಯನ್ನ, ಜೀವನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ ಅಂದ್ರೆ ಅದರಿಂದ ನಮ್ಮ ಸ್ವಾಸ್ಥ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ನಾವು ಸೇವೆ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ. ನಮ್ಮ ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ಇದು ಬುನಾದಿ ಆಗುತ್ತೆ.
1: ನಿಜ ನಿಜ. ಈಗ ಬೇರೆ ಬೇರೆ ಪದ್ಧತಿಗಳು, ಈಗ ಆಯುರ್ವೇದದಲ್ಲಿ ಆ ಕಾಲದಲ್ಲಿ ಒಂದು ರೀತಿಯಾದಂಥ ಚಿಕಿತ್ಸೆ ಇತ್ತು, ಈಗ ಚಿಕಿತ್ಸೆನಲ್ಲಿ ಬದಲಾವಣೆ ಆಗಿದೆ ಮತ್ತು ಅದು ಉನ್ನತೀಕರಣ ಆಗಿದೆ ಅಂತ ಹೇಳ್ಬೋದು ನಾವು. ಮೊದಲೆಲ್ಲ ಪಂಚಕರ್ಮ ಮೊದಲು ಇತ್ತು, ಈಗೂ ಕೂಡ ಇದೆ. ಈಗ ಹೈಟೆಕ್ ಪಂಚಕರ್ಮದ ಬಗ್ಗೆ ಮಾತಾಡ್ತೀವಿ ಇವಾಗ. ಮತ್ತು ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಯನ್ನಾಗಲಿ ತುಂಬಾ ವಿಶೇಷ ರೀತಿಯಲ್ಲಿ ಮಾನಸಿಕವಾಗಿ ಧಾರ್ಮಿಕವಾಗಿ ಅದು ಬಹಳ ಮುಖ್ಯ, ಆ ಎರಡೂ ಲೇಪನ ಮಾಡಿ ವ್ಯಕ್ತಿಯ ಆರೋಗ್ಯವನ್ನ ಸುರಕ್ಷಿತವಾಗಿ ಆ ರೋಗವನ್ನ ಕಿತ್ತಾಕೋ ಕೆಲಸ ನಡೀತಾ ಇದೆ. ಈಗ ಆಗ ಮತ್ತು ಈಗ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗ್ಬೇಕು ಬೇರೆ ಬೇರೆ ಚಿಕಿತ್ಸೆ ಪದ್ಧತಿನಲ್ಲಿ.
0: ರೋಗಗಳು ಬದಲಾಗಿಲ್ಲ, ರೋಗಿಯೂ ಬದಲಾಗಿಲ್ಲ, ಆದ್ರೆ ರೋಗದ ಅವತರಣಿಕೆ ಬದಲಾಗಿದೆ. ಇವತ್ತು ನಿಮ್ಗೆ ಅವತ್ತು ಡೆಂಗ್ಯೂ ಅಂದ್ರೆ ಏನು ಅಂತ ಗೊತ್ತಾಗದೆ ಇರ್ಬೋದು, ಏಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗದೆ ಇರ್ಬೋದು. ಈ ತರ ಒಂದು ಎರಡು ಉದಾಹರಣೆ ಕೊಟ್ಟೆ. ಆದ್ರೆ ರೋಗ ಲಕ್ಷಣಗಳ ಮೇಲೆ ಆಧರಿಸಿದ ಚಿಕಿತ್ಸೆಗಳು ಅವತ್ತೂ ಇತ್ತು. ನೀವು ಎಲ್ಲ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಎಂಪತಿ ಸಿಂಪತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ, ಒಂದು ವೈದ್ಯಕೀಯ ಪದ್ಧತಿ ನಮಗೆ ಆಹಾರ, ವಿಹಾರ, ವಿಚಾರಾದಿಗಳನ್ನ ಆಮೂಲಾಗ್ರವಾಗಿ ಅದರ ಸ್ಥಿರತೆಯನ್ನು ಇಟ್ಕೊಂಡು ಜೀವನ ಶೈಲಿಯನ್ನು ರೂಪಿಸಿದ್ದೆ ಆದ್ರೆ ಪ್ರಾಥಮಿಕ ಪ್ರಾರಂಭಿಕ ಹಂತದ ಅಂದ್ರೆ ಮನುಷ್ಯ ಬಾಲ್ಯಾವಸ್ಥೆಯಿಂದ ಜೀವನದ ಶೈಲಿ ಬಗ್ಗೆ ಚೆನ್ನಾಗಿ ಒಲವು ಗಮನ ಇಟ್ಕೊಂಡ್ರೆ, ಇವತ್ತೊಂದು ಸ್ಮಾಲ್ ಎಕ್ಸಾಂಪಲ್, ತುಂಬಾ ಟೈಟ್ ಜೀನ್ಸು ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು, ತುಂಬಾ ಟೈಟ್ ಅಂತ ಒಳ ಉಡುಪುಗಳು ಹಾಕೊಂಡ್ರೆ

0: ಶಿಶ್ನ ಉದ್ರಕ್ಕಾಗಲ್ಲ, ಮಾಸಿಕ ಸ್ರಾವ ಸರಿಯಾಗಿ ಆಗ್ತಿಲ್ಲ, ಮಗುವಿಗೆ ಇನ್ನರ್ ವೇರ್ ಮಹಿಳೆ ತುಂಬ ಗಟ್ಟಿಗೆ ಹಾಕೊಂಡು ಎಸ್ಥೆಟಿಕ್ ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಇಂದ ಹಾಲು ಕೊಡೋದ್ರಿಂದ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಇವೆಲ್ಲ ಆಧುನಿಕ ಶಾಸ್ತ್ರ ಹೇಳ್ತಾ ಇದೆ. ಹಿಂದಿನ ಶಾಸ್ತ್ರದಲ್ಲಿ ಒಂದು ಜೀವನ ಶೈಲಿ ಹೇಗಿತ್ತು ಅಂತ ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೀನಿ. ಮೈಸೂರವನು ಅಂದ್ರೆ ದಕ್ಷಿಣ ಪ್ರಾಂತ್ಯದ ಉದಾಹರಣೆಗೆ ಪಂಚೆ ಉಟ್ಕೋತಾ ಇದ್ದ, ಪಂಜಾಬ್ ಅವನ್ ಪೈಜಾಮ ಹಾಕೋತಾ ಇದ್ದ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ. ಎಲ್ಲಿವರೆಗೂ ಸಮಸ್ಯೆ ಇರಲೇ ಇರಲಿಲ್ಲ. ಯಾವಾಗ ಮೆಕ್ಸಿಕನ್ ಫುಡ್ ಮಲೇಷ್ಯಾವ್ರಿಗೆ ಬರಕ್ಕೆ ಶುರು ಆಯ್ತೋ, 4 ಸೆಕೆಂಡ್ ನಾಲಿಗೆ ರುಚಿಗೆ 40% ಜೀವನ ನಡ ಇಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವು, ಆಗ ಸಮಸ್ಯೆಗಳು ಬಿಗಡಾಯಿಸಕ್ಕೆ ಶುರು ಆಯ್ತು, ಸಮಸ್ಯೆಗಳು ಉಲ್ಬಣ ಆಯ್ತು. ಅಷ್ಟೆಲ್ಲ ಆದ್ಮೇಲೂ ಕೂಡ ದ ರೇ ಆಫ್ ಹೋಪ್ ಅಂತ ಹೇಳಿ ಕೇಳ್ತೀವಿ, ಬದುಕಿನ ಆಶಾ ಕಿರಣ ಅಂದ್ರೆ, ನನ್ನ 26 ವರ್ಷದ ವೃತ್ತಿಪರ ಬದುಕಿನಲ್ಲಿ ಇವತ್ತು ಕೂಡ ಆಯುರ್ವೇದವೇ ಆಶಾ ಕಿರಣ. ಯಾಕಂದ್ರೆ ರೋಗ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ. ರೋಗ ಬರದೇ ಇರಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ವೈದ್ಯಕೀಯ ಶಿಕ್ಷಣದ ನಾವು ಕಲಿಸ್ತಾ ಇದೀವ ಪ್ರಶ್ನೆಯನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡಿದಾಗ ದ ಆನ್ಸರ್ ಇಸ್ ನೋ
1: ನೋ ನೋ ನೋ.
0: ಜ್ವರ ಬಂದ್ರೆ ಈ ಔಷಧಿ ಕೊಡು, ಈ ಆಂಟಿಬಯೋಟಿಕ್ ಕೊಡು, ಗ್ರೂಪ್ ಎ ಕೊಡು, ಇಲ್ಲ ಗ್ರೂಪ್ ಬಿ ಕೊಡು, ಗ್ರೂಪ್ ಝೆಡ್ ವರೆಗೂ ಹೋಗು ಅಂತ ನಾವು ಹೇಳ್ತೀವಿ. ತೊಂದರೆ ಬರದೇ ಇರಕ್ಕೆ ನೀನ್ ನನ್ನ ಹತ್ರ ಸುಮ್ನೆ ಆತ್ಮೀಯನಾಗಿ ಬರಬೇಕು. ನಿಜವಾದ ವೈದ್ಯ ಅಂದ್ರೆ ಔಷಧಿ ಕೊಡೋನಲ್ಲ, ನಿಜವಾದ ವೈದ್ಯ ಒಬ್ಬ ಪುರೋಹಿತ. ಪುರೋಹಿತ ಅಂದ್ರೆ ಯಾವ್ದೋ ಜಾತಿಗೆ ವರ್ಗಕ್ಕೆ ಸೀಮಿತವಾದಲ್ಲ, ಪುರಕ್ಕೆ ಹಿತ ಕಾಯುವವನು ಪುರೋಹಿತ, ಒಬ್ಬ ಪೌರ ಕಾರ್ಮಿಕ ಪುರೋಹಿತ, ಒಬ್ಬ ಮೇಷ್ಟ್ರು ಪುರೋಹಿತ. ಒಂದು ತಾಯಿ ಇಡೀ ಊರಿಗೆ ಊಟ ಹಾಕ್ತಿದ್ಲು ಮನೆಗಲ್ಲ, ಆಕೆ ನಿಜವಾದ ಪುರೋಹಿತಳು ತಾಯಿ.
1: ಪುರದೊಳಗೆ ಹಿತರು,
0: ಹೌದು, ಪುರಕ್ಕೆ ಹಿತ ಕಾಯುವವರು. ಅಂತ ದೃಷ್ಟಿಕೋನ, ಅಂತ ಶ್ರೇಷ್ಠವಾದಂತಹ ವೈದ್ಯಕೀಯ ವಿಭಾಗಗಳಲ್ಲಿ ವೈದ್ಯನಿಗೆ ಧರ್ಮ ಕೊಟ್ಟಿದೆ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಅಂತಹ ಒಂದು ಜವಾಬ್ದಾರಿಯನ್ನ, ಆ ವೈದ್ಯಕೀಯ ಧರ್ಮವನ್ನ ನಿಭಾಯಿಸ್ತಕ್ಕಂಥ, ಕಾಪಾಡ್ಕೊಳ್ತಕ್ಕಂಥ, ಅದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಶಕ್ತಿ ಒಂದು ವೈದ್ಯಕೀಯ ಪದ್ಧತಿ. ಯಾವ್ದಾದ್ರು ಪ್ರಿವೆಂಟಿವ್ ವೆಲ್ನೆಸ್, ಇಲ್ನೆಸ್ಗೆ ವೆಲ್ನೆಸ್ಗೆ ಬಹಳ ಚಿಕ್ಕ ವ್ಯತ್ಯಾಸ ಇದೆ, ಆದ್ರೆ ಅನುಭವ ತುಂಬಾ ದೊಡ್ಡದಾಗಿರುತ್ತೆ. ಸೊ ಇಲ್ನೆಸ್ ಅಲ್ಲಿ ಎಲ್ಲರೂ ಇದೀವಿ. ವೆಲ್ನೆಸ್ಗಾಗಿ ಬರಬೇಕು ಅಂದಾಗ ಯಥಾವತ್ ಮತ್ತೆ ಮೂರನೇ ಬಾರಿ ಅಂದಿನ ಆಯುರ್ವೇದ, ಇಂದಿಗೆ ಮತ್ತೆ ಮುಂದಿಗೂ, ಪ್ರಸ್ತುತ ಮತ್ತು ಪ್ರಚಲಿತ.
1: ಈಗ ಜ್ವರ, ಕೆಮ್ಮು, ನೆಗಡಿ ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿನೇ ಮದ್ದು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಅಡಿಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ,
0: ಅಂಗೈಯಲ್ಲೇ ಆಯುರ್ವೇದ.
1: ಅವಾಗ ಈ ಜ್ವರಕ್ಕೆ ಯಾವ ರೀತಿ ಚಿಕಿತ್ಸೆ ಇತ್ತು, ಈಗ ಬದಲಾವಣೆ ಏನಾಗಿದೆ, ಕೆಮ್ಮಿಗೆ ಏನಿತ್ತು?
0: ಬಹಳ ಸಿಂಪಲ್ ಆಗಿ ಹೇಳಿ,
1: ಸಿಂಪಲ್ ಎಲ್ಲವೂ ಕೂಡ ಆ ಸಿಂಪಲ್ ಗಳನ್ನ ಹೇಳಿ, ಯಾಕಂದ್ರೆ ನಮ್ಗೆ ವ್ಯತ್ಯಾಸ ಗೊತ್ತಾಗಬೇಕು.
0: ನೀವು ರೋಗ ಲಕ್ಷಣವನ್ನ ಚಿಕಿತ್ಸೆ ಮಾಡ್ತೀರಾ ಅಥವಾ ಆಮೂಲಾಗವಾಗಿ ರೋಗವನ್ನ ಚಿಕಿತ್ಸೆ ಮಾಡ್ತೀರಾ ಅಂತ ನೋಡ್ಬೇಕು. ಈಗ ಜ್ವರ ಅನ್ನೋದು ಸಾಮಾನ್ಯ ಜ್ವರ, ನಾನು ಸ್ಪೆಸಿಫಿಕ್ಸ್ ಅಲ್ಲಿ ಹೋಗಲ್ಲ, ಶ್ರೀಸಾಮಾನ್ಯನು ಆಕಾಶವಾಣಿಯನ್ನು ಕೇಳ್ತಾ ಇರ್ತೇನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೇನೆ. ಜ್ವರ ಅಂದ್ರೆ ರೇಸ್ಡ್ ಟೆಂಪರೇಚರ್, ಉಷ್ಣತೆ ಜಾಸ್ತಿ ಆಗಿದೆ ಅಂತ. ಅದರ ಅರ್ಥ ಏನು? ನೀವು ರೆಸ್ಟ್ ತಗೊಳ್ಳಿ, ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದು ಬೇಡವೋ ಅದನ್ನ ಶರೀರವೇ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಂಡು ಕೊಂದು ಹಾಕುತ್ತೆ. ಆ ಸಮಯದಲ್ಲಿ ನೀವೇನ್ ಮಾಡಬೇಕು, ಲಘು ಆಹಾರವನ್ನ, ಸುಪಾಚ್ಯ ಆಹಾರವನ್ನ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅನ್ನ ಸೇವನೆ ಮಾಡ್ಕೊಳ್ತಕ್ಕಂಥ ಒಂದು ಸರಳ ಪದ್ಧತಿಯ ಮಾಡ್ಕೊಳ್ಳಿ. ಜೀವನ ಶೈಲಿ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಮಾನಸಿಕ ಸ್ಥಿತಿಗತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಪರಿಸರವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಪರ್ಯಾವರಣವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕೃತಕವಾಗಿ ನಾವು ಇವತ್ತಿನ ಈ ಬೆಂಗಳೂರಿನ ಉಷ್ಣಾಂಶ ತಾಪಮಾನವನ್ನು ಯೋಚನೆ ಮಾಡಿದ್ರೆ ನನ್ನನ್ನ ನಿಮ್ಮ ಮೊದಲುಗೊಂಡು ಎ ಸಿ ಇಲ್ಲದೆ ಬದುಕಕ್ಕೆ ಆಗೋದೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ? ಪರ್ಯಾವರಣದ ಬಗ್ಗೆ ಗೌರವ ಇಲ್ಲ. ಅಕ್ಕಪಕ್ಕ ಇರತಕ್ಕಂಥ ಕೆರೆಗಳನ್ನ, ಕೋಡಿಗಳನ್ನ, ಮರಗಳನ್ನ, ಗಿಡಗಳನ್ನ, ಪ್ರಾಣಿಗಳ ಎಲ್ಲ ನಾಶ ಮಾಡಿ ಮನುಷ್ಯ ಇಲ್ಲದಕ್ಕಿಂತ ಉತ್ತಮ ಅಂತ ಅನ್ಕೊಂಡಿದ್ದಾನೆ. ಅದ ನೋ ಒನ್ ಇಸ್ ಅಬೌವ್ ದ ನೇಚರ್. ಪ್ರಕೃತಿಗೆ ನಿಸರ್ಗಿದ್ದೆ ಮಿಗಿಲಾಗಿ ಯಾವ ವ್ಯಕ್ತಿಯು ಇಲ್ಲದಿರುವ ಕಾರಣ ಅದು ತನ್ನದಂಥ ಅಂಕುಶವನ್ನ, ಕಡಿವಾಣವನ್ನ ಈ ಹಿಂದೆನೂ ಹಾಕ್ತಾ ಬಂದಿದೆ, ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದೆ. ನೇಚರ್, ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಅಬೌವ್ ದ ನೇಚರ್ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇವತ್ತು ಆಧುನಿಕ ಶೈಲಿಯ ಜೀವನ ಶೈಲಿ ನಡೆಸ್ತಕ್ಕಂಥ ಮನೆಗಳಲ್ಲಿ ನೋಡಿದಾಗ, ನಾನು ಉತ್ಪ್ರೇಕ್ಷೆ ಅಲ್ಲ, ತಿಂಗಳಿಗೆ ಒಮ್ಮೆ 4-5 ಅಡಿಗೆ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಹಾಟ್ ಏರ್ ಓವನ್ ಅಲ್ಲಿ ಅದನ್ನ ಬಿಸಿ ಬಿಸಿ ಮಾಡಿ ತಿಂತಾ ಇದ್ದಾಗ ಕ್ಯಾನ್ಸರ್ ನಂತಹ ಮಾರಕ ರೋಗಗಳು ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೇನೆ. ಇಡೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಇವತ್ತು ಒಂದು ಬೆಂಗಳೂರಲ್ಲಿ ಎಷ್ಟು ಕ್ಯಾನ್ಸರ್ ಡಾಕ್ಟರ್ಗಳಿದ್ದಾರೆ, ಎಷ್ಟು ಹಾಸ್ಪಿಟಲ್ಸ್. ನಾನು ಯಾರನ್ನೂ ಬೈತಾ ಇಲ್ಲ, ಯಾರನ್ನೂ ನಿಂದನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು, ಪೊಟೆನ್ಷಿಯಲ್ ಪೇಷಂಟ್ಸ್ ಬರ್ತಾ ಇದ್ದಾರೆ. ನಾನು ಕ್ಯಾನ್ಸರ್ ತಜ್ಞನಾದರೆ ನನಗೆ ನೂರಾರು ನನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂಥವ್ರು ಪೇಷಂಟ್ಸ್ ನಾಳೆ ಬರೋರಿದ್ದಾರೆ, ಅವರ ಆಹಾರ ಅವರ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ದೃಷ್ಟಿಕೋನ ಗೊತ್ತಿದ್ದು ಅವರು ಅದನ್ನು ಓದ್ತಾ ಇದ್ದಾರೆ. ನಾವು ಅದರ ದುರ್ಬಳಕೆ ಅಂದರೆ ಆಹಾರದ ದುರ್ಬಳಕೆ ಮಾಡಿಕೊಂಡು ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋಗಿ ನಿತ್ಯ ನಿರಂತರ ಸಂಪರ್ಕ ಇಟ್ಕೊಳ್ತೀವಿ. ತಾಯಿ ಹತ್ರ, ಮೇಷ್ಟ್ರ ಹತ್ರ, ಡಾಕ್ಟರ್ ಹತ್ರ ಸಂಪರ್ಕ ಸಂಬಂಧ ಇದ್ದಂಗೆ ಇರಬೇಕು, ಆದ್ರೆ ಇರಬಾರದು ಅಂತ ಹೇಳ್ತೀವಿ. ಮೇಷ್ಟ್ರ ಹತ್ರ ನೀವು 10ನೇ ಕ್ಲಾಸ್ 10 ವರ್ಷ ಓದಿದ್ದೀನಿ ಅಂದರೆ ಓದಿದ ವಿದ್ಯಾರ್ಥಿಗೂ ಬೆಲೆ ಇಲ್ಲ, ಓದಿಸಿದ ಮೇಷ್ಟ್ರಿಗೂ ಬೆಲೆ ಇಲ್ಲ. ಆದರೆ ಒಂದೇ ಒಂದು ವರ್ಷ 10ನೇ ಕ್ಲಾಸ್ ಓದಿ ಅವನ IAS ಡಾಕ್ಟರ್ IPS ದೊಡ್ಡ ಇಂಜಿನಿಯರ್ ಏನೋ ಆಗಿ ಜೀವನ ಪೂರ್ತಿ

0: ನೀವೆ ನನ್ನ ಮೇಷ್ಟ್ರು ಅಂತ ಇವನು ಹೇಳ್ಕೊಂಡು ಆ ಮೇಷ್ಟ್ರು ಜೀವನ ಪೂರ್ತಿ ಇವನೇನ ವಿದ್ಯಾರ್ಥಿ ಅಂತ ಹೇಳ್ಕೊಂಡ ಅವಿನಾಭಾವ ಔನ್ಯತ್ಯ ಸಂಬಂಧ ಇದೆಯಲ್ಲ, ಅದು ಬೇರೆ ಯಾವುದೇ ಹಂತದಲ್ಲೂ ಬರಲ್ಲ. ತಾಯಿ ಮಗಳ ಸಂಪರ್ಕವೂ ಹಾಗೆ, ವೈದ್ಯನ ಮತ್ತು ಆರೋಗ್ಯ ಸಾಧಕನ ಸಂಪರ್ಕ ಸಂಬಂಧ ಹೀಗಿರಬೇಕು. ಒಳ್ಳೆತನಕ್ಕೆ ಬರಬೇಕು, ಗೃಹಪ್ರವೇಶ ಕರೆಯಕ್ಕೆ ಬರಬೇಕು, ಮದುವೆ ಆಯಿತು ಅಂತ ಹೇಳಕ್ ಬರಬೇಕು, ಮಕ್ಕಳಾಯ್ತು ಅಂತ ಕರೆಯಕ್ ಬರಬೇಕು, ನಾಮಕರಣಕ್ಕೆ ಕರಿಬೇಕು. ಇವತ್ತು ಆ ಥರದ ಸಂಬಂಧ ವೈದ್ಯನಿಗೆ ಪೇಷಂಟ್ಗೆ ಇದೆ ಅಂತ ನೀವು ಆತ್ಮವಿಮರ್ಶೆ ಮಾಡಿ ನೋಡಿ, ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಂಗೆ ತಲೆನೋವಿದೆ, ಕಾಲು ನೋವಿದೆ, ಕಣ್ಣುಗೊಂದು ಡಾಕ್ಟ್ರು, ಬಲಗಂದ್ಗೊಂದು ಡಾಕ್ಟ್ರು, ಎಡಗಂದ್ಗೊಂದು ಡಾಕ್ಟ್ರು, ಮೂಳೆಗೊಂದು ಡಾಕ್ಟ್ರು, ಮತ್ತೊಂದು ಡಾಕ್ಟ್ರು, ಈ ಥರ ನಾವು ಸ್ಪೆಷಾಲಿಟಿಗಳು ಬೆಳೆಸ್ತಾ ಹೋಗ್ತೀವಿ ಹೊರತು ಸಮಗ್ರ ದೃಷ್ಟಿಕೋನದಿಂದ ನೀನು ಆರೋಗ್ಯದ ದೃಷ್ಟಿಕೋನದಲ್ಲಿ ಸಮೃದ್ಧಿಗೋಸ್ಕರ ನನ್ನ ಹತ್ರ ಬಾ, ಕಾಯಿಲೆ ಇದೆ ನನ್ನ ಹತ್ರ ಬರಬೇಡ. ಆರೋಗ್ಯದ ಅಭಿವೃದ್ಧಿಗಾಗಿ ನಾನು ಆರೋಗ್ಯದಿಂದ ಅಭಿವೃದ್ಧಿ ಆಗದೆ ಪ್ರಜ್ಞಾಪರಾಧ ಅಂದರೆ ಬೇಡದಿರೋ ಟೈಮಲ್ಲಿ ಬೇಡದಿರೋದನ್ನು, ಬೇಕಾಗಿರೋ ಟೈಮಲ್ಲಿ ಬೇಡದಿರೋದನ್ನು ತಿನ್ನೋದು, ಬೇಡದಿರೋ ಟೈಮಲ್ಲಿ ಬೇಕಾದನ್ನು ತಿನ್ನೋದು, ಹಗಲೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಎದ್ದಿರೋದು, ಈ ಥರ ಪ್ರಜ್ಞೆಯುಳ್ಳ ಅಪರಾಧಗಳು ಇಸ್ ಕಾಲ್ಡ್ ಎಸ್ ಪ್ರಜ್ಞಾಪರಾಧ. ಇದನ್ನು ನಾವು ಯಾವಾಗ ಮಾಡ್ಕೊಳ್ತಾ ಬರ್ತಿರ್ತೀವಿ, ವೈದ್ಯನ ಮತ್ತು ರೋಗಿಯ, ಇಲ್ಲಿ ರೋಗಿ ಅಂತಕ್ಕಂಥ ಪದ ಬಳಸ್ತೇನೆ, ವೈದ್ಯನ ಮತ್ತು ರೋಗಿಯ ನಿಕಟ ಅವಿನಾಭಾವ ಸಂಬಂಧ ಅಚಲವಾಗುತ್ತೆ.
1: ಈಗ ಈ ಆಯುರ್ವೇದದ ಔಷಧಿಗಳನ್ನು ನಾವು ಉಳಿಸ್ಕೊಂಡು ಬರಬೇಕಾಗಿದೆ, ಔಷಧಿ ಗಿಡಗಳ ಒಂದು ಬೆಳವಣಿಗೆ, ಅದರ ಕಾಳಜಿ, ಅದನ್ನು ಬೆಳೆಸುವಂತ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಆಗಿನ ಪದ್ಧತಿ ಹೀಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಹೀಗಿತ್ತು ಅಂತ ಅದನ್ನು ಹೇಳೋರೇ ಇಲ್ಲ. ಈಗ ಉದಾಹರಣೆ ನಾಟಿ ವೈದ್ಯರು ಎಲ್ಲರೂ ಕೂಡ ಮರೆಯಾಗ್ಬಿಟ್ರು, ಔಷಧಿ ಗಿಡಗಳನ್ನ ಗುರುತಿಸೋಕೂ ಕೂಡ ಕಷ್ಟ ಆಗಿದೆ. ಸೊ ಈಗ ಆಗು ಮತ್ತು ಈಗ ಹೋಲಿಕೆ ಮಾಡ್ಲಿಕ್ಕೆ ನೋಡಿದಾಗ ಆಗ ತುಂಬಾ ಕಡಿಮೆ ವೈದ್ಯರು ಇದ್ರು, ಇವಾಗ ಜಾಸ್ತಿ ಇದ್ದಾರೆ, ಮತ್ತು ವೈದ್ಯಕೀಯ ಕ್ಷೇತ್ರ ತುಂಬಾ ಬೆಳೆದಿದೆ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರ. ಸೊ ಇದರ ಒಂದು ಉಳಿಕೆಗೆ ಏನು ಮಾಡಬೇಕಾಗಿದೆ?
0: ಇವತ್ತು ನೋಡಿ, ಆಯುರ್ವೇದ ಬಗ್ಗೆ ಒಲವು ಅಭಿಮಾನ ಇಟ್ಕೊಂಡು ಅನೇಕ ಯುವ ಪೀಳಿಗೆ ಆಯುರ್ವೇದದ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಎರಡನೇದು, ಅನೇಕ ವೈದ್ಯಕೀಯ ಅಭಿವೃದ್ಧಿ ಆಗಿರೋದ್ರಿಂದ ಆಯುರ್ವೇದದ ಒಳಭಾಗದಲ್ಲಿ ಕೂಡ ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಆಯುರ್ವೇದ ಅಂತ ಹೇಳಿದಾಗ ಅಲ್ಲೂ ಕೂಡ ನಿಮ್ಮ ಔಷಧೀಯ ಸಸ್ಯದ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಉಪಯುಕ್ತ ಭಾಗ ಯಾವ್ದಾಗಿರ್ಬೋದು, ಅದೆಲ್ಲ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ತಂಡದ ವಿದ್ಯಾರ್ಹತೆ, ವಿದ್ಯಾಭ್ಯಾಸ, ವಿದ್ಯಾರ್ಜನೆ ಯಥಾವತ್ ಅರ್ಥಗರ್ಭಿತವಾಗಿ ಸುಸಜ್ಜಿತವಾಗಿ ಕಾಲಪರ್ಯಂತ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಎಕ್ಸ್ಟ್ರಾಕ್ಟ್ಸ್ನ ಕೂಡ ತೆಗಿಬೋದು. ಈಗ ಮೊದಲು ದಶಮೂಲ ಅಂದರೆ 10 ಬೇರುಗಳನ್ನ ನೀವು ಕುಟ್ಟಿ ಅದನ್ನು ಒಣಗಿಸಿ ಪುಡಿ ಮಾಡಿ ಅದನ್ನು ಬೇಯಿಸಿಕೊಂಡು ಕುಡಿಬೇಕಾಗಿತ್ತು. ಅದನ್ನ ಇವತ್ತು ಪ್ರೋಸೆಸ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಮಾಡಿಕೊಡೋರು ನಮ್ಮದೇ ಕುಲ ಬಾಂಧವರು, ವೃತ್ತಿ ಬಾಂಧವರು ಆಗಿರೋದ್ರಿಂದ ಅದರ ಸದ್ಬಳಕೆ ನಮಗೆ ಸುಲಲಿತವಾಗಿ ಸಿಗೋದ್ರಿಂದ ಇವಾಗ ಏನಂದ್ರೆ ಅತಿ ಹೆಚ್ಚು ಜನ ಅದನ್ನು ಬಳಸ್ತಾರೆ ಅಂದ್ರೆ ದ್ರವ್ಯಗಳನ್ನು ಅತಿ ಹೆಚ್ಚು ಜನ ಬೆಳೆಸ್ತಾರೆ, ಬಳಸೋರು ಕಮ್ಮಿ ಆದಾಗ ಬೆಳೆಸೋರು ಕಮ್ಮಿ ಆಗ್ತಾರೆ. ಸೊ 100 ಜನ ಅಶ್ವಗಂಧ ಸೇವನೆ ಮಾಡೋ ಬದಲು 10 ಲಕ್ಷ ಜನ ಅಶ್ವಗಂಧವನ್ನ ಒಂದು ದಿವಸದಲ್ಲಿ ಕರ್ನಾಟಕದಲ್ಲಿ ಸೇವನೆ ಮಾಡ್ತಾರೆ ಅಂತಂದ್ರೆ 10 ಗಿಡ ಹಾಕಿರೋನು 10,000 ಗಿಡವನ್ನು ಹಾಕ್ತಾನೆ, ಅವನಿಗದಲ್ಲಿ ಆರ್ಥಿಕ ಮೂಲ ಸಿಗುತ್ತೆ, ಕೃಷಿ ಉತ್ಪನ್ನ ಆಗುತ್ತೆ, ಪರ್ಯಾವರಣಕ್ಕೆ ಬೆಂಬಲ ಸಿಗುತ್ತೆ, ಶ್ರೀಸಾಮಾನ್ಯನಿಗೆ ಹಣಕ ದುಬ್ಬರ ಕಮ್ಮಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಎಕನಾಮಿಕ್ ಆಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ, ವಿನ್ ವಿನ್ ಸಿಚುಯೇಷನ್ ಟು ಎವ್ರಿವನ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್ ಅಂತ ಕರೀತೀವಿ.
1: ಆಗ ಮತ್ತು ಈಗ ಆಯುರ್ವೇದಕ್ಕಾಗಿ ಖರ್ಚು ಮಾಡೋದು ಏನಿದೆಯಲ್ಲ, ಆವಾಗ ಸ್ವಲ್ಪ ಕಡಿಮೆ ದುಡ್ಡಿತ್ತು ಮತ್ತು ತಾವು ಹೇಳದಂಗೆ ಯಾವುದೇ ಪ್ರೊಸೆಸ್ ಇರಲಿಲ್ಲ. ಈಗ ಒಂದು ತಪ್ಪಲ ಹಿಂಡಿ ಟ್ರೀಟ್ಮೆಂಟ್ ಕೊಡೋದು.
0: ಇವತ್ತು ಶುದ್ಧ ಆಯುರ್ವೇದ, ಸಿದ್ಧ ಆಯುರ್ವೇದ, ಪರಿಶುದ್ಧ ಆಯುರ್ವೇದ ಶ್ರೀಸಾಮಾನ್ಯಗೆ ಎಟುಕುವ ದರದಲ್ಲೇ ಇದೆ. ಇಫ್ ಈಸ್ ಬಿಹೈಂಡ್ ದ ಪ್ರೆಸೆಂಟೇಷನ್, ಲುಕ್ ಅಂಡ್ ಫೀಲ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾನೆ. ಅಂದರೆ ಇವತ್ತು ನಿಮ್ಮ ಸೋಪ್ 90 ರೂಪಾಯಿ ಆಗುತ್ತೆ ಅಂದರೆ ನೀವು 9 ರೂಪಾಯಿ ಕೊಟ್ಟರೆ ಕಡಲೆ ಹಿಟ್ಟಲ್ಲೇ ಒಂದು ವಾರ ಕೂಡ ಇವತ್ತು ಸ್ನಾನ ಮಾಡ್ಬೋದು. ಇಲ್ಲ, ನಾನು 90 ರೂಪಾಯಿ ಸೋಪ್ ಖರ್ಚು ಮಾಡಿ 3 ದಿವಸ ಖರ್ಚು ಮಾಡ್ತೀನಿ ಅಂದರೆ ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ಅನಾರೋಗ್ಯವನ್ನು ಖರೀದಿ ಮಾಡ್ತಕ್ಕಂಥ ಯೋಗ್ಯತೆ ಇದೆ, ಮಾಡಿ ಅಂತ ಹೇಳಬೇಕಾಗತ್ತೆ. ಚೆನ್ನಕ್ಕೆ ಅಂದರೆ ಕಡಲೆ ಹಿಟ್ಟಲ್ಲಿ ನಾನು ಇವತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ, ಹಾಲನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ ಅಂದರೆ ನೀವು ದುಬಾರಿಯಾಗೂ ಅದನ್ನು ಮಾಡಿಸ್ಕೋಬೋದು, ಅತಿ ಮಿತಿವ್ಯಯಕಾರಿಯಾಗಂಥ ರೀತಿಯಿಂದನೂ ಚರ್ಮದ ಸೌಂದರ್ಯವನ್ನು ಕಾಪಾಡ್ಕೊಳ್ಬೋದು. ಹಾಲವಿರ ಲೋಳೆ ಸರ್ವನ್ನು ಬಳಸಿ ಅಂತ ಹೇಳ್ತೀವಿ. ಗಿಡ 5 ರೂಪಾಯಿ 10 ರೂಪಾಯಿ, ಇಲ್ಲ ನಿಮ್ಗೆ ತುಂಬ ಪ್ರೀಮಿಯಂ ಶಾಪ್ಸಲ್ಲಿ 30 ರೂಪಾಯಿ ಗಿಡ ಸಿಕ್ಕಿದ್ರೆ 10 ಗಿಡ ನೀವು 300 ರೂಪಾಯಿ ಹಾಕೊಂಡ್ರೆ ವರ್ಷಕ್ಕಿಡೀ ನೀವು ಬೆಳ್ಕೋಬಹುದು. ಇಲ್ಲ ನಾನು ಅದು ಎಕ್ಸ್ಟ್ರಾಕ್ಟ್ ತೊಗೊಂಬರ್ತೀನಿ, 3,000 ರೂಪಾಯಿ ಕೊಟ್ಟು ನನ್ನ ಹತ್ರ ದುಡ್ಡಿದೆ ಅಂದ್ರೆ ನೀವು ತಗೊಂಡು ಬನ್ನಿ, ಅದಕ್ಕೆ ಏನು ಬೇಕೋ ಅದು ಖರ್ಚು ಮಾಡಿ ಅಂತ ಹೇಳ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಚಿಂತನೆಗಳು, ನಮ್ಮ ವಿವೇಚನೆಗಳು ಅದಕ್ಕೆ ಅನುಗುಣವಾಗಿದ್ದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಸಹಜ ಸಿದ್ಧವೂ ಹೌದು.
1: ಈಗ ಸರ್, ಆಗ ಜನ ಸಂತೋಷವಾಗಿದ್ರು, ಅವರ ಮಾನಸಿಕ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದ್ವು. ಈಗೆಲ್ಲ ಬೆಂಗಳೂರು ಬಗ್ಗೆ ಮಾತಿನ ಮಧ್ಯೆ ಅದು ಪ್ರಸ್ತಾಪ ಬಂದಿರೋದ್ರಿಂದ, ಆಗಲಿ ಬೆಂಗಳೂರಾಗ್ಲಿ ಈಗ ಬೇರೆ ಯಾವುದೇ ಊರಾಗ್ಲಿ, ಈಗಿನ ಜನರ ಮಾನಸಿಕ ಸ್ಥಿತಿಗತಿ ತುಂಬಾ ಒತ್ತಡದಲ್ಲಿ ಇದೆ. ಆಗೂ ಮತ್ತು ಈಗೂ ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದಕ್ಕೆ ಆಯುರ್ವೇದ, ಆವಾಗ ಜನ ಮಾತು ಕೇಳ್ತಿದ್ರು, ಈಗ ಮಾತು ಕೇಳ್ತಾರೋ ಇಲ್ಲ ಅಥವಾ ಕೇಳ್ತಾ ಇದಾರೆ ಅಂತ ನಮಗಾಗುತ್ತೆ.
0: ಕೇಳುವಂತ ಅನಿವಾರ್ಯತೆ ಮುಂಬರುವ ದಿನಗಳಲ್ಲಿ ಬಂದೇ ಬರುತ್ತದೆ, ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಬೇಡ. ಯಾಕಂದ್ರೆ ಇವತ್ತು ಚೈನಾದಲ್ಲಿ, ಟಿಬೆಟ್ ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಮ್ ಉತ್ತುಂಗಕ್ಕೆ ಹೋಗಿದೆ. ನೀವು ಕಳೆದ 10-15 ವರ್ಷಗಳಲ್ಲಿ ನೋಡಿದಾಗ, ಅಂದ್ರೆ ನಾನು 26ನೇ ವರ್ಷದ ವೃತ್ತಿಪರ ಜೀವನ ಇದು, ನಾನು 25 ವರ್ಷಗಳ ಹಿಂದೆ ಆಯುರ್ವೇದವನ್ನು ನೋಡಿದಾಗ ಎಲ್ಲ ಒಂದು ಕೀಳರಿಮೆ ಇತ್ತು, ಇವನು ಆಯುರ್ವೇದ ಅಂತ.

0: ಇವನು ಆಯುರ್ವೇದ ಅಂತ ಹಂತಕ್ಕೆ ಬಂದು ನಿಂತಿದೆ ಅಂದಾಗ ಶ್ರೀ ಸಾಮಾನ್ಯ ಕಣ್ಣು ತೆರೆದಿದ್ದಾನೆ, ಅದು ತನ್ನದಂತಹ ಮನ್ನಣೆ ಗೌರವ ಸಿಕ್ಕೇ ಸಿಗುತ್ತೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ, ಆತಂಕವೂ ಬೇಡ. ಒಂದು ಎರಡನೇದು ಆಯುರ್ವೇದ ಪ್ರೆಸೆಂಟಬಿಲಿಟಿ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ, ಇಟ್ ಈಸ್ ಮೋರ್ ಇಂಟರ್ನ್ಯಾಷನಲ್ ಅಂತ. ನೀವು ಅದನ್ನ ಬೇರೆ ಕಡೆ ರವಾನಿಸಬೇಕು ಅಂದಾಗ ಬಿ ಎ ರೋಮನ್ ಇನ್ ರೋಮ್. ನೀವು ಯಾವುದೋ ಒಂದು ಆಯುರ್ವೇದ ಅಶ್ವಗಂಧ ಪುಡಿಯನ್ನೋ ಸರ್ಪಗಂಧ ಪುಡಿಯನ್ನೋ ತ್ರಿಫಲ ಚೂರ್ಣವನ್ನೋ ಪುಡಿ ಕಟ್ಟಿಕೊಳ್ತೀನಿ ಅಂದ್ರೆ ಇವತ್ತು ಅದನ್ನ ಅಕ್ಸೆಪ್ಟೆನ್ಸ್ ಖಂಡಿತ ಇರಲ್ಲ. ನೀವು ಅದಕ್ಕೆ ಇಂಟರ್ನ್ಯಾಷನಲ್ ಲೇಬಲಿಂಗು, ಇಂಟರ್ನ್ಯಾಷನಲ್ ಪ್ಯಾಕಿಂಗು, ಅದಕ್ಕೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸು, ಅದಕ್ಕೆ ಪ್ರೆಸೆಂಟೇಷನ್, ಅದಕ್ಕೆ ಡಿಸೈನಿಂಗು, ಅದ್ರ ಫೋಕಸ್ಸು ಲೈಮ್ ಲೈಟ್ಗೆ ತರಬೇಕು ಅಂದಾಗ ಅದು ಅನಿವಾರ್ಯತೆ ಮತ್ತು ಅವಶ್ಯ, ಅದು ಮಾಡಲೇಬೇಕಾಗ್ತದೆ.
1: ಅದೇ ಜನರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಅವರು ಸಂತೋಷವಾಗಿದ್ರು. ಈಗ
0: ಮನುಷ್ಯ
1: ಒತ್ತಡಗಳು, ಈ ಡಿಪ್ರೆಷನ್,
0: ಎಲ್ಲರೂ ಇಲ್ಲ, ಎಲ್ಲರೂ ಇಲ್ಲ. ಯಾರಿಗೆ ಲಾಲಸೆ, ಆಸೆ, ವ್ಯಾಮೋಹ, ದುರಾಸೆ ಅರ್ಥಾತ್ ಜಾಸ್ತಿ ಇದೆ, ಅವರು ಮಾತ್ರ ನೀವು ಹೇಳ್ತಕ್ಕಂಥ ಒಂದು ಸೆಗ್ಮೆಂಟ್ಗೆ ಬರಲಿಕ್ಕೆ ಶಕ್ಯರಿದ್ದಾರೆ. ಇವತ್ತಿಗೂ ಸಾಧು ಸಂತರಿಗೆ ಯಾಕೆ ಕಾಯಿಲೆ ಬರೋಲ್ಲ, ಅವ್ರು ಯಾಕೆ ನೆಮ್ಮದಿಯಾಗಿರ್ತಾರೆ? ಎಷ್ಟೋ ಜನಕ್ಕೆ ಉಪವಾಸ ಇದ್ರೂ ಕಾಯಿಲೆ ಬರೋಲ್ಲ, ಶುಗರ್ ಇದ್ರೂ ನಿಯಂತ್ರಣದಲ್ಲಿರುತ್ತೆ, ಎಷ್ಟು ಸಿಹಿ ತಿಂದರೂ ಕೂಡ ಶುಗರ್ದ ನಿಯಂತ್ರಣ ಇರುತ್ತೆ. ಯಾವತ್ತೋ ಒಂದ್ಸಲಿ ಶುಗರು ಅಂತ ಹೇಳಿದ್ರು, ನಾನು ಈಗಲೂ ಅಷ್ಟೇ ಬೆಲ್ಲವನ್ನು, ಅಷ್ಟೇ ಸಿಹಿ ಪದಾರ್ಥಗಳನ್ನು ತಿಂತಾನೆ, ಶುಗರ್ ಕಂಟ್ರೋಲ್ ಎಷ್ಟು ನಿದರ್ಶನ ನನಗೆ ಕೊಡಬಲ್ಲೆ. ಯಾಕೆಂದರೆ ಮನಸ್ಸು ಚೆನ್ನಾಗಿದ್ದರೆ ಶರೀರ ಸ್ಪಂದಿಸುತ್ತದೆ, ಮನಸ್ಸು ಸರಿ ಇಲ್ಲದಿರುವ ಪಕ್ಷದಲ್ಲಿ ಶರೀರ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡಿಕೊಂಡಾಗ ಬದುಕು ಸುಂದರ ಮತ್ತು ಸುಲಲಿತ.
1: ಆವಾಗಿನ ಓದಿನ ರೀತಿ ಅದು ಹೆಂಗಿತ್ತಂದ್ರೆ ಒಂಥರ ಗುರುಕುಲ ಪದ್ಧತಿ ಮೂಲಕ.
0: ಹಾ, ಇದು ಒಳ್ಳೆ ಪ್ರಶ್ನೆ. ದುರಂತ ಗುರುಕುಲ ಪದ್ಧತಿ ಇದ್ದದ್ದು ತುಂಬಾ ಚೆನ್ನ, ಅದು ಸ್ವಾಗತಾರ. ಇವತ್ತು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ, ಕುಲಪತಿಗಳು, ಉಪಕುಲಪತಿಗಳು, ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಆ ಗುರುಮುಖೇನ ಅಶರೀರ ವಾಣಿಯಿಂದ ಶಾರೀರಿಕ ವಾಣಿಯ ಮುಖಾಂತರ ನಾವು ಇವತ್ತು ಆಕಾಶವಾಣಿಯಲ್ಲಿ ಬಿತ್ತರಪಡಿಸ್ತಾ ಇದ್ದೀವಿ. ಆ ಥರ ಬಂದಂತಹ ವಿದ್ಯೆ ಚಿರಕಾಲ ಮನಸ್ಸಿನಲ್ಲಿ ಬೇರೂರಿ ಅದನ್ನು ಯಾವಾಗ ಬೇಕೋ ಹೊರಿತಕ್ಕಂತಹ ಶಕ್ತಿಗಳಿತ್ತು. ಇವತ್ತು ಮಂತ್ರಕ್ಕೂ ಆ ಶಕ್ತಿ ಇದೆ. ಒಂದು ಸಲ ಪುಟ್ಟು ವಯಸ್ಸಲ್ಲಿ ಯಾವ್ದಾದ್ರು ನೀವು ಮಂತ್ರವನ್ನ ಬೇರೂರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಲ್ಕಾರು ಸಲ ಬಾಯಲ್ಲಿ ಅನ್ನಿಸಿ, ಬಾಯಲ್ಲಿ ಉಚ್ಚರಿಸಿ ಆ ಮಗುವಿಗೆ ಹೇಳ್ಕೊಟ್ರೆ ಆ ಮಗು 100 ವರ್ಷವರೆಗೂ ಆ ಮಂತ್ರವನ್ನು ನಾಪಕ ಇಟ್ಕೊಳ್ಳುತ್ತೆ. ಇಲ್ಲ ನಿಂಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇಂಟರ್ನೆಟ್ ಅಲ್ಲಿ ಬರುತ್ತೆ, ನಿಂಗೆ ಯಾವಾಗ ಬೇಕೋ ಪ್ರೇ ಮಾಡ್ಕೋ, ಗಣೇಶನ ಹಬ್ಬ ಗಣೇಶ, ಶಿವನ ಹಬ್ಬಕ್ಕೆ ಶಿವನ ಹಾಡು ಕೇಳ್ಕೊಂಡು ನೀನು ಪೂಜೆ ಮಾಡಪ್ಪ ಅಂದಾಗ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಹೊರತು
1: ಮೂಗರಾಗ್ಬಿಡ್ತಾರೆ.
0: ಇವ್ರು ಮೂಗರಾಗ್ಬಿಡ್ತೀವಿ, ಇವ್ರಿಗೆ ಬರೋದಿಲ್ಲ. ಹಾಗಾಗಿ ಅದ್ರಲ್ಲಿ ನಮ್ಮ ತನ್ಮಯತೆ, ನಮ್ಮ ಒಡಂಬಡಿಕೆ, ನಮ್ಮ ಒಳ ಇನ್ವಾಲ್ವ್ಮೆಂಟ್ ಬಹುಮುಖ್ಯ. ಅದನ್ನ ಸಾಧಿಸಿಕಾದ್ರೆ ಗೆಲುವು ನಮ್ದೇ.
1: ಅಂದ್ರೆ ಆವಾಗಿನ ಪದ್ಧತಿ ಆ ಮೂಲಕವಾಗಿ ಆಯುರ್ವೇದದ ಮಾಹಿತಿ ಆಗಲಿ, ಔಷಧಿಗಳ ರೀತಿ ರಿವಾಜ್ ಎಲ್ಲವನ್ನು ಅವರು ಕಲಿತಿದ್ರು. ಈಗ ಒಂದು ಸೀಟ್ ಸಿಗಬೇಕು, MBBS ಆಗಲಿ, BAMS ಆಗಲಿ, ಇತ್ಯಾದಿ ಯಾವುದೇ ಆಗಲಿ, ಅದಕ್ಕಾಗಿ ತುಂಬಾನೇ ಹೋರಾಟ ಇದೆ. ಓದೋದು ಜಾಸ್ತಿ, ಆವಾಗ ಇದಕ್ಕೆ ಏನು ಆಯುರ್ವೇದದ ಮೂಲಕವಾಗಿ ಏನು ಚಿಕಿತ್ಸೆ ಕೊಡಬೇಕು ನಾವು?
0: ನಾನು ತುಂಬಾ ಸ್ಪಷ್ಟಪಡಿಸ್ತೇನೆ ಆಕಾಶವಾಣಿ ಮುಖಾಂತರ. ಒಬ್ಬ ಪೇಂಟ್ರು ಕಾರ್ಪೆಂಟರ್ ಆಗಕ್ಕಾಗಲ್ಲ, ಒಬ್ಬ ಕಾರ್ಪೆಂಟ್ರು ಮತ್ತೊಂದು ಆಗ್ಲಿಕ್ಕೆ ಆಗಲ್ಲ. ಸೊ ಸಮಾಜಕ್ಕೆ ಕಾರ್ಪೆಂಟ್ರು ಬೇಕು, ಪೇಂಟ್ರು ಬೇಕು, ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಡ್ರೈವರು ಬೇಕು, ಪೊಲೀಸು ಬೇಕು. ಎಲ್ಲ ಆಯಾಮಗಳಲ್ಲೂ ಸಮಾಜ ಗಟ್ಟಿಯಾಗಿ ನಿಂತ್ಕೋಬೇಕು, ಸುಭದ್ರವಾಗಿರ್ಬೇಕು, ಸುಶಿಕ್ಷಿತರಾಗಿರ್ಬೇಕು ಅಂದಾಗ ಎಲ್ಲರೂ ಡಾಕ್ಟರ್ ಆಗ್ಬೇಕು ಅಂತ ಇಲ್ಲ. ಅಥವಾ ಡಾಕ್ಟರ್ಗಳು ಎಲ್ಲರೂ ಆಗ್ಬಿಟ್ರೆ ಪೇಷಂಟ್ ಆಗೋದ್ಯಾರು, ಇಂಜಿನಿಯರ್ ಆಗೋದ್ಯಾರು? ಹಾಗಾಗಿ ಯಾರಿಗೆ ಲಭ್ಯತೆ ಇದೆ ಅವರು ಆ ಆಯ್ಕೆಗಳನ್ನ ತಗೊಂಡು ಅವ್ರಿಗೆ ಸಿಕ್ಕ ಯೋಗ್ಯತೆಗಳಲ್ಲಿ ಇತಿಮಿತಿಗಳಲ್ಲಿ ಹೋಗಿದ್ರೆ ಅನುಕೂಲ, ಇಲ್ಲಾಂದ್ರೆ ಯಾವುದೇ ಖೇದ ಇಲ್ಲ. ಸಿಕ್ಕಿದ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಹಠ ನಾವು ಇಟ್ಕೊಳ್ಬಾರ್ದು. ಯಾವ್ಯಾವ ಪರಿಣಿತಿ, ವಾಟ್ ಈಸ್ ಪ್ರೀ ರಿಟರ್ನ್ ಕೆನಾಟ್ ಬಿ ರೀ ರಿಟರ್ನ್, ಲಲಾಟ ರಿಕಿತಂ ರೇಖಂ ಪರಿಮಾರ್ಜಂನ ಶಕ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಏನ್ ಹಣೆ ಬರದಲ್ಲಿ ಬರ್ದಿದ್ದು, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು, ಅದ್ರ ಬಗ್ಗೆ ನಾವು ಚಿಂತನೆಗಳು ಇಟ್ಕೊಂಡಾಗ ಯಶಸ್ಸು ಯಾವತ್ತಿದ್ರು ಬೆಳವಣಿಗೆ ಸರ್ವತೋಮುಖವಾಗಿ ಸರ್ವಾಂಗೀಣವಾಗಿ ಸರ್ವಕಾಲಿಕವಾಗಿ ಆಗಬೇಕು ಅಂದಾಗ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
1: ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಚಿಕಿತ್ಸೆಗಳನ್ನು ನಾವು ಎರಡೂ ಹೋಲಿಕೆ ಮಾಡಲಿಕ್ಕೆ ಹೋದಾಗ ಬಹುಶಃ ಎಲ್ಲವೂ ಕೂಡ ಒಂದೇ ರೀತಿ ಇದೆ. ಅದನ್ನು ನಾವು ಸ್ವೀಕರಿಸುವ ನಮ್ಮ ಮನೋಭಾವಗಳನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹಾಗೆ ಇದೆ, ಎಲ್ಲವೂ ಚೆನ್ನಾಗಿದೆ, ಅದೇ ಪ್ರಕೃತಿ, ಅದೇ ಭೂಮಿ, ಅದೇ ನೀರು, ಇಲ್ಲಿ ಸಿಗುವಂತಹ ಔಷಧಗಳು ಕೂಡ ಸಾಕಷ್ಟು ಇವೆ. ಅವೇ ಹೊಸದಾಗಿ ಯಾವುದೋ ಒಂದು ಗಿಡ ಚಿಗುರಲ್ಲ, ಅದು ಎಲ್ಲೋ ಒಂದ್ ಕಡೆ ಇರುತ್ತೆ, ಅದರದ ಸಂತತಿ ಪಾರಂಪರಿಕವಾಗಿ ಮೊದಲಿಂದ ಏನು ನಮ್ದಿದೆ ಅದೇ ಏನು ನಮ್ಮ ಜೊತೆಗಿರುತ್ತೆ. ಆಯುರ್ವೇದ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಹಳೆಯದು ಏನು ಸಂಪ್ರದಾಯ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಈಗಲೂ ಇರುತ್ತೆ ಅಂದ್ಕೊಂಡು ಆಯುರ್ವೇದ ಮತ್ತು ಈಗಿನ ಆಯುರ್ವೇದ ಇದ್ರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರುತ್ತದೆ. ಆವಾಗಲೂ ಕೂಡ ಆಯುರ್ವೇದಕ್ಕೆ ಬೆಲೆ ಇತ್ತು, ಈಗೂ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ.
0: ಮುಂದಕ್ಕೂ ಕೂಡ ಹಾಗೆ ಇರುತ್ತೆ.
1: ಈ ಬಗ್ಗೆ ತಮ್ಮ ಮಾತಿನ ಮೂಲಕವಾಗಿ ಸಾಕಷ್ಟು ವಿಚಾರಗಳು ಜನರಿಗೆ ತಲುಪಿವೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ CA ಕಿಶೋರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ

0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಮ್ಮ ಮುಂದಿನ ಕಾರ್ಯಕ್ರಮ ಗೀತ ಚಂದ್ರಿಕೆ, ಕನ್ನಡ ಮತ್ತು ಹಿಂದಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿರುವುದು ಜೆಸ್ಸಿ ಗಿಫ್ಟ್.

ನಮ್ಮ ಮುಂದಿನ ಗೀತೆ ಪಾಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ MS ಧೋನಿ ಚಿತ್ರದ್ದು. ಮನೋಜ್ ಮುಂತಾಶಿರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಮಾಡಿರುವುದು ಅಮಾಲ್ ಮಲ್ಲಿಕ್.

ಇನ್ನೀಗ ಕೇಳಿ ಜಯಂತ್ ಕಾಕಿಣಿಯವರ ಸಾಹಿತ್ಯಕ್ಕೆ ಮಣಿಕಂಠ್ ಖದ್ರಿಯವರು ರಾಗ ಸಂಯೋಜನೆ ಮಾಡಿರುವ ಸವಾರಿ 2 ಚಿತ್ರದ ಗೀತೆಯನ್ನ ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್ ಅವರ ಧ್ವನಿಯಲ್ಲಿ

ಇನ್ನೀಗ ಕೇಳಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಬಚ್ಚನ್ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ

ನಮ್ಮ ಮುಂದಿನ ಗೀತೆ ಅಮರನ್ ಚಿತ್ರದಿಂದ ಆಯ್ದ ಗೀತೆ. ಭರತ್ ಶಶಿಕುಮಾರ್ ಹಾಗೂ ಶ್ರುತಿ ಶಿವದಾಸ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಈ ಗೀತೆಗೆ ವರದರಾಜ್ ಚಿಕ್ಕಬಳ್ಳಾಪುರ ಅವರು ಸಾಹಿತ್ಯ ರಚಿಸಿದ್ದಾರೆ ಹಾಗೂ ಪ್ರಕಾಶ್ ಕುಮಾರ್ ಜೀವಿ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ಕಾರ್ಯಕ್ರಮದ ಕಡೆಯ ಗೀತೆ ಅಂಕಿತ್ ತಿವಾರಿ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಏಕ್ ವಿಲನ್ ಚಿತ್ರದಿಂದ ಮನೋಜ್ ಮುಂತಾಶೀರ್ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿರುವುದು ಅಂಕಿತ್ ತಿವಾರಿ.

ಇದುವರೆಗೂ ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ದಿವಾಕರ ಡೋಂಗ್ರೆ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಂತರ 6:50 ರೈತರಿಗೆ ಸಲಹೆ, 7:15 ಕೆಎಸ್ ಸುರೇಖಾ ಹಾಡಿರುವ ಭಾವಗೀತೆಗಳು ಪ್ರಸಾರವಾಗುತ್ತದೆ, 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ವಧು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, 8:35 ಆಕಾಶ ಬುಟ್ಟಿ ಆಕಾಶವಾಣಿಯ ನಿವೃತ್ತ ಸಹಾಯಕ ಇಂಜಿನಿಯರ್ ಧರೆಪ್ಪ ಶೆಟ್ಟಪ್ಪ ಹಡಪದ್ ಅವರೊಂದಿಗೆ ಸಂದರ್ಶನ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, ಇನ್ನು 9:05 ಒಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ ನಿವೃತ್ತ ಸುಬೇದರ್ ನಾಗರಾಜು ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ, ಇನ್ನು 9:30 ಗಾನಗಂಗೆ 10:05 ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಪಿಎಂ ಜಗದೀಶ್ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ, ಇನ್ನು 10:35 ಸುನ್ಹೆರೆ ಪಲ್, 11:00 ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ 23ನೇ ಪ್ರತಿಷ್ಠಾನ ಸಮಾರಂಭ ಮತ್ತು ರುಸ್ತುಂಜಿ ಸ್ಮಾರಕ ಉಪನ್ಯಾಸ 2026 ಆಯೋಜಿಸಲಾಗಿದೆ. ಕೇಂದ್ರ ಗೃಹ ಸಚಿವರಾದ ಮಾನ್ಯ ಶ್ರೀ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ನಡೆಯುವ ಈ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:05 ವನಿತಾ ವಿಹಾರ, ಆಹಾರ ತಜ್ಞರಾದ ತನುಶ್ರೀ ಉದಯರವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್, ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ಚರ್ಮದ ಕಾಳಜಿ ಕುರಿತು ಚಿತ್ರದುರ್ಗದ ಚರ್ಮರೋಗ ತಜ್ಞರಾದ ಡಾಕ್ಟರ್ ನಾಗರಾಜ್ ನಾಯ್ಕ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಧ್ಯಾಮಲಾಂಬಿಕಾ ಎಂಎಸ್, ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ನಂತರ 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಅಗ್ನಿಪಥ್ ಯೋಜನೆ ಕುರಿತು ಮಾಹಿತಿ, ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. ನಂತರ 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಗಾಂಧಿ ಸ್ಮೃತಿ, ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, 5:45 ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸುತ್ತಾರೆ ನಿಮಾನ್ಸ್ನ ತಾಯಂದಿರ ಮಾನಸಿಕ ಆರೋಗ್ಯ ವಿಭಾಗದ ಡಾಕ್ಟರ್ ಸುಂದರ್ ನಾಗ್ ಪ್ರಾಯೋಜಕರು, ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಇನ್ನು 6:30 ಅವಲೋಕನ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವು ಬೆಳೆಯ ಕೊಯ್ಲಿನ ನಂತರದ ನಿರ್ವಹಣೆ ಕುರಿತು ಡಾಕ್ಟರ್ ಆಶಾ ಕೆಎಂ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಇನ್ನು 7:45 ಸಿರಿಗಂಧ ಕಾರ್ಯಕ್ರಮ, 9:15 ಸಿ ಜೆ ಶಶಿಕಲಾ ಹಾಡಿರುವ ಭಾವಗೀತೆಗಳು ಮೂಡಿಬರುತ್ತದೆ. ಇನ್ನು 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್ ಮೂಡಿಬರುವುದು. ಇನ್ನು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಿ ಜೆ ಮಾಧುರಿ ಕೌಶಿಕ್ ಅವರ ಹಾಡುಗಾರಿಕೆ, ವೈಲಿನ್ ಸಿ ಎನ್ ತ್ಯಾಗರಾಜು, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ, ಹಾಗೆ 10:30 ಗೀತ ಚಂದ್ರಿಕೆ. ಇದುವರೆಗೂ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.